0: ವಂದೇ ಮಾತರಂ.
1: ವಂದೇ ಮಾತರಂ ಸುಜಲ ಸುಫಲ ಮಲಯಜ ಶೀತಲ

ಶುಭೋದಯ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಇಂದು 1948 ಶಕವರ್ಷ, ಶ್ರಾವಣ ಮಾಸದ 28 ದಿನ, ಅಂದರೆ 2026 ಇಸ್ವಿ ಆಗಸ್ಟ್ ತಿಂಗಳ 19 ತಾರೀಕು ಬುಧವಾರ. ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಇದೀಗ ಆರಂಭಿಸುತ್ತಿದ್ದೇವೆ. ಈಗ ಸಮಯ 5:58:50. ಇಂದಿನ ಪ್ರಸಾರ ಕಾರ್ಯಕ್ಕೆ ನಿಮಗೆಲ್ಲ ಆತ್ಮೀಯವಾದ ಪ್ರೀತಿಯ ಸ್ವಾಗತ, ಸುಸ್ವಾಗತ. ನಿಮ್ಮೊಂದಿಗೆ ನಾನು ಚಂದು ಬಾನುಲಿ ಬಂಧು.

ಶ್ರೋತೃಗಳಿಗೆ ನಮಸ್ಕಾರ. ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಇತ್ತೀಚೆಗೆ ದೆಹಲಿಯಲ್ಲಿ ಪ್ರತಿಭಟನಾಕಾರರ ಮೇಲಿನ ಪೊಲೀಸ್ ಬಲಪ್ರಯೋಗದ ಆರೋಪಗಳನ್ನು ಪರಿಶೀಲಿಸಲು ಸುಪ್ರೀಂಕೋರ್ಟ್ ಮತ್ತು ಹೈಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳು, ನಿವೃತ್ತ ಡಿಜಿಪಿ ಮತ್ತು ಸಿಬಿಐನ ಮಾಜಿ ನಿರ್ದೇಶಕರನ್ನು ಒಳಗೊಂಡ ಉನ್ನತ ಸಮಿತಿ ರಚಿಸುವುದಾಗಿ ಸುಪ್ರೀಂಕೋರ್ಟ್ ತಿಳಿಸಿದೆ. ಯುದ್ಧದ ವಿಕಸನಗೊಳ್ಳುತ್ತಿರುವ ಸ್ವರೂಪ, ಸಶಸ್ತ್ರ ಪಡೆಗಳಿಗೆ ಉದಯೋನ್ಮುಖ ತಂತ್ರಜ್ಞಾನಗಳ ತ್ವರಿತ ಹೊಂದಾಣಿಕೆ ಮತ್ತು ಏಕೀಕರಣವನ್ನು ಕಡ್ಡಾಯಗೊಳಿಸಿದೆ ಎಂದು ಭಾರತೀಯ ಸೇನಾ ಉಪಮುಖ್ಯಸ್ಥ ಲೆಫ್ಟಿನೆಂಟ್ ಜನರಲ್ ರಾಹುಲ್ ಆರ್ ಸಿಂಗ್ ಹೇಳಿದ್ದಾರೆ. ಕೇಂದ್ರ ಸರ್ಕಾರ 2025 ರಾಷ್ಟೀಯ ಕ್ರೀಡಾ ಪ್ರಶಸ್ತಿಗಳನ್ನು ಘೋಷಿಸಿದೆ. ಮಹಿಳಾ ಬ್ಯಾಡ್ಮಿಂಟನ್ ಡಬಲ್ಸ್ ಜೋಡಿ ತ್ರಿಸಾ ಜಾಲಿ ಮತ್ತು ಗಾಯತ್ರಿ ಗೋಪಿಚಂದ್ ಸೇರಿದಂತೆ ವಿವಿಧ ವಿಭಾಗಗಳಲ್ಲಿ ಒಟ್ಟು 17 ಕ್ರೀಡಾಪಟುಗಳಿಗೆ ಅತ್ಯುತ್ತಮ ಪ್ರದರ್ಶನಕ್ಕಾಗಿ ಅರ್ಜುನ ಪ್ರಶಸ್ತಿಯನ್ನು ಘೋಷಿಸಲಾಗಿದೆ. ಭಾರತದ ಬಾಹ್ಯಾಕಾಶ ಕ್ಷೇತ್ರದ ಸಾಧನೆಗಳನ್ನು ಸ್ಮರಿಸುವ ಹಾಗೂ ಯುವಜನರಲ್ಲಿ ಬಾಹ್ಯಾಕಾಶ ವಿಜ್ಞಾನ, ತಂತ್ರಜ್ಞಾನ ಮತ್ತು ಸಂಶೋಧನೆಯ ಬಗ್ಗೆ ಆಸಕ್ತಿ ಮೂಡಿಸುವ ಉದ್ದೇಶದಿಂದ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯ, ಬೆಂಗಳೂರಿನ ಲ್ಯಾಬೊರೇಟರಿ ಫಾರ್ ಎಲೆಕ್ಟ್ರೋ ಆಪ್ಟಿಕ್ ಸಿಸ್ಟಮ್ ಮತ್ತು ಎನ್ಎಸ್ಐಎಲ್ ಸಹಯೋಗದೊಂದಿಗೆ ಇಂದು ಕೋಲಾರದ ಟಿ ಚೆನ್ನಯ್ಯ ರಂಗಮಂದಿರದಲ್ಲಿ ಕಾರ್ಯಾಗಾರ ಆಯೋಜಿಸಿದೆ. ಸಂಗೀತ ಕ್ಷೇತ್ರದಲ್ಲಿ 25 ವರ್ಷಗಳ ಅನುಭವ ಹೊಂದಿರುವ ಆಕಾಶವಾಣಿಯ ಉನ್ನತ ಶ್ರೇಣಿಯ ಕಲಾವಿದೆ ಹಾಗೂ ಹಿನ್ನೆಲೆ ಗಾಯಕಿ ಸಂಗೀತ ಬಾಲಚಂದ್ರ ಅವರು ಇದೇ 23ರಂದು 25 ಗಂಟೆಗಳ ಕಾಲ ನಿರಂತರವಾಗಿ ದಾಸರ ಪದಗಳನ್ನು ಹಾಡುವ ಮೂಲಕ ವಿಶ್ವ ದಾಖಲೆ ನಿರ್ಮಿಸುವ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ಚಿತ್ರದುರ್ಗದ ಪಶುಪಾಲನಾ ಮತ್ತು ಪಶುವೈದ್ಯಕೀಯ ತರಬೇತಿ ಕೇಂದ್ರದಲ್ಲಿ ಇದೇ ನಾಳೆ ಮತ್ತು ನಾಡಿದ್ದು ವೈಜ್ಞಾನಿಕ ಹೈನುಗಾರಿಕೆ ಕುರಿತು ಉಚಿತ ತರಬೇತಿ ಆಯೋಜಿಸಲಾಗಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 7 ಗಂಟೆಗೆ.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸದಾ ನಿಮ್ಮ ಸಂಗಡ. ನಮ್ಮ ನಿಲಯದಿಂದ ಈ ದಿನ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ಇನ್ನು ಮುಂದೆ ನಾದೋಪಾಸನೆ ಭಕ್ತಿಗೀತೆಗಳ ಪ್ರಸಾರ 7 ಗಂಟೆವರೆಗೆ. 7:15 ಶುಭೋದಯ ಕರ್ನಾಟಕ ಕಾರ್ಯಕ್ರಮ. ಶುಭೋದಯ ಕರ್ನಾಟಕದಲ್ಲಿ ಮೊದಲಿಗೆ ಕನ್ನಡ ರತ್ನ ಭಂಡಾರ, ಅನಂತರ ಭಾವಗೀತೆ ಚಿತ್ರಗೀತೆಗಳನ್ನು ಕೇಳಬಹುದು. 7:45 ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ ವಾಣಿ. ಇಂದು ಕೇಳಿ, ವೆರಿಕೋಸ್ ವೇನ್ಗೆ ಹೋಮಿಯೋಪತಿ ಚಿಕಿತ್ಸೆ. ಈ ಕುರಿತು ಸರ್ಕಾರಿ ಹೋಮಿಯೋಪತಿ ವೈದ್ಯಕೀಯ ಮಹಾವಿದ್ಯಾಲಯ ಬೆಂಗಳೂರು ಇಲ್ಲಿಯ ಡಾಕ್ಟರ್ ಬೃಂದ ಸಹ ಪ್ರಾಧ್ಯಾಪಕರು ಇವರು ಮಾಹಿತಿಯನ್ನು ನೀಡುತ್ತಾರೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. 9:00 ಇಂದಿನ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತದೆ. ಆನಂತರ 10:02 ಓಲ್ಡ್ ಇಸ್ ಗೋಲ್ಡ್ ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಕೇಳುತ್ತೀರಿ. 11:02 ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಹಾಡುಗಳನ್ನು ಕೇಳಬಹುದು. 11:30 ಕಲಾಭಾರತಿ ಕಾರ್ಯಕ್ರಮ ಪ್ರಸಾರವಾಗುವುದು. 12:05 ಕರಗೊಂದು ಹಾಡು ಕಾರ್ಯಕ್ರಮ ಪ್ರಸಾರವಾಗುತ್ತದೆ. 1:20 ಬುಧವಾರದ ಮಧ್ಯಾಹ್ನದ ಪ್ರಸಾರದಲ್ಲಿ ಪದಬಂಧ ಮೂಡಿಬರುವುದು. 2:15 ಸ್ಪಂದನ, 2:40 ಚಿತ್ರತಾನ, 3:00 to 4:00 ಸಖಿ ಸಹೇಲಿ ಹಿಂದಿ ಕಾರ್ಯಕ್ರಮದ ಪ್ರಸಾರ. ಎಂದಿನಂತೆ 4:00 to 5:00 ಪರಿಮಳ ಮುಕ್ತ ಮಾತುಕತೆಯ ವೇದಿಕೆ ಪ್ರಸಾರವಾಗುವುದು. 5:05 to 6:00 ಓಲ್ಡ್ ಇಸ್ ಗೋಲ್ಡ್ ಸೇಫ್ ಡ್ರೈವ್. ಓಲ್ಡ್ ಇಸ್ ಗೋಲ್ಡ್ ಸೇಫ್ ಡ್ರೈವ್ ಕಾರ್ಯಕ್ರಮದಲ್ಲಿ 5:40 ಕಾನೂನು ಅರಿವಿನ ಸರಣಿ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್. 6:05 ಸೇಫ್ ಡ್ರೈವ್ ಗಾನ ಭಜನಾ ಕಾರ್ಯಕ್ರಮವಿರುತ್ತದೆ. 6:55 ಎಂದಿನಂತೆ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ ಕೇಳುತ್ತೀರಿ. 7:22 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 8:02 ಬುಧವಾರದ ರಾತ್ರಿಯ ಪ್ರಸಾರದಲ್ಲಿ ಮಧುರ ಆಲಾಪ ಮಿಕ್ಸ್ ಮೆಲಡೀಸ್. 9:15 ಹಿಂದಿ ಮೆಲಡೀಸ್ ಹಿಂದಿ ಚಿತ್ರಗೀತೆಗಳನ್ನು ಕೇಳುತ್ತೀರಿ. 10:02 ಪ್ರೇಮ ನಿನಾದ ಪ್ರೇಮಗೀತೆಗಳ ಪ್ರಸಾರ.

0: ಇದಿಷ್ಟು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಿಂದ ಈ ದಿನ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ.
1: ರಾಷ್ಟ್ರಧ್ವಜ, ರಾಷ್ಟ್ರಗೀತೆ, ಸಂವಿಧಾನ ಇವುಗಳನ್ನು ಗೌರವಿಸುವುದು, ರಾಷ್ಟ್ರ ಪರಿಸರ ಮತ್ತು ಸಾರ್ವಜನಿಕ ಸ್ವತ್ತಿನ ರಕ್ಷಣೆ ಮಾಡುವುದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ.

ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ. ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಪ್ರೀತಿಯ ಸ್ವಾಗತ, ಸುಸ್ವಾಗತ. 102.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿ ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ. ಬನ್ನಿ, ನಾದೋಪಾಸನೆ ಭಕ್ತಿಗೀತೆಗಳ ಪ್ರಸಾರವನ್ನು ಈಗ ಆರಂಭಿಸೋಣ. ಕಾರ್ಯಕ್ರಮದ ಮೊದಲಿಗೆ

ಅಂಜುಳಾ ಗುರುರಾಜ್ ಮತ್ತು ಸಂಗಡಿಗರು ಹಾಡಿರುವ ಗೀತೆ. ನಂತರ ಕೇಳಿ ಬಾಗೇಪಲ್ಲಿ ಶೇಷದಾಸರು ರಚಿಸಿರುವ ಹಾಡಿಗೆ ಶ್ಯಾಮಲಾಜಿ ಭಾವೆ ಅವರ ಸಂಗೀತ ಸಂಯೋಜನೆ ಇದೆ. ಸೋಮನಾಥ್ ಮರಡೂರು ಅವರು ಗೀತೆಗೆ ಧ್ವನಿಯಾಗಿದ್ದಾರೆ. ನಾದೋಪಾಸನೆಯಲ್ಲಿ ಮೊದಲ ಎರಡು ಭಕ್ತಿ ಗೀತೆಗಳು.

0: ನಾದೋಪಾಸನೆ ಭಕ್ತಿಗೀತೆಗಳ ಪ್ರಸಾರದಲ್ಲಿ ಪಿಬಿ ಶ್ರೀನಿವಾಸ್ ಹಾಗೂ ಇಂದು ವಿಶ್ವನಾಥ್ ಅವರು ಹಾಡಿದ ಹೃದಯ ಮಂಟಪದಳು ನೆಲೆಸಿರು ಹರಿಯೇ, ಇದು ಶ್ರೀಪಾದರಾಯರ ರಚನೆಯಾಗಿತ್ತು. ಎಆರ್ ಅಚ್ಯುತರಾವ್ ಅವರು ಸಂಗೀತ ಸಂಯೋಜನೆಯನ್ನ ಮಾಡಿದರು. ಈ ಗೀತೆಯ ನಂತರ ಕೇಳಿದ್ರೆ ಹೆಚ್.ಆರ್. ಲೀಲಾವತಿಯವರೇ ಗೀತೆಯನ್ನ ರಚಿಸಿ ಗೀತೆಗೆ ಧ್ವನಿಯಾಗಿದ್ರು. ಮರುಗ ಮಲ್ಲಿಗೆ ಬಹು ಚಂದ ಅನ್ನುವ ಭಕ್ತಿ ರಚನೆಯನ್ನು ಕೂಡ ಕೇಳಿದ್ರಿ.
1: ಆತ್ಮವಿಶ್ವಾಸಕ್ಕಿಂತ ಹೆಚ್ಚಿನ ಶಕ್ತಿ ಬೇರೊಂದಿಲ್ಲ. ಆ ಶಕ್ತಿಯ ವಿಶ್ವಾಸವಿದ್ದಲ್ಲೇ ಬಲವಿದೆ. ಎಷ್ಟೇ ಶಕ್ತಿ ಇರಲಿ, ವಿಶ್ವಾಸವಿಲ್ಲದಿದ್ದರೆ ಅಂತಹ ನಿರ್ಬಲ ಬೇರೊಬ್ಬನಿಲ್ಲ. ಸ್ವಾಮಿ ವಿವೇಕಾನಂದ.
0: ನಾದೋಪಾಸನೆ ಭಕ್ತಿಗೀತೆಗಳ ಪ್ರಸಾರದಲ್ಲಿ ಮುಂದೆ ಬಸವೇಶ್ವರರ ವಚನ. ವೈ.ಎಸ್. ಇಂದಿರಾ ಅವರು ಧ್ವನಿಯಾಗಿದ್ದಾರೆ.

102.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಿಂದ ನಾದೋಪಾಸನೆ ಭಕ್ತಿ ಗೀತೆಗಳ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಸಮಯ ಆಗಿದೆ 6:30:35. 7:00 ನಾದೋಪಾಸನೆ ಭಕ್ತಿ ಗೀತೆಗಳ ಪ್ರಸಾರ ಮುಂದುವರಿಯುತ್ತೆ. ಇನ್ನು ಮುಂದೆ ಚಿತ್ರಗೀತೆಗಳಿಂದ ಆಯ್ದ ಭಕ್ತಿ ರಚನೆಗಳನ್ನು ಕೇಳುತ್ತೀರಿ. ಆಗಸ್ಟ್ ತಿಂಗಳ 19 ಬುಧವಾರದ ಬೆಳಗಿನ ನಾದೋಪಾಸನೆ ಇದು. ಈಗಾಗಲೇ ನಮಗೆಲ್ಲ ಗೊತ್ತಿರುವ ಹಾಗೆ ಇದು ಶ್ರಾವಣ ಮಾಸ. ಶ್ರಾವಣ ಮಾಸ ಅಂದರೆ ಭಕ್ತಿ, ಪ್ರಕೃತಿ, ಸಂಪ್ರದಾಯ ಹಾಗೆ ಕುಟುಂಬಗಳ ಬಂಧಗಳ ಪವಿತ್ರ ಸಂಗಮ ಅಂತಲೇ ಶ್ರಾವಣ ಮಾಸವನ್ನು ನಾವೆಲ್ಲ ಗುರುತಿಸ್ಕೊಳ್ತೇವೆ. ಶ್ರಾವಣ ಅಂದರೆ ಹಸಿರು, ಮಳೆ, ಶಿವನ ಆರಾಧನೆ, ನಾಗರಪಂಚಮಿ, ವರಮಹಾಲಕ್ಷ್ಮಿ, ರಕ್ಷಾಬಂಧನ, ಜನ್ಮಾಷ್ಟಮಿ, ಹೀಗೆ ಶ್ರಾವಣ ಅಂದ ತಕ್ಷಣ ಒಂದಾದ ನಂತರ ಒಂದರ ಹಾಗೆ ಪೂಜೆಗಳು, ಹಬ್ಬಗಳು ಹಾಗೆ ಹಳೆಯ ಒಂದಷ್ಟು ನೆನಪುಗಳು ಕೂಡ ನಮಗೆ ಮೂಡಿಬರುತ್ತೆ. ಧಾರ್ಮಿಕ ಪರಂಪರೆಯಲ್ಲಿ ಶ್ರಾವಣ ಮಾಸ ಬಹಳ ಮಹತ್ವದ ಪಾತ್ರವನ್ನು ವಹಿಸುತ್ತೆ. ಇದು ಬರೀ ಪೂಜೆ ವ್ರತಗಳು ಮಾತ್ರ ಅಲ್ಲ, ಪ್ರಕೃತಿಯ ಸೌಂದರ್ಯವನ್ನು, ಕೃಷಿ ಚಟುವಟಿಕೆಗಳಿಗೆ ಇಂಬು ಕೊಡುವಂಥ ಹಾಗೆ ದಾನ ಧರ್ಮವನ್ನು ಮಾಡುವಂಥ, ಕುಟುಂಬ ಮತ್ತು ಸಂಬಂಧಗಳನ್ನು ಬೆಸೆಯುವ, ಸಹೋದರ ಸಹೋದರಿಯರ ಬಾಂಧವ್ಯವನ್ನು ಒಟ್ಟಿಗೆ ಬೆಸೆಯುವಂಥ ವಿಶಿಷ್ಟವಾದ ಕಾಲ ಅಂತ ಹೇಳಿದ್ರೆ ಶ್ರಾವಣ ಮಾಸ. ಇನ್ನೀಗ ಶಿವಭಕ್ತ ಮಾರ್ಕಂಡೇಯ ಚಿತ್ರದಿಂದ ಒಂದು ಗೀತೆ, ಡಾಕ್ಟರ್ ಎಂ ಬಾಲಮುರಳಿಕೃಷ್ಣ ಅವರ ಹಾಡುಗಾರಿಕೆ, ಚಿವುದೇಶಂಕರ್ ಅವರ ಸಾಹಿತ್ಯ, ಎಂ ರಂಗರಾವ್ ಅವರ ಸಂಗೀತ.

ನಿಜ, ಶ್ರಾವಣ ಮಾಸ ಅಂದ್ರೆ ಭಕ್ತಿ, ಪ್ರಕೃತಿ, ಸಂಪ್ರದಾಯದ ಹಾಗೆ ಕುಟುಂಬದ ಬಂಧಗಳ ಒಂದು ಪವಿತ್ರ ಸಂಗಮ ಅಂತಾನೆ ಕರೆಯಲ್ಪಡುತ್ತೆ. ಶ್ರಾವಣ ಮಾಸ ಅಂತ ಹೇಳಿದಾಗ ಶ್ರವಣ ಅಂದ್ರೆ ಆಲಿಸುವುದು ಅನ್ನುವ ಅರ್ಥ ಕೂಡ ಬರುತ್ತೆ. ಶ್ರಾವಣ ಮಾಸದಲ್ಲಿ ಪುರಾಣ, ವೇದ, ಧಾರ್ಮಿಕ ಪ್ರವಚನ ಮತ್ತು ದೇವರ ನಾಮಸ್ಮರಣೆಗೆ ವಿಶೇಷವಾದ ಮಹತ್ವ ಇದೆ. ಸಾಮಾನ್ಯವಾಗಿ ಎಲ್ಲ ದೈವಗಳ ಆರಾಧನೆಗೆ ವಿಶೇಷ ಒತ್ತು. ವಿಷ್ಣುವಿನ ಆರಾಧನೆ ಹಾಗೆ ಶಿವನ ಭಕ್ತರಿಗೆ ಶ್ರಾವಣ ಅತ್ಯಂತ ಪವಿತ್ರವಾದ ಮಾಸ. ಅಂದರೆ ಸಮುದ್ರ ಮಂಥನದ ಸಂದರ್ಭದಲ್ಲಿ ಹೊರಬಂದಂತಹ ಹಾಲಾಹಲವನ್ನು, ವಿಷವನ್ನು ಶಿವ ಜಗತ್ತಿನ ರಕ್ಷಣೆಗಾಗಿ ಸೇವನೆ ಮಾಡಿದ ಪ್ರಸಂಗ ಶ್ರಾವಣದ ಶಿವನ ಆರಾಧನೆಯ ಜೊತೆಗೆ ಒಂದು ಸಂಬಂಧವನ್ನು ಹೊಂದಿದೆ. ವಿಷದ ಉರಿಯನ್ನು ಕಡಿಮೆ ಮಾಡಿಕೊಳ್ಳೋದಕ್ಕೋಸ್ಕರ ದೇವತೆಗಳು ಶಿವನಿಗೆ ಗಂಗಾಜಲ, ಹಾಲು, ಮೊಸರು, ತುಪ್ಪ, ಜೇನು, ಬೆಲ್ಲುವ ದಳಗಳಿಂದ ಅಭಿಷೇಕವನ್ನು ಮಾಡಿದರು ಅಂತ ಪುರಾಣದ ಒಂದು ನಂಬಿಕೆ ಇದೆ. ಹಾಗಾಗಿ ಶ್ರಾವಣ ಮಾಸದಲ್ಲಿ ಶಿವಲಿಂಗಕ್ಕೆ ಅಭಿಷೇಕ ಮಾಡುವುದು, ಬಿಲ್ವಪತ್ರೆಯನ್ನು ಅರ್ಪಿಸುವುದು, ಓಂ ನಮಃ ಶಿವಾಯ ಅಂತ ಪಂಚಾಕ್ಷರಿ ಮಂತ್ರವನ್ನು

ಜಪಿಸುವ ಸಂಪ್ರದಾಯ ಕೂಡ ಶ್ರಾವಣ ಮಾಸದಲ್ಲಿ ಆಚರಣೆ ಆಗತ್ತೆ. 6:38:15 ಸಮಯ ಆಗಿದೆ. ನಾದೋಪಾಸನೆಯಲ್ಲಿ ಚಿತ್ರಗೀತೆಗಳಿಂದ ಆಯ್ದ ಭಕ್ತಿಗೀತೆಗಳಲ್ಲಿ ಈಗ ಕೇಳೋಣ ಕಳಸಾಪುರದ ಹುಡುಗರು ಚಿತ್ರದಿಂದ ಎಸ್ ಜಾನಕಿಯವರು ಹಾಡಿರುವ ಗೀತೆ. ದೊಡ್ಡರಂಗೇಗೌಡರ ಸಾಹಿತ್ಯ, ಎಂ ರಂಗರಾವ್ ಅವರ ಸಂಗೀತ.

ಆಗಸ್ಟ್ ತಿಂಗಳ 19ನೇ ತಾರೀಕು ಬುಧವಾರದ ಬೆಳಗಿನ ಪ್ರಸಾರ ನಾದೋಪಾಸನೆಯನ್ನ ಕೇಳ್ತಾ ಇದ್ದೀವಿ. ಶ್ರಾವಣ ಬಂತು ಕಾಡಿಗೆ, ಬಂತು ನಾಡಿಗೆ, ಬಂತು ಬೀಡಿಗೆ ಅಂತ ಶ್ರಾವಣ ಈಗಾಗಲೇ ಬಂದಾಗಿದೆ. ನಮ್ಮೆಲ್ಲರ ದೈವಿಕ ಚಟುವಟಿಕೆಗಳು, ಕೃಷಿ ಕೆಲಸಗಳು ಆರಂಭ ಆಗಿದೆ. ಮನೆಗಳಲ್ಲಿ, ದೇವಸ್ಥಾನಗಳಲ್ಲಿ ಶುಭ ಕಾರ್ಯಗಳು ನಡೀತಾ ಇದೆ. ಶ್ರಾವಣದ ಸೋಮವಾರ, ಮಂಗಳವಾರ, ಶುಕ್ರವಾರ, ಶನಿವಾರ ತಮ್ಮ ತಮ್ಮ ದೈವಗಳನ್ನು, ದೇವರುಗಳನ್ನು, ಶಿವ, ಮಂಗಳಗೌರಿ, ಲಕ್ಷ್ಮಿ, ವೆಂಕಟೇಶ್ವರನನ್ನು ಪರಿಪರಿಯಾಗಿ ಪೂಜಿಸುವ ಕಾಲ ಶ್ರಾವಣ ಮಾಸ. ಹಾಗೆಯೇ ಶ್ರಾವಣದ ಸೋಮವಾರದಲ್ಲಿ ಶಿವನ ಆರಾಧನೆಗೆ ವಿಶೇಷ ದಿನಗಳು ಅಂತ ಭಕ್ತರು ನಂಬುತ್ತಾರೆ. ಕೆಲವರು ದಾಂಪತ್ಯ ಸುಖಕ್ಕಾಗಿ, ಪತಿ ಪತ್ನಿ ಕುಟುಂಬದ ಕ್ಷೇಮಕ್ಕಾಗಿ ಪ್ರಾರ್ಥನೆ ಮಾಡ್ತಾರೆ. ಮತ್ತೆ ಕೆಲವರು ಉತ್ತಮ ಸಂಗಾತಿ ಸಿಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾರೆ. ಹಾಗೆ ಆಯಾಯ ಪ್ರದೇಶಗಳಲ್ಲಿ ಆಚರಿಸುವ ಪದ್ಧತಿಗಳು ಕೂಡ ಕಾಣುತ್ತೆ. ಪಾರ್ವತಿ ದೇವಿ ಶಿವನನ್ನ ಪತಿಯಾಗಿ ಪಡೆಯೋದಕ್ಕೆ ತಪಸ್ ಮಾಡಿದಳು ಅನ್ನುವ ಒಂದು ಕಥೆ ಕೂಡ ಶ್ರಾವಣ ಮಾಸದ ಜೊತೆಗೆ ಹೊಂದಾಣಿಕೆ ಆಗುತ್ತೆ. ಅಂದರೆ ಉಪವಾಸ, ಶಿವಲಿಂಗಕ್ಕೆ ಅಭಿಷೇಕ, ರುದ್ರಾರ್ಚನೆ, ಬಿಲ್ವಾರ್ಚನೆ, ಮಂತ್ರಗಳನ್ನು ಜಪಿಸುವುದು, ಶಿವನ ಪುರಾಣದ ಪಾರಾಯಣ ಕೂಡ ಶ್ರಾವಣ ಮಾಸದಲ್ಲಿ ಮಾಡ್ತಾರೆ.

ಶ್ರಾವಣ ಮಾಸದಲ್ಲಿ ಎಲ್ಲ ದೈವಗಳನ್ನು ಭಜಿಸುವಂತಹ ಕಾಲ. ನಾನು ಅನ್ನುವ ಭಾವ ಕಳೆದು ನೀನು ನನ್ನನ್ನು ಕಾಪಾಡು ಅಂತ ಹೇಳಿ ಭಗವಂತನಲ್ಲಿ ಮೊರೆ ಇಡುವ ಸಮಯ ಶ್ರಾವಣ ಮಾಸ. ನಾದೋಪಾಸನೆಯಲ್ಲಿ ಕೇಳಿದ್ರಿ ಚಲ್ಲಿದ ರಕ್ತ ಚಿತ್ರದ ಗೀತೆ, ಚಿವುದಯಶಂಕರ್ ಅವರ ಸಾಹಿತ್ಯಕ್ಕೆ ಸತ್ಯಂ ಅವರ ಸಂಗೀತ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರು ಧ್ವನಿಯಾಗಿದ್ರು. ಈಗ ತಾನೆ ಕೇಳಿದ್ರಿ ದೇವರ ದುಡ್ಡು ಚಿತ್ರದ ಹಾಡು, ಹುಣಸೂರು ಕೃಷ್ಣಮೂರ್ತಿಗಳು ಬರೆದಿದ್ರು, ರಾಜನ್ ನಾಗೇಂದ್ರ ಅವರ ಸಂಗೀತದಲ್ಲಿ ಪಿಬಿ ಶ್ರೀನಿವಾಸ್ ಅವರು ಧ್ವನಿಯಾಗಿದ್ರು. ಶ್ರಾವಣ ಮಾಸದಲ್ಲಿ ಹೊಲ ಗದ್ದೆಗಳಲ್ಲಿ ಚೈತನ್ಯ, ಮರಗಿಡಗಳು ಹಸಿರಿನಿಂದ ಕಂಗೊಳಿಸುತ್ತವೆ. ಹಾಗೆಯೇ ಸರಿಯಾಗಿ ಮಳೆ ಬಂದರೆ ಕೆರೆ ಕಟ್ಟೆಗಳು ಕೂಡ ನೀರಿನಿಂದ ತುಂಬಿ ಪಕ್ಷಿಗಳ ಕಲರವ, ಕೃಷಿ ಚಟುವಟಿಕೆಗಳು ವೇಗವನ್ನು ಪಡ್ಕೊಳ್ಳುತ್ತವೆ. ಶ್ರಾವಣ ಮಾಸ ನಮ್ಮ ಭಾರತದಲ್ಲಿ ಧಾರ್ಮಿಕ ಬದುಕಿಗೆ ಸಿಗುವಂಥ ಮಹತ್ವ ಕೃಷಿ ಮತ್ತು ಪ್ರಕೃತಿಯ ಒಂದು ಚಕ್ರಕ್ಕೆ ಕೂಡ ಸಂಬಂಧಪಡುತ್ತೆ. ಶಿವನಿಂದ ತ್ಯಾಗ, ಲಕ್ಷ್ಮಿಯಿಂದ ಸಮೃದ್ಧಿ, ನಾಗಾರಾಧನೆಯಿಂದ ಪ್ರಕೃತಿಯ ಪ್ರೀತಿ, ರಕ್ಷಾಬಂಧನದಿಂದ ಕುಟುಂಬದ ಬಂಧ, ವರಮಹಾಲಕ್ಷ್ಮಿ ವ್ರತದಿಂದ ದಾಂಪತ್ಯ, ಕುಟುಂಬದ ಕ್ಷೇಮ, ಹೀಗೆ ಮಳೆಗಾಲದ ಜೊತೆಗೆ ಪ್ರಕೃತಿಯೊಂದಿಗಿನ ಹೊಂದಾಣಿಕೆ ಶ್ರಾವಣ ಮಾಸದಲ್ಲಿ ಬರುತ್ತೆ. ಶ್ರಾವಣ ಅನ್ನೋದು ಬರೀ ಅದೊಂದು ಮಾಸ ಮಾತ್ರ ಅಲ್ಲ, ಅದೊಂದು ಹೆಸರು ಮಾತ್ರ ಅಲ್ಲ, ಶ್ರಾವಣ ಮಾಸ ಅಲ್ಲ. ಶ್ರಾವಣ ಅಂದರೆ ಭಕ್ತಿ, ಪ್ರಕೃತಿ, ಸಂಯಮ, ಒಂದಷ್ಟು ಹಂಚಿಕೊಳ್ಳುವ ಸಂಬಂಧಗಳನ್ನು ಮತ್ತೆ ಮತ್ತೆ ನೆನಪಿಸುವ ಭಾರತೀಯ ಸಂಸ್ಕೃತಿಯ ಸುಂದರ ಅಧ್ಯಾಯ ಶ್ರಾವಣ ಮಾಸ.

ನಾದೋಪಾಸನೆ ಭಕ್ತಿಗೀತೆಗಳ ಪ್ರಸಾರ ಇಲ್ಲಿಗೆ ಮುಗಿಯಿತು. ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಸಮಯ 7 ಗಂಟೆ. ಕೇಳೋಣ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಸಾರ್ವಜನಿಕ ವಲಯದ ಬ್ಯಾಂಕುಗಳು ಅಕ್ಟೋಬರ್ 2ರಿಂದ ಯುವಕರಿಗೆ ಬ್ಯಾಂಕಿಂಗ್ ಎಂಬ ಒಂದು ತಿಂಗಳ ಅಭಿಯಾನವನ್ನು ಪ್ರಾರಂಭಿಸಲಿವೆ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಘೋಷಿಸಿದ್ದಾರೆ. ಜನಕೇಂದ್ರಿತ ಮತ್ತು ಅನುಷ್ಠಾನ ಆಧಾರಿತ ಪರಿಸರ ಸಂರಕ್ಷಣೆಗೆ ಭಾರತ ಕರೆ ನೀಡಿದೆ. ನವದೆಹಲಿಯ ಭಾರತ ಮಂಟಪಂನಲ್ಲಿ ನಡೆದ 12ನೇ ಬ್ರಿಕ್ಸ್ ಪರಿಸರ ಸಚಿವರ ಸಭೆಯಲ್ಲಿ ಸದಸ್ಯ ರಾಷ್ಟಗಳ ಸಚಿವರು, ಹಿರಿಯ ಅಧಿಕಾರಿಗಳು, ನೀತಿ ನಿರೂಪಕರು ಮತ್ತು ತಜ್ಞರು ಚರ್ಚೆಯಲ್ಲಿ ಭಾಗವಹಿಸಿದ್ದರು. ಭೂಮಿ, ಸಮುದ್ರ, ವಾಯು, ಬಾಹ್ಯಾಕಾಶ ಮತ್ತು ಸೈಬರ್ ಕ್ಷೇತ್ರಗಳಲ್ಲಿ ಕಾರ್ಯಾಚರಣೆಯ ಶ್ರೇಷ್ಠತೆಯನ್ನು ಸಾಧಿಸಲು ಸಮಗ್ರ ಮತ್ತು ನೆಟ್ವರ್ಕ್ ಕೇಂದ್ರದ ವಿಧಾನದ ಅಗತ್ಯವಿದೆ ಎಂದು ಭಾರತೀಯ ವಾಯುಪಡೆಯ ಉಪಮುಖ್ಯಸ್ಥ ಏರ್ ಮಾರ್ಷಲ್ ತೇಜ್ ಪಾಲ್ ಸಿಂಗ್ ಪ್ರತಿಪಾದಿಸಿದ್ದಾರೆ. ರಾಜ್ಯದಲ್ಲಿ ಏಕಗ್ರಾಮ ಕುಡಿಯುವ ನೀರಿನ ಯೋಜನೆಗಳಡಿ ಕೈಗೊಂಡ ಕಾಮಗಾರಿಗಳ ಪೈಕಿ 80% ಪೂರ್ಣಗೊಂಡಿದೆ ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ ಭೀಕಂಡ್ರೆ ತಿಳಿಸಿದ್ದಾರೆ. ರೇಷ್ಮೆ ಇಲಾಖೆ ವತಿಯಿಂದ 2022-23 ಮತ್ತು 2024-25 ಸಾಲಿನ ಪ್ರಗತಿಪರ ರೇಷ್ಮೆ ಬೆಳೆಗಾರರಿಗೆ ಹಾಗೂ ರೇಷ್ಮೆ ನೂಲು ಬಿಚ್ಚಣಿಕೆದಾರರಿಗೆ ರಾಜ್ಯ ಮತ್ತು ಜಿಲ್ಲಾ ಮಟ್ಟದ ಪ್ರಶಸ್ತಿಗೆ ಗದಗ ಜಿಲ್ಲೆಯ ರೈತರಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಅರ್ಜಿ ಸಲ್ಲಿಸಲು ನಾಳೆ ಕೊನೆಯ ದಿನವಾಗಿದೆ. ಪ್ರಧಾನಮಂತ್ರಿ ಎಲೆಕ್ಟ್ರಿಕ್ ಡ್ರೈವ್ ರೆವಲ್ಯೂಷನ್ ಇನ್ ಇನ್ನೋವೇಟಿವ್ ವೆಹಿಕಲ್ ಎನ್ಹಾನ್ಸ್ಮೆಂಟ್ ಪಿಎಂಇ ಡ್ರೈವ್ ಯೋಜನೆಯಡಿ ದೇಶಾದ್ಯಂತ ಸಾರ್ವಜನಿಕ ಇವಿ ಚಾರ್ಜಿಂಗ್ ಕೇಂದ್ರಗಳನ್ನು ಸ್ಥಾಪಿಸಲು 2,000 ಕೋಟಿ ರೂಪಾಯಿ ಮೀಸಲಿಡಲಾಗಿದ್ದು, ಕರ್ನಾಟಕದಲ್ಲಿ ಮೊದಲ ಹಂತದಲ್ಲಿ 515 ಚಾರ್ಜಿಂಗ್ ಕೇಂದ್ರಗಳು ಸೇರಿದಂತೆ ಒಟ್ಟು 1,200ಕ್ಕೂ ಅಧಿಕ ಕೇಂದ್ರಗಳನ್ನು ತೆರೆಯಲು ಕೇಂದ್ರ ಸರ್ಕಾರ ಕ್ರಮ ಕೈಗೊಂಡಿದೆ. ತಿಪಟೂರು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಹಾಗೂ ಮಾಜಿ ಸಚಿವ ಬಿಸಿ ನಾಗೇಶ್ ಅವರು ಹೃದಯಾಘಾತದಿಂದ ನಿನ್ನೆ ರಾತ್ರಿ ಬೆಂಗಳೂರಿನಲ್ಲಿ ನಿಧನರಾಗಿದ್ದಾರೆ. ಅವರಿಗೆ 67 ವರ್ಷ ವಯಸ್ಸಾಗಿತ್ತು. 2018 ಬಿಜೆಪಿಯಿಂದ ಸ್ಪರ್ಧಿಸಿ ತಿಪಟೂರು ಕ್ಷೇತ್ರದಿಂದ ಪುನರಾಯ್ಕೆಯಾಗಿ ಶಿಕ್ಷಣ ಸಚಿವರಾಗಿ ಕಾರ್ಯನಿರ್ವಹಿಸಿದ್ದರು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:05 ಹಾಗೂ 7:35 ಹಾಗೂ ನಮ್ಮ ಮುಂದಿನ

0: ಲಾಟ್ರಿ ನನ್ಗೆ
1: ಸಿಕ್ಕಿಬಿದ್ರು. ನಕಲಿ ಆಫರ್ಗಳ ಬಗ್ಗೆ ಎಚ್ಚರ.
0: RBI ಹೇಳುತ್ತೆ,
1: ಜಾಣರಾಗಿರಿ, ಜಾಗರೂಕರಾಗಿರಿ.
2: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ. ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವು ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ಇಂಜೆಕ್ಷನ್ ನಿಂದ ಇದುವರೆಗೂ 13,000 ಜೀವಗಳನ್ನು ಹೃದಯಾಘಾತದಿಂದ ರಕ್ಷಿಸಲಾಗಿದೆ. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
3: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
4: ಸಮಯ 7:05 ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದ ಸಹ ಪ್ರಸಾರ.
5: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಾಮಣಿ. ಮುಖ್ಯಾಂಶಗಳು: ಆಡಳಿತ ಹಾಗೂ ಪ್ರತಿಪಕ್ಷಗಳು ಒಟ್ಟಾಗಿ ಸಾಮರಸ್ಯದಿಂದ ಕಾರ್ಯನಿರ್ವಹಿಸಿದಾಗ ಮಾತ್ರ ಕರ್ನಾಟಕದ ಅಭಿವೃದ್ಧಿ ಸಾಧ್ಯ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯದಲ್ಲಿ ಸಹಕಾರ ಬ್ಯಾಂಕುಗಳಿಂದ ರೈತರಿಗೆ ಸಾಲ ವಿತರಣೆಗೆ ಕ್ರಮ, ಸಚಿವ ಲಕ್ಷ್ಮಣ ಸವದಿ. ರಾಜ್ಯದ ಅಲ್ಪಸಂಖ್ಯಾತರ ವಸತಿ ನಿಲಯಗಳಿಗೆ ಮೂಲಸೌಕರ್ಯ ಬಲವರ್ಧನೆ, ಸಚಿವ ಯುಟಿ ಖಾದರ್. ಬೀದರ್ ಸಹಕಾರಿ ಸಕ್ಕರೆ ಕಾರ್ಖಾನೆ ಪುನಶ್ಚೇತನಕ್ಕೆ ಸರ್ಕಾರ ಅಗತ್ಯ ಕ್ರಮ, ಸಚಿವ ರುದ್ರಪ್ಪ ಮನಪಲ್ಲಮಣಿ. ಈಗ ವಾರ್ತೆಗಳ ವಿವರ. ಆಡಳಿತ ಹಾಗೂ ಪ್ರತಿಪಕ್ಷಗಳು ಒಟ್ಟಾಗಿ ಸಾಮರಸ್ಯದಿಂದ ಕಾರ್ಯನಿರ್ವಹಿಸಿದಾಗ ಮಾತ್ರ ಕರ್ನಾಟಕವನ್ನು ದೇಶದಲ್ಲಿ ಶಕ್ತಿಯುತ ರಾಜ್ಯವನ್ನಾಗಿ ರೂಪಿಸಲು ಸಾಧ್ಯ. ಆದ್ದರಿಂದ ನಾಡಿನ ಎಲ್ಲ ಜ್ವಲಂತ ಸಮಸ್ಯೆಗಳಿಗೆ ಎಲ್ಲರೂ ಸೇರಿ ರಚನಾತ್ಮಕ ಪರಿಹಾರ ಕಂಡುಕೊಳ್ಳಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ವಿಧಾನಸಭೆಯ ಚರ್ಚೆಯ ಸಮಯದಲ್ಲಿ ಮಾತನಾಡಿದ ಅವರು, ಇಡೀ ದೇಶದಲ್ಲಿ ರಾಜಸ್ಥಾನದ ಬಳಿಕ ಅತಿ ಹೆಚ್ಚು ಒಣಭೂಮಿ ಇರುವ ರಾಜ್ಯ ಕರ್ನಾಟಕ. ಆದ್ದರಿಂದ ರೈತರ ಬಗ್ಗೆ ಕಾಳಜಿ ವಹಿಸಿ ಅವರಿಗೆ ಅತ್ಯಾಧುನಿಕ ತಂತ್ರಜ್ಞಾನದ ಮಾರ್ಗದರ್ಶನ ನೀಡಲು ಸರ್ಕಾರ ಮುಂದಾಗಿದೆ ಎಂದರು. ನಮ್ಮ ಯುವ ಜನತೆಯಲ್ಲಿ ಅಗಾಧವಾದ ಪ್ರತಿಭೆ ಇದೆ, ಅದನ್ನು ಕಾಪಾಡಬೇಕು, ಅವರ ಭವಿಷ್ಯಕ್ಕಾಗಿ ಶ್ರಮಿಸಬೇಕು ಎಂದ ಅವರು, ರಾಜ್ಯದ 350 ಕಿಲೋಮೀಟರ್ ಉದ್ದದ ಕರಾವಳಿಯನ್ನು ಪ್ರವಾಸೋದ್ಯಮಕ್ಕೆ ಬಳಸಿಕೊಳ್ಳಲಾಗುತ್ತಿದ್ದು ಇದಕ್ಕಾಗಿ ಪ್ರತ್ಯೇಕ ಪ್ರವಾಸೋದ್ಯಮ ನೀತಿ ರೂಪಿಸಲಾಗುತ್ತಿದೆ ಎಂದು ತಿಳಿಸಿದರು. ರಾಜ್ಯದಲ್ಲಿ ಸಹಕಾರ ಬ್ಯಾಂಕುಗಳಿಂದ ರೈತರಿಗೆ ಸಾಲ ವಿತರಣೆಗೆ ಕ್ರಮ ವಹಿಸಲಾಗುವುದು ಎಂದು ಸಹಕಾರ ಖಾತೆ ಸಚಿವ ಲಕ್ಷ್ಮಣ ಎಸ್ ಸವದಿ ತಿಳಿಸಿದ್ದಾರೆ. ವಿಧಾನ ಪರಿಷತ್ತಿನ ಪ್ರಶ್ನೋತ್ತರ ಕಲಾಪದ ವೇಳೆ ಚುಕ್ಕೆ ಗುರುತಿನ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಸಚಿವರು, ರಾಜ್ಯದಲ್ಲಿ 6,091 ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳು, 849 ಪಟ್ಟಣ ಸಹಕಾರ ಬ್ಯಾಂಕುಗಳು, 5,017 ಸೌಹಾರ್ದ ಸಹಕಾರ ಸಂಘಗಳು ಹಾಗೂ 21 ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕುಗಳು ಸಕ್ರಿಯವಾಗಿ ಕಾರ್ಯನಿರ್ವಹಿಸುತ್ತಿವೆ ಎಂದರು. ನಂತರ ಪರಿಷತ್ ಸದಸ್ಯ ಮಧು ಜಿ ಮಾದೇಗೌಡ ಅವರ ಚುಕ್ಕೆ ಗುರುತಿನ ಪ್ರಶ್ನೆಗೆ ಉತ್ತರಿಸಿದ ಸಚಿವರು, ರಾಜ್ಯದಲ್ಲಿಯೇ ಅತ್ಯಂತ ಹೆಚ್ಚು ಬೆಳೆ ಸಾಲ ಪಡೆದ ಜಿಲ್ಲೆಯಾಗಿ ಬೆಳಗಾವಿ ಹೊರಹೊಮ್ಮಿದ್ದು, ಮತ್ತೊಂದೆಡೆ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಅತ್ಯಂತ ಕಡಿಮೆ ಪ್ರಮಾಣದ ಸಾಲ ವಿತರಣೆಯಾಗಿದೆ ಎಂದು ತಿಳಿಸಿದರು. ರೈತರಿಗೆ ಆರ್ಥಿಕ ನೆರವು ನೀಡುವ ನಿಟ್ಟನಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಬಡ್ಡಿ ಸಹಾಯಧನ ಯೋಜನೆಯನ್ನು ಜಾರಿಗೊಳಿಸಿವೆ. ರೈತರು ಪಡೆಯುವ ಬೆಳೆ ಸಾಲ ಹಾಗೂ ಪಶು ಸಂಗೋಪನೆ ಮತ್ತು ಮೀನುಗಾರಿಕೆಗೆ ಪಡೆಯುವ ದುಡಿಯುವ ಬಂಡವಾಳ ಸಾಲ ಒಟ್ಟಾಗಿ ಎರಡೂ ಸೇರಿ ಗರಿಷ್ಠ 5 ಲಕ್ಷ ರೂಪಾಯಿವರೆಗಿನ ನಿಗದಿತ 1 ವರ್ಷದ ಅವಧಿಯೊಳಗೆ ಮರುಪಾವತಿಸಿದರೆ ಶೂನ್ಯ ಬಡ್ಡಿದರ ಅನ್ವಯವಾಗುತ್ತದೆ. 5 ಲಕ್ಷ ರೂಪಾಯಿಗಿಂತ ಹೆಚ್ಚಿನ ಸಾಲಗಳಿಗೆ ಸಹಕಾರ ಸಂಸ್ಥೆಗಳು ವಿಧಿಸುವ ಸಾಮಾನ್ಯ ಬಡ್ಡಿದರ ಅನ್ವಯವಾಗುತ್ತದೆ ಎಂದು ತಿಳಿಸಿದರು. ನಿಗದಿತ ಅವಧಿಯಲ್ಲಿ ಸಾಲ ಮರುಪಾವತಿಸುವ ರೈತರ ಪರವಾಗಿ ರಾಜ್ಯ

0: ರಾಜ್ಯದ ವಿದ್ಯಾರ್ಥಿ ನಿಲಯಗಳ ಸ್ಥಿತಿಗತಿ ಹಾಗೂ ಒದಗಿಸಲಾಗುತ್ತಿರುವ ಸೌಲಭ್ಯಗಳ ಕುರಿತು ಮಾಹಿತಿ ನೀಡಿದರು. ಕಳೆದ 3 ವರ್ಷಗಳಲ್ಲಿ ವಸತಿ ನಿಲಯಗಳ ವಿದ್ಯಾರ್ಥಿಗಳಿಗೆ ಅಗತ್ಯ ಸೌಲಭ್ಯಗಳನ್ನು ಒದಗಿಸಲು ಒಟ್ಟು 29,54,00,000 ರೂಪಾಯಿ ಅನುದಾನ ಬಿಡುಗಡೆ ಮಾಡಲಾಗಿದೆ. ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ವಸತಿ ನಿಲಯಗಳಲ್ಲಿ ವಿದ್ಯಾರ್ಥಿಗಳಿಗೆ ಕೊಠಡಿಗಳನ್ನು ಹಂಚಿಕೆ ಮಾಡುವಾಗ ವಸತಿ ನಿಲಯದ ಕೊಠಡಿಯ ವಿಸ್ತೀರ್ಣ ಹಾಗೂ ಸ್ಥಳಾವಕಾಶದ ಆಧಾರದ ಮೇಲೆ ಕೊಠಡಿಗಳ ಹಂಚಿಕೆ ಮಾಡಲಾಗುತ್ತದೆ ಎಂದು ತಿಳಿಸಿದರು. ಬೀದರ್ ಸಹಕಾರಿ ಸಕ್ಕರೆ ಕಾರ್ಖಾನೆ ಪುನಶ್ಚೇತನಕ್ಕೆ ಸರ್ಕಾರ ಅಗತ್ಯ ಕ್ರಮ ಕೈಗೊಳ್ಳಲಿದೆ. ಸದ್ಯ ಈ ಹಿಂದೆ ಕರೆಯಲಾಗಿದ್ದ ಹರಾಜು ಪ್ರಕ್ರಿಯೆಗೆ ತಡೆಯಾಗಿದ್ದು ಪರಿಷ್ಕೃತ ಟೆಂಡರ್ ಮೂಲಕ ಶೀಘ್ರ ಪುನರಾರಂಭ ಮಾಡಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಸಕ್ಕರೆ ಮತ್ತು ಜವಳಿ ಖಾತೆ ಸಚಿವ ರುದ್ರಪ್ಪ ಮಾನಪ್ಪ ಲಮಾಣಿ ತಿಳಿಸಿದ್ದಾರೆ. ವಿಧಾನ ಪರಿಷತ್ತಿನ ಪ್ರಶ್ನೋತ್ತರ ಕಲಾಪದ ವೇಳೆ ಡಾ ಚಂದ್ರಶೇಖರ್ ಬಸವರಾಜ್ ಪಾಟೀಲ್ ಅವರ ಚುಕ್ಕೆ ಗುರುತಿನ ಪ್ರಶ್ನೆಗೆ ಉತ್ತರಿಸಿದ ಸಚಿವರು, ರೈತರು ಹಾಗೂ ಕಾರ್ಮಿಕರ ಹಿತರಕ್ಷಣೆಗೆ ಸರ್ಕಾರ ಬದ್ದವಾಗಿದೆ. ಖಾಸಗಿ ಗುತ್ತಿಗೆ ಷರತ್ತು ಸರಳೀಕರಣಗೊಳಿಸಿ ಶೀಘ್ರವೇ ಮರು ಟೆಂಡರ್ ಪ್ರಕ್ರಿಯೆಗೆ ಚಾಲನೆ ನೀಡಲಾಗುವುದು ಎಂದರು. ಬೀದರ್ ಜಿಲ್ಲೆಯ ಹುಮ್ನಾಬಾದ್ ತಾಲೂಕಿನ ರೈತರ ಜೀವನಾಡಿಯಾಗಿರುವ ಬೀದರ್ ಸಹಕಾರಿ ಸಕ್ಕರೆ ಕಾರ್ಖಾನೆ ಎದುರಿಸುತ್ತಿರುವ ತೀವ್ರ ಆರ್ಥಿಕ ಸಂಕಷ್ಟವನ್ನು ಬಗೆಹರಿಸಿ ಕಾರ್ಖಾನೆಯನ್ನು ಶೀಘ್ರದಲ್ಲೇ ಪುನರಾರಂಭಿಸಲು ರಾಜ್ಯ ಸರ್ಕಾರವು ಕ್ರಿಯಾ ಯೋಜನೆಯನ್ನು ರೂಪಿಸಿದೆ ಎಂದು ಹೇಳಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ತುಮಕೂರನ್ನು ಕರ್ನಾಟಕದ ಹೊಸ ಕೈಗಾರಿಕಾ ನೆಲೆಯಾಗಿ ನಿರ್ಮಿಸಲಾಗುತ್ತಿದೆ. ತುಮಕೂರಿನಲ್ಲಿ 1,736 ಎಕರೆ ಭೂಮಿಯನ್ನು ಕೈಗಾರಿಕೆ ಅಭಿವೃದ್ದಿಗಾಗಿ ಮೀಸಲಿಡಲಾಗಿದೆ ಎಂದು ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದ ಮೂಲಕ ಮಾಹಿತಿ ಹಂಚಿಕೊಂಡಿರುವ ಅವರು, 7,000 ಕೋಟಿ ರೂಪಾಯಿ ಹೂಡಿಕೆಗೆ ಅನುಮೋದನೆ ನೀಡಲಾಗಿದ್ದು ಇದರಿಂದಾಗಿ 88,000ಕ್ಕೂ ಅಧಿಕ ಉದ್ಯೋಗ ಸೃಷ್ಟಿಯಾಗುತ್ತಿವೆ. 300 ಎಕರೆಯಲ್ಲಿ ಜಪಾನ್ ಟೌನ್ಶಿಪ್ ನಿರ್ಮಾಣಗೊಳ್ಳುತ್ತಿದ್ದರೆ 200 ಎಕರೆಯನ್ನು ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳಿಗೆ ಮೀಸಲಿರಿಸಲಾಗಿದೆ ಎಂದು ತಿಳಿಸಿದ್ದಾರೆ. ತಿಪಟೂರು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಹಾಗೂ ಬಿಜೆಪಿ ಸರ್ಕಾರದಲ್ಲಿ ಶಿಕ್ಷಣ ಸಚಿವರಾಗಿ ಸೇವೆ ಸಲ್ಲಿಸಿದ್ದ ಬಿಸಿ ನಾಗೇಶ್ ನಿನ್ನೆ ರಾತ್ರಿ ಬೆಂಗಳೂರಿನಲ್ಲಿ ಹೃದಯಾಘಾತದಿಂದ ನಿಧನರಾಗಿದ್ದಾರೆ. ಅವರಿಗೆ 67 ವರ್ಷ ವಯಸ್ಸಾಗಿತ್ತು. ಅಪಾರ ಬಂಧು ಬಳಗ ಹಾಗೂ ಅಭಿಮಾನಿಗಳನ್ನು ಅಗಲಿದ್ದಾರೆ. 2008ರಲ್ಲಿ ಮೊದಲ ಬಾರಿಗೆ ತಿಪಟೂರು ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆಯಾದ ಅವರು 2013ರ ಚುನಾವಣೆಯಲ್ಲಿ ಸೋಲು ಅನುಭವಿಸಿದರು. ನಂತರ ರಾಜಕೀಯವಾಗಿ ಮತ್ತೆ ಸಂಘಟಿಸಿಕೊಂಡು 2018ರಲ್ಲಿ ಬಿಜೆಪಿಯಿಂದ ಸ್ಪರ್ಧಿಸಿ ತಿಪಟೂರು ಕ್ಷೇತ್ರದಿಂದ ಪುನರಾಯ್ಕೆಯಾಗಿ ಶಿಕ್ಷಣ ಸಚಿವರಾಗಿ ಕಾರ್ಯನಿರ್ವಹಿಸಿದ್ದರು. ಮಾಜಿ ಸಚಿವ ಹಾಗೂ ಹಿರಿಯ ನಾಯಕರಾದ ಬಿಸಿ ನಾಗೇಶ್ ಅವರ ನಿಧನಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಮ್ಮ ಎಕ್ಸ್ ಖಾತೆ ಮೂಲಕ ಸಂತಾಪ ಸೂಚಿಸಿದ್ದು ಕಂಬನಿ ಮಿಡಿದಿದ್ದಾರೆ. ಸಚಿವರ ನಿಧನದ ಸುದ್ದಿ ತಿಳಿದು ತಮಗೆ ತೀವ್ರ ದುಃಖವಾಯಿತು. ಮೃತರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಹಾಗೂ ಅವರ ಅಗಲಿಕೆಯ ನೋವನ್ನು ಭರಿಸುವ ಶಕ್ತಿಯನ್ನು ಭಗವಂತ ಅವರ ಕುಟುಂಬ ವರ್ಗದವರಿಗೆ ಮತ್ತು ಅಭಿಮಾನಿಗಳಿಗೆ ಕರುಣಿಸಲಿ ಎಂದು ಪ್ರಾರ್ಥಿಸಿದ್ದಾರೆ. ಕೇಂದ್ರ ಶಿಕ್ಷಣ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಮ್ಮ ಎಕ್ಸ್ ಖಾತೆಯಲ್ಲಿ ಬಿಸಿ ನಾಗೇಶ್ ಅವರು ಶಿಕ್ಷಣ ಸಚಿವರಾಗಿ ಸಲ್ಲಿಸಿದ ಸೇವೆಯನ್ನು ಸ್ಮರಿಸಿ ಸಂತಾಪ ಸೂಚಿಸಿದ್ದಾರೆ. ಶಾಸಕ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಸೇರಿದಂತೆ ಹಲವು ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ಉಡುಪಿ ಜಿಲ್ಲೆಯಲ್ಲಿ ಸಾರ್ವಜನಿಕರ ಸುರಕ್ಷತೆ, ಸುಗಮ ಸಂಚಾರ ಹಾಗೂ ರಸ್ತೆ ಅಪಘಾತಗಳನ್ನು ಕಡಿಮೆ ಮಾಡುವ ನಿಟ್ಟನಲ್ಲಿ ರಾಷ್ಟೀಯ ಹೆದ್ದಾರಿಯ ಬಾಕಿ ಇರುವ ಸರ್ವಿಸ್ ರಸ್ತೆ ಮತ್ತು ಇತರೆ ಕಾಮಗಾರಿಗಳನ್ನು ನಿಗದಿತ ಅವಧಿಯಲ್ಲಿ ಪೂರ್ಣಗೊಳಿಸಿ ಸಾರ್ವಜನಿಕರ ಉಪಯೋಗಕ್ಕೆ ಅನುವು ಮಾಡಿಕೊಡಬೇಕು ಎಂದು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಉಡುಪಿಯಲ್ಲಿ ರಾಷ್ಟೀಯ ಹೆದ್ದಾರಿ 66ಕ್ಕೆ ಸಂಬಂಧಿಸಿದಂತೆ ಸರ್ವಿಸ್ ರಸ್ತೆ, ಮೇಲ್ಸೇತುವೆ ಸೇರಿದಂತೆ ವಿವಿಧ ಕಾಮಗಾರಿಗಳ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ರಾಷ್ಟೀಯ ಹೆದ್ದಾರಿಯ ಕೆಲವು ಕಡೆಗಳಲ್ಲಿ ಇನ್ನೂ ಸರ್ವಿಸ್ ರಸ್ತೆ ನಿರ್ಮಾಣ ಕಾಮಗಾರಿ ಪ್ರಾರಂಭಿಸಿಲ್ಲ. ಸರ್ವಿಸ್ ರಸ್ತೆ ನಿರ್ಮಾಣ ಮಾಡುವಾಗ ಕಾಮಗಾರಿಗಳ ಗುಣಮಟ್ಟ ಹಾಗೂ ಸಂಚಾರ ಸುರಕ್ಷತಾ ಕ್ರಮಗಳನ್ನು ಕಾಯ್ದುಕೊಳ್ಳುವುದರೊಂದಿಗೆ ಕಾಮಗಾರಿಗಳನ್ನು ಪೂರ್ಣಗೊಳಿಸಬೇಕು ಎಂದು ನಿರ್ದೇಶನ

ನೀಡಿದರು. ಈಗ ಸಂಕ್ಷಿಪ್ತ ಸುದ್ದಿಗಳು. ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆಯ ಉದ್ದೇಶವು ಅರ್ಹ ಫಲಾನುಭವಿಗಳಿಗೆ ತಲುಪುವಂತೆ ಅಧಿಕಾರಿಗಳು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಬೇಕು ಎಂದು ಉತ್ತರ ಕನ್ನಡ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ದಿ ಇಲಾಖೆಯ ಜಿಲ್ಲಾ ನಿರೂಪಣಾಧಿಕಾರಿ ಮಾದೇವಪ್ಪ ಹೇಳಿದ್ದಾರೆ. ಗದಗ ಜಿಲ್ಲೆಯ ನರಗುಂದ ತಾಲೂಕಿನ ಕೊಣ್ಣೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಜಾಬ್ ಕಾರ್ಡ್ ವಿತರಣೆ ಮೇಳದ ಅಂಗವಾಗಿ ಕೂಲಿ ಕಾರ್ಮಿಕರ ಮನೆ ಮನೆ ಭೇಟಿ ಅಭಿಯಾನ ಜರುಗಿತು. ರಾಜ್ಯದ ಯುವಜನತೆಯಲ್ಲಿ ಕ್ರೀಡೆ, ಸಂಸ್ಕೃತಿ, ವೈಜ್ಞಾನಿಕ ಮನೋಭಾವ ಹಾಗೂ ಸಾಮಾಜಿಕ ಸಾಮರಸ್ಯವನ್ನು ಉತ್ತೇಜಿಸುವ ಬೃಹತ್ ಉದ್ದೇಶದಿಂದ ಗ್ರಾಮ ಪಂಚಾಯಿತಿ ಹಾಗೂ ನಗರ ಸ್ಥಳೀಯ ಸಂಸ್ಥೆಗಳ ವಾರ್ಡ್ಗಳ ವ್ಯಾಪ್ತಿಯಲ್ಲಿ ಭಾರತ್ ಜೋಡೋ ಯುವ ಸಂಘಗಳ ರಚನೆಗೆ ವಿಜಯನಗರ ಜಿಲ್ಲೆಯಲ್ಲಿ ಅರ್ಜಿ ಆಹ್ವಾನಿಸಲಾಗಿದೆ ಎಂದು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸಹಾಯಕ ನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆಡಳಿತ ಹಾಗೂ ಪ್ರತಿಪಕ್ಷಗಳು ಒಟ್ಟಾಗಿ ಸಾಮರಸ್ಯದಿಂದ ಕಾರ್ಯನಿರ್ವಹಿಸಿದಾಗ ಮಾತ್ರ ಕರ್ನಾಟಕದ ಅಭಿವೃದ್ದಿ ಸಾಧ್ಯ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯದಲ್ಲಿ ಸಹಕಾರ ಬ್ಯಾಂಕುಗಳಿಂದ ರೈತರಿಗೆ ಸಾಲ ವಿತರಣೆಗೆ ಕ್ರಮ, ಸಚಿವ ಲಕ್ಷ್ಮಣ ಸವದಿ. ರಾಜ್ಯದ ಅಲ್ಪಸಂಖ್ಯಾತರ ವಸತಿ ನಿಲಯಗಳಿಗೆ ಮೂಲಸೌಕರ್ಯ ಬಲವರ್ಧನೆ, ಸಚಿವ ಯುಟಿ ಖಾದರ್. ಬೀದರ್ ಸಹಕಾರಿ ಸಕ್ಕರೆ ಕಾರ್ಖಾನೆ ಪುನಶ್ಚೇತನಕ್ಕೆ ಸರ್ಕಾರ ಅಗತ್ಯ ಕ್ರಮ, ಸಚಿವ ರುದ್ರಪ್ಪ ಮಾನಪ್ಪಲಮಾಣಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35 ಕ್ಕೆ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು.
1: ಆಗಸ್ಟ್ 19 ಬುಧವಾರದ ಬೆಳಗಿನ ಈ ಸಮಯ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಗೆ ಕಿವಿಯಾಗಿದ್ದೀರಿ. ಸಮಯ ಆಗಿದೆ 7:15:45. ಇನ್ನು ಮುಂದೆ ಶುಭೋದಯ ಕರ್ನಾಟಕ. ಶುಭೋದಯ ಕರ್ನಾಟಕದಲ್ಲಿ ಕನ್ನಡ ರತ್ನ ಭಂಡಾರ, ಭಾವಗೀತೆ, ಚಿತ್ರಗೀತೆಗಳ ಸಂಗಮ ಕೇಳಿ ಶುಭೋದಯ ಕರ್ನಾಟಕ ಕಾರ್ಯಕ್ರಮ 9:00. ಈಗ ಮೊದಲಿಗೆ ಕೇಳೋಣ
2: ಕನ್ನಡ ರತ್ನ ಭಂಡಾರ. ಆತ್ಮೀಯ ಶ್ರೋತೃ ಬಾಂಧವರೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ತರಾಸು ಅಂದರೆ ಕನ್ನಡ ಹೋರಾಟ, ಐತಿಹಾಸಿಕ ಕಾದಂಬರಿ, ಚಿತ್ರದುರ್ಗ, ಸಂಗೀತ, ಸಾಹಿತ್ಯ ಎಲ್ಲವೂ. ಕನ್ನಡ ಸಂಸ್ಕೃತಿಯಲ್ಲಿ ತ ರಾ ಸು ಈ 3 ಅಕ್ಷರಗಳಿಗೆ ಬಹಳ ವಿಶಿಷ್ಟ ಸ್ಥಾನವಿದೆ, ಭಾವನಾತ್ಮಕ ನಂಟಿದೆ. ತಳುಕಿನ ರಾಮಸ್ವಾಮಯ್ಯ ಸುಬ್ಬರಾವ್ ತ ರಾ ಸು ಅವರ ಮನದ ಮಾತು.
3: ಈ 63 ದಾಟಿ 64 ಅಂಚಿನಲ್ಲಿ ನಿಂತುಕೊಂಡು ನನ್ನ ಜೀವನ ನೋಡಿದಾಗ, ಆಗುಂಬೆ ಬೆಟ್ಟದ ಕೋಡಿನಲ್ಲಿ ನಿಂತುಕೊಂಡು ಸಾಲು ಸಾಲು ಸಾಲಾಗಿ ಕಡಲ ಕರೆಯವರೆಗೂ ಹಬ್ಬಿದಂಥ ಈ ಮಲೆಗಳ ಮಾಲೆ, ವನ ವೈಚಿತ್ರ್ಯವನ್ನು ನೋಡಿದಾಗ ಏನು ಸಮ್ಮಿಶ್ರ ಭಾವಗಳು ಮನಸ್ಸಿನಲ್ಲಿ ಮೂಡ್ತದೆ. ಆ ಕಂದರಗಳು, ಕೊಳ್ಳಗಳು, ಆ ಏಳುಗಳು, ಆ ಬೀಳುಗಳು, ಜಲಪಾತಗಳು, ಆ ವರ್ಣ ವೈವಿಧ್ಯ, ಆ ರೌದ್ರತೆ, ಆ ಭೀಭತ್ಸ, ಆ ಭಯ, ಇದೆಲ್ಲವೂ ಕೂಡ ಈ ಜೀವನದಲ್ಲಿ ನನ್ನ ಕಣ್ಣೆದಿಗೆ ಕಟ್ಟಿದಾಗ ಆಗ್ತದೆ. ಮೊಟ್ಟ ಮೊದಲ ಪ್ರೇರೇಪಣೆ ಎಲ್ಲಿಂದ ಬಂತು? ನಾನು ಬಹಳ ಹಿಂದೆ ಒಂದು ಕಾದಂಬರಿ ಬರೆದಾಗ ಈ ನಾನು ಅನ್ನೋದನ್ನು ಮೊದಲು ನೋಟದಲ್ಲಿ ಫಿಲಸಾಫಿಕಲ್ ಆಗಿ ಯೋಚನೆ ಮಾಡಿಕೊಂಡು, ಈ ಐ ಅನ್ನೋದಿದೆಯಲ್ಲ, ಇದು ಈಗೋ, ಇದು ಎಲ್ಲಿಂದ ಆರಂಭವಾಯಿತು ಅಂತ ಹೇಳಿಕೊಂಡು ಹೋಗಿದ್ದೀನಿ. ಕೊನೆಯವರೆಗೂ ಹೊರಟು ಹೋಗಿದ್ದೀನಿ. ಆದರೆ ಅಷ್ಟು ದೂರಕ್ಕೆ ಹೋಗಿ ಇಲ್ಲೇ ಸೀಮಿತವಾಗಿ ನೋಡಿಕೊಂಡಾಗ ಮೊಟ್ಟ ಮೊದಲು ನನ್ನ ನೆನಪಿ ಬರೋದು ನನ್ನ ಮನೆ. ಇವತ್ತು ತಳುಕಿನ ಸುಬ್ಬಣ್ಣನವರು ಮಾಡಿದ ಪದವಿದ ತಳುಕಿನ ಊರಿನಲ್ಲಿ ಅಂತ ಹೇಳಿ ಇವತ್ತು ಕೂಲ ಹೈಕೊಂಡು ಹಳ್ಳಿ ಜನ ಹಾಡೋದನ್ನು ಮೊನ್ನೆ ನನಗೊಂದು 20-30 ಜನ ಹಾಡಿ ತೋರಿಸಿದ್ದಾರೆ ನನಗೆ. ಮತ್ತು ಒಬ್ಬ ಬಡಗಿ, ನಿಮ್ಮ ಅಜ್ಜವ್ರು ಬರೋ ನಾಟಕ ಇಟ್ಟಿದ್ದಾರೆ, ಅವ್ರ ಹೆಸರು ನೀವು ಇಟ್ಕೊಂಡಿದ್ದೀರಾ, ಆ ನಾಟಕ ಓದಬೇಕು ನೀವು ಹಾಗೆ ಅಂತ ಹೇಳಿದರು. ಹೀಗೆ ಮನೆ ಒಳಗೆ ವೆಂಕಣ್ಣಿನವರು ಯಾವಾಗ ಸಾಹಿತ್ಯ ಜಾಡ್ ಹಿಡಿದ್ರು, ಮನೆಗೆ ಅವರೊಂದಿಗೆ ಮಾಸ್ತಿ ವೆಂಕಟೇಶ್ ಹೆಂಗಾರ ಬರೋರು, ಬಿ ಎಂ ಸಿ ಕಂಠೇನವ್ರು ಬರೋರು, ಡಿ ವಿ ಗುಂಡಪ್ಪನವ್ರು ಬರೋರು, ವಿ ಸೀತಾರಾಮಯ್ಯನವ್ರು ಬರೋರು, ಜಿ ಬಿ ರಾಜರತ್ನಂ ಬರೋರು, ದೊಡ್ಡ ದೊಡ್ಡ ಸಾಹಿತಿಗಳೆಲ್ಲ ನಮ್ಮ ಮನೆಗೆ ಬಂದು ಹೋಗೋರು. ಈ ನಮ್ಮ ದೊಡ್ಡಪ್ಪನವರ ಕಾರಣದಿಂದಾಗಿ ಈ ಸಾಹಿತಿಗಳ ಪ್ರಭಾವ

0: ನನ್ನ ಜೀವನದ ಮೇಲೆ ಬಹಳ ದಟ್ಟವಾದ ಪರಿಣಾಮ ಮೂಡಿಸ್ತು. ಯಾಕೆಂದ್ರೆ ಬಂದರೆ ಗಂಟೆಗಟ್ಟಲೆ ಈ ಸಾಹಿತಿಗಳಿಗೆ ಅವ್ರಿಗೆ ಊಟ ಬೇಡ, ತಿಂಡಿ ಬೇಡ, ಏನು ಬೇಡ, ಅಷ್ಟು ಕಾಫಿ ಇದ್ದರೆ ಸಾಕು. ಗಂಟೆಗಟ್ಟಲೆ ದಿವಸಗಟ್ಟಲೆ ಮಾತಾಡ್ಕೊಂಡು ಕಾಲ ಕಳೀತಾರೆ ಅವರು. ಹುಡುಗನಾಗಿ ನನಗೆ ಇನ್ನೇನು ಇಲ್ಲ ಆಸಕ್ತಿ. ಅವ್ರು ಏನು ಮಾತಾಡ್ತಾರೆ ಸಾಹಿತ್ಯದ ಬಗ್ಗೆ, ಏನು ಹೇಳ್ತಾರೆ, ಎಷ್ಟು ರಸರತ್ತಾದ ಅನುಭವಗಳನ್ನ ಅವ್ರು ಹೇಳ್ತಾ ಇದ್ರು. ಅದರಲ್ಲಿ ಗಾಢವಾದ ಗಾಢವಾದ ಒಂದು ಪರಿಣಾಮವನ್ನು ಬೀರ್ತು ನನ್ನ ಜೀವನದ ಮೇಲೆ. ಬಹಳ ವಿಚಿತ್ರ, ನಮ್ಮ ಮನೆಯೊಳಗೆ ಈ ಸಂಗೀತಗಾರರ ಮನೆಯಲ್ಲಿ ಸಾಹಿತಿಗಳಿರೋದಿಲ್ಲ, ಸಾಹಿತಿಗಳ ಮನೆಯಲ್ಲಿ ಸಂಗೀತಗಾರರಿರೋದಿಲ್ಲ. ಆದರೆ ನಮ್ಮನೆಯೊಳಗೆ ನಮ್ಮ ತಂದೆಗೆ ಸಾಹಿತ್ಯದಲ್ಲಿ ಎಷ್ಟು ಆಸಕ್ತಿ ಇತ್ತು, ಸಂಗೀತದಲ್ಲಿ ಅಷ್ಟೇ ಆಸಕ್ತಿ ಇತ್ತು, ನಾಟಕದಲ್ಲಿ ಅಷ್ಟೇ ಆಸಕ್ತಿ ಇತ್ತು. ನಾನು ಹುಟ್ಟಿ ಚಿತ್ರದುರ್ಗದಲ್ಲಿ, ಆ ಊರಿಗೆ ಯಾವ ದೊಡ್ಡ ಸಂಗೀತ ವಿದ್ವಾಂಸರೇ ಬರಲಿ, ಆ ಕಾಲಕ್ಕೆ ಬಹಳ ಹೆಸರುವಾಸಿ ಅಂಥ ವಾದ್ಯವಾಚಾರ್ಯರು, ರಾಜಯ್ಯಂಗಾರರು, ಬಿ ದೇವೇಂದ್ರಪ್ಪನವರು, ಇಂಥ ದೊಡ್ಡ ದೊಡ್ಡ ಸಂಗೀತ ವಿದ್ವಾಂಸರೆಲ್ಲ ನಮ್ಮ ಮನೆಗೆ ಬರೋರು, ಅವ್ರ ಸಂಗೀತವನ್ನು ಕೂತ್ಕೊಂಡು ಕೇಳ್ತಕ್ಕಂಥ ಒಂದು ಸೌಭಾಗ್ಯ ಚಿಕ್ಕಂದಲ್ಲಿ ನನಗಿತ್ತು. ಈ ಅಭಿರುಚಿ ಸಂಗೀತದ ಕಡೆ ಒಂದು ಕಡೆ ಎಳೆಯೋದು ನನ್ನ, ಒಂದು ಕಡೆ ಸಾಹಿತ್ಯದ ಕಡೆ ಎಳಿತಾ ಇತ್ತು, ಇನ್ನೊಂದು ಕಡೆ ಸಂಗೀತದ ಕಡೆ ಎಳಿತಾ ಇತ್ತು. ನನ್ನ ಅಕ್ಕ ತಂಗಿಯರೆಲ್ಲ ತುಂಬ ಚೆನ್ನಾಗಿ ಹಾಡ್ತಾರೆ, ಅವರ ಸಂಗೀತವನ್ನು ಕೇಳ್ತಾ ಇದ್ದೆ. ಇದು ಎರಡರ ಮಧ್ಯೆ ಇವೆರಡಕ್ಕೂ ವಿಚಿತ್ರವಾಗಿ ಈ ರಂಗಭೂಮಿಯ ನಟರಿದಾರಲ್ಲ ಬಹಳಷ್ಟು ಜನ, ಅದು ಏನು ಕಾರಣವು, ಅದು ಯಾಕೆ ಆಗ್ತಿತ್ತು, ಏನಾಗ್ತಿತ್ತು ಅಂತೂ ಊರಿಗೆ ನಾಟಕದ ಕಂಪನಿಯಿಂದ ನಮ್ಮನೆಗೆ ಒಂದು ಫ್ರೀ ಪಾಸ್ ಬರ್ತಿತ್ತು. ನಮ್ಮ ತಂದೆ ವಕೀಲರಿದ್ದರು, ಸ್ವಲ್ಪ ಹೆಸರಿತ್ತು, ಹಾಗಾಗಿ ಒಂದು ಫ್ರೀ ಪಾಸ್ ಬರ್ತಿತ್ತು. ಫುಕಟ್ ನಾಟಕ ನೋಡೋದು ಅಂತಂದ್ರೆ ನಾವು ಹೋಗೋದೇ ಜನ, ನಾವು ಬಿಟ್ಟಲ್ಲೇ ಇರಲಿಲ್ಲ. ಹಾಗೆ ನಿನ್ನೆ ಈ ರಂಗಭೂಮಿ ನಟ ಸ್ನೇಹನೂ ಮಾಡ್ಕೋತಾ ಇದ್ವಿ ನಾವು. ಹಾಗಾಗಿ ದಿವಂಗತ ಗಂಗಾಧರ ರಾಯರು, ಗುರುಮೂತಪ್ಪನವರು, ಸಿ ಬಿ ಮಲ್ಲಪ್ಪನವರು, ಗುಬ್ಬಿ ವೀರಣ್ಣವರು, ನಾಗೇಶ್ ಸಾರು, ಇಂಥ ದೊಡ್ಡ ದೊಡ್ಡ ರಂಗಭೂಮಿಯ ನಟರಪತಿಯು ಕೂಡ ಬಹಳ ಚಿಕ್ಕ ವಯಸ್ಸಿನಲ್ಲಾಯಿತು. ಅದರಲ್ಲಿ ಗಾಢವಾದ ಗಾಢವಾದ ಒಂದು ಪರಿಣಾಮವನ್ನು ಬೀರ್ತು ನನ್ನ ಜೀವನದ ಮೇಲೆ.
1: ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಸಾಹಿತಿ ತಾರಾ ಸುಬ್ಬರಾಯರ ಮಾತುಗಳನ್ನು ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ.
2: ಸರ್ವೋದಯವಾಗಲಿ ಸರ್ವರಲಿ.
3: ತರಾಸು ಅವರ ಮಾತುಗಳನ್ನ ಈ ಸಂಜೆ 6:55 ಮತ್ತೆ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರದಲ್ಲಿ ನೀವು ಕೇಳಬಹುದು. ಈಗ ಸಮಯ 7:21:25. ಇದು 102.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
4: ಯಾವುದೇ ವಸ್ತುವನ್ನ ವ್ಯರ್ಥವೆಂದು ಎಸೆಯುವ ಮುನ್ನ ಅದನ್ನು ಮತ್ತೆ ಬಳಸಬಹುದೇ ಪರೀಕ್ಷಿಸಿ. ವ್ಯರ್ಥ ವಸ್ತುವಿನ ಪುನರ್ಬಳಕೆಯಿಂದ ಪರಿಸರ ಮಲಿನತೆ ಕಡಿಮೆಯಾಗುತ್ತದೆ.
3: ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಭಾವಗೀತೆಗಳನ್ನು ಕೇಳ್ತಾ ಹೋಗೋಣ. ಮೊದಲಿಗೆ ಕೆಎಸ್ ನರಸಿಂಹಸ್ವಾಮಿಯವರ ಕವಿತೆ, ಶಿವಮೊಗ್ಗ ಸುಬ್ಬಣ್ಣ ಹಾಗೂ ಬಿ ಆರ್ ಛಾಯಾ ಅವರ ಹಾಡುಗಾರಿಕೆಯಲ್ಲಿ.

0: ಸುಮಧುರವಾದ ಮಧುರವಾದ ಭಾವಗೀತೆಗಳನ್ನ ನೀವು ಕೇಳಿದ್ದು 102.9 FM ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ವಾಹಿನಿಯಿಂದ. ಏಕ್ತಾನೆ ಕೇಳಿದ್ರಲ್ಲ, ಸಂಗಾತಿ ನೀನಿ ನನ್ನ ಜೀವ, ಈ ಹಾಡಿಗೆ ದನಿಯಾಗಿದ್ದು ರಮೇಶ್ ಚಂದ್ರ ಮತ್ತು ದಿವ್ಯಾ ರಾಘವನ್ ಅವರು. ಭಾವಗೀತೆಗಳ ಪ್ರಸಾರ 7:50 ಮತ್ತೆ ಮುಂದುವರಿಯುತ್ತೆ.
1: ಸರಿ ಸರಿ, ಆಟ ಎಲ್ಲ ಆಯ್ತು, ಇನ್ ಚೆನ್ನಾಗಿ ಕೈಕಾಲು ತೊಳ್ಕೊಂಡ್ ಬಾ, ಆಮೇಲೆ ಊಟ.
2: ಹೌದು, ಆಹಾರ ಸೇವನೆಗೆ ಮೊದಲು ಕೈಕಾಲುಗಳನ್ನು ಸೋಪು ಹಾಕಿ ಚೆನ್ನಾಗಿ ತೊಳೆದುಕೊಳ್ಳುವುದನ್ನ ಎಳವೆಯಿಂದಲೇ ಮಕ್ಕಳಿಗೆ ಅಭ್ಯಾಸ ಮಾಡಿಸಬೇಕು. ಅವರು ಅಪಾಯಕಾರಿ ರೋಗಾಣುಗಳ ಧಾಳಿಗೆ ತುತ್ತಾಗುವುದನ್ನ ಇದರಿಂದ ತಪ್ಪಿಸಬಹುದು.
0: ಈ ಬೆಳಗ್ಗೆ 7:45 ಕೇಳಿ, ವೆರಿಕೋಸ್ ವೇನ್ಗೆ ಹೋಮಿಯೋಪತಿ ಚಿಕಿತ್ಸೆ, ಈ ಕುರಿತು ಡಾಕ್ಟರ್ ಬೃಂದಾ ಸಹ ಪ್ರಾಧ್ಯಾಪಕರು ಸರ್ಕಾರಿ ಹೋಮಿಯೋಪತಿ ವೈದ್ಯಕೀಯ ಮಹಾವಿದ್ಯಾಲಯ ಬೆಂಗಳೂರು ಇವರಿಂದ ಮಾಹಿತಿಯನ್ನ ಕೇಳಬಹುದು. ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ವಾಣಿಯಲ್ಲಿ. ಸಮಯ ಆಗಿದೆ 7:35, ಕನ್ನಡದಲ್ಲಿ ವಾರ್ತಾ ಪ್ರಸಾರವನ್ನ ಇದೀಗ ಕೇಳೋಣ.
3: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಎಚ್ ಚೇತನಾ ರಾಜೇಂದ್ರ. ಮುಖ್ಯಾಂಶಗಳು: ಪರೀಕ್ಷಾ ತಂಡ ಪುನರ್ರಚಿಸಿದ ರಾಷ್ಟೀಯ ಪರೀಕ್ಷಾ ಸಂಸ್ಥೆ, ನೂತನ ಪರಿಣಿತರ ಸೇರ್ಪಡೆ, ತನಿಖಾ ವ್ಯವಸ್ಥೆಯ ಬಲವರ್ಧನೆ. ಪಿಎನ್ಜಿ ಪ್ರೋತ್ಸಾಹಕ ಯೋಜನೆಗೆ ಕೇಂದ್ರ ಸರ್ಕಾರ ಅನುಮೋದನೆ, ಸೆಪ್ಟೆಂಬರ್ 1 ಜಾರಿ. 12 ಬ್ರಿಕ್ಸ್ ಪರಿಸರ ಸಚಿವರ ಸಭೆ, ಪರಿಸರ ಸಂರಕ್ಷಣೆ ಮತ್ತು ಸುಸ್ಥಿರ ಅಭಿವೃದ್ದಿಗೆ ಬದ್ದತೆ ಪುನರುಚ್ಚರಿಸಿದ ಸದಸ್ಯ ರಾಷ್ಟಗಳು. ಭಾರತ ಜಪಾನ್ ದ್ವಿಪಕ್ಷೀಯ ಬಾಂಧವ್ಯ ವೃದ್ಧಿ, ಬಂಡವಾಳ ಹೂಡಿಕೆಗೆ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಆಹ್ವಾನ. ಎಫ್ಐಎಚ್ ಪುರುಷರ ಹಾಕಿ ವಿಶ್ವಕಪ್, ಇಂದು ಭಾರತ ಪಾಕಿಸ್ತಾನ ಹಣಾಹಣಿ. ವಾರ್ತೆಗಳ ವಿವರ: ಸ್ಪರ್ಧಾತ್ಮಕ ಹಾಗೂ ಪ್ರವೇಶ ಪರೀಕ್ಷೆಗಳ ಪಾರದರ್ಶಕತೆ ಮತ್ತು ಭದ್ರತೆಯನ್ನು ಹೆಚ್ಚಿಸುವ ನಿಟ್ಟನಲ್ಲಿ ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ತನ್ನ ಪರೀಕ್ಷಾ ತಂಡವನ್ನು ಸಂಪೂರ್ಣವಾಗಿ ಪುನರ್ರಚಿಸಿದೆ. ಈ ಕ್ರಮದ ಭಾಗವಾಗಿ ಹಳೆಯ 600 ಪರಿಣತರನ್ನು ಪಟ್ಟಿಯಿಂದ ಕೈಬಿಡಲಾಗಿದ್ದು, ಹೊಸ ಪರಿಣತರನ್ನು ಸಂಸ್ಥೆಗೆ ಸೇರ್ಪಡೆಗೊಳಿಸಲಾಗಿದೆ. ಪರೀಕ್ಷಾ ಪ್ರಶ್ನೆಪತ್ರಿಕೆಗಳ ಕೂಲಂಕುಷ ಪರಿಶೀಲನೆಗಾಗಿ 4 ಹಂತದ ತನಿಖಾ ವ್ಯವಸ್ಥೆಯನ್ನು ಜಾರಿಗೆ ತರಲಾಗುವುದು ಎಂದು ಶಿಕ್ಷಣ ಸಚಿವಾಲಯ ತಿಳಿಸಿದೆ. ಜೊತೆಗೆ ಮುಂಬರುವ 2-3 ವಾರಗಳಲ್ಲಿ ಎನ್ಟಿಎ ಸಂಸ್ಥೆಗೆ 20-25 ನೂತನ ಅಧಿಕಾರಿಗಳನ್ನು ನಿಯೋಜಿಸಿಕೊಳ್ಳಲಾಗುವುದು, ಭದ್ರತೆಯನ್ನು ಮತ್ತಷ್ಟು ಬಲಪಡಿಸುವ ಉದ್ದೇಶದಿಂದ ಎನ್ಟಿಎ ಕಚೇರಿಗಳನ್ನು ಹೊಸ ಆವರಣಕ್ಕೆ ಸ್ಥಳಾಂತರಿಸಲಾಗುತ್ತಿದ್ದು, ಅಲ್ಲಿ ಸಿಐಎಸ್ಎಫ್ ಪಡೆಯನ್ನು ಭದ್ರತೆಗೆ ನಿಯೋಜಿಸಲಾಗುವುದು. ಪರೀಕ್ಷೆಗಳನ್ನು ಯಾವುದೇ ಅಡೆತಡೆಗಳಿಲ್ಲದೆ ಸುಗಮವಾಗಿ ನಡೆಸುವುದು ಹಾಗೂ ಅಗತ್ಯ ಭದ್ರತಾ ಮತ್ತು ಮೂಲಸೌಕರ್ಯ ಸೌಲಭ್ಯಗಳನ್ನು ತಕ್ಷಣವೇ ಒದಗಿಸುವಂತೆ ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ನೀಡಿದ್ದ ಸ್ಪಷ್ಟ ನಿರ್ದೇಶನದ ಮೇರೆಗೆ ಎನ್ಟಿಎ ಈ ಮಹತ್ವದ ನಿರ್ಧಾರವನ್ನು ಕೈಗೊಂಡಿದೆ. ದೇಶದ ಪ್ರತಿಯೊಂದು ಮನೆಗೂ ಸ್ವಚ್ಛ ಹಾಗೂ ಕೈಗೆಟಕುವ ದರದಲ್ಲಿ ನಳೀಕೃತ ನೈಸರ್ಗಿಕ ಅನಿಲ ಪಿಎನ್ಜಿ ಪೂರೈಸುವ ಪಿಎನ್ಜಿ ಪ್ರೋತ್ಸಾಹಕ ಯೋಜನೆಗೆ ಕೇಂದ್ರ ಸರ್ಕಾರ ಅನುಮೋದನೆ ನೀಡಿದ್ದು, ಇದು ಮುಂದಿನ ತಿಂಗಳ 1 ಜಾರಿಗೆ ಬರಲಿದೆ. ಪ್ರಸ್ತುತ ದೇಶದಲ್ಲಿ 1.74 ಕೋಟಿ ಗೃಹ ಬಳಕೆಯ ಪಿಎನ್ಜಿ ಸಂಪರ್ಕಗಳಿದ್ದು, ಈ ಹೊಸ ಯೋಜನೆಯು ನಗರ ಅನಿಲ ವಿತರಣಾ ಸಂಸ್ಥೆ ಸಿಜಿಡಿಗಳ ಮೂಲಕ ಹೊಸ ಪ್ರದೇಶಗಳಿಗೆ ಜಾಲವನ್ನು ವಿಸ್ತರಿಸಲು ಪ್ರೋತ್ಸಾಹ ನೀಡಲಿದೆ. 6 ತಿಂಗಳ ಅವಧಿಯಲ್ಲಿ 2 ಹಂತಗಳಲ್ಲಿ ಅನುಷ್ಠಾನಗೊಳ್ಳಲಿರುವ ಈ ಯೋಜನೆಯಡಿ ಸಕ್ರಿಯಗೊಳಿಸುವ ಪ್ರತಿಯೊಂದು ಹೆಚ್ಚುವರಿ ಗೃಹ ಬಳಕೆಯ ಸಂಪರ್ಕಕ್ಕೆ ಸಿಜಿಡಿ ಸಂಸ್ಥೆಗಳಿಗೆ 200 ಸ್ಟ್ಯಾಂಡರ್ಡ್ ಕ್ಯೂಬಿಕ್ ಮೀಟರ್ ಎಸ್ಸಿಎಂನಷ್ಟು ಕಡಿಮೆ ಬೆಲೆಯ ದೇಶೀಯ ಅನಿಲವನ್ನು ಹೆಚ್ಚುವರಿಯಾಗಿ ಹಂಚಿಕೆ ಮಾಡಲಾಗುತ್ತದೆ. ಇದರಿಂದ ಸಂಸ್ಥೆಗಳ ಅನಿಲ ಖರೀದಿ ವೆಚ್ಚ ತಗ್ಗಲಿದ್ದು, ಸಾರ್ವಜನಿಕರಿಗೆ ಸುರಕ್ಷಿತ ಅಡುಗೆ ಅನಿಲ ಸೇವೆಯು ಮತ್ತಷ್ಟು ವೇಗವಾಗಿ ತಲುಪಲಿದೆ. ಪರಿಸರ ಸಂರಕ್ಷಣೆ ಹಾಗೂ ಸುಸ್ಥಿರ ಅಭಿವೃದ್ದಿಯ ಕ್ಷೇತ್ರದಲ್ಲಿ ತಮ್ಮ ನಡುವಿನ ಸಹಯೋಗವನ್ನು ಮತ್ತಷ್ಟು ಬಲಪಡಿಸುವ ಬದ್ದತೆಯನ್ನು ಬ್ರಿಕ್ಸ್ ಒಕ್ಕೂಟದ ರಾಷ್ಟಗಳು ಪುನರುಚ್ಚರಿಸಿವೆ. ನವದೆಹಲಿಯಲ್ಲಿ ಮುಕ್ತಾಯಗೊಂಡ 12 ಬ್ರಿಕ್ಸ್ ಪರಿಸರ ಸಚಿವರ ಸಭೆಯ ಅಂತ್ಯದಲ್ಲಿ ಅಂಗೀಕರಿಸಲಾದ ಜಂಟಿ ಹೇಳಿಕೆಯಲ್ಲಿ 2030 ಸುಸ್ಥಿರ ಅಭಿವೃದ್ದಿ ಕಾರ್ಯಸೂಚಿ, ವಿಶ್ವಸಂಸ್ಥೆಯ ಹವಾಮಾನ ಬದಲಾವಣೆ ಚೌಕಟ್ಟು ಒಪ್ಪಂದ ಹಾಗೂ ಪ್ಯಾರಿಸ್ ಒಪ್ಪಂದದ ಪೂರ್ಣ ಹಾಗೂ ಪರಿಣಾಮಕಾರಿ ಅನುಷ್ಠಾನವನ್ನು ಮುನ್ನಡೆಸಲು ಬ್ರಿಕ್ಸ್ ದೇಶಗಳು ತಮ್ಮ ಬೆಂಬಲವನ್ನು ವ್ಯಕ್ತಪಡಿಸಿವೆ. ಅಭಿವೃದ್ಧಿಶೀಲ ರಾಷ್ಟಗಳು ಎದುರಿಸುತ್ತಿರುವ ಪರಿಸರ ಮತ್ತು ಹವಾಮಾನ ಸವಾಲುಗಳನ್ನು ಸಮರ್ಥವಾಗಿ ಎದುರಿಸಲು ಅಭಿವೃದ್ಧಿ ಹೊಂದಿದ ದೇಶಗಳಿಂದ ಅಗತ್ಯ ಆರ್ಥಿಕ ನೆರವು ದೊರೆಯುವುದು ಸೇರಿದಂತೆ ಅಂತಾರಾಷ್ಟೀಯ ಸಹಕಾರವನ್ನು ಬಲಪಡಿಸುವುದು ಅತ್ಯಗತ್ಯ ಎಂದು ಈ ದೇಶಗಳು ಸಭೆಯಲ್ಲಿ ಪ್ರತಿಪಾದಿಸಿವೆ. ಕೇಂದ್ರ ಗೃಹ ಹಾಗೂ ಸಹಕಾರ ಸಚಿವ ಅಮಿತ್ ಶಾ ಅವರು 2 ದಿನಗಳ ಭೇಟಿಗಾಗಿ ತಮಿಳುನಾಡಿಗೆ ತೆರಳಲಿದ್ದು, ಚೆನ್ನೈ ಸಮೀಪದ ಕೋವಳಂನಲ್ಲಿ ನಾಳೆ ಆಯೋಜಿಸಲಾಗಿರುವ ದಕ್ಷಿಣ ರಾಜ್ಯಗಳ ಮುಖ್ಯಮಂತ್ರಿಗಳ ಸಮ್ಮೇಳನದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಅಮಿತ್ ಶಾ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿರುವ ಈ ಮಹತ್ವದ ಸಭೆಯಲ್ಲಿ ತಮಿಳುನಾಡು, ಕೇರಳಂ, ಆಂಧ್ರಪ್ರದೇಶ, ತೆಲಂಗಾಣ ಹಾಗೂ ಪುದುಚೇರಿ ಕೇಂದ್ರಾಡಳಿತ ಪ್ರದೇಶದ ಮುಖ್ಯಮಂತ್ರಿಗಳು ಹಾಗೂ ಉನ್ನತಾಧಿಕಾರಿಗಳು ಭಾಗವಹಿಸಲಿದ್ದಾರೆ. ಅಕ್ರಮಗಳ ಆರೋಪದ ಹಿನ್ನೆಲೆಯಲ್ಲಿ ಜಾರ್ಖಂಡ್ ಸರ್ಕಾರ 44 ನೇಮಕಾತಿ ಪರೀಕ್ಷೆಗಳನ್ನು ರದ್ದುಗೊಳಿಸಿದೆ. ವಿದ್ಯಾರ್ಥಿಗಳ ಪ್ರತಿಭಟನೆಯ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ 8 ಅಧಿಸೂಚನೆಗಳನ್ನು ಹೊರಡಿಸಿ ಈ ನಿರ್ಧಾರ ಪ್ರಕಟಿಸಿದೆ. 2014ರಿಂದ ಜಾರ್ಖಂಡ್ ಲೋಕಸೇವಾ ಆಯೋಗ ಹಾಗೂ ಹೊರಗುತ್ತಿಗೆ ಸಂಸ್ಥೆ ಟಿಎಸ್ಆರ್ ಡೇಟಾ ಪ್ರೊಸೆಸಿಂಗ್ ಪ್ರೈವೇಟ್ ಲಿಮಿಟೆಡ್ ನಡೆಸಿದ ಪರೀಕ್ಷೆಗಳು ಇದರಲ್ಲಿ ಸೇರಿವೆ. ಪ್ರಕರಣಗಳ ವಿಚಾರಣೆಗೆ ತ್ವರಿತ ನ್ಯಾಯಾಲಯ ರಚಿಸುವಂತೆ ಹೈಕೋರ್ಟ್ಗೆ ಮನವಿ ಮಾಡಲು ಸರ್ಕಾರ ನಿರ್ಧರಿಸಿದೆ. ಜಾರ್ಖಂಡ್ ಲೋಕಸೇವಾ ಆಯೋಗದಲ್ಲಿ ಆಂತರಿಕ ಜಾಗೃತ ದಳ ರಚಿಸಲಾಗುವುದು. ಸುಧಾರಣೆಗಳ ಕುರಿತು ಸಮಿತಿಯು 2 ತಿಂಗಳಲ್ಲಿ ವರದಿ ಸಲ್ಲಿಸಲಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ಭಾರತ ಮತ್ತು ಜಪಾನ್ ನಡುವಿನ ಕಾರ್ಯತಂತ್ರದ ಸಹಭಾಗಿತ್ವವು ಅತ್ಯಂತ ಪ್ರಮುಖ ಹಾಗೂ ಆಳವಾದ ಸಂಬಂಧವನ್ನು ಹೊಂದಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ಜಪಾನಿನ ನಿಯೋಗವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಇಂಡೋ ಪೆಸಿಫಿಕ್ ವಲಯದ ಶಾಂತಿ, ಪ್ರಗತಿ ಮತ್ತು ಸಮೃದ್ದಿಯ ಜಂಟಿ ಆಶಯದೊಂದಿಗೆ ಉಭಯ ದೇಶಗಳ ಬಾಂಧವ್ಯ ಸದೃಢವಾಗಿ ಬೆಳೆದಿದೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಭಾರತದಲ್ಲಿ ತಮ್ಮ ಹೂಡಿಕೆಗಳನ್ನು ಮತ್ತಷ್ಟು ವಿಸ್ತರಿಸುವಂತೆ ಜಪಾನಿ ಉದ್ಯಮಿಗಳಿಗೆ ಆಹ್ವಾನ ನೀಡಿದರು. 2025-26 ಹಣಕಾಸು ವರ್ಷದಲ್ಲಿ ಭಾರತ ಮತ್ತು ಜಪಾನ್ ನಡುವಿನ ದ್ವಿಪಕ್ಷೀಯ ವ್ಯಾಪಾರ $27.5 billion ತಲುಪಿದ್ದು, ಭಾರತದಲ್ಲಿ ನೇರ ವಿದೇಶಿ ಹೂಡಿಕೆ ಮಾಡುತ್ತಿರುವ ದೇಶಗಳಲ್ಲಿ ಜಪಾನ್ 5ನೇ ಅತಿದೊಡ್ಡ ಮೂಲವಾಗಿದೆ ಎಂದರು. ಮುಂಬೈ ಅಹಮದಾಬಾದ್ ಹೈಸ್ಪೀಡ್ ರೈಲು ಯೋಜನೆ, ದೆಹಲಿ ಅಹಮದಾಬಾದ್, ಬೆಂಗಳೂರು ಹಾಗೂ ಚೆನ್ನೈ ಮೆಟ್ರೋ ಯೋಜನೆಗಳು ಮತ್ತು 8 ರಾಜ್ಯಗಳಲ್ಲಿ ವ್ಯಾಪಿಸಿರುವ 11 ಜಪಾನಿ ಕೈಗಾರಿಕಾ ಟೌನ್ಶಿಪ್ಗಳು ಈ ಯಶಸ್ವಿ ಸಹಭಾಗಿತ್ವಕ್ಕೆ ಸ್ಪಷ್ಟ ನಿರ್ದೇಶನಗಳಿವೆ ಎಂದು ಸಚಿವರು ವಿವರಿಸಿದ್ದಾರೆ. 2025-26 ಹಣಕಾಸು ವರ್ಷದಲ್ಲಿ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳು ಸಾಲ ವಿತರಣೆಯಲ್ಲಿ ಗಮನಾರ್ಹ ಪ್ರಗತಿ ಸಾಧಿಸಿವೆ ಎಂದು ಕೇಂದ್ರ ಹಣಕಾಸು ಸಚಿವಾಲಯ ತಿಳಿಸಿದೆ. ಈ ಬ್ಯಾಂಕ್ಗಳ ಒಟ್ಟು ಬಾಕಿ ಸಾಲದ ಪ್ರಮಾಣ %10.3 ಹೆಚ್ಚಳ ಕಂಡು 5.78 lakh crore rupees ದಾಟಿದೆ. ಒಟ್ಟು ಸಾಲದಲ್ಲಿ ಕೃಷಿ ಮತ್ತು ಸಂಯೋಜಿತ ಚಟುವಟಿಕೆಗಳ ಪಾಲು %77 3.78 lakh crore rupees ಸಾಲವನ್ನು ಹೊಂದಿದೆ. ಇನ್ನು ಎಂಎಸ್ಎಂಇ ವಲಯಕ್ಕೆ ಸುಮಾರು 67,000 crore rupees ಸಾಲ ನೀಡಲಾಗಿದೆ. ಇಂಡಿಯಾ ರೇಟಿಂಗ್ಸ್ ಅಂಡ್ ರಿಸರ್ಚ್ ಇಂಡ್ರಾ ಸಂಸ್ಥೆಯು 2026-27 ಆರ್ಥಿಕ ವರ್ಷಕ್ಕೆ ಭಾರತದ ಒಟ್ಟು ದೇಶೀಯ ಉತ್ಪನ್ನ ಜಿಡಿಪಿಯ ಬೆಳವಣಿಗೆ ದರದ ಅಂದಾಜನ್ನು %6.7 %6.8 ಹೆಚ್ಚಿಸಿದೆ. ಆದರೂ ಎಲ್ನಿನೋ ಹವಾಮಾನ ವೈಪರೀತ್ಯ ಹಾಗೂ ಜಾಗತಿಕ ರಾಜಕೀಯ ಉದ್ವಿಗ್ನತೆಗಳು ಆರ್ಥಿಕ ಪ್ರಗತಿಯ ವೇಗಕ್ಕೆ ತಡೆಯೊಡ್ಡಬಹುದು ಎಂದು ಸಂಸ್ಥೆ ಎಚ್ಚರಿಸಿದೆ. ಇರಾನ್ ಒಪ್ಪಂದಕ್ಕೆ ಸಿದ್ದವಾಗುವವರೆಗೆ ಆ ದೇಶದೊಂದಿಗೆ ಮಾತುಕತೆ ನಡೆಸುವುದನ್ನು ತಡೆ ಹಿಡಿಯುವಂತೆ ತಮ್ಮ ಸಮಾಲೋಚನಾ ತಂಡಕ್ಕೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸೂಚಿಸಿದ್ದಾರೆ. ಇರಾನ್ ಜೊತೆಗೆ ರಾಜತಾಂತ್ರಿಕ ಮಾತುಕತೆ ನಡೆಸುವ ವಿಚಾರದಲ್ಲಿ ಅಮೆರಿಕ ಆಡಳಿತದೊಳಗೆ ಯಾವುದೇ ಭಿನ್ನಾಭಿಪ್ರಾಯವಿಲ್ಲ ಎಂದು ಅಧ್ಯಕ್ಷ ಟ್ರಂಪ್ ತಿಳಿಸಿದ್ದಾರೆ. ಸಿರಿಯಾ ವಾಯುವ್ಯ ಇಡ್ಲಿಬ್ ಪ್ರಾಂತ್ಯದಲ್ಲಿ ಅಬು ದಹುರ್ ವಾಯುನೆಲೆಯ ಮೇಲೆ ಇಸ್ರೇಲ್ ವಾಯುದಾಳಿ ನಡೆಸಿದೆ. ವಾಯುನೆಲೆಯಲ್ಲಿ ಟರ್ಕಿ ಸೇನೆಯನ್ನು ನಿಯೋಜಿಸುವುದನ್ನು ತಡೆಯುವ ಉದ್ದೇಶದಿಂದ ಈ ದಾಳಿ ನಡೆಸಲಾಗಿದೆ ಎಂದು ಇಸ್ರೇಲ್ ತಿಳಿಸಿದೆ. ರನ್ವೇ ಮೇಲೆ 8 ದಾಳಿಗಳು ನಡೆದಿದ್ದು ವಾಯುನೆಲೆಗೆ ಹಾನಿಯಾಗಿದ್ದರೂ ಯಾವುದೇ ಪ್ರಾಣಹಾನಿಯಾಗಿಲ್ಲ. ಭದ್ರತಾ ವಿಚಾರದಲ್ಲಿ ಒಪ್ಪಿಕೊಂಡಿದ್ದ ಯಥಾಸ್ಥಿತಿಯನ್ನು ಸಿರಿಯಾ ಉಲ್ಲಂಘಿಸುವ ಹಂತದಲ್ಲಿದೆ ಎಂದು ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವರ ಕಚೇರಿ ತಿಳಿಸಿದೆ. ನೆದರ್ಲ್ಯಾಂಡ್ಸ್ನ ಆಮ್ಸ್ಟೆಲ್ನಲ್ಲಿ ನಡೆಯುತ್ತಿರುವ ಎಫ್ಐಎಚ್ ಪುರುಷರ ಹಾಕಿ ವಿಶ್ವಕಪ್ನಲ್ಲಿ

ಭಾರತ ಇಂದು ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನವನ್ನು ಎದುರಿಸಲಿದೆ. ಡಿ ಗುಂಪಿನ ಈ ನಿರ್ಣಾಯಕ ಪಂದ್ಯದಲ್ಲಿ ಎರಡು ತಂಡಗಳು ಮುಂದಿನ ಸುತ್ತಿಗೆ ಅರ್ಹತೆ ಪಡೆಯುವ ಗುರಿ ಹೊಂದಿದೆ. ಎರಡು ಪಂದ್ಯಗಳಿಂದ ಮೂರು ಅಂಕ ಹೊಂದಿರುವ ಭಾರತ ಮುಂದಿನ ಹಂತ ತಲುಪಲು ಕನಿಷ್ಠ ಡ್ರಾ ಸಾಧಿಸಬೇಕಾಗಿದೆ. ಭಾರತ ತನ್ನ ಮೊದಲ ಪಂದ್ಯದಲ್ಲಿ ವೇಲ್ಸ್ ತಂಡವನ್ನು 3-1 ಸೋಲಿಸಿತ್ತು. ನಂತರ ವಿಶ್ವದ ಮೂರನೇ ಶ್ರೇಯಾಂಕದ ಇಂಗ್ಲೆಂಡ್ ವಿರುದ್ದ 2-4 ಸೋಲು ಕಂಡಿತ್ತು. ಪಾಕಿಸ್ತಾನ ಎರಡು ಪಂದ್ಯಗಳಿಂದ ಕೇವಲ 1 ಅಂಕ ಗಳಿಸಿದೆ. ಇದೇ ವೇಳೆ ಭಾರತ ಮಹಿಳಾ ತಂಡ ದಕ್ಷಿಣ ಆಫ್ರಿಕಾವನ್ನು 6-1 ಸೋಲಿಸಿದೆ. ಈ ಗೆಲುವಿನೊಂದಿಗೆ ಭಾರತ ಡಿ ಗುಂಪಿನಲ್ಲಿ 4 ಅಂಕಗಳೊಂದಿಗೆ ಅಗ್ರಸ್ಥಾನದಲ್ಲಿದೆ. ನವದೆಹಲಿಯಲ್ಲಿ ನಡೆಯುತ್ತಿರುವ ಬಿಡಬ್ಲ್ಯೂಎಫ್ ಬ್ಯಾಡ್ಮಿಂಟನ್ ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಆಟಗಾರರು ಉತ್ತಮ ಪ್ರದರ್ಶನ ಮುಂದುವರೆಸಿದ್ದಾರೆ. ಪುರುಷರ ಸಿಂಗಲ್ಸ್ನಲ್ಲಿ ಭಾರತದ ಲಕ್ಷ್ಯ ಸೇನ್ ಆಸ್ಟ್ರಿಯಾದ ಕಾಲಿನ್ಸ್ ಫಿಲಿಮನ್ ಅವರನ್ನು ಮಣಿಸಿ ಎರಡನೇ ಸುತ್ತಿಗೆ ಪ್ರವೇಶಿಸಿದ್ದಾರೆ. ನಂತರದ ಎರಡು ಸೆಟ್ ಮಹಿಳೆಯರ ಡಬಲ್ಸ್ನಲ್ಲಿ ತ್ರಿಷಾ ಜಾಲಿ ಮತ್ತು ಗಾಯತ್ರಿ ಗೋಪಿಚಂದ ಜೋಡಿ ಅಮೆರಿಕದ ಲಾರೆನ್ ಲ್ಯಾಮ್ ಮತ್ತು ಅಲಿಸನ್ ಲೀ ಜೋಡಿಯನ್ನು ನೇರ ಸೆಟ್ಗಳಿಂದ ಸೋಲಿಸಿ ಪ್ರೀಕ್ವಾರ್ಟರ್ ಫೈನಲ್ಸ್ ಪ್ರವೇಶಿಸಿದ್ದಾರೆ. ಮಹಿಳೆಯರ ಸಿಂಗಲ್ಸ್ನಲ್ಲಿ ಉನ್ನತಿ ಹೂಡಾ ಕೂಡ ಎರಡನೇ ಸುತ್ತಿಗೆ ಅರ್ಹತೆ ಪಡೆದಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪರೀಕ್ಷಾ ತಂಡ ಪುನರ್ರಚಿಸಿದ ರಾಷ್ಟೀಯ ಪರೀಕ್ಷಾ ಸಂಸ್ಥೆ, ನೂತನ ಪರಿಣಿತರ ಸೇರ್ಪಡೆ, ತನಿಖಾ ವ್ಯವಸ್ಥೆಯ ಬಲವರ್ಧನೆ. ಪಿಎನ್ಜಿ ಪ್ರೋತ್ಸಾಹಕ ಯೋಜನೆಗೆ ಕೇಂದ್ರ ಸರ್ಕಾರ ಅನುಮೋದನೆ, ಸೆಪ್ಟೆಂಬರ್ 1 ಜಾರಿ. 12 ಬ್ರಿಕ್ಸ್ ಪರಿಸರ ಸಚಿವರ ಸಭೆ, ಪರಿಸರ ಸಂರಕ್ಷಣೆ ಮತ್ತು ಸುಸ್ಥಿರ ಅಭಿವೃದ್ಧಿಗೆ ಬದ್ಧತೆ ಪುನರುಚ್ಚರಿಸಿದ ಸದಸ್ಯ ರಾಷ್ಟಗಳು. ಭಾರತ ಜಪಾನ್ ದ್ವಿಪಕ್ಷೀಯ ಬಾಂಧವ್ಯ ವೃದ್ಧಿ, ಬಂಡವಾಳ ಹೂಡಿಕೆಗೆ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಆಹ್ವಾನ. ಎಫ್ಐಎಚ್ ಪುರುಷರ ಹಾಕಿ ವಿಶ್ವಕಪ್, ಇಂದು ಭಾರತ ಪಾಕಿಸ್ತಾನ ಹಣಾಹಣಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00.

0: 7:45 ಸಮಯ ಆಗಿದೆ. ವಿವಿಧ ಭಾರತೀಯ ಬೆಳಗಿನ ಪ್ರಸಾರ ಕಾರ್ಯಕ್ಕೆ ಮತ್ತೊಮ್ಮೆ ನಿಮ್ಮೆಲ್ರಿಗೂ ಸ್ವಾಗತ, ಸುಸ್ವಾಗತ. ಶುಭೋದಯ ಕರ್ನಾಟಕ ಕಾರ್ಯಕ್ರಮವನ್ನು ಕೇಳ್ತಾ ಸಾಗೋಣ. ಮೊದಲಿಗೆ ಕೇಳೋಣ ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ವಾಣಿ.
1: ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ವೇದ, ಯೋಗ, ಪ್ರಕೃತಿ ಚಿಕಿತ್ಸೆ, ಯುನಾನಿ, ಸಿದ್ಧ ಹಾಗೂ ಸೌರಿಪ, ಹೋಮಿಯೋಪತಿ, ಈ ಸಮಗ್ರ ಚಿಕಿತ್ಸಾ ಪದ್ಧತಿಗಳ ಮಾಹಿತಿ ಸರಣಿ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಕೇಳಿ ಆಯುಷ್ವಾಣಿ.
2: ನಮಸ್ಕಾರ ಸ್ನೇಹಿತರೆ, ನಾನು ಡಾಕ್ಟರ್ ಬೃಂದಾ, ಹೋಮಿಯೋಪತಿ ತಜ್ಞೆ, ಗೌರ್ಮೆಂಟ್ ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ನಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಡಾಕ್ಟ್ರೆ, ಇತ್ತೀಚೆಗೆ ನನ್ನ ಕಾಲುಗಳು ತುಂಬಾ ನೋಯುತ್ತೆ, ಸೆಳೆಯುತ್ತೆ, ಕಾಲುಗಳು ಭಾರ ಅನ್ಸುತ್ತೆ, ಕಾಲ್ ಬಾವು ಬರ್ತಾ ಇದೆ, ಚಪ್ಪಲಿ ಹಾಕೊಳಕ್ ಆಗ್ತಾ ಇಲ್ಲ, ಕಾಲಲ್ಲಿ ನೀಲಿ ಊದ್ಕೊಂಡಿರೋ ನರಗಳು ಕಾಣಿಸ್ತಿದೆ ಅಂತ ತುಂಬಾ ಜನ ಪೇಷಂಟ್ಸ್ ನಮ್ಮ ಆಸ್ಪತ್ರೆಗೆ ಬಂದು ಹೇಳ್ತಾರೆ. ತುಂಬಾ ಹೊತ್ತು ನಿಂತ್ಕೊಂಡೆ ಕೆಲಸ ಮಾಡೋರಲ್ಲಿ, ವಯಸ್ಸಾದವರಲ್ಲಿ, ಮಹಿಳೆಯರಲ್ಲಿ, ಗರ್ಭಿಣಿ ಸ್ತ್ರೀಯರಲ್ಲಿ ಈ ಕಂಡೀಷನ್ ನ ನಾವು ತುಂಬಾ ಸಾಮಾನ್ಯವಾಗಿ ನೋಡಬಹುದು. ಇದನ್ನೇ ನಾವು ವೆರಿಕೋಸ್ ವೇಸ್ ಅಂತ ಹೇಳ್ತೀವಿ. ತುಂಬಾ ಜನಕ್ಕೆ ಇದು ತಪ್ಪು ಕಲ್ಪನೆ ಇದೆ, ಇದು ಉಬ್ಬಿರೋ ನರಗಳು ಅಂತ ಹೇಳ್ತಾರೆ. ಆದ್ರೆ ಇವುಗಳು ರಕ್ತನಾಳಗಳು. ನಮ್ಮ ದೇಹದಲ್ಲಿ ಎರಡು ತರ ರಕ್ತನಾಳಗಳು ಇವೆ, ಆರ್ಟ್ರೀಸ್ ಮತ್ತು ವೇನ್ಸ್ಗಳು ಅಂತ. ಆರ್ಟ್ರೀಸ್ಗಳ ಕೆಲಸವು ಶುದ್ಧ ರಕ್ತವನ್ನು ಹೃದಯದಿಂದ ದೇಹದ ಬೇರೆ ಬೇರೆ ಭಾಗಕ್ಕೆ ಕೊಂಡೊಯ್ಯುತ್ತವೆ. ಹಾಗೆಯೇ ವೇನ್ಸ್ಗಳು ಅಶುದ್ಧ ರಕ್ತವನ್ನು ದೇಹದ ಎಲ್ಲಾ ಭಾಗದಿಂದ ಹೃದಯಕ್ಕೆ ತಗೊಂಡು ಹೋಗೋ ಕೆಲಸ ಮಾಡುತ್ತವೆ. ಈ ವೇನ್ಸ್ಗಳ ಒಳಗೆ ಏಕಮುಖ ರಕ್ತ ಸಂಚಾರ ಅನುವು ಮಾಡಲು ವಾಲ್ವ್ಸ್ಗಳು ಇರುತ್ತವೆ. ಕಾಲಿನಿಂದ ಅಶುದ್ಧ ರಕ್ತವನ್ನು ಹೃದಯಕ್ಕೆ ಗುರುತ್ವಾಕರ್ಷಣೆ ವಿರುದ್ಧವಾಗಿ ಈ ವಾಲ್ವ್ಸ್ಗಳು ರಕ್ತ ಸಂಚಾರ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತವೆ. ರಕ್ತ ವಾಪಸ್ ಕಾಲಿಗೆ ಬರದೇ ಇರೋ ತರ ತಡೆಯುತ್ತವೆ. ಯಾವಾಗ ಈ ವಾಲ್ವ್ಸ್ಗಳು ಹಾಳಾಗುತ್ತವೋ ಅಥವಾ ದುರ್ಬಲವಾಗುತ್ತವೋ ಆಗ ರಕ್ತ ಹೃದಯಕ್ಕೆ ಸರಿಯಾಗಿ ಹೋಗದೆ ಕಾಲಲ್ಲೇ ಉಳಿದ್ಬಿಡುತ್ತವೆ. ಹಾಗಾಗಿ ಈ ರಕ್ತನಾಳಗಳು ಬರ್ತಾ ಬರ್ತಾ ದಪ್ಪಗಾಗಿ ತಿರುಚಾಗಿ ಆಗುತ್ತವೆ. ಇದನ್ನೇ ನಾವು ಇಂಗ್ಲಿಷ್ ನಲ್ಲಿ ಟಾರ್ಚಿಯಾಸಿಟಿ ಅಥವಾ ವೆರಿಕೋಸಿಟಿ ಅಂತ ಹೇಳ್ತೀವಿ. ಇದೇ ವೆರಿಕೋಸ್ ವೇನ್ಸ್. ಮೊದಮೊದಲು ಇದು ಸಣ್ಣ ಸಣ್ಣದಾಗಿ ಜೇಡರ್ ಬಲೆ ಅಂದ್ರೆ ಸ್ಪೈಡರ್ ವೆಬ್ ತರ ಸಣ್ಣದಾಗಿ ನೀಲಿ ಬಣ್ಣ ಅಥವಾ ಹಸಿರು ಬಣ್ಣದಲ್ಲಿ ಕಾಣುತ್ತವೆ. ಆದ್ರೆ ಬರ್ತಾ ಬರ್ತಾ ಇದೇ ದಪ್ಪವಾಗಿ ಉಪ್ಪಿಕೊಂಡು ಹಾವಿನ ತರ ಆಗುತ್ತವೆ. ರಕ್ತ ಕಾಲಲ್ಲೇ ಉಳಿಯೋದ್ರಿಂದ ಚರ್ಮ ಕಪ್ಪಗಾಗುತ್ತೆ, ಆಮೇಲೆ ತುರಿಕೆ ಬರುತ್ತೆ. ಇದನ್ನೇ ನಾವು ವೆರಿಕೋಸ್ ಎಕ್ಸಿಮಾ ಅಂತ ಹೇಳ್ತೀವಿ. ಹೀಗೆ ಇದನ್ನು ಮುಂದೆ ಹೀಗೆ ಬಿಟ್ಟಲ್ಲಿ ಕಾಲುಗಳು ಗಾಯ ಆಗುತ್ತವೆ. ಇದನ್ನೇ ನಾವು ವೆರಿಕೋಸ್ ಅಲ್ಸರ್ಸ್ ಅಂತ ಕೂಡ ಹೇಳ್ತೀವಿ. ಈ ವೇನ್ಸ್ ಒಳಗೆ ರಕ್ತ ಹೆಪ್ಪುಗಟ್ಟಿ ವೀನಸ್ ಥ್ರಾಂಬೋಸಿಸ್ ಅಂತ ಕೂಡ ಕಂಡೀಷನ್ಸ್ ಆಗುತ್ತವೆ. ಹೆಚ್ಚು ಹೊತ್ತು ನಿಂತ್ಕೊಂಡೇ ಕೆಲಸ ಮಾಡೋರಲ್ಲಿ, ಮಹಿಳೆಯರಲ್ಲಿ, ಸ್ಥೂಲಕಾಯ ಅಥವಾ ಒಬೆಸಿಟಿಯಿಂದ ಇರೋರಲ್ಲಿ ಸಾಮಾನ್ಯವಾಗಿ ನಾವು ನೋಡಬಹುದು. ಇದು ಅನುವಂಶೀಯವಾಗಿಯೂ ಬರಬಹುದು. ತುಂಬಾ ಹೊತ್ತು ಒಂದೇ ಕಡೆ ನಿಂತು ಕೆಲಸ

0: ಮಾಡಬಾರ್ದು. 10 ನಿಮಿಷ ಶಾರ್ಟ್ ಬ್ರೇಕ್ ತಗೊಂಡು ವಾಕ್ ಮಾಡಿ, ಕೂತ್ಕೊಂಡು ಅಥವಾ ಮಲ್ಕೊಂಡು ರೆಸ್ಟ್ ಮಾಡಿ. ಹಾಗೆ ಮಾಡಿದಾಗ ಎರಡೂ ಕಾಲುಗಳನ್ನು ಮೇಲೆ ಇಟ್ಕೊಳ್ಳಿ, ಫುಟ್ ಅಂಡ್ ಎಲಿವೇಶನ್ ಮಾಡಿ, ಕಂಪ್ರೆಸರ್ ಸ್ಟಾಕಿಂಗ್ಸ್ ಯೂಸ್ ಮಾಡಿ ವಾಕಿಂಗ್ ವ್ಯಾಯಾಮಗಳನ್ನು ಮಾಡಿದ್ರೆ ಕಾಫ್ ಮಸಲ್ಸ್ ಅಥವಾ ಮೀನುಕಂಡಕ್ಕೆ ಶಕ್ತಿ ಬಂದು ನಿಮ್ಮ ರಕ್ತ ನಮ್ ಪಂಪ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಇದರಲ್ಲಿ ಕೆಲವೊಂದು ಮುಖ್ಯವಾದ ವ್ಯಾಯಾಮಗಳಂದ್ರೆ ಆಂಕಲ್ ಪಂಪ್ ಅಂತ ಹೇಳ್ತೀವಿ, ಹೀಲ್ ರೈಸ್ ಅಂತ ಹೇಳ್ತೀವಿ, ಟೋ ವಾಕಿಂಗ್ ಅಥವಾ ಸೈಕ್ಲಿಂಗ್ ಮಾಡಬಹುದು. ಸಮತೋಲನ ಆಹಾರನ ತಗೊಳ್ಬೇಕು. ಪ್ರತಿದಿನ 8-10 ಗ್ಲಾಸ್ ಚೆನ್ನಾಗಿ ನೀರ್ ಕುಡೀರಿ. ಆಮೇಲೆ ಒಂದೇ ಕಡೆ ಜಾಸ್ತಿ ಹೊತ್ತು ನಿಂತ್ಕೊಂಡು ಕೆಲಸ ಮಾಡಬೇಡಿ. ಟೈಟ್ ಪ್ಯಾಂಟ್ ಗಳು, ಟೈಟ್ ಬೆಲ್ಟ್ ಗಳನ್ನ ಯೂಸ್ ಮಾಡೋದು, ಟೈಟ್ ಲೆಗ್ಗಿಂಗ್ಸ್ ನ ಹಾಕೊಳ್ಳೋದನ್ನ ಅವಾಯ್ಡ್ ಮಾಡ್ಬೇಕು. ಆಮೇಲೆ ಹೈ ಹೀಲ್ಸ್ ಚಪ್ಪಲಿಗಳನ್ನ ಹಾಕೊಳ್ಳೋದನ್ನ ಅವಾಯ್ಡ್ ಮಾಡ್ಬೇಕು. ಇದನ್ನ ನಿರ್ಲಕ್ಷ್ಯ ಮಾಡದೆ ಡಾಕ್ಟರ್ನ ಕನ್ಸಲ್ಟ್ ಮಾಡ್ಬೇಕು. ಇನ್ನು ನಮ್ಮ ಹೋಮಿಯೋಪತಿ ಚಿಕಿತ್ಸೆಗೆ ಬರೋದಾದ್ರೆ ವ್ಯಕ್ತಿಯ ದೇಹ ಸ್ವಭಾವ, ರೋಗ ಲಕ್ಷಣಗಳು, ಜೀವನ ಶೈಲಿ ಎಲ್ಲವನ್ನು ಗಮನಿಸಿ ಚಿಕಿತ್ಸೆ ನೀಡ್ತೀವಿ. ಇದಕ್ಕೆ ನಾವು ಕಾನ್ಸ್ಟಿಟ್ಯೂಷನಲ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಮತ್ತು ಸಾಮಾನ್ಯವಾಗಿ ನಾವು ಬಳಸುವ ಔಷಧಿಗಳು ಅಂದ್ರೆ ಪಲ್ಸೆಟಿಲ್ಲ, ಹೆಮಮಿಲಿಸ್, ಲ್ಯಾಕೆಸಿಸ್, ಕ್ಯಾಲ್ಕೇರಿಯಾ ಫ್ಲೋರ್, ವೈಪೆರಾ, ಆಸಿಡ್ ಫ್ಲೋರ್, ಇನ್ನೂ ಮುಂತಾದ ಔಷಧಿ ನಾವು ಕೊಡ್ತೀವಿ. ಈ ಔಷಧಿಗಳು ರಕ್ತನಾಳಗಳ ಬಲವನ್ನು ಹೆಚ್ಚಿಸಿ ರಕ್ತ ಸಂಚಾರ ಸುಗಮವಾಗಿ ಆಗೋ ತರ ಮಾಡುತ್ತವೆ. ಅಡ್ಡ ಪರಿಣಾಮವಿಲ್ಲದೆ ದೀರ್ಘಕಾಲದ ಪರಿಹಾರ ನೀಡುತ್ತೆ. ವೆರಿಕೋಸ್ ವೈನ್ಸ್ ಒಂದು ನಿರ್ಲಕ್ಷಿಸಬಾರದ ಸಮಸ್ಯೆ. ಸರಿಯಾದ ಸಮಯದಲ್ಲಿ ಚಿಕಿತ್ಸೆ ಮಾಡಿದರೆ ಸರ್ಜರಿನ ತಪ್ಪಿಸಬಹುದು.
1: ಆಯುಷ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ವೆರಿಕೋಸ್ ವೇನ್ಸ್ಗೆ ಹೋಮಿಯೋಪತಿ ಚಿಕಿತ್ಸೆ, ಈ ಕುರಿತು ತಿಳಿಸಿದವರು ಡಾಕ್ಟರ್ ಬೃಂದಾ, ಹೋಮಿಯೋಪತಿ ತಜ್ಞೆ ಹಾಗೂ ಸಹ ಪ್ರಾಧ್ಯಾಪಕರು, ಸರ್ಕಾರಿ ಹೋಮಿಯೋಪತಿ ವೈದ್ಯಕೀಯ ಮಹಾವಿದ್ಯಾಲಯ, ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.
2: ಮನೆಗೆಲ್ಲ ಕೆಲ್ಸ ನಾನೇ ಮಾಡ್ಬೇಕು. ಕ್ಲೀನಿಂಗು, ಶಾಪಿಂಗು. 1 ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
3: ಹಾಗೆ ಹೇಳು ಮತ್ತೆ.
2: ನಿರ್ಮಾ ಶುದ್ಧ ಉಪ್ಪು.
4: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದ್ರ ಎಲ್ಲ ಗುಣ.
5: ದಾನೆ ದಾನೆ ಪೆ ಲಿಖಾ ಹೈ ಖಾನೆ ವಾಲೆ ಕಾ ನಾಮ್ ಲೆನೆ ವಾಲೆ ಕರೋಡ್ ದೇನೆ ವಾಲಾ ಏಕ್ ರಾಮ್.
6: ಅನ್ನ ಜೀವರಕ್ಷಕ ವಸ್ತು, ಪ್ರತಿಯೊಂದು ಅಗುಳಿಗೂ ಜೀವ ನೀಡುವ ಶಕ್ತಿ ಇದೆ. ಬೆವರಿಳಿಸಿ ಬೆಳೆದ ಬೆಳೆಗೆ ಬೆಲೆ ಕಟ್ಟಲು ಅಸಾಧ್ಯ. ಸಂತೃಪ್ತ ಸಮೃದ್ಧ ಭೋಜನ ಸವಿಯದೆ ನಿಕೃಷ್ಟವಾಗಿ ಬಿಸಾಡಿದರೆ ಒಂದೊಮ್ಮೆ ಪ್ರತಿ ಅಗುಳಿಗೂ ಪರಿತಪಿಸಬೇಕಾಗಬಹುದು.

ತಿನ್ನುವ ಆಹಾರವನ್ನು ಗೌರವಿಸೋಣ, ಅದು ನಮ್ಮನ್ನು ಉಳಿಸುತ್ತದೆ. ಅಗತ್ಯಕ್ಕಿಂತ ಹೆಚ್ಚು ಬಡಿಸಿಕೊಂಡು ಚೆಲ್ಲದಿರಿ. ತಿನ್ನುವ ಹಕ್ಕು ನಮಗಿದೆ, ಬಿಸಾಡುವ ಹಕ್ಕಿಲ್ಲ.

102.9 FM ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಟ್ಯೂನ್ ಮಾಡಿ ಕೇಳ್ತಾ ಇದ್ರಾ. 7:32:35 ಸಮಯಾಗಿದೆ. ರತ್ನಮಾಲಾ ಪ್ರಕಾಶ್ ಅವರು ಹಾಡಿರುವ ಡಿ ವಿ ಗುಂಡಪ್ಪ ಅವರ ಕವಿತೆಯೊಂದನ್ನು ಆಲಿಸೋಣ.

0: ರತ್ನಮಾಲಾ ಪ್ರಕಾಶ್ ಅವರ ಹೆಸರು ಮತ್ತು ಅವರ ಹಾಡುಗಾರಿಕೆ ನಮ್ಮೆಲ್ರಿಗೂ ಚಿರಪರಿಚಿತ. ಚಿರಪರಿಚಿತ ಹೆಸರು, ಚಿರಪರಿಚಿತ ದನಿ. ಗಾಯಕಿಯಾಗಿ ಹೆಸರು ಮಾಡಿದವರು ರತ್ನಮಾಲಾ ಪ್ರಕಾಶ್ ಅವರು. ಅವರ ಹಾಡುಗಳನ್ನು ಮತ್ತೆ ಮತ್ತೆ ಕೇಳಬೇಕು ಅನಿಸುತ್ತೆ. ಭಾವಗೀತೆ, ಭಕ್ತಿಗೀತೆ, ಚಿತ್ರಗೀತೆ, ಶಾಸ್ತ್ರೀಯ ಸಂಗೀತ ಯಾವುದೇ ಇದ್ರೂ ಕೂಡ ಅವರ ಮಧುರವಾದ ಕಂಠ, ಸೊಗಸಾದ ಹಾಡುಗಾರಿಕೆ ನಮಗೆ ಬಹಳ ಅಚ್ಚುಮೆಚ್ಚು. ರತ್ನಮಾಲಾ ಪ್ರಕಾಶ್ ಅವರು 1952 ಆಗಸ್ಟ್ 19 ಅಂದರೆ ಇವತ್ತು ಅವರ ಜನ್ಮದಿನ. ರತ್ನಮಾಲಾ ಪ್ರಕಾಶ್ ಅವರು ಬಹಳಷ್ಟು ಹಿರಿಯ ಕಲಾವಿದರ ಜೊತೆಗೆ ಹಾಡಿದ್ದಾರೆ. ಇವರ ತಂದೆ ಆರ್ ಕೆ ಶ್ರೀಕಂಠನ್ ಅವರು ಕೂಡ ಸಂಗೀತ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿದವರು ಮತ್ತು ಆಕಾಶವಾಣಿಯಲ್ಲಿ ಕೂಡ ಕಾರ್ಯನಿರ್ವಹಣೆ ಮಾಡಿದರು. ರತ್ನಮಾಲಾ ಪ್ರಕಾಶ್ ಅವರಿಗೆ ಜನ್ಮದಿನದ ಶುಭಾಶಯಗಳು.
1: ಎದೆ ತುಂಬಿ ಹಾಡಿದೆನು ಅಂದು ನಾನು.
2: ರಾಷ್ಟ್ರಕವಿ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪ ಅವರು ಹೀಗೆನ್ನುತ್ತಾರೆ, ಬದುಕು ಎಂದರೆ ಕೇವಲ ನಮ್ಮ ಸಹಜೀವಿಗಳಾದ ಮನುಷ್ಯರ ಜೊತೆಯ ಸಂಬಂಧವಷ್ಟೇ ಅಲ್ಲ, ನಮ್ಮ ಬದುಕಿನ ಬೇರೊಂದು ಅಭಿವ್ಯಕ್ತಿಯಂತಿರುವ ನಿಸರ್ಗವನ್ನ ಕುರಿತ ಪ್ರೀತಿಯೂ ಇದರಲ್ಲಿ ಸೇರುತ್ತದೆ. ಒಂದು ಗಿಡವನ್ನು, ಮರವನ್ನು, ಹೂವನ್ನು, ಹಕ್ಕಿಯನ್ನು, ಬೆಟ್ಟವನ್ನು, ಹೊಳೆಯನ್ನು, ಮಳೆಯನ್ನು, ಬೆಳೆಯನ್ನು ಪ್ರೀತಿಸಲಾರದವನು ಮನುಷ್ಯರನ್ನು ಪ್ರೀತಿಸಲಾರ.

0: ನಾನು.
1: ನಿಸರ್ಗ ಪ್ರೀತಿ ವಾಸ್ತವವಾಗಿ ಜೀವನ ಪ್ರೀತಿಯ ಒಂದು ವಿಸ್ತರಣೆ. ನಿಸರ್ಗದ ಭವ್ಯಾದ್ಭುತ ಅಭಿವ್ಯಕ್ತಿಗಳ ಎದುರು ನಾವೆಷ್ಟು ಸಣ್ಣವರು ಎಂಬ ಅರಿವು ಮನುಷ್ಯನಿಗೆ ಅಗತ್ಯವಾದುದು.

ಡಿಬಿಜಿಯವರ ಮತ್ತೊಂದು ರಚನೆಯನ್ನ ರತ್ನಮಾಲ ಪ್ರಕಾಶ್ ಅವರ ಧ್ವನಿಯಲ್ಲಿ ಕೇಳಿದ್ರೆ. ಭಾವಗೀತೆಗಳ ಈ ಪ್ರಸಾರ ಇಲ್ಲಿಗೆ ಮುಗಿಯಿತು. 102.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ 8:30 ಸೆಕೆಂಡ್ಗಳು. ಇನ್ನೀಗ ಸುದ್ದಿ ಮುಖ್ಯಾಂಶ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಸ್ಪರ್ಧಾತ್ಮಕ ಹಾಗೂ ಪ್ರವೇಶ ಪರೀಕ್ಷೆಗಳ ಪಾರದರ್ಶಕತೆ ಮತ್ತು ಭದ್ರತೆಯನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ತನ್ನ ಪರೀಕ್ಷಾ ತಂಡವನ್ನು ಸಂಪೂರ್ಣವಾಗಿ ಪುನರ್ರಚಿಸಿದೆ. ಈ ಕ್ರಮದ ಭಾಗವಾಗಿ ಹಳೆಯ 600 ಪರಿಣತರನ್ನು ಪಟ್ಟಿಯಿಂದ ಕೈಬಿಡಲಾಗಿದ್ದು ಹೊಸ ಪರಿಣತರನ್ನು ಸಂಸ್ಥೆಗೆ ಸೇರ್ಪಡೆಗೊಳಿಸಲಾಗಿದೆ. ದೇಶದ ಪ್ರತಿಯೊಂದು ಮನೆಗೂ ಸ್ವಚ್ಛ ಹಾಗೂ ಕೈಗೆಟುಕುವ ದರದಲ್ಲಿ ನಳೀಕೃತ ನೈಸರ್ಗಿಕ ಅನಿಲ ಪಿಎನ್ಜಿ ಪೂರೈಸುವ ಪಿಎನ್ಜಿ ಪ್ರೋತ್ಸಾಹಕ ಯೋಜನೆಗೆ ಕೇಂದ್ರ ಸರ್ಕಾರ ಅನುಮೋದನೆ ನೀಡಿದ್ದು ಇದು ಮುಂದಿನ ತಿಂಗಳ 1ರಿಂದ ಜಾರಿಗೆ ಬರಲಿದೆ. ಪರಿಸರ ಸಂರಕ್ಷಣೆ ಹಾಗೂ ಸುಸ್ಥಿರ ಅಭಿವೃದ್ಧಿಯ ಕ್ಷೇತ್ರದಲ್ಲಿ ತಮ್ಮ ನಡುವಿನ ಸಹಯೋಗವನ್ನು ಮತ್ತಷ್ಟು ಬಲಪಡಿಸುವ ಬದ್ದತೆಯನ್ನು ಬ್ರಿಕ್ಸ್ ಒಕ್ಕೂಟದ ರಾಷ್ಟಗಳು ಪುನರುಚ್ಚರಿಸಿವೆ. ನವದೆಹಲಿಯಲ್ಲಿ ಮುಕ್ತಾಯಗೊಂಡ 12ನೇ ಬ್ರಿಕ್ಸ್ ಪರಿಸರ ಸಚಿವರ ಸಭೆಯಲ್ಲಿ ಅಂತಾರಾಷ್ಟೀಯ ಸಹಕಾರವನ್ನು ಬಲಪಡಿಸುವುದು ಅತ್ಯಗತ್ಯ ಎಂದು ಈ ದೇಶಗಳು ಸಭೆಯಲ್ಲಿ ಪ್ರತಿಪಾದಿಸಿವೆ. ನವದೆಹಲಿಯಲ್ಲಿಂದು ನಡೆಯಲಿರುವ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪಾಲ್ಗೊಳ್ಳಲಿದ್ದಾರೆ. ಸಭೆಯ ಬಳಿಕ ಅವರು ನಾಳೆ ನಡೆಯಲಿರುವ 31ನೇ ದಕ್ಷಿಣ ವಲಯ ಮಂಡಳಿ ಸಭೆಯಲ್ಲಿ ಭಾಗವಹಿಸಲು ತಮಿಳುನಾಡಿಗೆ ತೆರಳಲಿದ್ದಾರೆ. ಇರಾನ್ ಒಪ್ಪಂದಕ್ಕೆ ಸಿದ್ದವಾಗುವವರೆಗೆ ಆ ದೇಶದೊಂದಿಗೆ ಮಾತುಕತೆ ನಡೆಸುವುದನ್ನು ತಡೆಹಿಡಿಯುವಂತೆ ತಮ್ಮ ಸಮಾಲೋಚನಾ ತಂಡಕ್ಕೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸೂಚಿಸಿದ್ದಾರೆ. ಇರಾನ್ ಜೊತೆ ರಾಜತಾಂತ್ರಿಕ ಮಾತುಕತೆ ನಡೆಸುವ ವಿಚಾರದಲ್ಲಿ ಅಮೆರಿಕ ಆಡಳಿತದೊಳಗೆ ಯಾವುದೇ ಭಿನ್ನಾಭಿಪ್ರಾಯವಿಲ್ಲ ಎಂದು ಅಧ್ಯಕ್ಷ ಟ್ರಂಪ್ ತಿಳಿಸಿದ್ದಾರೆ. ನೆದರ್ಲೆಂಡ್ಸ್ನ ಆಮ್ಸ್ಟೆಲ್ವಿನ್ನಲ್ಲಿ ನಡೆಯುತ್ತಿರುವ ಎಫ್ಐಎಚ್ ಪುರುಷರ ಹಾಕಿ ವಿಶ್ವಕಪ್ನಲ್ಲಿ ಭಾರತ ಇಂದು ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನವನ್ನು ಎದುರಿಸಲಿದೆ. ಡಿ ಗುಂಪಿನ ಈ ನಿರ್ಣಾಯಕ ಪಂದ್ಯದಲ್ಲಿ ಎರಡೂ ತಂಡಗಳು ಮುಂದಿನ ಸುತ್ತಿಗೆ ಅರ್ಹತೆ ಪಡೆಯುವ ಗುರಿ ಹೊಂದಿವೆ. ಎರಡು ಪಂದ್ಯಗಳಿಂದ 3 ಅಂಕ ಹೊಂದಿರುವ ಭಾರತ ಮುಂದಿನ ಹಂತ ಪ್ರವೇಶಿಸಲು ಕನಿಷ್ಠ ಡ್ರಾ ಸಾಧಿಸಬೇಕಾಗಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 10 ಗಂಟೆಗೆ.

0: ಮಧುರಾನುಭವಾನು ದಿನ ಕೊಡಿಸುವ ವಿವಿಧ ಭಾರತಿ, ಏ ಹೊಸ ಹೊಸ ಜಗವನ್ನು ಪರಿಚಯ ಮಾಡಿಸುವ ವಿವಿಧ ಭಾರತಿ.
1: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
2: ಹೌದು, ನೀವು ಟ್ಯೂನ್ ಮಾಡಿ ಕೇಳ್ತಾ ಇರೋದು 102.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಬೆಳಗಿನಿಂದ ನಾದೋಪಾಸನೆ ಕಾರ್ಯಕ್ರಮ ಆಯಿತು, ಕನ್ನಡ ರತ್ನ ಭಂಡಾರ ಆಯಿತು, ಭಾವಗೀತೆಗಳನ್ನು ಕೇಳಿದ್ದಾಯಿತು. ಕಾರ್ಯಕ್ರಮಗಳನ್ನು ಕೇಳ್ತಾ ಕೇಳ್ತಾ ನೀವೆಲ್ಲರೂ ನಮಗೆ ಸಂದೇಶಗಳನ್ನು ಕಳಿಸ್ಕೊಟ್ಟಿದ್ದೀರಾ. ಗುಡ್ ಮಾರ್ನಿಂಗ್, ಶುಭೋದಯ, ಕಾರ್ಯಕ್ರಮಕ್ಕೆ ಸ್ವಾಗತ, ಹಾಗೆ ನಾವು ನಿಮ್ಮ ಜೊತೆಯಾಗಿದ್ದೇವೆ ಅಂತ ಹೇಳಿದ್ದೀರಾ. ಕಾರ್ಯಕ್ರಮಗಳಿಗೆ ಸಂಬಂಧಪಟ್ಟ ಹಾಗೆ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ತಿಳಿಸಿದ್ದೀರಿ. ಸಾಕಷ್ಟು ಜನರು ಹೇಳ್ತಾ ಇದ್ರೆ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ತರಾಸು ಅವರ ಮಾತುಗಳು ಇಷ್ಟ ಆಯಿತು ಅಂತ ಹೇಳಿದ್ದೀರಾ. ಶುಭೋದಯ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೇವೆ, ಭಾವಗೀತೆಗಳು ಇಷ್ಟ ಆಯಿತು ಅಂತ ನಿರ್ಮಲ ಅವರು ಗುರುಗುಂಟೆ ಪಾಳ್ಯದಿಂದ, ವಿಜಯಕುಮಾರ್, ಆರಾಧ್ಯ, ರಕ್ಷಿತಾ, ಪಾರ್ವತಿ, ಹಳೆಯೂರು, ಕಾಕನಕೋಟೆ ಇವರು ಹೇಳ್ತಾ ಇದ್ರೆ ಎಲ್ಲರಿಗೂ ಮುಂಜಾನೆಯ ಶುಭೋದಯಗಳು. ಬೆಳಗ್ಗೆ ಎದ್ದ ತಕ್ಷಣ ರೇಡಿಯೋ ಆನ್ ಮಾಡಿಲ್ಲ ಅಂದರೆ ಏನೋ ಮರೆತ ಹಾಗೆ, ಆ ರೀತಿ ನೀವು ನಮ್ಮನ್ನು ಮೋಡಿ ಮಾಡಿಬಿಟ್ಟಿದ್ದೀರಾ ಅಂತ ಹೇಳ್ತಾ ಇದ್ರೆ, ಹೌದು, ಆ ರೀತಿ ಮೋಡಿಗೊಳಗಾಗಿ ನೀವು ರೇಡಿಯೋ ಕೇಳಿದ್ರೆ ನಮಗೆ ಖಂಡಿತ ಖುಷಿ ಆಗತ್ತೆ. ಮಂಡಿಕಲ್ ಕೃಪಾ ಅವರು ಕೂಡ ನಮಸ್ಕಾರ, ನಾದೋಪಾಸನೆಯಲ್ಲಿ ಹಾಡುಗಳು ಚೆನ್ನಾಗಿತ್ತು, ಕನ್ನಡ ರತ್ನ ಭಂಡಾರ ಕೂಡ ಸೊಗಸಾಗಿತ್ತು ಅಂತ ಹೇಳ್ತಾರೆ. ವಾಣಿಶ್ರೀ ಧಾರವಾಡದಿಂದ, ಹಾಗೆ ಆದೂರು ಪ್ರಕಾಶ್ ಆನೇಕಲ್ ಇವರು ಹೇಳ್ತಾ ಇದ್ದಾರೆ, ಆಯುಷ್ವಾಣಿಯಲ್ಲಿ ಬಹಳ ಉಪಯುಕ್ತವಾದ ಮಾಹಿತಿಯನ್ನು ಕೊಟ್ರಿ, ಧನ್ಯವಾದಗಳು ಅಂತ ಹೇಳಿದ್ದಾರೆ. ಮತ್ತು ಮುರಳಿ ಮೋಹನ್ ಯಲಹಂಕದಿಂದ, ತರಾಸುವರ ಮಾತುಗಳು ಅಮೋಘವಾಗಿತ್ತು, ಅದ್ಭುತವಾಗಿತ್ತು, ಶುಭೋದಯ ವಿವಿಧ ಭಾರತಿ ಅಂತ. ಒಬ್ಬರು ಯಾರಪ್ಪ ಇದು ಅಂತ ಹೇಳಿದ್ರೆ, ಅಣ್ಣಪ್ಪ ಪೂಜಾರಿ ಮಹಾಲಿಂಗ್ಪುರದಿಂದ ಸ್ವಾಗತ ಸುಸ್ವಾಗತ ಅಂತ ಹೇಳಿ ವಾಯ್ಸ್ ಮೆಸೇಜ್ ಕಳಿಸಿದ್ದೀರಲ್ವಾ. ನಾವು ನಿಮಗೆ ವಾಯ್ಸ್ ಮೆಸೇಜ್ ಅಂದರೆ ರೇಡಿಯೋದಲ್ಲಿ ಮಾತಾಡ್ತಾ ಸುದ್ದಿ ಹಾಡುಗಳನ್ನು ತಲುಪಿಸ್ತೇವೆ, ನಿಮ್ಮ ವಾಯ್ಸ್ ಮೆಸೇಜನ್ನು ನಾವು ಏನು ಮಾಡೋದು, ಹಾಗಾಗಿ ವಾಯ್ಸ್ ಮೆಸೇಜ್ ಕಳಿಸ್ಬೇಡಿ, ದಯವಿಟ್ಟು ಮೆಸೇಜ್ ಮಾತ್ರ ಟೈಪ್ ಮಾಡಿ ಕಳಿಸಿದ್ರೆ ಸಾಕಾಗತ್ತೆ. ಬಸಯ್ಯ ಸ್ವಾಮಿ, ಶಿವಕುಮಾರ್ ಸ್ವಾಮಿ ಇವರು ಬೀದರ್ ಇಮಾಮಾಬಾದ್ನಿಂದ, ನಾದೋಪಾಸನೆಯಲ್ಲಿ ಶ್ರಾವಣ ಮಾಸದ ಬಗ್ಗೆ ಹೇಳಿದ್ರಿ, ಭಕ್ತಿಗೀತೆ ಚೆನ್ನಾಗಿತ್ತು, ಬಿ ಆರ್ ಛಾಯಾ ಸುಬ್ಬಣ್ಣ ಅವರ ಧ್ವನಿಯಲ್ಲಿ ಭಾವಗೀತೆಗಳು ಕೂಡ ಚೆನ್ನಾಗಿತ್ತು ಅಂತ ಹೇಳ್ತಾರೆ. ಮತ್ತು ತರಾಸು ಅವರ ವಿಚಾರ ಕೇಳಿ ತುಂಬ ಖುಷಿಯಾಯಿತು ಅಂತ, ವಿರೂಪಾಕ್ಷ, ಕಾವ್ಯ, ಗೌರಿ, ರೇಣುಕಾ, ರುದ್ರಪ್ಪ, ಮಡಿವಾಳರ್ ಇಂದರ್ಗಿಯಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಮಂಜುಳ ಮುನಿಯಪ್ಪ ಪಂತ್ರಪಾಳ್ಯದಿಂದ, ಮಾನವೀಯತೆಯ ದಿನ ಇವತ್ತು, ಮಾನವೀಯತೆ ಅನ್ನೋದು ಕಡಿಮೆ ಆಗ್ತಾ ಇದೆ, ಎಲ್ಲರೂ ಇದನ್ನು ಪಾಲಿಸಬೇಕು ಅಂತ ನನಗನ್ಸುತ್ತೆ ಅಂತ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಕಲಬುರಗಿಯ ಪದ್ಮನಾಭ ಶುಕ್ರ, ಮೂಡಲ್ಪಾಳ್ಯದಿಂದ ತಳುಕಿನ ರಾಮಸ್ವಾಮಯ್ಯ ಸುಬ್ರವ್ ಅವರ ಮಾತುಗಳು, ಹಾಡು, ಭಾವಗೀತೆ ತುಂಬಾ ಇಷ್ಟ ಆಯಿತು ಅಂತ ಹೇಳ್ತಾರೆ. ಆಮೇಲೆ ಪ್ರೇರಣಾ ಹೊಸೇಕರ ಮತ್ತು ಮನೆಯವರು, ಮತ್ತೊಬ್ಬರು ಸುಮಿತ್ರ ಸಂಡೂರ್ನಿಂದ ಮೆಸೇಜ್ ಮಾಡಿ ಹೇಳ್ತಾ ಇದ್ರೆ, ತಲುಕಿನ ರಾಮಸ್ವಾಮಿ ಸುಬ್ಬರಾವ್ ತರಾಸು ಅವರ ಮಾತು ಅದ್ಭುತ, ಇಂಥವರ ಮಾತುಗಳು ಹಾಗೆ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಸಮಯವನ್ನು ನೀವು ಎಕ್ಸ್ಟೆಂಡ್ ಮಾಡಿ ಪ್ಲೀಸ್ ಅಂತ ಕೇಳ್ತಾ ಇದ್ದಾರೆ. ವರಲಕ್ಷ್ಮಿಯವರು ಪೀಣ್ಯದಿಂದ ಹೇಳ್ತಾ ಇದ್ರೆ, ನಾದೋಪಾಸನೆಯಲ್ಲಿ ಶ್ರಾವಣ ಮಾಸದ ಹಬ್ಬಗಳ ಸಂಪ್ರದಾಯ ಆಚರಣೆಯನ್ನು ತಿಳಿಸಿದ್ರಿ, ಭಕ್ತಿ ರಸದ ಹಾಡುಗಳು ಮಧುರವಾಗಿತ್ತು, ನಾನಂತೂ ಖುಷಿ ಖುಷಿಯಾಗಿ ವಿವಿಧ ವಾರ್ತೆಯನ್ನು ಕೇಳ್ತೇನೆ. ಶನಿವಾರ, ಮಂಗಳವಾರ, ಸೋಮವಾರ ಎಲ್ಲ ದಿನವೂ ಕೂಡ ವಿಶೇಷವೇ ಶ್ರಾವಣದಲ್ಲಿ, ಧನ್ಯವಾದಗಳು ಅಂತ ಹೇಳ್ತಾರೆ. ಎನ್ ರಾಘವನ್ ಕೂಡ ಹೇಳ್ತಾ ಇದ್ರೆ, 10 ನಿಮಿಷ ಮಾಡಿ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಸಮಯವನ್ನು ಜಾಸ್ತಿ ಮಾಡಿ, ಇದೊಂದು ಅಮೂಲ್ಯವಾದಂತಹ ಕಾರ್ಯಕ್ರಮ ಅಂತ ಹೇಳಿದ್ರೆ. ಸುರೇಶ್ ಭಟ್ ಅವರು ಗೌರಿಬಿದನೂರಿನಿಂದ, ಹೋಟೆಲ್ನಲ್ಲಿ ಕೆಲಸ ಮಾಡಿಕೊಂಡು ರೇಡಿಯೋ ಕೇಳ್ತಾ ಇದ್ದೀನಿ ಅಂತ ಹೇಳ್ತಾರೆ. ಮತ್ತೊಬ್ಬರು ವೀರೇಶ್ ಬಿ ಕೊಣ್ಣೂರು, ನಾದೋಪಾಸನೆ ಶ್ರಾವಣ ಮಾಸದ ಮಾಹಿತಿ ತುಂಬ ಇಷ್ಟ ಆಯಿತು ಅಂತ ಹೇಳ್ತಾರೆ. ಶಿವಗಂಗಾ ಹೆಬ್ಬಾಳದಿಂದ ಕಲಬುರಗಿಯ ಚಂದೋಲಾಲ್ ಅವರು, ನಳಿನ ಲಂಕೇಶ್ ವಿಜಯನಗರ ಬೆಂಗಳೂರಿನಿಂದ, ಕಲಬುರಗಿ ಜಿಲ್ಲೆ ಕಡಗಂಚಿಯ ಧರ್ಮಣ್ಣ ಧನ್ಯ ಅವರು, ಚಂದ್ರಮತಿ ಪ್ರಕಾಶ್ ರಾಜಾಜಿ ನಗರದಿಂದ, ಹಾಗೆ ಅಚಿಂತ್ಯ ಆದ್ಯ ಗಂಗಮ್ಮ ಶೀಲಾ ರಾಜೇಶ್ ಜಾವಗಲ್ನಿಂದ, ನಾದೋಪಾಸನೆಯಲ್ಲಿ ಶ್ರಾವಣ ಮಾಸದ ವಿಶೇಷತೆಗಳು ಚೆನ್ನಾಗಿತ್ತು ಅಂತ ಹೇಳ್ತಾರೆ. ನಾಗರಾಜ್ ಕೊಡೇಕಲ್ ಗಂಗಾವತಿಯಿಂದ, ಪವಿತ್ರ ಶ್ರಾವಣ ಮಾಸದಲ್ಲಿ ಮಾತ್ರ ಶ್ರವಣ ನಮ್ದಲ್ಲ, ನಮಗೆ 12 ತಿಂಗಳು ಶ್ರಾವಣ ಮಾಸನೇ, ಯಾಕಂದರೆ ಕನ್ನಡ ವಿವಿಧ ಭಾರತಿಯಿಂದ ಪ್ರಸಾರ ಆಗುವಂಥ ಎಲ್ಲ ಕಾರ್ಯಕ್ರಮಗಳನ್ನು ನಾವು ಕೇಳ್ತಾನೆ ಇರ್ತೇವೆ ನಿರಂತರವಾಗಿ ಅಂತ ಹೇಳ್ತಾರೆ.

ರಾಜನಗರ ಎಸ್ ಜಗದೀಶ್ವರ ಚಾರ್ ಅವರು, ಮಹಾಲಕ್ಷ್ಮಿ ಲೇಔಟಿಂದ ಟಿ ಆರ್ ಮಿಲ್ ಗಣೇಶನ್ ಅವರು, ಬೋಪಾ ವೆಂಕಟೇಶ್ ಅವರು, ಕೌಸಲ್ಯ ಬನಶಂಕರಿಯಿಂದ ಬೀದರ್ ಗಣೇಶ್, ಮುದ್ದ ಮಹೇಶ್, ರಶ್ಮಿ ಶಾಂಭವಿ ಮನೆಯವರು, ಸುಜಾತಾ ಗಣೇಶ, ಲಿಖಿತ ಯತೀಶ್, ಅಜಯ್, ಲೀಲಾ, ಪೂಜಾ ವಿಸ್ಮಯ, ಮತ್ತೆ ಗಂಗಾವತಿ ಈರಣ್ಣ, ವಿಜಯಶ್ರೀ ಅವರು, ಶ್ರದತ್ ಮುಳೆ ನೇತಾಜಿ ರಸ್ತೆ, ಹನುಮಂತಪ್ಪ, ಹೊನ್ನೂರು ಅಲಿಯವರು, ಹೇಗೆ ಎಲ್ಲರೂ ಕೂಡ ಸಂದೇಶವನ್ನು ಕಳಿಸಿದ್ದೀರಾ, ಗುಡ್ ಮಾರ್ನಿಂಗ್ ಅಂತ ಹೇಳಿದಿರಾ. ಸಂದೇಶಗಳ ಸುರಿಮಳೆ ಇನ್ನೂ ಕೂಡ ಹರಿದು ಬರ್ತಾ ಇದೆ. ನಿಮ್ಮ ಸಂದೇಶಗಳನ್ನು ಮತ್ತೊಮ್ಮೆ ಮತ್ತೊಂದು ಭಾಗದಲ್ಲಿ ನಾವು ನೋಡೋಣ. ಈಗ ನಾವು ಕಿಟ್ಟು ಪುಟ್ಟು ಚಿತ್ರದ ಗೀತೆಯೊಂದನ್ನು ಕೇಳೋಣ. ಚಿವುದಯಶಂಕರ್ ಅವರ ರಚನೆ, ರಾಜನ್ ನಾಗೇಂದ್ರ ಅವರ ಸಂಗೀತ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಅವರ ಧ್ವನಿ.

1942 ಆಗಸ್ಟ್ 19 ಜನಿಸಿದ ನಟ ದ್ವಾರಕೀಶ್ ಅವರು. ದ್ವಾರಕೀಶ್ ಅವರ ಅಭಿನಯದ ಚಿತ್ರಗೀತೆಯನ್ನು ನೀವು ಕೇಳಿದ್ರೆ 1977 ಬಂದ ಸಿನಿಮಾ ಕಿಟ್ಟು ಪುಟ್ಟು ಚಿತ್ರದಲ್ಲಿ ಕೂಡ ವಿಷ್ಣುವರ್ಧನ್, ದ್ವಾರಕೀಶ್, ಲೋಕನಾಥ್, ಮಂಜುಳಾ, ವೈಶಾಲಿ, ಕಾಸರವಳ್ಳಿ ಇವರೆಲ್ಲರೂ ಕೂಡ ಇದ್ರು. ಈ ಸಿನಿಮಾದ ನಿರ್ಮಾಪಕರು ಕೂಡ ದ್ವಾರಕೀಶ್ ಅವರೇ. ದ್ವಾರಕೀಶ್ ಅವರು ಕನ್ನಡ ಚಿತ್ರರಂಗದ ನಟ, ನಿರ್ದೇಶಕ, ನಿರ್ಮಾಪಕರಾಗಿ ಹೆಸರು ಮಾಡಿದವರು. 1942 ಆಗಸ್ಟ್ 19 ಜನಿಸಿದ್ರು. 2024 ಏಪ್ರಿಲ್ 14 ಅಂದರೆ ತಮ್ಮ 81 ವರ್ಷದಲ್ಲಿ ದ್ವಾರಕೀಶ್ ಅವರು ನಮ್ಮನ್ನು ಅಗಲಿದ್ರು. ಇವತ್ತು ದ್ವಾರಕೀಶ್ ಅವರ ಜನ್ಮದಿನ. ಕನ್ನಡ ಚಿತ್ರರಂಗದಲ್ಲಿ ಅಪಾರವಾದಂಥ ಸಾಧನೆ ಮಾಡಿದ್ದಾರೆ. ಸಾಕಷ್ಟು ಸಿನಿಮಾಗಳನ್ನು ಕೊಟ್ಟು ತಮ್ಮ ಕಲಾ ಸೇವೆಯನ್ನು ಮಾಡಿದ್ದಾರೆ. ದ್ವಾರಕೀಶ್ ಅವರನ್ನು ಜನ್ಮದಿನದ ನೆಪದಲ್ಲಿ ನಾವು ಅವರನ್ನು ಸ್ಮರಣೆ ಮಾಡಿಕೊಳ್ಳೋಣ.

ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿ ಇದು. ಸಮಯ 8:15. ಇನ್ನೀಗ ಕೆಲವೇ ಕ್ಷಣಗಳಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ಕೇಳ್ತೀರಿ. ದೆಹಲಿ ಕೇಂದ್ರದಿಂದ 8:30 ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಚಿತ್ರಗೀತೆಗಳು, ಮಾತು, ಮಾಹಿತಿ ಎಲ್ಲವೂ ಕೂಡ ಮುಂದುವರಿಯುತ್ತೆ. ಕೇಳ್ತಾನೀರಿ ನಿಮ್ಮ ರೇಡಿಯೋ, ಇದು ವಿವಿಧ ಭಾರತಿ, ಇದು ನಿಮ್ಮ ನಿತ್ಯದ ಸಂಗಾತಿ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಕುಟುಂಬದಲ್ಲಿ ಸುಖ ಸಂತೋಷ ನೆಲೆಸಬೇಕಾದ್ರೆ ಗಂಡ ಹೆಂಡತಿಯಲ್ಲಿ ಹೊಂದಾಣಿಕೆ ಇರಬೇಕು. ಅಂಥ ಹೊಂದಾಣಿಕೆಯಿಂದ ಬಡತನವೂ ಮುಚ್ಚಿ ಹೋಗುತ್ತದೆ. ಮಕ್ಕಳು, ಮೊಮ್ಮಕ್ಕಳು, ಸೊಸೆ, ಸಂಸಾರ, ಸೇವಕರು, ಹೀಗೆ ಎಲ್ಲರಿದ್ದು ಹೆಂಡತಿ ಇಲ್ಲದಿದ್ರೆ ಆ ಮನೆ ಶೂನ್ಯ. ಗಂಡನಿಂದ ಹೆಂಡತಿ ಬಯಸುವುದು ಸೀರೆ ಒಡವೆಗಳಲ್ಲ, ಒಲವಿನ ನುಡಿ, ಪ್ರೇಮಪೂರ್ಣ ನಡೆ. ಸತಿ ಕನ್ನಡಿಯಂತೆ, ಅಲ್ಲಿ ಕಾಣುವ ಪ್ರತಿಬಿಂಬವೇ ಪತಿ.
2: ಹೀಗೆಂದವರು ಕಥೆಗಾರ್ತಿ ತ್ರಿವೇಣಿ.

ನಾನು ನಿಮ್ಮ ಸುಧಾಮೂರ್ತಿ. ನಾನು ಪ್ರತಿದಿನ ವಾಕಿಂಗ್ ಹೋದಾಗ ನಾವು ಒಂದೊಂದು ಸ್ಟೇಷನ್ ಕೇಳ್ತೀನಿ. ನಮ್ಗೆ ಎಲ್ಲರಿಗಿಂತ ಹೆಚ್ಚು ವಿವಿಧ ಭಾರತಿ ಇಷ್ಟ. ಹಾಡುಗಳು ಬಹಳ ಉತ್ತಮವಾಗಿರ್ತದೆ. ಕೇಳ್ತಾ ಕೇಳ್ತಾ ನಾನು ಎಷ್ಟು ದೂರ ಹೋಗ್ತೀನಿ ನನ್ಗೆ ಗೊತ್ತೇ ಆಗುದಿಲ್ಲ. ಇಷ್ಟೇ ಡಿಸ್ಟೆನ್ಸ್ ಹೋಗ್ಬೇಕು ಅಂತ ನಾನು ಇಟ್ಕೊಳ್ಳೋದಿಲ್ಲ. ಎಂಜಾಯ್ ಮಾಡಿ, ಖುಷಿ ಪಡ್ರಿ, ನಾನು ಕೇಳ್ತೀನಿ, ನೀವು ಕೇಳಿ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಬ್ರಿಟಿಷರ ಆಳ್ವಿಕೆಯಲ್ಲಿ ನಲುಗಿದ್ದ ಭಾರತಕ್ಕೆ ಮೈಕೊಡವಿ ಸಿಡಿದೇಳಲು ಶಕ್ತಿಯನ್ನು ನೀಡಿದಂತಹ ಮಂತ್ರ ವಂದೇ ಮಾತರಂ. ಕವಿ ಬಂಕಿಮಚಂದ್ರರ ಈ ಗೀತೆಗೆ ಇದೀಗ 150 ವರ್ಷ. 1896 ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ನಮ್ಮ ರಾಷ್ಟ್ರಗೀತೆಯ ಕವಿ ರವೀಂದ್ರನಾಥ ಠಾಗೂರರು ಮೊಟ್ಟ ಮೊದಲ ಬಾರಿಗೆ ಹಾಡಿದ ಗೀತೆ ವಂದೇ ಮಾತರಂ. ಹೇರಳವಾದ ಪ್ರಾಕೃತಿಕ ಸಂಪತ್ತಿನ ಖನಿಯಷ್ಟೇ ಅಲ್ಲದೆ ನಮ್ಮ ಭರತ ಮಾತೆ ದಶಭುಜೆ ದುರ್ಗೆಯೂ ಹೌದು, ಕಮಲವಾಸಿನಿ ಲಕ್ಷ್ಮಿಯೂ ಹೌದು, ವೀಣಾಪಾಣಿ ಸರಸ್ವತಿ.

8:34 ಸಮಯಾಗಿದೆ. ಶುಭೋದಯ ಕರ್ನಾಟಕ ಕಾರ್ಯಕ್ರಮವನ್ನು ನಾವು ಮುಂದುವರಿಸ್ತಾ ಹೋಗೋಣ. ಈ ದಿನ ಆಗಸ್ಟ್ 19, ಶ್ರಾವಣ ಮಾಸ. ಶ್ರಾವಣ ಮಾಸವೇ ಒಂದು ವಿಶೇಷ, ಹಾಗೆ ಈ ದಿನ ಆಗಸ್ಟ್ 19 ಅಂದರೆ ಬಹಳಷ್ಟು ವಿಶೇಷ ಅಂತಲೇ ನಾವು ತಿಳ್ಕೋಬೇಕು. ಯಾಕಂದರೆ ಸಾಕಷ್ಟು ಗಣ್ಯರ

ಜನ್ಮದಿನ ಆಗಸ್ಟ್ 19ಕ್ಕಿದೆ. ಅದರ ಜೊತೆಗೆ ವಿಶ್ವ ಮಾನವತಾವಾದ ದಿನ ಅಂತ ಕೂಡ ಆಚರಿಸಲಾಗುತ್ತೆ. ವಿಶ್ವ ಫೋಟೋಗ್ರಫಿ ದಿನ ಅಂತ ಆಚರಣೆ ಆಗುತ್ತೆ. ರಾಷ್ಟ್ರೀಯ ಆಲೂಗಡ್ಡೆ ದಿನ ಅಂತ ಹೇಳಿ ಆಲೂಗಡ್ಡೆಗೆ ಇರುವಂತಹ ಪ್ರಾಮುಖ್ಯತೆಯನ್ನು ಕೂಡ ನೆನಪು ಮಾಡಿಕೊಳ್ಳುವ ದಿನ ಆಗಸ್ಟ್ 19. ಆಗಸ್ಟ್ 19 ನಮ್ಮ ಸುಧಾಮೂರ್ತಿ ಮೇಡಮ್ ಅವರ ಜನ್ಮದಿನ. ಸುಧಾಮೂರ್ತಿ ಅವರು ಪ್ರಸ್ತುತ ರಾಜ್ಯಸಭಾ ಸದಸ್ಯರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಮತ್ತೆ ತಮ್ಮದೇ ಆದಂತಹ ಒಂದು ದತ್ತಿ ಫೌಂಡೇಶನ್ ಮೂಲಕ ಜನಸೇವೆಯನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಕೆರೆಯ ನೀರನ್ನ ಕೆರೆಗೆ ಚೆಲ್ಲಿ ಅನ್ನುವ ಹಾಗೆ ಈ ಸಮಾಜದಿಂದ ತಾವು ಗಳಿಸಿದ ಸಂಪತ್ತನ್ನ ಒಂದಷ್ಟು ಸಾಮಾಜಿಕ ಕೆಲಸ ಕಾರ್ಯಗಳಿಗೆ ಅರ್ಪಿಸುವ ಕಾರ್ಯದಲ್ಲಿ ಅವರು ಮಗ್ನರಾಗಿದ್ದಾರೆ. ಸುಧಾಮೂರ್ತಿಯವರು ಉತ್ತಮ ಲೇಖಕರು, ಶಿಕ್ಷಣ ತಜ್ಞರಾಗಿ ಕೂಡ ಹೆಸರಾಗಿದ್ದಾರೆ. ಇನ್ಫೋಸಿಸ್ ಅನ್ನುವ ಒಂದು ದೈತ್ಯ ಸಂಸ್ಥೆಯ ಸಂಸ್ಥಾಪಕರಾಗಿ ಇಡೀ ದೇಶದಲ್ಲಿ ಲಕ್ಷಾಂತರ ಕುಟುಂಬಗಳಿಗೆ ಉದ್ಯೋಗದಾತರಾಗಿದ್ದಾರೆ. ದೇಶಕ್ಕೆ, ದೇಶದ ಪ್ರಗತಿಗೆ ಒಂದಷ್ಟು ವಿದೇಶಿ ವಿನಿಮಯವನ್ನು ಕೂಡ ತಂದುಕೊಡ್ತಾ ಇದ್ದಾರೆ. ಮತ್ತು ಪದ್ಮಶ್ರೀ, ಪದ್ಮಭೂಷಣ ಪ್ರಶಸ್ತಿ ವಿಜೇತರು ಕೂಡ ಹೌದು. ನಮ್ಮೆಲ್ಲರ ಮೆಚ್ಚಿನ ಕನ್ನಡತಿ, ನಮ್ಮ ಹೆಮ್ಮೆಯ ಸುಧಾಮೂರ್ತಿ ಅವರಿಗೆ ನಾವೆಲ್ಲರೂ ಆಕಾಶವಾಣಿ ವತಿಯಿಂದ ಪ್ರೀತಿಯಿಂದ, ಗೌರವದಿಂದ ಜನ್ಮದಿನದ ಶುಭಾಶಯಗಳನ್ನು ತಿಳಿಸೋಣ.

ಕಣ್ಣಿಗಿಂತ ಮೂಗು ಚೆನ್ನ, ಮೂಗಿಗಿಂತ ಬಾಯಿ ಚೆನ್ನ, ಟೋಟಲಿ ಹಾಡೇ ಚೆನ್ನ, ಹಾಡಿಗಿಂತಲೂ ಕೂಡ ವಿವಿಧ ಭಾರತಿ ಚೆನ್ನ ಅಂತ ಹೇಳಿ ಕೇಳುಗರೊಬ್ಬರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಕದೀಮಕಳ್ಳರು ಚಿತ್ರದ ಗೀತೆಯಾಗಿತ್ತು ಇದು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಮತ್ತು ಸಂಗಡಿಗರು ಹಾಡಿದರು. ಚಿವುದೇ ಶಂಕರ್ ಅವರ ಸಾಹಿತ್ಯ ಇತ್ತು. ಶಂಕರ್ ಗಣೇಶ್ ಅವರ ಸಂಗೀತ ಸಂಯೋಜನೆ ಇತ್ತು. 102.9 FM ವಿವಿಧ ಭಾರತಿಯಲ್ಲಿ ಶುಭೋದಯ ಕರ್ನಾಟಕ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಕಾರ್ಯಕ್ರಮವನ್ನು ಕೇಳ್ತಾ ಕೇಳ್ತಾ ನೀವೆಲ್ಲರೂ ಪ್ರೀತಿಯಿಂದ ಸಂದೇಶಗಳನ್ನು ಕೂಡ ಕಳಿಸಿ ಕೊಟ್ಟಿದ್ದೀರಿ. ಇನ್ನು ಆಗಸ್ಟ್ 19 ದಿನ ವಿಶೇಷಗಳು. ಈಗಾಗಲೇ ನಾವು ಯಾರೆಲ್ಲ ಬರ್ಡೇಯನ್ನು ಆಚರಿಸ್ಕೊಳ್ತಾ ಇದ್ದಾರೆ ಅಂತ ಹೇಳಿ ತಿಳ್ಕೊಂಡ್ವಿ. ಹಾಗೆಯೇ ಆಗಸ್ಟ್ 19 ಅಂತ ಹೇಳಿದಾಗ ವಿಶ್ವ ಮಾನವತಾ ದಿನ ಅಂತ ಹೇಳಿ ಆಚರಣೆ ಮಾಡಲಾಗುತ್ತೆ. ಸಂಕಷ್ಟದಲ್ಲಿರುವಂತಹ ಜನರಿಗೆ ಸಹಾಯ ಮಾಡೋದಕ್ಕಾಗಿ, ಸೇವೆಗಾಗಿ ಪ್ರಾಣವನ್ನು ಪಡಕ್ಕಿಡುವಂತಹ ಕಾರ್ಯಕರ್ತರನ್ನು ಸ್ಮರಿಸುವ ದಿನ ಆಗಸ್ಟ್ 19, ವಿಶ್ವ ಮಾನವತಾ ದಿನ ಅಂತ ಹೇಳಿ. ಹಾಗೆ ಒಂದು ನೆನಪು ಮಾಡಿಕೊಳ್ಬೇಕು, ಗಮನಿಸಬೇಕು ನಾವು. ಕರ್ನಾಟಕದಲ್ಲಿ ಡಿಸೆಂಬರ್ 29 ವಿಶ್ವ ಮಾನವ ದಿನ ಅಂತ ಹೇಳಿ ಆಚರಿಸಲಾಗುತ್ತೆ. ಇದು ಕುವೆಂಪು ಅವರ ಜನ್ಮದಿನದ ಸಲುವಾಗಿ ವಿಶ್ವ ಮಾನವ ಸಂದೇಶವನ್ನು ಸಾರಿದಂತಹ ಕುವೆಂಪು ಅವರ ಸಾಹಿತ್ಯ ಸೇವೆ, ಅವರ ಸ್ಮರಣೆ, ಅವರ ಗೌರವದ ಸಲುವಾಗಿ ಡಿಸೆಂಬರ್ 29 ಕರ್ನಾಟಕದಲ್ಲಿ ವಿಶ್ವ ಮಾನವ ದಿನ ಅಂತ ಆಚರಿಸಲಾಗುತ್ತೆ. ಆದರೆ ಜಗತ್ತಿನಾದ್ಯಂತ ಆಗಸ್ಟ್ 19 ವಿಶ್ವ ಮಾನವತಾವಾದ ದಿನ ಅಂತ ಆಚರಣೆ ಮಾಡೋದು. ಈಗಾಗಲೇ ಹೇಳಿದ ಹಾಗೆ ವಿಶ್ವ ಮಾನವೀಯ ದಿನ ಮಾನವೀಯ ಕಾರ್ಯಕರ್ತರ ಕೆಲಸವನ್ನು ಗೌರವಿಸುವುದಕ್ಕೆ, ಜಗತ್ತಿನಲ್ಲಿ ಬೇರೆ ಬೇರೆ ರೀತಿಯಲ್ಲಿ ತೊಂದರೆಯಲ್ಲಿರುವಂತಹ ಅವರಿಗೆ ಏನಾದರೂ ಸಹಾಯ ಬೇಕು ಅಂತ ಹೇಳಿದ್ರೆ ಹಾಗೆ ಬೇಕಾದಂತಹ ಸಹಾಯವನ್ನು ಮಾಡಬೇಕು ಅನ್ನುವ ಅರಿವನ್ನು ಮೂಡಿಸುವ ಸಲುವಾಗಿ ಪ್ರತಿ ವರ್ಷ ಆಗಸ್ಟ್ 19 ವಿಶ್ವ ಮಾನವತಾವಾದ ದಿನ ಅಂತ ಆಚರಣೆ ಮಾಡೋದು. ಈ ಒಂದು ದಿನವನ್ನು ಆಚರಣೆ ಮಾಡೋದಕ್ಕೆ ಕಾರಣ ಅಂತ ಹೇಳಿದ್ರೆ 2003 ಇರಾಕಿನ ಬಾಗ್ದಾದ್ನಲ್ಲಿರುವಂತಹ ಒಂದು ವಿಶ್ವಸಂಸ್ಥೆಯ ಪ್ರಧಾನ ಕಚೇರಿಯ ಮೇಲೆ ನಡೆದಂತಹ ಒಂದು ಬಾಂಬ್ ದಾಳಿ. ಈ ಬಾಂಬ್ ದಾಳಿಯಲ್ಲಿ 22 ಜನ ಮಾನವೀಯ ಕಾರ್ಯಕರ್ತರು ಅಸುನೀಗಿದ್ರು. ಇದರಲ್ಲಿ ಇರಾಕ್ನ ಪ್ರಧಾನ ಕಾರ್ಯದರ್ಶಿ, ವಿಶೇಷ ಪ್ರತಿನಿಧಿಯಾಗಿದ್ದವರು ಕೂಡ ಈ ಒಂದು ಬಾಂಬ್ ದಾಳಿಯಲ್ಲಿ ನಿಧನರಾಗ್ತಾರೆ. ಹಾಗಾಗಿ ಒಂದು ಸಾಮಾನ್ಯ ಸಭೆ, ವಿಶ್ವಸಂಸ್ಥೆ ಒಂದು ಸಾಮಾನ್ಯ ಸಭೆಯನ್ನು ಸೇರಿ ಒಂದು ನಿರ್ಣಯವನ್ನು ಅಂಗೀಕಾರ ಮಾಡುತ್ತೆ. ಆಗಸ್ಟ್ 19 ವಿಶ್ವ ಮಾನವೀಯ ದಿನ ಅಂಥೇಳಿ ಆಚರಿಸಬೇಕು ಅಂತ. ಹಾಗಾಗಿ ಪ್ರತಿ ವರ್ಷ ಆಗಸ್ಟ್ 19 ಈ ಒಂದು ವಿಶ್ವ ಮಾನವೀಯ ದಿನ, ಏನು 22 ಜನ ಒಂದು ಬಾಂಬ್ ದಾಳಿಯಲ್ಲಿ ನಿಧನರಾದರು ಅವರಿಗೆ ಒಂದು ಗೌರವವನ್ನು, ಅವರನ್ನು ಸ್ಮರಣೆ ಮಾಡಿಕೊಳ್ತಾ ಎಲ್ಲ ಕಡೆಗಳಲ್ಲೂ ಕೂಡ ಈ ಥರ ಒಂದು ವಿನಾಕಾರಣ ನಡೆಯುವಂಥ ಮನುಷ್ಯರ ಮೇಲಿನ

ದಾಳಿಗಳು, ಇದನ್ನೆಲ್ಲವನ್ನು ಕೂಡ ಹೇಗೆ ಇದರಿಂದ ಕಾಪಾಡಿಕೊಳ್ಬೇಕು, ಈ ರೀತಿಯ ಒಂದು ಘಟನೆಗಳಿಂದ ಪೀಡಿತರಾಗಿರುವಂಥ ಜನರ ಉಳಿವು, ಅವರಿಗೆ ಯೋಗಕ್ಷೇಮ, ಅವರಿಗೆ ಒಂದು ಘನತೆ, ಮತ್ತು ಕೆಲಸ ಮಾಡುವಂಥ ಕಾರ್ಯಕರ್ತರ ಸುರಕ್ಷತೆ, ಭದ್ರತೆ ಇವೆಲ್ಲವನ್ನು ಕೂಡ ನೆನಪಿನಲ್ಲಿಟ್ಕೊಳ್ಳೋದಕ್ಕೋಸ್ಕರ ಆಗಸ್ಟ್ 19ಕ್ಕೆ ಈ ರೀತಿಯ ದಿನಾಚರಣೆಗಳನ್ನು ಆಚರಿಸುವುದು, ಯಾವುದೇ ಒಂದು ಜೀವಗಳು ಅಪಾಯದಲ್ಲಿದ್ದಾಗ ಸಹಾಯ ಮಾಡೋದಕ್ಕೆ ಮುಂದೆ ಬರುವಂಥ ಜನರಿಗೆ ತೊಂದರೆ ಆಗಬಾರ್ದು, ಅವರನ್ನು ಯಾರು ಕೂಡ ಹೀಗೆ ಹಿಂಸಾತ್ಮಕವಾಗಿ ಕೊಲ್ಲುವುದು ಅಥವಾ ಅಪಹರಣ ಮಾಡೋದು, ಬಂಧಿಸುವುದು, ಅವರ ಕೆಲಸ ಕಾರ್ಯಗಳಿಗೆ ಅಡ್ಡಿಪಡಿಸುವುದನ್ನು ಮಾಡಬಾರ್ದು ಅನ್ನುವ ಒಂದು ಅರಿವು ಮೂಡಿಸುವ ಸಲುವಾಗಿ ವಿಶ್ವ ಮಾನವತಾವಾದಿ ದಿನವನ್ನಾಗಿ ಆಚರಿಸಲಾಗುತ್ತೆ.

ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಎರಡು ಹಾಡುಗಳನ್ನು ಕೇಳಿದ್ರಿ. ಬೆತ್ತಲೆ ಸೇವೆ ಚಿತ್ರದ ಗೀತೆ ನೋಟದ ಸಂಚಿಕೆ, ಈ ಹಾಡು ಪಿ ಸುಶೀಲಾ, ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಸಂಗಡಿಗರ ಧ್ವನಿಯಲ್ಲಿತ್ತು. ದೊಡ್ಡರಂಗೇಗೌಡರು ಬರೆದ ಗೀತೆಗೆ ರಾಜನ್ ನಾಗೇಂದ್ರ ಅವರ ಸಂಗೀತವಿತ್ತು. ಗೌರಿ ಚಿತ್ರಕ್ಕಾಗಿ ಚಿ ಉದಯಶಂಕರ್ ಅವರು ಬರೆದ ಗೀತೆಗೆ ರಾಜನ್ ನಾಗೇಂದ್ರ ಅವರ ಸಂಗೀತ, ರತ್ನಮಾಲಾ ಪ್ರಕಾಶ್ ಹಾಗೂ ಡಾಕ್ಟರ್ ರಾಜ್ಕುಮಾರ್ ಅವರು ಧ್ವನಿಯಾಗಿದ್ದರು. ಶುಭೋದಯ ಕರ್ನಾಟಕ ಕಾರ್ಯಕ್ರಮವನ್ನು ನಾವು ಇಲ್ಲಿಗೆ ಮುಕ್ತಾಯ ಮಾಡೋಣ. ಆಗ ಸಮಯ ಆಗಿದೆ 9:15.

0: ಕೀಳು ಅಭಿರುಚಿಯ ಪುಸ್ತಕ, ಹಾಡು, ಪೋಸ್ಟರ್ಗಳು, ಚಲನಚಿತ್ರ ಇಲ್ಲವೇ ಟಿವಿ ಜಾಹೀರಾತುಗಳಿಂದ ಮಕ್ಕಳನ್ನು ದೂರವಿರಿಸೋಣ. ಮಕ್ಕಳಲ್ಲಿ ಮಾನವೀಯ ಉದಾತ್ತ ಚಾರಿತ್ರ್ಯವನ್ನು ಬೆಳೆಸೋಣ.
1: ಪ್ರೋತ್ಸಾಹದ ವಾತಾವರಣ ಮಗುವನ್ನು ಆತ್ಮವಿಶ್ವಾಸದ ಕನ್ಯನ್ನಾಗಿಸುತ್ತದೆ. ಸ್ನೇಹದ ಮಡಿಲು ಮಗುವಿಗೆ ಪ್ರಪಂಚದ ಮೇಲೆ

ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ. ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಪ್ರೀತಿಯ ಸ್ವಾಗತ, ಸುಸ್ವಾಗತ. 9:02:30 ಸಮಯ. ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಗೆಲ್ರಿಗೂ ಪ್ರೀತಿಯ ಸ್ವಾಗತವನ್ನ ಬಯಸ್ತಾ ಇರೋದು ಚಂದು ಬಾನುಲಿ ಬಂಧು. ಈಗಾಗಲೇ ಹೇಳಿದ ಹಾಗೆ 19 August ವಿಶ್ವ ಫೋಟೋಗ್ರಫಿ ದಿನ. ಒಂದು ಚಿತ್ರ, ಒಂದು ಫೋಟೋ 1000 ಪದಗಳಿಗೆ ಸಮ ಅನ್ನುವ ಮಾತಿದೆ. ಇಂದಿನ ವಿಡಿಯೋ ಡಿಜಿಟಲ್ ಕಾಲದಲ್ಲಿ ಕ್ಯಾಮರಾ ಮತ್ತು ಫೋಟೋಗಳಿಗೆ ಇನ್ನಿಲ್ಲದ ಮಹತ್ವ. ಹೌದು, ಫೋಟೋಗಳಿಗೆ ಇರುವ ಶಕ್ತಿಯೇ ಅಂಥದ್ದು. ಇವತ್ತಿನ ವಿಡಿಯೋ ಜಮಾನ, ಡಿಜಿಟಲ್ ಕಾಲದಲ್ಲಿ ಕ್ಯಾಮರಾಗಳು, ಫೋಟೋಗಳ ಮೌಲ್ಯ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. 19 August ವಿಶ್ವ ಫೋಟೋಗ್ರಫಿ ದಿನ ಅಂತ ಆಚರಣೆ ಮಾಡಲಾಗ್ತಾ ಇದೆ. ಮೊದಲೆಲ್ಲ ನಾವು ಯಾರನ್ನಾದರೂ ನೆನಪಿಟ್ಕೊಳ್ಬೇಕು ಅಂದರೆ ನಮ್ಮ ತಾತಂದಿರ ಕಾಲದಲ್ಲಿ ಸಾಮಾನ್ಯವಾಗಿ ಬರೆದಂತಹ, ಕೈಯಿಂದ ಬಣ್ಣದಿಂದ ಬರೆದಂತಹ ಚಿತ್ರಗಳನ್ನು ನಾವು ನೋಡ್ತಾ ಇದ್ವಿ. ರಾಜ ಮಹಾರಾಜರ ಕಾಲದಲ್ಲೂ ಕೂಡ ಚಿತ್ರಗಳನ್ನು ಬರೆಸ್ತಾ ಇದ್ರು. ಅದಾದಮೇಲೆ ಕ್ಯಾಮ್ರಾಗಳು ಬಂತು. ಕ್ಯಾಮ್ರಾ ಬಂದಮೇಲೆ ರೀಲು, ಕ್ಲಿಕ್ಕು, ಡೆವಲಪ್ಮೆಂಟು ಅಂತ ಪೋಸ್ಟ್ ಕಾರ್ಡ್ ತರಹದ ಫೋಟೋಗಳನ್ನು ನಾವು ಸ್ಟುಡಿಯೋಗಳಿಂದ ಫೋಟೋ ತೆಗೆಸಿ ತಗೊಳ್ತಾ ಇದ್ವಿ. ಆದರೆ ಈಗ ಎಲ್ಲಕ್ಕೂ ಕೂಡ ಮೊಬೈಲ್ನಲ್ಲಿ ಸ್ಪೆಷಲ್ ಕ್ಯಾಮ್ರಾಗಳಲ್ಲಿ ಫೋಟೋಗಳನ್ನು ತೆಗೆಯೋದಕ್ಕೆ ಸಾಧ್ಯ ಆಗಿದೆ. ನಾವು ಯಾವಾಗಲೋ ತೆಗೆದ ಫೋಟೋವನ್ನು ನಮ್ಮ ಗೂಗಲ್ನಲ್ಲಿ, ನಮ್ಮ ಮೊಬೈಲ್ನಲ್ಲಿ ತೋರಿಸುತ್ತೆ. ವಾರದ ಹಿಂದೆ, ತಿಂಗಳ ಹಿಂದೆ, ವರ್ಷದ ಹಿಂದೆ, 10 ವರ್ಷದ ಹಿಂದೆ ನಾವು ಹೇಗಿದ್ವಿ, ಎಲ್ಲೆಲ್ಲಿ ಹೋಗಿದ್ವಿ, ಯಾವ್ಯಾವ ಫೋಟೋ ತಗೊಂಡಿದ್ವಿ, ಆಗ ಹೇಗಿದ್ವಿ, ಈಗ ಹೇಗಿದ್ದೀವಿ ಅಂತ ತೋರಿಸುವಂಥ ಕಾಲಘಟ್ಟದಲ್ಲಿ ನಾವಿದ್ದೇವೆ. 19 August ವಿಶ್ವ ಫೋಟೋಗ್ರಫಿ ದಿನ.

ಅಂತ ಹೇಳಿ ಆಚರಣೆ ಮಾಡಲಾಗ್ತಾ ಇದೆ. ಫೋಟೋಗ್ರಫಿ ಬಗ್ಗೆ ಒಂದಿಷ್ಟು ಮಾತಾಡ್ತಾ ಚಂದದ ಹಾಡುಗಳ ಜೊತೆಗೆ ಇಂದಿನ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ. ಕೇಳ್ತಾ ಇರಿ, ನಮ್ಮ ಜೊತೆಯಾಗಿರಿ. ಇದು ನಿಮ್ಮ ಮೆಚ್ಚಿನ ಸಂಗಾತಿ ವಿವಿಧ ಭಾರತಿ 102.9 FM.

ಬೇರೆ ಸಂದರ್ಭಗಳನ್ನು ನೆನಪುಗಳನ್ನು ಸಂಗ್ರಹ ಮಾಡುವಂಥ ಕಲೆ. ಇದೊಂದು ವೃತ್ತಿ, ಕೆಲವರಿಗೆ ಹವ್ಯಾಸ, ಕೆಲವರ ಪ್ರತಿಭೆಗೆ ಸಿಗುವಂಥ ಒಂದು ವೇದಿಕೆ, ಇದೊಂದು ಸೂಕ್ಷ್ಮ ಸಂವೇದನೆ ಕೂಡ ಹೌದು. ಮೊದಲೆಲ್ಲ ಕ್ಯಾಮ್ರಾ ಇರೋರು ಮಾತ್ರ ಫೋಟೋ ತೆಗೆಯೋದಕ್ಕೆ ಅವಕಾಶ ಇತ್ತು. ಆದರೆ ಈಗ ಸ್ಮಾರ್ಟ್ಫೋನ್ಗಳ ಈ ಕ್ರಾಂತಿಯಿಂದಾಗಿ ಎಲ್ಲರೂ ಅವರವರ ಸ್ಮಾರ್ಟ್ಫೋನ್ಗಳಲ್ಲಿ ಫೋಟೋಗಳನ್ನು ಸೆರೆ ಹಿಡಿತಾ ಫೋಟೋಗ್ರಾಫರ್ಗಳಾಗಿ ಮಾರ್ಪಾಟು ಹೊಂದಿದ್ದಾರೆ.

ಪ್ರತಾಪ್ ಚಿತ್ರಕ್ಕಾಗಿ ಗೀತೆಯನ್ನು ಬರೆದು ಸಂಗೀತ ನೀಡಿದ್ರು ಹಂಸಲೇಖ. ಚಂದ್ರಿಕಾ ಗುರುರಾಜ್ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿತ್ತು ಗೀತೆ. 9:15 ಸಮಯ, 107.9 FM ವಿವಿಧ ಭಾರತಿಯಲ್ಲಿ ಇಂದಿನ ವಿಶೇಷ ವಿಶ್ವ ಫೋಟೋಗ್ರಫಿ ದಿನದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳ್ತಾ ಚಂದದ ಹಾಡುಗಳ ಜೊತೆಗೆ ನಾವು ಕೂಡ ಸಾಗ್ತಾ ಇದ್ದೇವೆ. ವಿಶ್ವ ಫೋಟೋಗ್ರಫಿ ದಿನ ಅಂದಾಗ ಛಾಯಾಗ್ರಾಹಕರು ಅಂದರೆ ಫೋಟೋ ತೆಗೆಯುವಂಥವರು ತಮ್ಮ ತಮ್ಮ ಆಲೋಚನೆಗಳನ್ನು ಹಂಚಿಕೊಳ್ಳೋದಕ್ಕೆ ಒಂದು ವೇದಿಕೆಯನ್ನು ಕಲ್ಪಿಸ್ಕೊಡ್ಬೇಕು. ಅದು ವಿಶ್ವ ಮಟ್ಟದಲ್ಲಿ, ದೇಶ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಒಳ್ಳೊಳ್ಳೆಯ ಸಿನಿಮಾಗಳನ್ನು ಪ್ರದರ್ಶನ ಮಾಡುವ ಮೂಲಕ ಒಂದು ಛಾಯಾಗ್ರಹಣ ದಿನವನ್ನು ಕೂಡ ವಿಶೇಷವಾಗಿ ಆಚರಣೆ ಮಾಡಬಹುದು. ವಿಶ್ವ ಫೋಟೋಗ್ರಫಿ ದಿನದ ಇತಿಹಾಸವನ್ನು ನೆನಪು ಮಾಡಿಕೊಳ್ತಾ ಫೋಟೋಗಳ ಮಹತ್ವ, ಜಾಗೃತಿಯನ್ನು ಮೂಡಿಸುವಂಥದ್ದು ಮತ್ತು ಇದರಲ್ಲಿ ಅನುಭವ ಇರುವಂತಹ ಕೆಲಸದಲ್ಲಿ ಫೋಟೋಗ್ರಫಿಯಲ್ಲಿ ಬಹಳಷ್ಟು ಅನುಭವ ಇರುವಂಥವರು, ಅದರಲ್ಲಿ ಇರುವಂತಹ ಒಂದು ಟೆಕ್ನಾಲಜಿಯನ್ನು, ಏನೆಲ್ಲ ಪ್ರೇರಣೆ ಸಿಗುತ್ತೆ ಅನ್ನೋದನ್ನು ಕೂಡ ಹಂಚಿಕೊಳ್ಳುವಂಥ ಒಂದು ವೇದಿಕೆ, ಕಾರ್ಯಾಗಾರ ಕೂಡ ನಡೆಯುತ್ತೆ. ಈ ಒಂದು ಫೋಟೋಗ್ರಫಿ ಕಲೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ, ವಿಜ್ಞಾನ ಇರಬಹುದು, ಇತಿಹಾಸವನ್ನು ಗುರುತಿಸುವುದಕ್ಕೆ ಕೂಡ ಫೋಟೋಗ್ರಫಿಗಳು ನಮಗೆ ಬಹಳಷ್ಟು ನೆರವನ್ನು ಕೊಡುತ್ತವೆ. ಅಂದರೆ ಒಂದು ಸಮಾಜ ಹೇಗಿತ್ತು, ಹೇಗೆಲ್ಲ ಬದಲಾವಣೆ ಆಯಿತು, ನಮ್ಮ ಸಂಸ್ಕೃತಿ, ಸಂವಹನದ ಮೇಲೆ ಕೂಡ ಫೋಟೋಗಳು ತಮ್ಮ ಪ್ರಭಾವವನ್ನು ಬೀರುತ್ತವೆ. ಹಾಗಾಗಿ ವಿಶ್ವ ಫೋಟೋಗ್ರಫಿ ದಿನ ಅನ್ನುವಂಥದ್ದು ಹಲವು ದಿಕ್ಕುಗಳಿಂದ ನೋಡಬಹುದಾದಂತಹ, ಗಮನಿಸಬಹುದಾದಂತಹ ವಿಶೇಷತೆಯಾಗಿ ಕಾಣುತ್ತೆ.

ರವಿ ವರ್ಮನ ಕುಂಚದ ಕಲೆ ಬಲೆ ಅನ್ನುವ ಹಾಡು ಕೇಳಿದ್ರಲ್ಲ, ಸೊಸೆ ತಂದ ಸೌಭಾಗ್ಯ ಚಿತ್ರದ್ದು. ಪಿಬಿ ಶ್ರೀನಿವಾಸ್, ಎಸ್ ಜಾನಕಿ ಅವರ ಯುಗಡ ಹಾಡುಗಾರಿಕೆ, ಚಿವುದೇ ಶಂಕರ್ ಅವರ ಸಾಹಿತ್ಯ, ಜಿ ಕೆ ವೆಂಕಟೇಶ್ ಅವರ ಸಂಗೀತ ಇತ್ತು. ಬೈಸುಗೆ ಚಿತ್ರಕ್ಕಾಗಿ ಹಾಡನ್ನು ಬರೆದವರು ವಿಜಯ ನಾರಸಿಂಹ, ವಿಜಯ ಭಾಸ್ಕರ್ ಅವರ ಸಂಗೀತ, ವಾಣಿಜಯರಾಮ್ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಧ್ವನಿಯಾಗಿದ್ದರು. 9:26 ಸಮಯವಾಗಿದೆ. ಆಗಸ್ಟ್ 19 ವಿಶೇಷ ಅಂದರೆ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. 102.9 FM ವಿವಿಧ ಭಾರತೀಯನ್ನ ನೀವು ಕೇಳ್ತಾ ಇರೋದು. ಇಂದಿನ ವಿಶೇಷ ಅಂದಾಗ ವರ್ಲ್ಡ್ ಫೋಟೋಗ್ರಫಿ ಡೇ ಅಂತ ಹೇಳಿ ಆಗಸ್ಟ್ 19 ಸೆಲೆಬ್ರೇಟ್ ಮಾಡೋದು. ನೆನಪು, ಸಾವಿರ ನೆನಪು, ಸವಿ ಸವಿ ನೆನಪು. ಒಂದು ಫೋಟೋ, ಒಂದು ಚಿತ್ರ ಸಾವಿರ ಪದಗಳಿಗೆ ಸಮ ಅನ್ನುವ ಮಾತಿದೆ. ಅಂದರೆ ಯಾವುದೋ ದುಷ್ಕರ್ಮಿಗಳು ಒಬ್ಬ ಹೆಣ್ಣುಮಗಳ ಗಂಡನನ್ನು ಯಾವುದೇ ಕಾರಣ ಇಲ್ಲದೆ ಅವಳ ಮಕ್ಕಳ ಎದುರೆ ಕೊಂದು ಹಾಕಿದ್ದು, ಗಂಡನ ಶವದ ಬಳಿ ಅವಳ ರೋದನೆಯನ್ನು ಹೇಳೋದಕ್ಕೆ ಸಾಧ್ಯ ಆಗದೇ ಇರೋದನ್ನು ಒಂದು ಫೋಟೋ ನಮಗೆ ಹೇಳುತ್ತೆ. ಗುಂಪು ಗುಂಪುಗಳ ನಡುವಿನ ಕದನದಲ್ಲಿ ಪುಟಾಣಿ ಮಗುವೊಂದು ನೀರಿಗಾಗಿ, ಆಹಾರಕ್ಕಾಗಿ, ಪ್ರೀತಿಗಾಗಿ, ಮಾನವೀಯತೆಯ ಸ್ಪರ್ಶಕ್ಕಾಗಿ ಹಾತೊರೆಯೋದನ್ನು ಹೇಗೆ ಹೇಳೋದು? ಆದರೆ ಆ ಒಂದು ಫೋಟೋ ಪರಿಸ್ಥಿತಿಯನ್ನು ಸಮರ್ಥವಾಗಿ ಕಟ್ಕೊಡೋದಕ್ಕೆ ಸಾಧ್ಯ ಇದೆ. ಹೌದು, ನೆನಪು, ಸಾವಿರ ನೆನಪು, ಒಂದು ಚಿತ್ರ ಸಾವಿರ ಪದಗಳಿಗೆ ಸಮ ಅಂತ ಹೇಳೋದು ಇದೇ ಕಾರಣಕ್ಕೆ. ಛಾಯಾಗ್ರಹಣಕ್ಕೆ, ಫೋಟೋಗೆ ಅಂಥ ಸಾಮರ್ಥ್ಯ ಇದೆ. ಪದಗಳಲ್ಲಿ ಹೇಳಲು ಸಾಧ್ಯವಾಗದ ಅದೆಷ್ಟೋ ಮಾತುಗಳನ್ನು ಒಂದು ಚಿತ್ರದ ಮೂಲಕ ಹೇಳಬಹುದು. ಕಳೆದು ಹೋದ ಪ್ರೀತಿಪಾತ್ರರನ್ನು, ಒಂದಾನೊಂದು ಕಾಲದಲ್ಲಿ ನಾವು ಹೋಗಿದ್ದಂತಹ ಸ್ಥಳಗಳನ್ನು, ನಮ್ಮ ಪ್ರೀತಿಪಾತ್ರರ ಜೊತೆಗೆ ಸಂತೋಷದಿಂದ ಕಳೆದ ಕ್ಷಣಗಳನ್ನು ಕ್ಯಾಮ್ರಾಗಳಲ್ಲಿ ಸೆರೆ ಹಿಡಿಯೋದಕ್ಕೆ ಸಾಧ್ಯ ಇದೆ. ಛಾಯಾಗ್ರಹಣ ಇಲ್ಲದೇ ಇದ್ದಿದ್ರೆ ನಮ್ಮ ಭಾವನೆ, ಪ್ರೀತಿ, ಸಂತೋಷದ ಆ ಕ್ಷಣಗಳನ್ನು ನಾವು ಕಾಪಿಟ್ಕೊಳ್ಳೋದಕ್ಕೆ ಸಾಧ್ಯನೇ ಇರಲಿಲ್ಲ. ಹಾಗಾಗಿ ಇಂದು ವಿಶ್ವ ಛಾಯಾಗ್ರಹಣ ಫೋಟೋಗ್ರಫಿ ದಿನ. ಈ ಒಂದು ಕಲೆಯ ಶ್ರೀಮಂತ ಪರಂಪರೆಯನ್ನು ನಾವು ನೆನಪಿಸ್ಕೊಳ್ಬಹುದು. ಈ ಫೋಟೋಗ್ರಫಿ ಅನ್ನೋದು ಬದುಕಿನ ಎಲ್ಲ ಕ್ಷೇತ್ರಗಳಲ್ಲಿ, ವಿಜ್ಞಾನ, ಇತಿಹಾಸ, ಸಮಾಜ, ಸಂಸ್ಕೃತಿ, ಖುಷಿ, ನಗು, ಅಳು ಎಲ್ಲವನ್ನು ಕೂಡ ನೆನಪಿಡೋದಕ್ಕೆ ಒಂದು ಒಳ್ಳೆಯ ಸಾಧನ ಫೋಟೋಗ್ರಫಿ.

ಹಿಮಪಾತ ಚಿತ್ರದ ಹಾಡು ಕೇಳಿದ್ರಲ್ಲ, ಸುಂದರೇ ವಸುಂಧರೆ, ಇದು ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತ ಇದ್ದ ಹಾಡು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರು ಧ್ವನಿಯಾಗಿದ್ದರು. ಅದಾದಮೇಲೆ ಕೇಳಿದ್ದು ರವಿವರ್ಮ ಚಿತ್ರದ ಗೀತೆ, ಮನು ಮತ್ತು ಎಸ್ ಜಾನಕಿಯವರ ಧ್ವನಿಯಲ್ಲಿತ್ತು. ಉಪೇಂದ್ರ ಕುಮಾರ್ ಅವರು ಸಂಗೀತ ಸಂಯೋಜನೆಯನ್ನು ಮಾಡಿದ್ದರು. ನಾವು ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ವಿವಿಧ ಭಾರತಿಯಲ್ಲಿ 102.9 FM ಕೇಂದ್ರದಿಂದ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ವಿಶ್ವ ಫೋಟೋಗ್ರಫಿ ದಿನಕ್ಕೆ ಸಂಬಂಧಿಸಿದ ಹಾಗೆ ಮಾತಾಡ್ತಾ ಹೋಗ್ತಾ ಇದ್ದೇವೆ. 1937 ಲೂಯಿಸ್ ಟಾಗೂರೆ ಮತ್ತು ಜೋಸೆಫ್ ನೈಸ್ಫೋರ್ ನೀಪ್ಸ್ ಅನ್ನುವಂಥವರು ಅಭಿವೃದ್ಧಿಪಡಿಸಿದ ಒಂದು ಪ್ರಕ್ರಿಯೆ, ಒಂದು ಆವಿಷ್ಕಾರದಿಂದಾಗಿ ವಿಶ್ವ ಫೋಟೋ ದಿನ ಹುಟ್ಕೊಳ್ತು ಅಂತ ಹೇಳ್ತಾರೆ. ಅಂದರೆ ಇವತ್ತಿನ ಒಂದು ಆಧುನಿಕ ಯುಗದಲ್ಲಿ ಫೋಟೋಗ್ರಫಿ ಅನ್ನೋದು ಒಂದು ವೈಯಕ್ತಿಕ ಅಭಿವ್ಯಕ್ತಿ ಆಗಿದ್ರೂ ಕೂಡ ಇಡೀ ಜಗತ್ತಿನಲ್ಲಿ ಲಕ್ಷಾಂತರ ಜನರಿಗೆ ಫೋಟೋಗ್ರಫಿ ಅನ್ನೋದು, ಫೋಟೋ ತೆಗೆಯೋದು, ಅದನ್ನು ಸಂರಕ್ಷಣೆ ಮಾಡೋದು, ಅದನ್ನು ಒಂದು ಕಲೆಯಾಗಿ ಒಂದು ಪ್ರತಿಭೆಯ ಪ್ರದರ್ಶನವನ್ನಾಗಿ ಮಾಡುವಂಥದ್ದು ಬಹಳಷ್ಟು ಜನರಿಗೆ ಮೆಚ್ಚುಗೆ ಆಗಿರುವಂಥ ಒಂದು ಮಾಧ್ಯಮ ಅಂತಲೇ ಹೇಳಲಾಗ್ತಾ ಇದೆ. 1826 ಹೆಲಿಯೋಗ್ರಫಿ ಅನ್ನುವ ಒಂದು ಸಂಕೀರ್ಣವಾದ ಪ್ರಕ್ರಿಯೆಯನ್ನು ರಚಿಸಲಾಯಿತು. 1839 ಛಾಯಾಚಿತ್ರ ಅನ್ನುವ ಪದವನ್ನು ಮೊದಲಿಗೆ ಬಳಸಿದವರು ಖಗೋಳ ವಿಜ್ಞಾನಿ ಸರ್ ಜಾನ್ ಹರ್ಷಲ್ ಅನ್ನುವರು. ಅಂದರೆ ಬೆಳಕಿನಲ್ಲಿ ನೋಡಬಹುದಾದಂತಹ ಒಂದು ಛಾಯಾಚಿತ್ರ, ಅದನ್ನು ಪ್ರಿಂಟ್ ಮಾಡುವ ಪ್ರಕ್ರಿಯೆಯನ್ನು ಲೂಯಿಸ್ ಡಾಗೂರೆ ಅವರು ಕಂಡುಹಿಡಿದರು. ಫ್ರೆಂಚ್ ಅಕಾಡೆಮಿ ಆಫ್ ಸೈನ್ಸ್ ಇವರು ಡಾಗೂರೆ ಪ್ರಕ್ರಿಯೆ ಅಂತಲೇ ಇದನ್ನು ಘೋಷಣೆ ಮಾಡಿತು. 1839 ಆಗಸ್ಟ್ 19 ಡಾಗೂರೆ ಪ್ರಕ್ರಿಯೆಯನ್ನು ಜಗತ್ತಿಗೆ ಪರಿಚಯ ಮಾಡಲಾಯಿತು. ಹಾಗಾಗಿ ಪ್ರತಿ ವರ್ಷ ಆಗಸ್ಟ್ 19 ವಿಶ್ವ ಛಾಯಾಗ್ರಾಹಕ ದಿನ ಅಂತ ಹೇಳಿ ಇಡೀ ಜಗತ್ತಿನಾದ್ಯಂತ ಆಚರಣೆ ಮಾಡಲಾಗ್ತಾ ಇದೆ. ಈಗಂತೂ ತಂತ್ರಜ್ಞಾನದ ಅಭಿವೃದ್ಧಿಯಿಂದಾಗಿ ಛಾಯಾಗ್ರಹಣ ಅನ್ನೋದು ಬಹಳಷ್ಟು ಸುಲಭ ಆಗಿದೆ. ಫೋಟೋಗ್ರಫಿ ಅನ್ನೋದು ಬರೀ ಹವ್ಯಾಸ ಮಾತ್ರ ಅಲ್ಲ, ಬಹಳಷ್ಟು ಜನರಿಗೆ ವೃತ್ತಿ ಜೀವನ. ಕೆಲವರಿಗೆ ಟೈಮ್ ಪಾಸ್ ಆದರೆ ಇನ್ನು ಕೆಲವರು ವೃತ್ತಿಯನ್ನಾಗಿ ಆರಿಸಿಕೊಂಡಿದ್ದಾರೆ. ಅದರಲ್ಲೂ ಇತ್ತೀಚೆಗೆ ಬಂದಂತಹ ಕೊರೋನಾ ಸಮಯದಲ್ಲಿ ಎಷ್ಟೊಂದು ಜನ ಛಾಯಾಗ್ರಾಹಕರ ಕಣ್ಣಲ್ಲಿ ಪರಿಸ್ಥಿತಿಯ ಒಂದು ಚಿತ್ರಣವನ್ನು, ನೈಜತೆಯನ್ನು, ಮನುಷ್ಯನ ಖುಷಿಯನ್ನು, ದುಃಖವನ್ನು ಎಲ್ಲವನ್ನು ಕೂಡ ಚಿರ ಅಂದರೆ ಶಾಶ್ವತವಾದ ಒಂದು ಬದುಕಿನ ಬುತ್ತಿಯ ಹಾಗೆ ಈ ಚಿತ್ರಗಳು ನಮಗೆ ತೋರಿಸ್ತಾ ಹೋಗುತ್ತವೆ. ಹಾಗಾಗಿ ಫೋಟೋಗ್ರಫಿ, ಫೋಟೋಗ್ರಫಿ ಡೇ, ಛಾಯಾಗ್ರಹಣ, ಛಾಯಾ ಚಿತ್ರ ಇವೆಲ್ಲ ಕ್ಯಾಮ್ರಾವನ್ನು ಬಳಸಿ ಬೆಳಕನ್ನು ಸೆರೆ ಹಿಡಿದು ಚಿತ್ರಗಳನ್ನು ರಚಿಸುವುದು ಒಂದು ಕಲೆ, ಇದೊಂದು ತಂತ್ರ. ಛಾಯಾಗ್ರಹಣ ಅನ್ನೋದು ಬರೀ ತಾಂತ್ರಿಕ ಪ್ರಕ್ರಿಯೆ ಮಾತ್ರ ಅಲ್ಲ, ಅದೊಂದು ಸೃಜನಶೀಲ ಅಭಿವ್ಯಕ್ತಿಯ ರೂಪ. ಬೆಳಕು ಮತ್ತು ಬೆಳಕಿನ ಸಂಯೋಜನೆಯ ಜೊತೆಗೆ ಬೇರೆ ಬೇರೆ ಅಂಶಗಳನ್ನು ಬಳಸಿಕೊಂಡು ಸೆರೆ ಹಿಡಿಯುವ ದೃಶ್ಯಗಳೇ ಬಹಳ ಮಹತ್ವವನ್ನು ಸಾರಿ ಸಾರಿ ಹೇಳುತ್ತವೆ.

ಸ್ಪರ್ಶ ಚಿತ್ರದ ಗೀತೆಯನ್ನು ಬರೆದವರು ಹಂಸಲೇಖ. ಸಂಗೀತ ಸಂಯೋಜನೆ ಕೂಡ ಅವರದೇ ಆಗಿತ್ತು. ಹಾಡಿಗೆ ದನಿಯಾಗಿದ್ದರು ಪಂಕಜ್ ಉದಾಸ್, ಅರ್ಚನಾ ಉಡುಪ, ಕವಿತಾ ಕೃಷ್ಣಮೂರ್ತಿ ಅವರು. 9:51 ಸಮಯ ಆಗಿದೆ. ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ವರ್ಲ್ಡ್ ಫೋಟೋಗ್ರಫಿ ಡೇ ಆಚರಣೆ ಬಗ್ಗೆ ನಾವು ಮಾತಾಡ್ತಾ ಸಾಕ್ತಾ ಇದ್ದೇವೆ. ಕಾರ್ಯಕ್ರಮವನ್ನು ಕೇಳ್ತಾ ಕೇಳ್ತಾ ನೀವು ಕೂಡ ಸಾಕಷ್ಟು ಸಂದೇಶಗಳನ್ನು ರವಾನೆ ಮಾಡಿದಿರಿ. ನಮ್ಮ ನಿಮ್ಮ ನಡುವೆ ಇರುವ ನಾವು ಫೋಟೋಗ್ರಾಫರ್ಗಳನ್ನು ಗುರುತಿಸಿ ಪ್ರೋತ್ಸಾಹಿಸಬಹುದು. ಹಾಗೆ ಒಳ್ಳೆಯ ಅತ್ಯುತ್ತಮ ಮನಸ್ಸಿಗೆ ಖುಷಿ ಕೊಡುವಂಥ ಫೋಟೋಗಳನ್ನು ಕಂಡರೆ ಖರೀದಿಸಬಹುದು. ಹಾಗೆ ನಮ್ಮ ಕೇಳುಗರೊಬ್ಬರು ಸಂದೇಶ ಕಳಿಸಿ ಹೇಳ್ತಾ ಇದ್ದರೆ, ಫೋಟೋ ಆಲ್ಬಮನ್ನು ಎಲ್ಲೋ ಅಟ್ಟದ ಮೇಲೆ ಬಿಸಾಕಿದರೆ ಅದನ್ನು ಒಮ್ಮೆ ಎತ್ತಿ ಅದರ ಧೂಳು ಝಾಡಿಸಿ ನೋಡಿ. ಈಗಿನ ಡಿಜಿಟಲ್ ಫೋಟೋಗಳಿಗಿಂತ ಎಷ್ಟೋ ಖುಷಿ ಸಿಗುತ್ತೆ. ಹಾಗೆ ಈಗಿನ ಫೋಟೋ ಫೋಲ್ಡರ್ಗಳಿಗಿಂತ ಆ ಫೋಟೋ ಆಲ್ಬಮ್ ಎಷ್ಟೋ ಪಾಲು ವಿಭಿನ್ನವಾದ ಸಂತೋಷವನ್ನು ಕೊಡುತ್ತೆ. ಪುಸ್ತಕವನ್ನು ಕೈಯಲ್ಲಿ ಹಿಡಿದು ಓದುವಾಗ ಎಷ್ಟು ಖುಷಿ ಸಿಗುತ್ತೋ ಅಷ್ಟೇ ಖುಷಿ ಹಳೆಯ ಆಲ್ಬಮ್ ನೋಡುವಾಗ ಸಿಗುತ್ತೆ. ಥ್ಯಾಂಕ್ಸ್ ಟು ದಟ್ ಫೋಟೋಗ್ರಾಫರ್ ಅಂತ ನಾವು ಆ ಒಂದು ಫೋಟೋಗ್ರಾಫರ್ಗೆ ಧನ್ಯವಾದವನ್ನು ಹೇಳಬಹುದು ಅಂತ. ಹೌದು, ವಿಶ್ವ ಫೋಟೋಗ್ರಫಿ ದಿನದ ಈ ಸಂದರ್ಭದಲ್ಲಿ ಛಾಯಾಚಿತ್ರ ಫೋಟೋ ಅನ್ನೋದು ಒಂದು ಕಲೆಯಾಗಿದೆ. ಹವ್ಯಾಸಿ ಫೋಟೋಗ್ರಾಫರ್ ಇರಲಿ ಅಥವಾ ವೃತ್ತಿಪರ ಅಂದರೆ ಪ್ರೊಫೆಷ್ನಲ್ ಫೋಟೋಗ್ರಾಫರೇ ಇರಲಿ, ಇಂಥ ಆಚರಣೆಗಳ ಸಂದರ್ಭದಲ್ಲಿ ಒಂದು ಕಡೆ ಸೇರಿ ಪರಸ್ಪರ ಮಾಹಿತಿ ಸೃಜನಶೀಲತೆಯನ್ನು ಹಂಚಿಕೊಳ್ಳೋದಕ್ಕೆ ಸಾಧ್ಯ ಇದೆ. ಹಾಗೆ ನಮ್ಮ ದೈನಂದಿನ ಬದುಕಿನ ಘಟನೆಗಳು, ಇತಿಹಾಸವನ್ನು, ಸಂಸ್ಕೃತಿಯನ್ನು ಕಾಪಿಟ್ಟು ಮುಂದಿನ ತಲೆಮಾರಿಗೆ ತಲುಪಿಸುವ ಜವಾಬ್ದಾರಿ ಕೂಡ ಫೋಟೋಗ್ರಾಫರ್ದೇ ಆಗಿದೆ. ಮತ್ತು ಜಗತ್ತಿನಾದ್ಯಂತ ಇರುವ ಫೋಟೋಗ್ರಾಫರ್ ಎಲ್ಲರೂ ಕೂಡ ಒಂದು ಕಡೆ ಸೇರಿ ತಮ್ಮ ಅನುಭವಗಳನ್ನು ವಿನಿಮಯ ಮಾಡಿಕೊಳ್ತಾರೆ. ಫೋಟೋಗಳಿಂದಾಗಿ ಸಮಾಜದಲ್ಲಿ ಬೀರುವಂಥ ಪ್ರಭಾವ, ಆ ಫೋಟೋಗಳಿಂದಾಗಿ ಉಂಟಾಗುವ ಅರಿವು, ಅವಕಾಶ, ಪ್ರೇರೇಪಣೆ ಇವೆಲ್ಲವೂ ಕೂಡ ಇಂತಹ ದಿನಗಳ ಆಚರಣೆಯಿಂದ ನಮಗೆ ಸಿಗುತ್ತೆ. ಹಾಗಾಗಿಯೇ 19 ಫೋಟೋಗ್ರಫಿ ಸಲುವಾಗಿ ಬಹಳಷ್ಟು ಮಹತ್ವವನ್ನು ಪಡ್ಕೊಂಡಿದೆ ಅಂತ ಹೇಳ್ತಾ ಒಂದು ಚಂದದ ಹಾಡಿನ ಜೊತೆಗೆ ಇಂದಿನ ವಿಶೇಷ ಕಾರ್ಯಕ್ರಮವನ್ನು ನಾವು ಮುಕ್ತಾಯ ಮಾಡೋಣ.

ಕಾರ್ಯಕ್ರಮವನ್ನ ಕೇಳ್ತಾ ಕೇಳ್ತಾ ಸಾಕಷ್ಟು ಜನರು ಕಾರ್ಯಕ್ರಮ ಇಷ್ಟ ಆಯ್ತು ಅಂತ ಹೇಳಿ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಯಾರೆಲ್ಲ ನಮ್ಗೆ ಸಂದೇಶ ಕಳಿಸಿದ್ದಾರೆ ಅಂತ ನೋಡೋದಾದ್ರೆ, ಶಂಕರ್ ರಾಥೋಡ್, ಶ್ರೀನಿವಾಸ್, ವೆಂಕಟೇಶ್, ಶಾರದ, ಕಾರ್ಯಕ್ರಮ ಸೊಗಸಾಗಿ ಮೂಡಿ ಬರ್ತಾ ಇದೆ, ನಮ್ಮ ಕೆಲಸಗಳನ್ನ ಮಾಡ್ತಾ ಮಾಡ್ತಾ ವಿವಿಧ ಭಾರತಿ ಕೇಳ್ತಾ ಇದ್ದೇವೆ, ಹೀಗೇನೆ ಕನ್ನಡದ ಕಸ್ತೂರಿಯನ್ನ ಜಗತ್ತಿನಾದ್ಯಂತ ಪಸರಿಸ್ತಾ ಇರಿ ಅಂತ ಹೇಳಿ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಮತ್ತೆ ಅನಂತಕುಮಾರ್ ಅರಸ್ ಕಡಬ ಗುಬ್ಬಿಯಿಂದ, ಅರುಣಾ ಮೈತ್ರಿ ಅವರು, ಹಾಗೆ ಶಶಿಕಲಾ ಮಾದಯ್ಯ ಲಿಖಿತ ಇವರ ಸಂದೇಶ ಬಂದಿದೆ. ಮತ್ಯಾರಪ್ಪ ಅಂತ ಹೇಳಿದ್ರೆ, ವಿವಿಧ ಭಾರತಿಗೆ ಧನ್ಯವಾದಗಳು ಅಂತ ಸಂಪತ್ ಲಕ್ಷ್ಮಿಯವರು ಮಲ್ಲೇಶ್ವರಂಯಿಂದ, ಜಗದಾಂಬಿಕಾ ಹಂಸವೇಣಿಯವರು, ಹಾಡುಗಳು ತುಂಬಾ ಚೆನ್ನಾಗಿದೆ ಅಂತ ನಾಗರತ್ನ ಅವರು, ಶ್ರೀನಿವಾಸ್ ಅವರು ಪದ್ಮನಾಭ ನಗರದಿಂದ, ರೇಡಿಯೋ ಈಗ ತಾನೇ ಹಚ್ಚಿದೆ, ಹಾಡುಗಳು ಮಾತು ಮಾಹಿತಿ ಎಲ್ಲವೂ ಕೂಡ ತುಂಬ ಚೆನ್ನಾಗಿದೆ ಅಂತ ರಜನಿಯವರು ಇಟಗಿ ಇವರ ಸಂದೇಶ ಬಂದಿದೆ ವೈಟ್ ಫೀಲ್ಡಿಂದ. ಶ್ರೀನಿವಾಸ್ ಶಿಡ್ಲಘಟ್ಟ ಗಜಲಕ್ಷ್ಮಿಯವರ ಸಂದೇಶ ಹೇಳ್ತಾ ಇದೆ, ಛಾಯಾಗ್ರಾಹಕ ದಿನದ ಸಂದರ್ಭದಲ್ಲಿ ಹಾಡು ಮಾಹಿತಿ ಚೆನ್ನಾಗಿದೆ ಅಂತ. ಮಂಜುಳಾ ಮುನಿಯಪ್ಪ ಪಂತ್ರಪಾಳ್ಯದಿಂದ, ಫೋಟೋಗ್ರಫಿ ಡೇ, ಹಾಡು ಮಾತು ಮಾಹಿತಿ ಎಲ್ಲವೂ ಚೆನ್ನಾಗಿದೆ ಅಂತ ಹೇಳಿದ್ರೆ, ಮಧುಸೂದನ್ ಕೆ ಆರ್ ಬೆಂಗಳೂರಿನಿಂದ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ನಿರ್ಮಲ ಅವರು ಗೊರಗುಂಟೆಪಾಳ್ಯದಿಂದ, ಹಾಡು ಮಾಹಿತಿ ಎಲ್ಲವೂ ಚಂದ ಅಂತ ಹೇಳಿದ್ರೆ. ಕವಿತಾ ಶ್ರೀನಿವಾಸ್ ಅವರು ಧಾರವಾಡದಿಂದ, ವಿಶ್ವ ಛಾಯಾಗ್ರಾಹಕರ ದಿನ, ಒಳ್ಳೆಯ ದಿನಗಳ ಚಿತ್ರಗಳನ್ನು ನಾವು ನೋಡಿದಾಗ ನಮಗೆ ಆನಂದ ಆಗತ್ತೆ, ನೀವು ಚಂದದ ಹಾಡುಗಳ ಜೊತೆಗೆ ಒಳ್ಳೊಳ್ಳೆ ಮಾಹಿತಿ ಕೊಟ್ರಿ ಅಂತ ಹೇಳ್ತಾ ಇದ್ರೆ. ಹೇಗೆ ನಿಮ್ಮ ಸಂದೇಶಗಳ ಸುರಿಮಳೆ ಅಂತೂ ಆಗ್ತಾನೆ ಇದೆ. ಮತ್ತೊಮ್ಮೆ ಮತ್ತೊಂದು ವಿಭಾಗದಲ್ಲಿ ಯಾರೆಲ್ಲ ಏನೆಲ್ಲ ಸಂದೇಶವನ್ನ ಕಳಿಸಿದ್ದಾರೆ ಅಂತ ನಾವು ನೋಡ್ತಾ ಹೋಗೋಣ. ಇಂದಿನ ವಿಶೇಷ ಕಾರ್ಯಕ್ರಮವನ್ನು ನಾವಿಲ್ಲಿಗೆ ಮುಕ್ತಾಯ ಮಾಡೋಣ. ಸಮಯ ಆಗಿದೆ 10 ಗಂಟೆ. ನಾವೀಗ ಕೇಳೋಣ ಸುದ್ದಿ ಮುಖ್ಯಾಂಶಗಳನ್ನು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ತುಮಕೂರನ್ನು ಕರ್ನಾಟಕದ ಹೊಸ ಕೈಗಾರಿಕಾ ನೆಲೆಯಾಗಿ ನಿರ್ಮಿಸಲಾಗುತ್ತಿದೆ. ತುಮಕೂರಿನಲ್ಲಿ 1736 ಎಕರೆ ಭೂಮಿಯನ್ನು ಕೈಗಾರಿಕೆ ಅಭಿವೃದ್ದಿಗಾಗಿ ಮೀಸಲಿಡಲಾಗಿದೆ ಎಂದು ಸಚಿವ ಎಂಬಿ ಪಾಟೀಲ್ ಸಾಮಾಜಿಕ ಜಾಲತಾಣದಲ್ಲಿ ತಿಳಿಸಿದ್ದಾರೆ. 7,000 ಕೋಟಿ ರೂಪಾಯಿ ಹೂಡಿಕೆಗೆ ಅನುಮೋದನೆ ನೀಡಲಾಗಿದ್ದು ಇದರಿಂದಾಗಿ 88,000 ಅಧಿಕ ಉದ್ಯೋಗ ಸೃಷ್ಟಿಯಾಗುತ್ತಿವೆ ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಡಿ ಒಟ್ಟು 405 ವಸತಿ ನಿಲಯಗಳು ಕಾರ್ಯನಿರ್ವಹಿಸುತ್ತಿದ್ದು ಒಟ್ಟು 31,575 ಮಂಜೂರಾದ ಸಂಖ್ಯಾಬಲದೊಂದಿಗೆ ವಿದ್ಯಾರ್ಥಿಗಳಿಗೆ ಉತ್ತಮ ಮೂಲಸೌಕರ್ಯಗಳನ್ನು ಒದಗಿಸಲಾಗುತ್ತಿದೆ ಎಂದು ಅಲ್ಪಸಂಖ್ಯಾತರ ಕಲ್ಯಾಣ ಖಾತೆ ಸಚಿವ ಯುಟಿ ಖಾದರ್ ವಿಧಾನ ಪರಿಷತ್ತಿನಲ್ಲಿ ತಿಳಿಸಿದ್ದಾರೆ. ಬೀದರ್ ಸಹಕಾರಿ ಸಕ್ಕರೆ ಕಾರ್ಖಾನೆ ಪುನಶ್ಚೇತನಕ್ಕೆ ಸರ್ಕಾರ ಅಗತ್ಯ ಕ್ರಮ ಕೈಗೊಳ್ಳಲಿದೆ. ಸದ್ಯ ಈ ಹಿಂದೆ ಕರೆಯಲಾಗಿದ್ದ ಹರಾಜು ಪ್ರಕ್ರಿಯೆಗೆ ತಡೆಯಾಗಿದ್ದು ಪರಿಷ್ಕೃತ ಟೆಂಡರ್ ಮೂಲಕ ಶೀಘ್ರ ಪುನರಾರಂಭ ಮಾಡಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಸಕ್ಕರೆ ಮತ್ತು ಜವಳಿ ಖಾತೆ ಸಚಿವ ರುದ್ರಪ್ಪ ಮಾನಪ್ಪ ಲಮಾಣಿ ವಿಧಾನ ಪರಿಷತ್ತಿನಲ್ಲಿ ತಿಳಿಸಿದ್ದಾರೆ. 2025-26 ಹಣಕಾಸು ವರ್ಷದಲ್ಲಿ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳು ಸಾಲ ವಿತರಣೆಯಲ್ಲಿ ಗಮನಾರ್ಹ ಪ್ರಗತಿ ಸಾಧಿಸಿವೆ ಎಂದು ಕೇಂದ್ರ ಹಣಕಾಸು ಸಚಿವಾಲಯ ತಿಳಿಸಿದೆ. ಈ ಬ್ಯಾಂಕ್ಗಳ ಒಟ್ಟು ಬಾಕಿ ಸಾಲದ ಪ್ರಮಾಣ ಶೇಕಡಾ 10.3 ಹೆಚ್ಚಳ ಕಂಡು 5.78 ಲಕ್ಷ ಕೋಟಿ ರೂಪಾಯಿಗಳನ್ನು ದಾಟಿದೆ. ಕೇಂದ್ರ ಗೃಹ ಹಾಗೂ ಸಹಕಾರ ಸಚಿವ ಅಮಿತ್ ಶಾ ಅವರು 2 ದಿನಗಳ ಭೇಟಿಗಾಗಿ ತಮಿಳುನಾಡಿಗೆ ತೆರಳಲಿದ್ದು ಚೆನ್ನೈ ಸಮೀಪದ ಕೋವಳಂನಲ್ಲಿ ನಾಳೆ ಆಯೋಜಿಸಲಾಗಿರುವ ದಕ್ಷಿಣ ರಾಜ್ಯಗಳ ಮುಖ್ಯಮಂತ್ರಿಗಳ ಸಮ್ಮೇಳನದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಭಾರತ ಮತ್ತು ಜಪಾನ್ ನಡುವಿನ ಕಾರ್ಯತಂತ್ರದ ಸಹಭಾಗಿತ್ವವು ಅತ್ಯಂತ ಪ್ರಮುಖ ಹಾಗೂ ಆಳವಾದ ಸಂಬಂಧವನ್ನು ಹೊಂದಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ಜಪಾನಿನ ನಿಯೋಗವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಇಂಡೋ ಪೆಸಿಫಿಕ್ ವಲಯದ ಶಾಂತಿ, ಪ್ರಗತಿ ಮತ್ತು ಸಮೃದ್ಧಿಯ ಜಂಟಿ ಆಶಯದೊಂದಿಗೆ ಉಭಯ ದೇಶಗಳ ಬಾಂಧವ್ಯ ಸದೃಢವಾಗಿ ಬೆಳೆದಿದೆ ಎಂದು ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ನಡೆಯುತ್ತಿರುವ ಎಎಫ್ ಬ್ಯಾಡ್ಮಿಂಟನ್ ವಿಶ್ವ ಚಾಂಪಿಯನ್ಶಿಪ್ನ ಪುರುಷರ ಸಿಂಗಲ್ಸ್ನ 32ರ ಸುತ್ತಿನ ಪಂದ್ಯದಲ್ಲಿಂದು ಭಾರತದ ಲಕ್ಷ್ಯ ಸೇನ್ ಅಮೆರಿಕದ ಗೆರೆಟ್ ಟ್ಯಾನ್ ವಿರುದ್ದ ಸೆಣಸಲಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 11 ಗಂಟೆಗೆ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಬೆಳ್ಳಿ ತೆರೆಯ ಬೆಳಗಿದ ಬಂಧುರದ ಹಾಡುಗಳು,
2: ಭಾವ ಭಿತ್ತಿಯೊಳಗೆ ಅಚ್ಚೊತ್ತಿದ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಸಾಲುಗಳು.

0: ನೆನಪಿನ ನೆಪದಲ್ಲಿ ನಮ್ಮನ್ನು ಹಿಡಿದಿಡುವ ಒನಪಾದ ಪದಗಳು. ಹಾಡು ಹಳೆತು, ಭಾವ ಎಂದಿದ್ದರೂ ಹೊಸತು,
1: ಹಳೆಯ ಬಂಗಾರದ ಗೀತೆಗಳು.
0: ವಿವಿಧ ಭಾರತೀಯ ಅಂಗಳದಿಂದ ನಿಮ್ಮ ಅಂತರಾಳಕ್ಕೆ
2: ತಪ್ಪದೆ ಕೇಳಿ ಓಲ್ಡ್ ಇಸ್ ಗೋಲ್ಡ್
1: ಪ್ರತಿ ಬೆಳಿಗ್ಗೆ 10:02 ಓಲ್ಡ್ ಇಸ್ ಗೋಲ್ಡ್
0: ಹಾಗೂ ಸಂಜೆ 5:02.
3: ವಿವಿಧ ಭಾರತಿ ಇದು ನಿಮ್ಮ ನಿತ್ಯದ ಸಂಗಾತಿ. 10:05:44 ಸಮಯ ಆಗಿದೆ. ಸಮಯ ಯಾರಿಗೂ ಕಾಯುವುದಿಲ್ಲ. ಈಗಾಗಲೇ ಎಷ್ಟೆಲ್ಲ ಕೆಲಸಗಳನ್ನು ನೀವು ಕೂಡ ಮುಗಿಸಿದ್ರಿ, ನಾವು ಕೂಡ ಸಾಕಷ್ಟು ಮುಂದೆ ಸಾಗಿ ಬಂದಿದ್ದೇವೆ. 10:00 ನೀವೆಲ್ಲ ಕಾಯ್ತಾ ಇರುವಂಥ ಓಲ್ಡ್ ಇಸ್ ಗೋಲ್ಡ್ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಇನ್ನೇನು ಆರಂಭ ಆಗಬೇಕು. ಹಾಗೆಯೇ ಒಂದಿಷ್ಟು ಸಂದೇಶಗಳನ್ನು ಗಮನಿಸೋದಾದರೆ, ವರಲಕ್ಷ್ಮಿಯವರು ಪುಣ್ಯದಿಂದ ಹೇಳ್ತಾ ಇದ್ರೆ ವಿಶ್ವ ಮಾನವೀಯ ದಿನ, ವಿಶ್ವ ಮಾನವ ದಿನ, ಕುವೆಂಪು ಅವ್ರ ಬಗ್ಗೆ ಕೂಡ ನೀವು ಹೇಳಿದ್ರಿ, ಫೋಟೋಗ್ರಫಿ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಟ್ರಿ. ನಿಜವಾಗ್ಲೂ ವಿವಿಧ ಭಾರತಿಯನ್ನು ಕೇಳ್ತಾ ಇದ್ರೆ ಮನೆಯಲ್ಲೇ ಕೂತು ವಿಶ್ವ ಪರ್ಯಟನೆ ಮಾಡಿದ ಹಾಗೆ ಆಗುತ್ತೆ. ಸುದ್ದಿಗಳ ಮಹಾಪೂರ ಮಾಡುವಂಥ ಜಗದ ಜಗುಲಿ ಬಾನುಲಿ ವಿವಿಧ ಭಾರತಿ, ಆಕಾಶವಾಣಿಗೆ ಅನಂತ ಅನಂತ ಧನ್ಯವಾದಗಳು ಅಂತ ಹೇಳಿದ್ರ. ನಿಮ್ಮ ಈ ಸೊಗಸಾದ ಸಂದೇಶಕ್ಕಾಗಿ ನಿಮಗೂ ಕೂಡ ಧನ್ಯವಾದಗಳು. ನಿನ್ನ ಮುಖ ಅರವಿಂದ ತುಂಬ ಚೆನ್ನಾಗಿತ್ತು ಅಂತ ಅಂಜನಾ ಅವರು ಬೆಂಗಳೂರಿನಿಂದ ಹೇಳಿದರೆ, ಚೇತನ್ ಕುಮಾರ್ ಅವರು ರಾಮನಗರದಿಂದ ಮಾಹಿತಿ ಹಾಡುಗಳು ಚೆನ್ನಾಗಿದೆ ಅಂತ ಹೇಳ್ತಾರೆ. ಮದನ ಹಿಪ್ಪರಗಿಯ ಶಿವಲಿಂಗಪ್ಪ ಭದ್ರೆ ಮನೆಯವರು ಕಾರ್ಯಕ್ರಮ ಬಹಳ ಇಷ್ಟ ಆಯಿತು ಅಂತ ಹೇಳ್ತಾರೆ. ಮತ್ತು ಕಾರ್ಯಕ್ರಮವನ್ನು ಇಷ್ಟಪಟ್ಟು ಸಂದೇಶವನ್ನು ಕಳಿಸಿರೋರು ಕಲ್ಲತ್ತಮ್ಮನಹಳ್ಳಿ ಶಿವಕೋಟೆ, ಇಲ್ಲಿಂದ ಹೆಸರೇನೋ ಬರ್ದಿಲ್ಲ ಅವರು. ಹಾಗೆಯೇ ಹುಬ್ಬಳ್ಳಿಯ ಕೇಶವಾಪುರದ ನಿವೇದಿತಾ ಗುರುರಾಜ ನವಲ್ಗುಂದ ಇವರ ಮನೆಯವರು ಕೂಡ ಕಾರ್ಯಕ್ರಮ ಇಷ್ಟ ಆಯಿತು ಅಂತ ಹೇಳಿ ಸಂದೇಶವನ್ನು ಕಳಿಸ್ಕೊಟ್ರೆ. ಚಿಕ್ಕೋಡಿ ತಾಲೂಕು ಕಮತೇನಹಟ್ಟಿಯ ರಾಜು ರುಕ್ಮಿಣಿ ಇವರ ಸಂದೇಶ ಬಂದಿದೆ. ಪ್ರೇಮ್ಲತಾ ವಜ್ರ ದ್ಯುತಿ ಬಿದ್ರಹಳ್ಳಿಯಿಂದ ಎಲ್ಲರ ಸಂದೇಶಗಳು ಕೂಡ ವಿವಿಧ ಭಾರತಿ ಕಡೆಗೆ ಹರಿದು ಬರ್ತಾ ಇದೆ. ಸಂದೇಶಗಳನ್ನು ಓದ್ತಾ ಇರಬೇಕಾದ್ರೇ ಸಾಕಷ್ಟು ಸಂದೇಶಗಳ ಸುರಿಮಳೆ ಆಗಿದೆ. ಇರಲಿ, ಪರವಾಗಿಲ್ಲ, ನಾವು ಮತ್ತೊಮ್ಮೆ ನಿಮ್ಮ ಸಂದೇಶಗಳನ್ನು ಗಮನಿಸ್ತೇವೆ. ಈಗ ಓಲ್ಡ್ ಇಸ್ ಗೋಲ್ಡ್ ಹಳೆಯ ಕನ್ನಡ ಚಿತ್ರಗೀತೆಗಳ ಪ್ರಸಾರ. ಹಳೆಯ ಹಾಡುಗಳನ್ನು ಕೇಳೋದು ನಿಮಗಿಷ್ಟ, ನಿಮಗಾಗಿ ಚಂದದ ಹಳೆಯ ಆ ಹಾಡುಗಳನ್ನು ಆರಿಸಿ ಪ್ರಸಾರ ಮಾಡೋದು ನಮಗೆ ಇಷ್ಟ. ಹಳೆಯ ಹಾಡನ್ನು ಕೇಳಲಿಕ್ಕೆ ಕಾಯ್ತಾ ಕೂತಿರುವ ಎಲ್ಲರಿಗೂ ಕೂಡ ಮತ್ತೊಮ್ಮೆ ವಿವಿಧ ಭಾರತೀಯ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಈ ದಿನದ ಬೆಳಗಿನ ಪ್ರಸಾರದಲ್ಲಿ ನಿಮ್ಮ ಜೊತೆಯಾಗಿರೋದು ನಾನು ಚಂದು ಬಾನುಲಿ ಬಂಧು.

ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ ಆರಂಭ ಆಗಿದೆ. ನಮ್ಮ ಕೇಳುಗರೊಬ್ಬರು ಸಂದೇಶ ಕಳಿಸಿ ಹೇಳ್ತಾ ಇರೋ ಹಾಗೆ ಓಲ್ಡ್ ಇಸ್ ಗೋಲ್ಡ್ ಅಂದರೆ ನಮ್ಮ ಪ್ರೀತಿಯ ಬಾನುಲಿ ಹಕ್ಕಿ ಮಧುರವಾದ ಜೇನಿನಂಥ ಸುಂದರವಾದ ಹಾಡುಗಳನ್ನು ಆರಿಸಿ ಆರಿಸಿ ಕಿವಿಗೆ ಇಂಪಾಗಿ ಗಾನ ಕೊಡ್ತಾ ಇದೆ. ಕೇಳ್ತಾ ಕೇಳ್ತಾ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದೀರಾ. ಓಲ್ಡ್ ಇಸ್ ಗೋಲ್ಡ್ನಲ್ಲಿ ನೀವು ಕೇಳಿದ ಹಾಡುಗಳು ನಿಮಗೆಲ್ಲ ಗೊತ್ತೇ ಇದೆ. ಶ್ರೀಕೃಷ್ಣ ದೇವರಾಯ ಚಿತ್ರದ ಗೀತೆ ಕಣಗಲ್ ಪ್ರಭಾಕರ ಶಾಸ್ತ್ರಿಗಳು ಬರೆದದ್ದು. ಟಿ ಜಿ ಲಿಂಗಪ್ಪ ಅವರ ಸಂಗೀತ ಇತ್ತು. ಎಸ್ ಜಾನಕಿ ಹಾಗೂ ಪಿ ವಿ ಶ್ರೀನಿವಾಸ್ ಅವರು ಧ್ವನಿಯಾಗಿದ್ದರು. ಅದಾದ ನಂತರ ಮತ್ತೊಂದು ಹಾಡು ಕೇಳಿದ್ರಿ, ಗೆಜ್ಜೆ ಪೂಜೆ ಚಿತ್ರದ ಹಾಡು ಬಿ ಕೆ ಸುಮಿತ್ರ ಅವರ ಧ್ವನಿಯಲ್ಲಿತ್ತು. ವಿಜಯ ನರಸಿಂಹ ಅವರು ಬರೆದದ್ದು. ವಿಜಯ ಭಾಸ್ಕರ್ ಅವರ ಸಂಗೀತ ಸಂಯೋಜನೆಯಲ್ಲಿದ್ದಂಥ ಹಾಡು ಕೇಳಿದ್ರಿ. ವಿವಿಧ ಭಾರತೀಯ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ ಅಂದರೆ ತುಂಬಾ ಅಚ್ಚುಮೆಚ್ಚು ಅಂತ ಹೇಳಿ ನೀವೆಲ್ಲ ಪ್ರೀತಿಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದೀರಾ. ನಾಡಿನ ಬೇರೆ ಬೇರೆ ಕಡೆಯಿಂದ ನಿಮ್ಮ ಸಂದೇಶಗಳು ಹರಿದು ಬರ್ತಾ ಇದೆ. ಬಹಳಷ್ಟು ಜನ ಓಲ್ಡ್ ಇಸ್ ಗೋಲ್ಡ್ನಲ್ಲಿ ಕಾರ್ಯಕ್ರಮದ ಮೊದಲ ಎರಡು ಹಾಡುಗಳು ತುಂಬ ಸೂಪರಾಗಿತ್ತು ಅಂತ ಹೇಳಿದ್ದೀರಿ. ಹನುಮಂತಪ್ಪ ಹುಲ್ಗಮ್ಮನವರವರು, ಆಮೇಲೆ ಇಳಕಲ್ ತಾಲೂಕು ಕಂದಗಲ್ ಗ್ರಾಮ ಶ್ಯಾಮಮೂರ್ತಿಯವರು, ಗುಣವತಿ ಭೀಮಪ್ಪ ದಾವಣಗೆರೆಯಿಂದ, ಆರಂಭದ ಹಾಡುಗಳೇ ಸೂಪರ್ ಅಂತ ಹೇಳಿ ನಿರ್ಮಲಾ ಅವರು, ಯಾರೋ ಒಬ್ಬರು ಹಾಯ್ ಅಂತ ಹೇಳಿದಿರಲ್ಲ, ಹಾಯ್

ಹಲೋ, ಗುಡ್ ಮಾರ್ನಿಂಗ್. ಇದು ವಿವಿಧ ಭಾರತಿ 102.9 FM. ನಿಮ್ಮ ಹೆಸರನ್ನ ಹಾಕಿಯಪ್ಪ 5746 ಎನ್ನುವ ನಾಗರಾಜ್ ಕೊಡೆಕಲ್ ಗಂಗಾವತಿಯಿಂದ ಹೇಳ್ತಾ ಇದ್ರೆ, ವಿವಿಧ ಭಾರತೀಯ ಅಂಗಳದಿಂದ ನಮ್ಮೆಲ್ಲರ ಅಂತರಂಗಕ್ಕೆ ಹರಿದು ಬರುವ ಓಲ್ಡ್ ಈಸ್ ಗೋಲ್ಡ್. ಅದರಲ್ಲೂ 70 ವರ್ಷ ಮೇಲ್ಪಟ್ಟಂತಹ ನಮ್ಮಂಥ ಹಿರಿಯರಿಗೆ ಇದು ಮಂಡಿ ನೋವಿಗೆ ದಿವ್ಯ ಔಷಧಿ, ರಾಮ ಬಾಣದ ಹಾಗೆ ಕೆಲಸ ಮಾಡುತ್ತೆ. ವಿವಿಧ ಭಾರತಿ, ನಿನಗೆ ಕೋಟಿ ಕೋಟಿ ಧನ್ಯವಾದಗಳು ಅಂತ ಹೇಳಿದಿರಾ. ನಿಮ್ಮೆಲ್ಲರ ಈ ಪ್ರೀತಿಯ ಸಂದೇಶಕ್ಕೆ ವಿವಿಧ ಭಾರತೀಯ ಧನ್ಯವಾದಗಳು. ಮತ್ತಷ್ಟು ಮಗದಷ್ಟು ಚಂದದ ಹಾಡುಗಳು ಈಗ ತಗೊಳ್ಳಿ.

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: ಮಾಡಿತ್ತು.
1: ಮಲ್ಲಿಗೆ ಸಂಪಿಗೆ ಹೂವಿನ ಘಮ ಘಮ ಬರ್ತಾ ಇದೆ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಅಂತ ಹೇಳಿ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಪರೋಪಕಾರಿ ಚಿತ್ರದ ಹಾಡು ಕೂಡ ಕೇಳಿ ಬಂತು. ಈ ಹಾಡು ಪಿ ಬಿ ಶ್ರೀನಿವಾಸ್ ಮತ್ತು ಎಸ್ ಜಾನಕಿ ಅವರ ಧ್ವನಿಯಲ್ಲಿತ್ತು. ಆರ್ ಎನ್ ಜಯಗೋಪಾಲ್ ಅವರು ಬರೆದಿದ್ರು, ಉಪೇಂದ್ರ ಕುಮಾರ್ ಅವರ ಸಂಗೀತ ಇತ್ತು. ಇನ್ನು ಮಲ್ಲಿಗೆ ಹೂ ಒಂದು ಅನ್ನುವ ಈ ಹಾಡು ಸಿಗ್ನಲ್ ಮನ್ ಸಿದ್ದಪ್ಪ ಚಿತ್ರದ ಗೀತೆಯಾಗಿತ್ತು. ತೆಕ್ಕಟೆ ನಾಗರಾಜು ಅವರು ಬರೆದ ಗೀತೆಗೆ ವಿಜಯ ಭಾಸ್ಕರ್ ಅವರ ಸಂಗೀತ ಇತ್ತು. ಪಿ ಬಿ ಶ್ರೀನಿವಾಸ್ ಅವರು ಧ್ವನಿಯಾಗಿದ್ದರು. ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ ತುಂಬಾನೇ ಸೂಪರ್ ಆಗಿ ಮೂಡಿ ಬರ್ತಾ ಇದೆ ಅಂತ ಹೇಳಿ ನರಸಿಂಹಮೂರ್ತಿ ಅವರು ವಿದ್ಯಾರಣ್ಯಪುರದಿಂದ ಸಂದೇಶವನ್ನ ಕಳಿಸ್ಕೊಟ್ರೆ, ಅಮರಗುಂಡಪ್ಪ ಅಂಗಡಿ ಹಟ್ಟಿ ಚಿನ್ನದ ಗಣಿಯಿಂದ ಹೇಳ್ತಾ ಇದ್ರೆ, ಈ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ ಓಲ್ಡ್ ಜನರೇಷನ್ಗೆ ಆಕ್ಸಿಜನ್ ಆಗಿದೆ, ನಿಮ್ಮ ಸೆಲೆಕ್ಷನ್ ಕೂಡ ಸೂಪರ್ ಆಗಿದೆ ಅಂತ ಹೇಳಿ ಲಿಂಗಸುಗೂರಿನಿಂದ ಸಂದೇಶವನ್ನ ಕಳಿಸಿದ್ದಾರೆ. ಉಮಾಮೋಹನ್ ಮುರಳಿ ಚಿತ್ರದುರ್ಗ ಹಳೆಯ ಚಂದದ ಹಾಡುಗಳು, ವಿಶೇಷವಾಗಿ ಗೆಜ್ಜೆ ಪೂಜೆ ಸಿಗ್ನಲ್ ಮನ್ ಸಿದ್ದಪ್ಪ ಚಿತ್ರದ ಹಾಡು ನಂಗೆ ತುಂಬಾ ಇಷ್ಟ ಆಯಿತು ಅಂತ. ಆಮೇಲೆ ರಾಮಚಂದ್ರಪ್ಪ ಅವರು ಸಂಡೂರಿನಿಂದ, ಹಾಗೇನೆ ಸವದತ್ತಿಯಿಂದ ಪ್ರಸನ್ನ ಅವರು, ಹಾಗೆ ಶಶಿ ಪದ್ಮನಾಭ ನಗರದಿಂದ ಹೇಳ್ತಾ ಇದ್ರೆ, ಬಹು ಜನ್ಮದಿಂದ ಒಂದು ದಿನಕ್ಕೆ ಸಾಗಿ ಬಂದ ಕಾಲದ ವೇಗಕ್ಕೆ ಮನಸ್ಸು ಮುದಗೊಂಡಿತು. ನಿಜವಾಗಿಯೂ ಪುರಾತನ ನಿತ್ಯ ನೂತನ ಅಂತ ಹೇಳ್ತಾರೆ. ಅಕ್ಕಮಹಾದೇವಿ ಅವರು ಕೊಡೆಕಲ್ನಿಂದ, ದಿನನಿತ್ಯವೂ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದ ಹಾಡುಗಳನ್ನು ಕೇಳೋದು ಬಹು ಜನ್ಮದ ಪೂಜಾ ಫಲವೇ ಸರಿ ಅಲ್ವೇ ಅಂತ ಕೇಳಿದ್ರ, ಖಂಡಿತ ಹೌದು ಹೌದು ಹೌದು. ಇನ್ನು ಸಮಂತ್ ಸವಿತಾ ಗಿರೀಶ್ ಸುಂದರಕುಪ್ಪೆಯಿಂದ, ಶಿವಕುಮಾರ್ ಅವರು ಮಂಡ್ಯದಿಂದ, ಕಣ್ಣು ರೆಪ್ಪೆ ಸೂಪರ್ ಹಾಡು ಅಂತ ಹೇಳಿದ್ರೆ ಸಪ್ನ ಹೊಯ್ಸಳ ಯಶವಂತಪುರದಿಂದ, ಬಂಗಾರದಂಥ ಹಾಡುಗಳನ್ನು ಕೇಳೋದೇ ಒಂದು ಆನಂದ, ಧನ್ಯವಾದ, ನಮ್ಮ ದಿನ ಸುಂದರವಾಯಿತು ಅಂತ ಹೇಳಿದಿರಿ. ಗಾನಸಿಂಹ ಪಟ್ಟಸೋಮನಹಳ್ಳಿ ಇವರು ಬಿ ಕೆ ಸುಮಿತ್ರ ಅವರ ಗೆಜ್ಜೆ ಪೂಜೆ ಹಾಡು ಕೇಳಿದ್ರೆ ಖುಷಿಯಾಯಿತು ಅಂತ ಹೇಳ್ತಾರೆ. ಸುಮಾ ಅವರು ಸುಂಕದ ಕಟ್ಟೆಯಿಂದ, ನಂದಿನಿ ನಿಜಗುಣಿ ಅವರು ಸಂದೇಶ ಬಂದಿದೆ. ಆಮೇಲೆ ಹರೀಶ್

ಅವರು ಸುರೇಶ್ ಭಟ್ ಚಿಕ್ಕ ಗೌರಿಬಿದನೂರಿಂದ, ಕಲ್ಯಾಣಿ ಪತ್ತಾರ, ಶಿವಲಿಂಗಯ್ಯ ಸ್ವಾಮಿ, ಸಿ ಎನ್ ಲಕ್ಷ್ಮಣ, ಆಮೇಲೆ ಕಲ್ಯಾಣ ಕರ್ನಾಟಕ ಕಲಬುರಗಿಯಿಂದ ರಾಧಾಕೃಷ್ಣ ಅವ್ರು ಹೇಳ್ತಾ ಇದ್ರೆ, ಅಂತಾರಾಷ್ಟ್ರೀಯ ಫೋಟೋಗ್ರಫಿ ದಿನದ ಕಾರ್ಯಕ್ರಮ ಕೂಡ ಸೊಗಸಾಗಿತ್ತು ಅಂತ ಹೇಳಿದ್ರಿ. ಹೇಗೆ ಹಾಡುಗಳನ್ನು ಕೇಳ್ತಾ ಕೇಳ್ತಾ ನಿಮ್ಮ ಸಂದೇಶಗಳ ಸುರಿಮಳೆ ಆಗಿದೆ. ಮತ್ತಷ್ಟು ಚಂದದ ಹಾಡುಗಳ ಜೊತೆಗೆ ಮುಂದೆ ಸಾಗೋಣ. ಓಲ್ಡ್ ಈಸ್ ಗೋಲ್ಡ್ ಹಳೆಯ ಹಾಡುಗಳ ಪ್ರಸಾರದಲ್ಲಿ ನಿಮ್ಮ ಜೊತೆಗಿರೋದು ಬಾನುಲಿ ಬಂಧು ಚಂದು.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಮನೆಗೆಲ್ಲ ಕೆಲಸ ನಾನೇ ಮಾಡ್ಬೇಕು. ಕ್ಲೀನಿಂಗು, ಶಾಪಿಂಗು, 1 kg ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
2: ಹಾಗೆ ಹೇಳು ಮತ್ತೆ.
1: ನಿರ್ಮಾ ಶುದ್ಧ ಉಪ್ಪು.
3: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದ್ರ ಎಲ್ಲ ಗುಣ.
4: ಹತ್ತು ಗಂಟೆ 31:53 ಸಮಯ ಆಗಿದೆ. ವಿವಿಧ ಭಾರತಿಯಿಂದ ಓಲ್ಡ್ ಈಸ್ ಗೋಲ್ಡ್, ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ನೀವು ಕೇಳ್ತಾ ಇದ್ದೀರಾ. ಸಿಡಿಲ ಮರಿ ಚಿತ್ರದ ಹಾಡೊಂದು ಕೇಳಿಬಂತು, ಝಲ್ ಝಲ್ ಎನ್ನುವ ಗೀತೆ. ಇದು ಎಸ್ ಜಾನಕಿ ಮತ್ತು ಸಂಗಡಿಗರು ಹಾಡಿದ್ದು, ಜಿ ಉದಯಶಂಕರ್ ಅವರು ಬರೆದಿದ್ದರು, ಎಸ್ ರಾಜೇಶ್ವರ ರಾವ್ ಅವರ ಸಂಗೀತ ಸಂಯೋಜನೆ ಹಾಡಿಗಿತ್ತು. ಈ ಸಮಯದಲ್ಲಿ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ ಸುನಿಲ್ ಕುಲಕರ್ಣಿ ಅವರು ಅಮೆರಿಕದಿಂದ. ಹಳೆಯ ಹಾಡುಗಳನ್ನು ಕೇಳ್ತಾ ಕೇಳ್ತಾ ನನ್ನ ಮನಸ್ಸಿಗೆ ಬಹಳ ಖುಷಿ ಆಗ್ತಾ ಇದೆ. ನಾನು ರೆಗ್ಯುಲರ್ ಆಗಿ ಎವ್ರಿ ಡೇ ವಿವಿಧ ಭಾರತಿಯನ್ನು ಕೇಳ್ತಾ ಇರ್ತೀನಿ. ಧನ್ಯವಾದಗಳು ಅಂತ ಹೇಳಿದರೆ, ಚಂದ್ರಮತಿ ಅವರು ITI ಲೇಔಟ್ ಮಲ್ಲತಳ್ಳಿಯಿಂದ ಹೇಳ್ತಾ ಇದ್ದಾರೆ, ದೇವರ ಸಾಮಾನುಗಳನ್ನು ಬೆಳಗ್ತಾ ಬೆಳಗ್ತಾ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀನಿ. ತುಂಬ ಚೆನ್ನಾಗಿರುವಂಥ ಕಾರ್ಯಕ್ರಮ ಕೊಡ್ತಾ ಇದ್ದೀರಾ. ನನ್ನ ಕೆಲಸ ಹೇಗೆ ಮುಗಿದು ಹೋಯಿತು ಅಂತಲೇ ಗೊತ್ತಾಗ್ತಾ ಇಲ್ಲ, ಅಷ್ಟು ಚೆನ್ನಾಗಿದೆ ಕಾರ್ಯಕ್ರಮ ಅಂತ ಹೇಳ್ತಾರೆ. ಭೀಮರಾವ್ ಅವರು SBM ಕಾಲನಿಯಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಸುಭಾನ್ ಕೋರಿ ಹಂಪಸಾಗರದಿಂದ, ಸೇಡಂ ತಾಲೂಕು ಕೋಡ್ಲದಿಂದ ಶಿವಲಿಂಗಯ್ಯ ಸ್ವಾಮಿಯವರು, ರೇಣುಕಾ ನರಸಿಂಹ ಪಾದ್ರಾಯನ್ಪುರದಿಂದ, ಸೋಮಶೇಖರ್ ತಟ್ಟಿ ಹಂಪಸಾಗರದಿಂದ ಅಪರೂಪದ ಹಾಡುಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಾ ಅಂತ, ರಮ್ಯ ಚಲ್ಲಹಳ್ಳಿಯಿಂದ, ಮತ್ತು ಯಾರೊಬ್ಬರು ಹೆಸರೇ ಹಾಕಿಲ್ಲ. ಅಂಜನಾ ಅವರು ಗಾಂಧಿ ಬಜಾರ್ನಿಂದ ಹೇಳ್ತಾ ಇದ್ದಾರೆ, ಆಲ್ ಸಾಂಗ್ಸ್ ಆರ್ ವೆರಿ ಬ್ಯೂಟಿಫುಲ್, ಎಕ್ಸಲೆಂಟ್ ಟೇಸ್ಟ್ ಅಂತ ಹೇಳುತ್ತಾ ಇದ್ದಾರೆ. ಹೇಗೆ ನಿಮ್ಮ ಸಂದೇಶಗಳ ಸುರಿಮಳೆಯ ಜೊತೆಗೆ ನಮ್ಮ ಹಾಡುಗಳ ಸುರಿಮಳೆ ಕೂಡ ಆಗುತ್ತೆ. ಓಲ್ಡ್ ಈಸ್ ಗೋಲ್ಡ್, ಹಳೆಯ ಕನ್ನಡ ಚಿತ್ರಗೀತೆಗಳ ಈ ಪ್ರಸಾರದಲ್ಲಿ ಮುಂದಿನ ಹಾಡು ನಿಮಗೆಲ್ಲ ಗೊತ್ತಿರುವಂಥದ್ದೇ, ಕಲ್ಲು ಸಕ್ಕರೆ ಚಿತ್ರದ ಗೀತೆ. ಎಸ್ ಜಾನಕಿಯವರ ಧ್ವನಿಯಲ್ಲಿದೆ, ವಿಜಯ್ ನಾರಸಿಂಹ ಅವರ ರಚನೆ, NS ತ್ಯಾಗರಾಜನ್ ಅವರ ಸಂಗೀತ ಸಂಯೋಜನೆ.

ಜನ್ಮ ಜನ್ಮದ ಅನುಬಂಧ ಇದ್ರೆ ಮಾತ್ರ ಈ ರೀತಿಯ ಹಾಡುಗಳನ್ನು ಕೇಳೋದಕ್ಕೆ ಸಾಧ್ಯ ಅಂತ ಒಬ್ಬರು ಹೇಳಿದರೆ, ಸಾಕ್ಷಾತ್ಕಾರ ಚಿತ್ರದ ಈ ಹಾಡು ಅಪ್ರತಿಮವಾದದ್ದು ಅಂತ ಮತ್ತೊಬ್ಬರು ಹೇಳಿದರೆ, ಮನಮೋಹಕ

0: ಅಂತ ರವೀಂದ್ರ ಅವರು ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮವನ್ನು ಕೇಳೋದೇ ಪರಮಾನಂದ ಅಂತ ಕಲಬುರಗಿ ಪದ್ಮನಾಭ ಶುಕ್ರ ಇವರು ಹೇಳ್ತಾ ಇದ್ದಾರೆ. ಪ್ರಸಾರ ಆಗ್ತಾ ಇರುವ ಹಾಡುಗಳನ್ನು ಕೇಳ್ತಾ ಕೇಳ್ತಾ ಮುಖದ ಮೇಲೆ ಮಂದಹಾಸ ಉಕ್ಕಿ ಅರಿತಾ ಇದೆ ಅಂತ ಹೇಳಿ ಅಕ್ಕ ಮಹಾದೇವಿ ಅವರು ಕೊಡೆಕಲ್ನಿಂದ ಸಂದೇಶವನ್ನು ಕಳಿಸ್ಕೊಟ್ರೆ ಹಳೆಯ ಹಾಡುಗಳು ಚಿನ್ನದ ಹಾಗೆ ಸೂಪರ್ ಅಂತ ಹೇಳಿ ಪಂಚಶೀಲ ನಗರ ಇಲ್ಲಿಂದ ಕೆ ಜಿ ಕೃಷ್ಣಮೂರ್ತಿ ಸರೋಜಾ ವಿಜಯ್ ರಾಗಿಣಿ ಶ್ರೇಯಾ ಉಷಾ ರಚಿತ ಅನ್ವಿತ ಇವರು ಗಜಲಕ್ಷ್ಮಿ ಶ್ರೀನಿವಾಸ್ ಶಿಡ್ಲಘಟ್ಟದಿಂದ ಸುಮಾ ಸುಂಕದಕಟ್ಟೆಯಿಂದ ಹೇಳ್ತಾ ಇದ್ರೆ ನಾನು ಯಾವಾಗಲೂ ವಿವಿಧ ಭಾರತಿ ಕೇಳಿಕೊಂಡೆ ಮನೆ ಕೆಲಸ ಮಾಡೋದು ದಿನದ ರೊಟೀನ್ ಆಗೋಗ್ಬಿಟ್ಟಿದೆ ವಿವಿಧ ಭಾರತಿಯನ್ನು ಕೇಳೋದು ಅಂತ ಹೇಳಿದ್ರೆ ಚಿದಾನಂದ ಟಿ ವಿ ಸರ್ಕಲ್ ಹೊಸದುರ್ಗದಿಂದ ನಾನು ಕೂಡ ವಿವಿಧ ಭಾರತಿ ಜೊತೆಯಾಗೇ ಇದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಓಲ್ಡ್ ಈಸ್ ಗೋಲ್ಡ್ ಕಲ್ಲು ಸಕ್ಕರೆ ಎಷ್ಟೇ ಸಿಹಿಯಾಗಿದೆ ಅಂತ ತೀರ್ಥ ಪ್ರಸಾದ್ ದೊಡ್ಡ ಮೇಟಿ ಕುರಿಕೆಯಿಂದ ಮತ್ತು ಉರಿ ಬಿಸಿಲಿನಲ್ಲಿ ತಂಪು ಕೊಡ್ತಾ ಇದೆ ಕೊರೆಯುವ ಚಳಿಯಲ್ಲಿ ಬಿಸಿ ಅಪ್ಪುಗೆಯ ಹಾಗಿದೆ ಓಲ್ಡ್ ಈಸ್ ಗೋಲ್ಡ್ ಅಂತ ಹೇಳ್ತಾ ಇದ್ರೆ ಮಹಾಲಿಂಗಪ್ಪ ಜಾಲವಾದಿಯವರ ಸಂದೇಶ ಬಂದಿದೆ. ರತ್ನ ರಂಗಪ್ಪ ಅವರ ಸಂದೇಶ ಬಂದಿದೆ. SBM ಕಾಲೋನಿ ಭೀಮರಾವ್ ಅವರ ಸಂದೇಶ ಬಂದಿದೆ. ಕಿವಿಯಲ್ಲಿ ಮುದ್ದಾದ ಗೀತೆಗಳು, ಕೈಯಲ್ಲಿ ಮನೆ ಕೆಲಸ, ಬೆಳಗ್ಗೆಯಿಂದ ಖುಷಿಯೋ ಖುಷಿ ವಿವಿಧ ಭಾರತಿ ಕೇಳ್ತಾ ಕೇಳ್ತಾ ಅಂತ ನಿರ್ಮಲ ಅವರು ಗೊರಗುಂಟೆಪಾಳ್ಯದಿಂದ. ಭಾಗ್ಯರಾಮಣ್ಣ ಅವರು ಹೇಳ್ತಾ ಇದ್ರೆ ಈ ಹಾಡುಗಳನ್ನು ನಾನು ದಿನಾನು ಯೂಟ್ಯೂಬ್ನಲ್ಲಿ ಕೇಳ್ತೇನೆ, ಆದರೆ ರೇಡಿಯೋದಲ್ಲಿ ಅದರಲ್ಲೂ ನನ್ನ ಮೆಚ್ಚಿನ ವಿವಿಧ ಭಾರತಿಯಲ್ಲಿ ಕೇಳೋ ಸಂತೋಷನೇ ಬೇರೆ ಅಂತ ಹೇಳ್ತಾರೆ. ಹಲಸೂರು ರಾಜೇಶ್ ಅವರು, ಸುರೇಶ್ ಬಾಬು, KB ಕದಲೂರು, ಮದ್ದೂರಿನಿಂದ ಬೆಳಗಿನ ಕಾರ್ಯಕ್ರಮವನ್ನೆಲ್ಲ ಕೇಳಿದೆ, ಈಗಲೂ ಕೂಡ ಓಲ್ಡ್ ಈಸ್ ಗೋಲ್ಡ್ ಕೇಳ್ತಾ ಇದ್ದೀನಿ, ತುಂಬಾ ಚೆನ್ನಾಗಿದೆ ಅಂತಾರೆ. ಅರುಣಾ ಮೈತ್ರಿ, JC ನಗರ ಇಲ್ಲಿಂದ. ಮತ್ತೊಬ್ಬರು ಯಾರು, ಭೀಮ್ಷೆ ತಳವಾರ ಅಥಣಿ ಜಂಜರವಾಡದಿಂದ ಹೇಳ್ತಾ ಇದ್ರೆ ಹಳೆಯ ಹಾಡುಗಳನ್ನು ಕೇಳೋದೇ ಒಂದು ಖುಷಿ ಅಂತ ಸಂದೇಶವನ್ನು ಕಳಿಸ್ಕೊಟ್ಟಿದ್ರಿ. ಹೌದು, ನಿಮಗೆ ಹಳೆಯ ಹಾಡುಗಳನ್ನು ಕೇಳೋದು ಖುಷಿ, ನಿಮಗಾಗಿ ಹಾಡುಗಳನ್ನು ಪ್ರಸಾರ ಮಾಡೋದು ನಮಗೆ ಇನ್ನೂ ಖುಷಿ.
1: ನಮಸ್ಕಾರ, ನಾನು ನಿಮ್ಮ ಪ್ರೇಮ ಮಾತಾಡ್ತಾ ಇದ್ದೀನಿ. ನಾನು ಯಾವಾಗಲೂ ವಿವಿಧ ಭಾರತಿ ದಿನಾ ಕೇಳ್ತಾ ಇರ್ತೀನಿ, ಅದರಲ್ಲಿ ಹಿಂದಿ ಸಾಂಗ್ಸು, ಕನ್ನಡ ಹಳೇ ಸಾಂಗ್ಸು ಎಲ್ಲ ಕೇಳ್ತಾ ಇರ್ತೀನಿ, ಬಹಳ ಇಂಪಾಗಿರುತ್ತೆ. ನೀವು ಕೇಳ್ತೀರಲ್ಲ ವಿವಿಧ ಭಾರತಿ, ಕೇಳ್ತಾ ಇರಿ.

ಒಂದು ಹಾಡು ಕೇಳಿದ್ರಲ್ಲ, ಸೇಡಿನ ಕಿಡಿ ಸಿರಿ ಕೈ ಸೇರಿದಾಗ ಅಂತ ಪಿ ಸುಶೀಲ ಮತ್ತು ಸಂಗಡಿಗರು ಹಾಡಿದ ಈ ಗೀತೆಯನ್ನು ಬರೆದದ್ದು ವಿಜಯ ನಾರಸಿಂಹ ಅವರು. ಎಂ ಪೂರ್ಣಚಂದ್ರ ರಾವ್ ಅವರ ಸಂಗೀತ ಸಂಯೋಜನೆ ಹಾಡಿಗಿತ್ತು. ಶರಪಂಜರ ಚಿತ್ರದ ಸೂಪರ್ ಹಾಡು ಕೇಳಿದ್ರಿ, ಉತ್ತರ ಧ್ರುವದಿಂ ದಕ್ಷಿಣ ಧ್ರುವಕ್ಕೂ ಅಂತ. ದರಾಬೇಂದ್ರಿ ಅವರ ಕವಿತೆಗೆ ಪಿ ಸುಶೀಲ ಮತ್ತು ಪಿ ವಿ ಶ್ರೀನಿವಾಸ್ ಅವರು ಧ್ವನಿಯಾಗಿದ್ದರು. ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ ಅದ್ಭುತವಾಗಿದೆ, ಸಿಹಿಯಾಗಿದೆ, ವೈವಿಧ್ಯಮಯ ಹಾಡುಗಳ ಮೂಲಕ ಮನಸ್ಸನ್ನು ರಂಜಿಸ್ತಾ ಇದೆ ಅಂತ ಹೇಳಿ ಭಾಸ್ಕರ್ ಅವರು ಯಶವಂತಪುರದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಕೆ ತಿಪ್ಪೇಸ್ವಾಮಿ ಹರಿಹರದಿಂದ, ಹಳೆಯ ಹಾಡುಗಳು ತುಂಬಾ ಖುಷಿಯಾಗುತ್ತೆ, ಇಂಥ ಹಾಡುಗಳನ್ನು ಕೇಳೋದೇ ಒಂದು ಹಬ್ಬ ಅಂತ ಹೇಳಿದ್ರೆ ಹಾಯ್ ಗುಡ್ ಮಾರ್ನಿಂಗ್ ಅಂತ ಹೇಳಿ ಉಡುಪಿಯಿಂದ ಸೋನಿ ಅವರು ಹೇಳ್ತಾ ಇದ್ರೆ, ನಾನು ಸಣ್ಣವರಾಗಿದ್ದಾಗ ವಿವಿಧ ಭಾರತಿಯನ್ನು ಕೇಳ್ತಾ ಇದ್ವಿ, ಆಮೇಲೆ ಫೋನು ಟಿವಿ ಅಂತ ಹೇಳಿ ಕೇಳೋದು ಬಿಟ್ಬಿಟ್ಟಿದ್ವಿ, ಈಗ ಮತ್ತೆ ನಾವು ವಿವಿಧ ಭಾರತಿಯನ್ನು ಒಂದು ತಿಂಗಳಿಂದ ಕೇಳ್ತಾ ಇದ್ದೇವೆ, ಡೈಲಿ ಕೇಳ್ತಾ ಇದ್ದೇವೆ, ತುಂಬ ಚೆನ್ನಾಗಿರುತ್ತೆ, ಒಳ್ಳೊಳ್ಳೆ ಹಾಡು ಮಾತು ಮಾಹಿತಿ ಎಲ್ಲವೂ ಕೂಡ ಸೊಗಸಾಗಿರುತ್ತೆ. ವಿಶೇಷ ಅನಿಸಿದ್ದೆ ಏನಂದರೆ ಆಗಾಗ ಟೈಮ್ ಹೇಳ್ತಾ ಇರ್ತೀರಾ, ಸೊ ನಾವು ಕೆಲಸ ಮಾಡ್ತಾ ಮಾಡ್ತಾ ಟೈಮ್ ಕಡೆ ಗಮನ ಕೊಡೋದಕ್ಕೆ ಕೂಡ ಸಾಧ್ಯ ಆಗುತ್ತೆ ಅಂತ ಹೇಳಿದ್ದೀರಾ. ಹೌದು, ಅಷ್ಟು ಮಾತ್ರ ಅಲ್ಲ, ಬಹಳಷ್ಟು ವಿಶೇಷತೆಗಳನ್ನು ನೀವು ವಿವಿಧ ಭಾರತಿಯಿಂದ ಗಮನಿಸಬಹುದು. ಕೊಪ್ಪಳ ಜಿಲ್ಲೆ ಮಂಗಳೂರಿನ ಮಂಗಳೇಶ ಸ್ವಾಮಿ ಅವರು ಸುಮಧುರವಾದ ಹಾಡುಗಳು ಅಂತ ಹೇಳ್ತಾರೆ. ಹರೀಶ್ ಅವರು ಮಲ್ಲೇಶ್ವರಂಯಿಂದ, ಶಾಂತಾರಾಮ್ ಜೋಗುಪಳ್ಳಿಯ ಹಲಸೂರಿನಿಂದ, ನಾನು ಯಾವುದಕ್ಕೂ ಕೂಡ ಮೆಸೇಜ್ ಮಾಡಲ್ಲ, ಓಲ್ಡ್ ಈಸ್ ಗೋಲ್ಡ್ ಕೇಳ್ತಾ ವ್ಯಾಯಾಮ ಮಾಡೋದನ್ನಂತೂ ಮರೆಯೋದೇ ಇಲ್ಲ ಅಂತ ಹೇಳ್ತಾರೆ. ಅಪರೂಪದ ಸುಮಧುರವಾದ ಹಾಡುಗಳು ಕೇಳಿ ಖುಷಿಯಾಯಿತು ಅಂತ ನಿರ್ಮಲ ಈರಾವ್ ಜೆ ಪಿ ನಗರದಿಂದ. ಹಾಗೆ ಮಂಗಳೂರು ಮೈಸೂರಿನಿಂದ ಹೇಳ್ತಾ ಇದ್ರೆ, ಜನ್ಮ ಜನ್ಮದ ಪೂಜಾ ಫಲ ಇದ್ರೆ ಮಾತ್ರ ಇಂತಹ ಕಲ್ಲು ಸಕ್ಕರೆ ಇಂತಹ ಹಾಡುಗಳನ್ನು ಕೇಳೋದಕ್ಕೆ ವಿವಿಧ ಭಾರತಿಯ ಆರ್ಜೆಗಳ ಔದಾರ್ಯ ಇರಬೇಕು ಅಂತ ಹೇಳಿದ್ರ, ಹಾಗೇನು ಇಲ್ಲ, ನಮ್ಮ ಔದಾರ್ಯ ಯಾವಾಗಲೂ ನಿಮ್ಮ ಕಡೆಗಿರುತ್ತೆ. ಎಲ್ಲರೂ ಕೂಡ ಚಂದದ ಹಾಡುಗಳನ್ನು ಪ್ರಸಾರ ಮಾಡುವಂಥ ಪ್ರಯತ್ನದಲ್ಲಿರ್ತಾರೆ ಅಂತ ನಿಮಗೆ ನಾನು ಹೇಳ್ತೇನೆ. ವೆಂಕಣ್ಣ ಪತ್ತಾರ್ ಅವರು ಭಾಗ್ಯನಗರ ಕೊಪ್ಪಳದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಪೂರ್ಣಿಮಾ ರಾಘವೇಂದ್ರ ಕುಂದಾಪುರದಿಂದ, ಸವಿದಷ್ಟು ಹಸಿವನ್ನು ಹೆಚ್ಚಿಸ್ತಾ ಇರುವಂಥ ಮಧುರ ಗೀತೆಗಳನ್ನು ಉಣಬಡಿಸಿದ ವಿವಿಧ ಭಾರತಿಗೆ ಧನ್ಯವಾದ ಅಂತ ಅಮರನಾಥ್ ಅವರು ವಿದ್ಯಾರಣ್ಯಪುರದಿಂದ ಚಂದದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಓಲ್ಡ್ ಈಸ್ ಗೋಲ್ಡ್ನಲ್ಲಿ ಮುಂದಿನ ಗೀತೆ.

ಆನಂದವಾಗಿದೆ ಹಾಡುಗಳನ್ನು ಕೇಳ್ತಾ ಕೇಳ್ತಾ ಅಂತ ನೀವೆಲ್ಲರೂ ಕಳಿಸಿರುವಂತಹ ಸಂದೇಶಗಳು ಬಂದಿದೆ. ನನ್ನ ತಮ್ಮ ಚಿತ್ರದ ಹಾಡು ಕಣಗಾಲ್ ಪ್ರಭಾಕರ ಶಾಸ್ತ್ರಿಗಳ ರಚನೆ, ಘಂಟಸಾಲ ಅವರ ಸಂಗೀತ, ಪಿ ವಿ ಶ್ರೀನಿವಾಸ್ ಅವರು ಹಾಡಿದ್ರು. ಈಗ ತಾನೇ ಕೇಳಿದ್ರಿ ಏನೋ ಏನೋ ಆನಂದ, ಇದು ಕಣ್ಣೀರು ಚಿತ್ರದ ಗೀತೆ. ಬಿ ಎಂ ಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತ ಸಂಯೋಜನೆಯಲ್ಲಿ ಎಸ್ ಜಾನಕಿ ಅವರು ಹಾಡಿಗೆ ಧ್ವನಿಯಾಗಿದ್ದರು. ಸುಮಿತ್ರಾ ಮೂರ್ತಿ ಮಲ್ಲೇಶ್ವರಂಯಿಂದ ಹೇಳ್ತಾ ಇದ್ರೆ ವಂದನೆಗಳು, ಸುಮಧುರವಾದ ಹಾಡುಗಳನ್ನು ಕೇಳ್ತಾ ಕೇಳ್ತಾ ಮೆಸೇಜ್ ಮಾಡೋಕ್ಕೂ ಕೂಡ ಮರ್ತೇ ಹೋಯ್ತು, ಮೈ ಮರೆಸುವಂತಹ ಹಾಡುಗಳನ್ನು ಪ್ರಸಾರ ಮಾಡಿದ್ರಿ, ಧನ್ಯವಾದಗಳು ಅಂತ ವಾಣಿಶ್ರೀ ಧಾರವಾಡದಿಂದ. ನಾನು ಕೂಡ ಕಾರ್ಯಕ್ರಮ ಕೇಳ್ತಾ ಕೇಳ್ತಾ ನನ್ನ ಕೆಲಸಗಳನ್ನು ಸಾಗಿಸ್ತಾ ಇದ್ದೇನೆ ಅಂತ ಹೇಳಿದ್ರೆ, ನಳಿನಾ ಲಂಕೇಶ್ ಅವರು ವಿಜಯನಗರದಿಂದ, ತೀರ್ಥೇಶ್ ಚನ್ನಪಟ್ಟಣದಿಂದ ಗಂಗಾವತಿ ತಾಲೂಕು ಹೇರೂರಿನಿಂದ, ಗಂಗಪ್ಪ ಬಡಿಗೇರವರು ಎಲ್ಲರೂ ಕೂಡ ಸಂದೇಶಗಳ ಸುರಿಮಳೆಯನ್ನು ಸುರಿಸಿದ್ದೀರಿ. ನಿಮ್ಮೆಲ್ಲರ ಸಂದೇಶಗಳನ್ನು ಓದಿ ಖಂಡಿತವಾಗ್ಲೂ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ ಇಷ್ಟ ಆಗಿದೆ ಅಂತ ಅನಿಸ್ತಾ ಇದೆ. ನಮಸ್ಕಾರಗಳು ಅಂತ ಹೇಳಿ ಎಲ್ಲರಿಗೂ ಕೂಡ ಹೇಳ್ತಾ, ಬೆಳಗಿನಿಂದ ಇಷ್ಟು ಹೊತ್ತು ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದದ್ದು ಚಂದು ಬಾನುಲಿ ಬಂಧು. ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ಯಾಕಂದರೆ ಈಗ ಸಮಯ 11 ಗಂಟೆ ಆಗಿದೆ. ನಾವೀಗ ಕೇಳೋಣ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಕೇಂದ್ರ ಹಣಕಾಸು ಮತ್ತು ಕಾರ್ಪೊರೇಟ್ ವ್ಯವಹಾರಗಳ ಸಚಿವೆ ನಿರ್ಮಲಾ ಸೀತಾರಾಮನ್ ನಾಲ್ಕನೇ ಭಾರತ ಸಿಂಗಾಪುರ ಸಚಿವರ ಮಟ್ಟದ ದುಂಡುಮೇಜಿನ ಸಭೆಯಲ್ಲಿ ಪಾಲ್ಗೊಳ್ಳಲು ಉನ್ನತ ಮಟ್ಟದ ಸಚಿವರ ನಿಯೋಗದೊಂದಿಗೆ ಸಿಂಗಾಪುರಕ್ಕೆ ಅಧಿಕೃತ ಭೇಟಿ ನೀಡಿದ್ದಾರೆ. ಭಾರತದ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಪೋರ್ಟ್ ಲೂಯಿಸ್ನಲ್ಲಿರುವ ಭಾರತೀಯ ಹೈಕಮಿಷನ್ ಆಯೋಜಿಸಿದ್ದ ವಿಶೇಷ ಸಮಾರಂಭದಲ್ಲಿ ಮಾರಿಷಸ್ ಅಧ್ಯಕ್ಷ ದಂಬೀರ್ ಗೋಕುಲ್ ಹಾಗೂ ಮಾರಿಷಸ್ನಲ್ಲಿರುವ ಭಾರತದ ಹೈಕಮಿಷನರ್ ಅನುರಾಗ್ ಶ್ರೀವಾಸ್ತವ ಅವರು ಭಾರತ ಮತ್ತು ಮಾರಿಷಸ್ ನಡುವಿನ ಸುದೀರ್ಘ ಸ್ನೇಹ ಸಂಬಂಧವನ್ನು ಸ್ಮರಿಸಿ ಪರಸ್ಪರ ಶುಭಾಶಯ ವಿನಿಮಯ ಮಾಡಿಕೊಂಡರು. ಭಾರತ ಪಾಕಿಸ್ತಾನ ಗಡಿಭಾಗದ ಕೆಲವು ಸರ್ಕಾರಿ ಶಾಲೆಗಳಲ್ಲಿ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸಿಲ್ಲ ಎಂದು ದೂರಿದ ಆಧಾರದ ಮೇಲೆ ರಾಷ್ಟೀಯ ಮಾನವ ಹಕ್ಕುಗಳ ಆಯೋಗ ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಂಡು ಪಂಜಾಬ್ ಸರ್ಕಾರಕ್ಕೆ ವರದಿ ನೀಡುವಂತೆ ಸೂಚಿಸಿದೆ. ಪ್ಯಾಲೆಸ್ತೇನ್ ಸಂಘರ್ಷ ಶಮನಕ್ಕೆ ಸಂಬಂಧಿಸಿದಂತೆ ಸಂಧಾನ ಆಧಾರಿತ ದ್ವಿರಾಷ್ಟ ಪರಿಹಾರ ಸೂತ್ರಕ್ಕೆ ಭಾರತ ತನ್ನ ಬೆಂಬಲವನ್ನು ಪುನರುಚ್ಚರಿಸಿದೆ. ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಕಾರ್ಯದರ್ಶಿ ಶ್ರೀಪ್ರಿಯಾ ರಂಗನಾಥನ್, ಪ್ಯಾಲೆಸ್ತೇನ್ ವಿದೇಶಾಂಗ ವ್ಯವಹಾರಗಳ ಸಚಿವೆ ವಾರ್ಸನ್ ಅಗಾಬೇಕಿಯನ್ ಶಹೀನ್ ಅವರೊಂದಿಗೆ ನಡೆಸಿದ ಉನ್ನತ ಮಟ್ಟದ ಸಭೆಯಲ್ಲಿ ಈ ವಿಷಯವನ್ನು ತಿಳಿಸಿದ್ದಾರೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 166 ಅಂಕಗಳ ಇಳಿಕೆ ದಾಖಲಿಸಿ 77,070 ಆರಂಭಿಕ ವಹಿವಾಟು ನಡೆಸಿದೆ. ನಿಫ್ಟಿ ಕೂಡ 59 ಅಂಕಗಳ ಇಳಿಕೆ ಕಂಡು 24,096 ವಹಿವಾಟು ನಡೆಸಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿಂದು ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 1 ಪೈಸೆ ಏರಿಕೆ ದಾಖಲಿಸಿ 95.73 ರೂಪಾಯಿಯಷ್ಟಿದೆ. ನೆದರ್ಲ್ಯಾಂಡ್ಸ್ನ ಆಮ್ಸ್ಟರ್ಡ್ಯಾಮ್ನಲ್ಲಿಂದು ನಡೆಯಲಿರುವ ಎಫ್ಐಎಚ್ ಹಾಕಿ ವಿಶ್ವಕಪ್ನ ಡಿ ಗುಂಪಿನ ಪಂದ್ಯದಲ್ಲಿ ಭಾರತ ತನ್ನ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನ ತಂಡವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ 3:00 ಆರಂಭವಾಗಲಿದೆ. ನವದೆಹಲಿಯಲ್ಲಿ ನಡೆಯುತ್ತಿರುವ ಬಿಡಬ್ಲ್ಯೂಎಎಫ್ ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ನ ಮಹಿಳಾ ಸಿಂಗಲ್ಸ್ ವಿಭಾಗದ 32ರ ಸುತ್ತಿನ ಪ್ರತ್ಯೇಕ ಪಂದ್ಯಗಳಲ್ಲಿ ಭಾರತದ ಉನ್ನತಿ ಹೂಡಾ ಮತ್ತು ಪಿವಿ ಸಿಂಧು ಕಣಕ್ಕಿಳಿಯುತ್ತಿದ್ದಾರೆ. ಶ್ರೀಲಂಕಾದ ಗಾಲ್ನಲ್ಲಿ ನಡೆಯುತ್ತಿರುವ ಭಾರತ ಶ್ರೀಲಂಕಾ ನಡುವಿನ ಮೊದಲನೇ ಟೆಸ್ಟ್ ಕ್ರಿಕೆಟ್ ಪಂದ್ಯದ 5ನೇ ಹಾಗೂ ಕೊನೆಯ ದಿನವಾದ ಇಂದು ತನ್ನ 2ನೇ ಇನ್ನಿಂಗ್ಸ್ನಲ್ಲಿ 372 ರನ್ ಗುರಿ ಬೆನ್ನತ್ತಿರುವುದನ್ನು ಮುಂದುವರೆಸಿದ ಶ್ರೀಲಂಕಾ ಇತ್ತೀಚಿನ ವರದಿ ಬಂದಾಗ 4 ವಿಕೆಟ್ ನಷ್ಟಕ್ಕೆ 140 ರನ್ ಗಳಿಸಿ ಆಡುತ್ತಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12ಕ್ಕೆ ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 1:00.

0: ಹೆಣ್ಣು ಮಕ್ಕಳ ಆರೋಗ್ಯವೇ ಮನೆಯ ಸಂಭ್ರಮ. ಮುಟ್ಟಿನ ಸಮಯದಲ್ಲಿ ನೈರ್ಮಲ್ಯ ಕಾಪಾಡುವುದು ನಾಚಿಕೆಯ ವಿಷಯವಲ್ಲ, ಅದು ಪ್ರತಿ ಹೆಣ್ಣಿನ ಹಕ್ಕು. ಈ ಹಕ್ಕನ್ನು ಗೌರವಿಸಲು ನಮ್ಮ ಸರ್ಕಾರ ಶುಚಿ ಮತ್ತು ಮೈತ್ರಿ ಯೋಜನೆಯನ್ನು ಜಾರಿಗೆ ತಂದಿದೆ. ಋತುಚಕ್ರದ ಅವಧಿಯಲ್ಲಿ ಸರಿಯಾದ ನೈರ್ಮಲ್ಯದ ಸೌಲಭ್ಯವಿಲ್ಲದೆ ಯಾವೊಬ್ಬ ವಿದ್ಯಾರ್ಥಿನಿಯೂ ತನ್ನ ಓದಿನಿಂದ ಅಥವಾ ಕನಸುಗಳಿಂದ ವಂಚಿತರಾಗಬಾರದು. ಇದಕ್ಕಾಗಿ ಶುಚಿ ಯೋಜನೆಯಡಿ ಸ್ಯಾನಿಟರಿ ಪ್ಯಾಡ್ಗಳನ್ನು ಹಾಗೂ ಮೈತ್ರಿ ಮುಟ್ಟಿನ ಕಪ್ಗಳನ್ನು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಉಚಿತವಾಗಿ ವಿತರಿಸಲಾಗುತ್ತಿದೆ. ಈ ಯೋಜನೆ ಅಡಿ 19 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿನಿಯರಿಗೆ ಸ್ಯಾನಿಟರಿ ಪ್ಯಾಡ್ಗಳನ್ನು, 10 ಲಕ್ಷ ಮುಟ್ಟಿನ ಕಪ್ಗಳನ್ನು ಕೂಡ ಮೈತ್ರಿ ಯೋಜನೆ ಅಡಿ ವಿತರಿಸಲಾಗುತ್ತಿದೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಕಾರ್ಯಕ್ರಮ ಕೇಳ್ತಾ ಕೇಳ್ತಾ ಕಳಿಸಿರುವ ಇನ್ನೊಂದೆರಡು ಸಂದೇಶಗಳು ಬಾಕಿ ಇದೆ. ಕಾರ್ಯಕ್ರಮ ಮುಗಿದ ನಂತರವೂ ಕೂಡ ಒಂದಷ್ಟು ಹಾಡುಗಳು ನಮ್ಮ ಮೆದುಳಿನಲ್ಲಿ ಗೊಯ್ಗುಡುತ್ತಾ ಮನಸ್ಸಿಗೆ ಸಂತೋಷ ಕೊಡುತ್ತೆ. ಹಳೆಯ ಹಾಡುಗಳು ಅಂದರೆ ಒಂದೊಂದ್ಸಲ ಕೇಳಿದಂತಹ ಹಾಡುಗಳು 8-10 ದಿನಗಳ ನಂತರ ಕೂಡ ಮೆದುಳಿನಲ್ಲಿ ಕುಣಿದಾಡುತ್ತೆ ಅಂತ ಒಬ್ಬರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ನಮಸ್ಕಾರ, ನಾನು ಉದಯ್ ಕಲಬುರ್ಗಿ. ದರಾಬೇಂದ್ರೆಯವರ ಹಾಡನ್ನು ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಿದ್ದಕ್ಕೆ ಧನ್ಯವಾದಗಳು ಅಂಥೇಳಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ದೀರಿ. ಒಟ್ಟಾರೆಯಾಗಿ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ ಮುಗೀತು. ಇನ್ನೀಗ ಹೊಸ

0: ಹಾಡುಗಳು ಅಂದರೆ ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಹಾಡುಗಳನ್ನು ನೀವು ಕೇಳಬಹುದು. 11:30 ಸಮಯ ಆಗಿದೆ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS BLR

0: ದೇಶ ಪ್ರೇಮ ಎಂಬ ಪದದ ಅರ್ಥ ಬಹು ವಿಶಾಲವಾದದು. ನಾಡಿನ ಪರಿಸರ, ಭಾಷೆ, ಸಂಸ್ಕೃತಿ, ಜನ ಜನಜೀವನ ಎಲ್ಲವನ್ನೂ ಪ್ರೀತಿಸುವುದು ದೇಶಪ್ರೇಮ.
1: ಹಿಂದು ರಾಷ್ಟ್ರ ರಥೋತ್ಸವ ಬನ್ನಿ ರಥವನೆಳೆಯುವ
0: ಸಹಬಾಳ್ವೆಯು ದೇಶಪ್ರೇಮದ ಬಹುಮುಖ್ಯ ಭಾಗ. ಮತಧರ್ಮಗಳ ತಿರುಳನ್ನು ತಿಳಿದು ಬದುಕೋಣ, ನಾವೆಲ್ಲ ಭಾರತೀಯರು ಎಂಬುದನ್ನು ನಿಜದ ನಡವಳಿಕೆಯಲ್ಲಿ ಆಚರಿಸಿ ತೋರಿಸೋಣ. ಮತೀಯ ಸಾಮರಸ್ಯ, ರಾಷ್ಟ್ರೀಯ ಏಕತೆ ನಮ್ಮೆಲ್ಲರ ಗುರಿಯಾಗಲಿ.

ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ 102.9 FM. ಇನ್ನೀಗ ಕೇಳಿ ಮದರ್ ಪ್ರಾಮಿಸ್ ಚಿತ್ರದ ಗೀತೆಯನ್ನ ಸಂಜಿತ್ ಹೆಗ್ಡೆ ಮತ್ತು ಸಂಗಡಿಗರು ಹಾಡಿದ್ದಾರೆ. ಡಾಲಿ ಧನಂಜಯ್ ಅವರು ಬರೆದಂತಹ ಗೀತೆಗೆ ನವನೀತ್ ಶ್ಯಾಮ್ ಅವರ ಸಂಗೀತ ನಿರ್ದೇಶನ.

ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಇದುವರೆಗೆ ನೀವು ಕೇಳಿದ್ದು ಪೆದ್ದಿ ಚಿತ್ರದ ಗೀತೆಯನ್ನ. ಸಂಜಿತ್ ಹೆಗಡೆ ಮತ್ತು ಸಂಗಡಿಗರು ಧ್ವನಿಯಾಗಿದ್ರು. ವರದರಾಜ್ ಚಿಕ್ಕಬಳ್ಳಾಪುರ ಅವರ ಸಾಹಿತ್ಯಕ್ಕೆ ಎಆರ್ ರೆಹಮಾನ್ ಅವರ ಸಂಗೀತ ನಿರ್ದೇಶನ ಇತ್ತು. ಇವತ್ತಿನ ಈ ಕಾರ್ಯಕ್ರಮದ ಕೊನೆಯ ಗೀತೆ ಸೋನು ನಿಗಮ್ ಅವರು ಹಾಡಿದ್ದಾರೆ. ಬಾ ಗೆಳತಿ ಬಾ ಅನ್ನುವಂತಹ ಸಾಲು ಇದೆ. ಮನದ ಕಡಲು ಚಿತ್ರದ ಗೀತೆ ಇದು. ಯೋಗರಾಜ್ ಭಟ್ ಅವರ ಬರವಣಿಗೆ, ವಿ ಹರಿಕೃಷ್ಣ ಅವರ ಸ್ವರಕಲ್ಪನೆ.

0: ವಿವಿಧ ಭಾರತಿ
1: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
2: ಇವತ್ತಿನ ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಚಿತ್ರಗೀತೆಗಳ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಇನ್ನು ಮುಂದೆ ಕೇಳಲಿದ್ದೀರಿ ಕಾರ್ಯಕ್ರಮ ಕಲಾಭಾರತಿ. ಇವತ್ತಿನ ಕಲಾಭಾರತಿ ಕಾರ್ಯಕ್ರಮ ಖಂಡಿತ ವಿಶೇಷ ಅಂತ ಹೇಳಬಹುದು. ಕರ್ನಾಟಕದ ಕುಳ್ಳ ಅಂತಾನೆ ಹೆಸರಾಗಿರುವಂತಹ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಹಾಸ್ಯ ನಟ, ನಿರ್ಮಾಪಕ, ನಿರ್ದೇಶಕ, ಬಹುಮುಖ ಪ್ರತಿಭೆ, ಕರ್ನಾಟಕ ಅಥವಾ ಕನ್ನಡ ಚಿತ್ರರಂಗದಲ್ಲಿ ಹಾಸ್ಯ ನಟರಾಗಿ ಮಿಂಚೋದಷ್ಟೇ ಅಲ್ಲ, ನಿಜವಾಗ್ಲೂ ಬಹಳಷ್ಟು ಕೊಡುಗೆಗಳನ್ನು ನಮ್ಮೆಲ್ಲರ ಮೆಚ್ಚಿನ ದ್ವಾರಕೇಶ್ ಅವರು. ಬಂಗ್ಲೆ ಶ್ಯಾಮರಾವ್ ದ್ವಾರಕಾನಾಥ್ ಇವರ ಪೂರ್ತಿ ಹೆಸರು. ಇವರು ಮಾಡಿರುವಂತಹ ಪಾತ್ರಗಳು, ಹಾಗೆಯೇ ತಗೊಂಡಿರುವಂತಹ ರಿಸ್ಕಿ ಕೆಲಸಗಳು, ನಿಜವಾಗ್ಲೂ ಅವರ ಸಾಧನೆ ಒಂದೊಂದೇ ಓದ್ತಾ ಹೋದರೆ ಅಥವಾ ತಿಳಿತಾ ಹೋದರೆ ನಿಜವಾಗ್ಲೂ ಖುಷಿಯಾಗತ್ತೆ, ಹೆಮ್ಮೆ ಆಗತ್ತೆ. ಕನ್ನಡದ ಒಬ್ಬ ಪ್ರತಿಭೆ ಇಷ್ಟರ ಮಟ್ಟಿಗೆ ಹೆಸರು ಮಾಡ್ತಾರೆ ಅಂತ ಆ ಕಾಲದಲ್ಲಿ ಬಹಳ ಬೇಡಿಕೆಯ ನಟ, ನಿರ್ದೇಶಕ, ನಿರ್ಮಾಪಕರಾಗಿ ತಮ್ಮನ್ನು ತಾವು ಗುರುತಿಸ್ಕೊಂಡ್ರು ದ್ವಾರಕೇಶ್ ಅವರು. ಆದರೆ ಈ ಹಾಡು ನಿಜವಾಗ್ಲೂ ಒಮ್ಮೆ ಕೇಳಿ ಬರೋಣ. ಕಾಲವನ್ನು ತಡೆಯಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ.

ಸಿ ವಿ ಶಿವಶಂಕರ್ ಅವರು ಇವರಿಗೆ ದ್ವಾರಕೇಶ್ ಅಂತ ಹೆಸರನ್ನ ನೀಡಿ ಮರು ನಾಮಕರಣವನ್ನು ಮಾಡ್ತಾರೆ. ಇವರು ಹುಟ್ಟಿದ್ದು 19 ಆಗಸ್ಟ್ 1942 ಹುಣಸೂರು ಮೈಸೂರು ಸಾಮ್ರಾಜ್ಯದ್ದು. ಇನ್ನು ಮಡದಿ ಮಕ್ಕಳ ಮೊಮ್ಮಕ್ಕಳ ತುಂಬು ಕುಟುಂಬ ಸುಖಿ ಜೀವನವನ್ನು ಸಾಗಿಸಿದ್ರು ದ್ವಾರಕೇಶ್ ಅವರು. ಅನೇಕ ಪ್ರಯೋಗಗಳು ಪ್ರಯತ್ನಗಳನ್ನು ಮಾಡ್ತಾ ಕನ್ನಡ ಚಿತ್ರರಂಗದ ಗರಿಮೆಯನ್ನು ಹೆಚ್ಚಿಸಿದ್ರು ದ್ವಾರಕೇಶ್ ಅವರು. ಹಲವಾರು ಚಿತ್ರಗಳಲ್ಲಿ ಬೇರೆ ಬೇರೆ ಪಾತ್ರಗಳಲ್ಲಿ ಹಾಸ್ಯದ ಮುಖಾಂತರ ಮತ್ತು ನಾಯಕ ನಟರಾಗೂ ಸಹ ವಿಭಿನ್ನ ಪ್ರಯತ್ನಗಳನ್ನು ಮಾಡ್ತಾ ನಿರ್ದೇಶಕರಾಗಿ ನಿರ್ಮಾಪಕರಾಗಿ 50 ಚಿತ್ರಗಳ ನಿರ್ಮಾಣವನ್ನು ಮಾಡಿದ್ದಾರೆ. ಹಾಗೆಯೇ ಅವರ ಅಭಿನಯದ ಮತ್ತು ನಿರ್ಮಾಣದ ಆಪ್ತ ಮಿತ್ರ ಚಿತ್ರ 2 ವರ್ಷಗಳ ಕಾಲ ಓಡಿತು. ಹಾಗೆಯೇ ಬಹಳ ದೊಡ್ಡ ದಾಖಲೆಯನ್ನು ಮಾಡಿ ಮುನ್ನುಗ್ಗಿದಂತಹ ಚಿತ್ರ. ಇನ್ನು ಅವರ ಮತ್ತು ಡಾಕ್ಟರ್ ವಿಷ್ಣುವರ್ಧನ್ ಅವರ ಸ್ನೇಹದ ಬಗ್ಗೆ ಹೇಳೋದೇ ಬೇಡ. ಕನ್ನಡ ಚಿತ್ರರಂಗದಲ್ಲಿ ಬಹಳ ಒಂದು ದೊಡ್ಡ ಸ್ನೇಹಕ್ಕೆ ಹೆಸರಾದಂತಹ ಹೆಸರುಗಳು ಇವರಿಬ್ಬರದು. ಆಪ್ತ ಮಿತ್ರ ಚಿತ್ರದ ಮುಖಾಂತರ ಮತ್ತೆ ಒಂದಾಗ್ತಾರೆ. ಒಂದು ಸಣ್ಣ ಅಂತರವನ್ನು ಸಹ ಅವರ ಚಿತ್ರಗಳ ನಿರ್ಮಾಣಕ್ಕೆ ನಿರ್ದೇಶನಕ್ಕೆ ನೀಡಿರ್ತಾರೆ. ಆನಂತರ ಆ ಅಂತರ ದೂರ ಆಗುತ್ತೆ. ಬಹಳ ದೊಡ್ಡ ಮಟ್ಟಕ್ಕೆ ಹೆಸರನ್ನ ಮಾಡುತ್ತೆ ಆಪ್ತ ಮಿತ್ರ ಚಿತ್ರ. ಇನ್ನು ಇವರ ಅಭಿನಯದ ಚಿತ್ರಗಳ ಪಟ್ಟಿ ಬಹಳ ದೊಡ್ಡದಿದೆ. ಕೆಲವು ಚಿತ್ರಗಳನ್ನು ಹೇಳೋದಾದರೆ ವೀರ ಸಂಕಲ್ಪ, ಮದುವೆ ಮಾಡಿ ನೋಡು, ಸತ್ಯ ಹರಿಶ್ಚಂದ್ರ, ಮಮತೆಯ ಬಂಧನ, ಮನೆ ಕಟ್ಟಿ ನೋಡು, ಎಂದು ನಿನ್ನವನೇ ಶ್ರೀ ಪುರಂದರದಾಸ ಬೆಳ್ಳಿ ಮೋಡ, ಹಾಗೆಯೇ ಭಾಗ್ಯದ ಬಾಗಿಲು, ಬೇಡಿ ಬಂದವಳು, ಗಾಂಧಿನಗರ, ಅರುಣೋದಯ ಮತ್ತು ಪ್ರವಾಸಿ ಮಂದಿರ, ಶಿವಭಕ್ತ, ಹಾಗೆಯೇ ಮೇಯರ್ ಮುತ್ತಣ್ಣ ಚಿತ್ರ ಅಂತೂ ಬಹಳ ದೊಡ್ಡ ಹೆಸರನ್ನು ಕೊಡುತ್ತೆ ದ್ವಾರಕೇಶ್ ಅವರ ಚಿತ್ರ ಬದುಕಿಗೆ. ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿನಯ ಜೊತೆಗೆ ಭಾರತಿ ವಿಷ್ಣುವರ್ಧನ್ ಅವರು ಎಲ್ಲರ ಪಾತ್ರಗಳು ನಿಜವಾಗ್ಲೂ ಕಣ್ಣಿಗೆ ಕಟ್ಟುವಂತೆ ಇದೆ. ಆನಂತರ ಸಿಡಿಲಾಮಾರಿ, ಶ್ರೀ ಕೃಷ್ಣ, ರುಕ್ಮಿಣಿ, ಸತ್ಯಭಾಮ, ತಾಯಿ ದೇವರು, ನ್ಯಾಯವೇ ದೇವರು, ತಂದೆ ಮಕ್ಕಳು, ನಂದಗೋಕುಲ, ಜನ್ಮ ರಹಸ್ಯ, ಕ್ರಾಂತಿವೀರ, ಬಂಗಾರದ ಮನುಷ್ಯ ಚಿತ್ರದ ಹಾಸ್ಯ ಪಾತ್ರವಂತೂ ಇವತ್ತಿಗೂ ಬಹುತೇಕ ಮಂದಿ ಆಗಾಗ್ಗೆ ನೋಡಿ ಖುಷಿ ಪಡ್ತಾರೆ. ಅಷ್ಟು ಚಂದದ ಹಾಸ್ಯ ಇವರಿಂದ ಮೂಡಿಬಂದಿದೆ. PUT ಪುಟ್, CUT ಕುಟ್, ಯಾಕಾಗಲ್ಲ ಅಂತ ಪ್ರಶ್ನೆಯನ್ನು ಕೇಳ್ತಾರೆ. ಹಾಗೆಯೇ ನನಗೆ ಬೇಜಾರಾಗಿದೆ, ನಾನು ಸಾಯ್ಬೇಕು ಅಂತಿದ್ದೀನಿ ಅಂತ ನದಿಯ ತಡದಲ್ಲಿ ಅಥವಾ ಕೆರೆಯ ತಡದಲ್ಲಿ ನಿಂತಿರ್ತಾರೆ. ಆಗ ಅಣ್ಣವರು ಬಂದು ಕೇಳ್ತಾರೆ, ಏನಪ್ಪ ಏನು ಮಾಡ್ತಿದ್ಯಾ ಅಂತ. ನಾನು ಹಾರಬೇಕು ಅಂತಿದ್ದೀನಿ ಅಂತ ಹೇಳ್ತಾರೆ. ಆಗ ಮತ್ತೆ ಹಾರು ಮತ್ತೆ ಅಂತಾರೆ. ಆವಾಗ ಅವರು, ಇಲ್ಲ ನೀರು ಯಾಕೋ ತಣ್ಣಗಿದೆ, ಸ್ವಲ್ಪ ಬಿಸಿಯಾಗಲಿ ಆಮೇಲೆ ಹಾರ್ತೀನಿ ಅಂತ. ನೋಡಿ, ಈ ಹಾಸ್ಯದ ಸನ್ನಿವೇಶಗಳು ನಿಜವಾಗ್ಲೂ ಅವರ ಮತ್ತು ಬಾಲಕೃಷ್ಣ ಅವರ ಕಾಂಬಿನೇಷನ್ನು, ನರಸಿಂಹರಾಜು ಅವರು ಎಲ್ಲರೂ ಸೇರಿದ್ರೆ ಒಂದು ರೀತಿ ಅಪ್ಪಪ್ಪ. ಇನ್ನಷ್ಟು ಮತ್ತಷ್ಟು ಮಾತನಾಡ ಕಾರ್ಯಕ್ರಮದ ಮುಂದಿನ ಹಂತದಲ್ಲಿ ನಿಮಗೆ ದ್ವಾರಕೇಶ್ ಅವರ ಅಭಿನಯದ ಯಾವ ಚಿತ್ರ, ಯಾವ ಪಾತ್ರ ತುಂಬ ಇಷ್ಟ ಆಗುತ್ತೆ ನಮಗೆ ಸಂದೇಶದ ಮುಖಾಂತರ ತಿಳಿಸಿ. ನಮ್ಮ ನಂಬರ್ 9483091029. 9483091029 ಈ ಸಂಖ್ಯೆಗೆ ನಿಮ್ಮ ಸಂದೇಶವನ್ನು ಕಳಿಸ್ಕೊಡಿ.

ನಿಜವಾಗ್ಲೂ ದೊಡ್ಡವರೆಲ್ಲ, ಜಾಣರೆಲ್ಲ, ಚಿಕ್ಕವರೆಲ್ಲ, ಕೋಣರೆಲ್ಲ, ಗುರು ಶಿಷ್ಯರು ಚಿತ್ರದ ಈ ಗೀತೆ ಮತ್ತು ಚಿತ್ರವನ್ನು ನೋಡಿದಾಗ ಅನಿಸುತ್ತೆ ದ್ವಾರಕೀಶ್ ಅವರ ಪ್ರತಿಭೆ ಎಂಥದ್ದು ಅಂತ. ಹಾಸ್ಯದ ಸನ್ನಿವೇಶ ಅಷ್ಟೇ ಅಲ್ಲ, ತಾವು ನಾಯಕ ನಟರಾಗಿ ಸಹ ವಿಜೃಂಭಿಸಿದ್ರು, ಅನೇಕ ಪಾತ್ರಗಳಿಗೆ ಜೀವ ತುಂಬಿ ಅಭಿನಯವನ್ನು ಮಾಡಿದ್ರು. ಅವರು ಕರ್ನಾಟಕದ ಕುಳ್ಳ ಅಂತಲೇ ಹೆಸರಾದರು. ಈ ದಿನ ಅವರ ಜನ್ಮದಿನ, ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ, ನಿಜವಾಗ್ಲೂ ಅವರು ಇಹಲೋಕವನ್ನು ತ್ಯಜಿಸಿದರೂ ಸಹ ಕಲಾವಿದನಿಗೆ ಕಲೆಯ ಮುಖಾಂತರ ಎಂದಿಗೂ ಸಾವಿಲ್ಲ ಅನ್ನೋದನ್ನು ಪದೇ ಪದೇ ನಾವೆಲ್ಲರೂ ಹೇಳ್ತಾ ಇರ್ತೀವಿ. ಹಾಗಾಗಿ ಅವರ ಅನೇಕ ಚಿತ್ರಗಳು, ಪಾತ್ರಗಳು ಆಗಾಗ್ಗೆ ನಮ್ಮ ಕಣ್ಣ ಮುಂದೆ ಬಂದು ಹೋಗುತ್ತೆ, ನಮಗೆ ಖುಷಿಯನ್ನು ತರುತ್ತೆ. ಅವರ ಪಾತ್ರಗಳು ಹಾಗೇ, ಯಾಕೆಂದರೆ ಒಂದು ಕಾಲದಲ್ಲಿ ನರಸಿಂಹರಾಜು ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಹಾಸ್ಯ ಸನ್ನಿವೇಶಗಳು ಎಷ್ಟು ಫೇಮಸ್ ಆಗಿತ್ತು ಬಾಲಕೃಷ್ಣ ಅವ್ರ ಜೊತೆಗೂಡಿ. ಆನಂತರ ಬಾಲಕೃಷ್ಣ ಮತ್ತು ಡಾಕ್ಟರ್ ರಾಜ್ಕುಮಾರ್ ಹಾಗೇ ದ್ವಾರಕೀಶ್ ಅವರ ಚಿತ್ರಗಳು ಸಹ ಅಷ್ಟೇ ಮಟ್ಟಕ್ಕೆ ಯಶಸ್ಸನ್ನು ಕಾಣುತ್ತೆ, ಜನರ ಮನಸ್ಸನ್ನು ಮುಟ್ಟುತ್ತೆ. ಆನಂತರ ವಿಷ್ಣುವರ್ಧನ್ ಅವರ ಜೋಡಿ

0: ಇವರ ಜೋಡಿ ಮಾಡಿದ್ದು ಮೋಡಿನೇ, ಎಲ್ಲರಿಗೂ ತಿಳಿದಿದೆ ಹೇಗೆ ಅವರ ಚಿತ್ರಗಳು ಪಾತ್ರಗಳು ನಮ್ಮನ್ನೆಲ್ಲ ಮುಟ್ತು ಅಂತ. ಇನ್ನು ಶ್ರುತಿ ಚಿತ್ರ, ಆಫ್ರಿಕಾದಲ್ಲಿ ಶೀಲ, ಹಾಗೆಯೇ ನೀ ಬರೆದ ಕಾದಂಬರಿ, ಹೀಗೆ ಸಾಲು ಸಾಲು ಚಿತ್ರಗಳು. ಪ್ರಚಂಡ ಕುಳ್ಳ, ಪೊಲೀಸ್ ಪಾಪಣ್ಣ, ಬ್ರಹ್ಮಗಂಟು, ಮದುವೆ ಮಾಡು, ತಮಾಷೆ ನೋಡು, ಈ ಚಿತ್ರ ಮಾತ್ರ ತುಂಬ ಚೆನ್ನಾಗಿದೆ, ಯಾರೆಲ್ಲ ನೋಡಿಲ್ಲ ಒಮ್ಮೆ ನೋಡಿ. ಸರ್ವರ್ ಸೋಮಣ್ಣ, ಮುದ್ದಿನ ಮಾವ, ರಾಯರು ಬಂದರು ಮಾವನ ಮನೆಗೆ, ಆಹಾ ಬ್ರಹ್ಮಚಾರಿ, ಮಂಡ್ಯದ ಗಂಡು, ಕಿಲಾಡಿಗಳು, ರಸಿಕ, ಅಪಹರಣ, ಹೀಗೆ ಅನೇಕ ಚಿತ್ರಗಳು. ಬಹುತೇಕ ಎಲ್ಲ ಇತ್ತೀಚಿನವರೆಗಿನ ಎಲ್ಲ ಸೂಪರ್ ಸ್ಟಾರ್ಗಳ ಜೊತೆ, ಶಿವರಾಜ್ ಕುಮಾರ್, ರವಿಚಂದ್ರನ್, ಹೀಗೆ ಕಾಶಿನಾಥ್, ಎಲ್ಲರ ಜೊತೆ ಇವರು ಅಭಿನಯವನ್ನು ಮಾಡಿದ್ದಾರೆ. ಇನ್ನು ಅನೇಕ ಚಿತ್ರಗಳ ನಿರ್ಮಾಣ ನಿರ್ದೇಶನವನ್ನು ಸಹ ಇವರು ಮಾಡಿದ್ದಾರೆ. ಸುದೀಪ್ ಅವರ ಜೊತೆಗಿನ ವಿಷ್ಣುವರ್ಧನ ಚಿತ್ರದ ಅಭಿನಯ, ಮಾಣಿಕ್ಯ, ಆಟಗಾರ, ಚೌಕ, ಮಾಯಾನಗರಿ, ಹಾಗೆಯೇ ಇವರ ನಿರ್ದೇಶನ ನಿರ್ಮಾಣ ಇರುವಂತಹ ಚಿತ್ರಗಳು ಅಂತ ನೋಡೋದಾದರೆ ಮೇಯರ್ ಮುತ್ತಣ್ಣ ಬಹಳ ದೊಡ್ಡ ಮಟ್ಟಕ್ಕೆ ಯಶಸ್ಸನ್ನು ಕಾಣುತ್ತೆ, ಕುಳ್ಳ ಏಜೆಂಟ್ 000, ಹಾಗೆಯೇ ಸಿಂಗಾಪುರದಲ್ಲಿ ರಾಜ, ಕುಳ್ಳ, ಕಿಟ್ಟು ಪುಟ್ಟು, ಭಾಗ್ಯವಂತರು ಬಹಳ ದೊಡ್ಡ ಮಟ್ಟಕ್ಕೆ ಇವರಿಗೆ ಹೆಸರನ್ನು ತಂದುಕೊಡುತ್ತೆ, ನಿರ್ಮಾಪಕರಾಗಿ ಕೆಲಸ ಮಾಡಿದ್ದಾರೆ. ಹಾಗೆಯೇ ಮಂಕುತಿಮ್ಮ, ಮನೆ ಮನೆ ಕಥೆ, ಪೆದ್ದ ಗೆದ್ದ, ಅದೃಷ್ಟವಂತ, ನ್ಯಾಯ ಎಲ್ಲಿದೆ, ನಿಜವಾಗ್ಲೂ ಪಾತ್ರಗಳಿಗೆ ಅಷ್ಟು ಜೀವ ತುಂಬುತ್ತಾ ಇದ್ದರು ದ್ವಾರ್ಕೀಶ್ ಅವರು ತಮ್ಮ ಅಭಿನಯದ ಮುಖಾಂತರ. ಯಾರೇ ನೋಡಿದ್ರು ಏನಪ್ಪ ಹೀಗಿದ್ದಾರೆ, ಕುಳ್ಳಗಿದ್ದಾರೆ, ಇವರು ನಿಜವಾಗ್ಲೂ ಅಭಿನಯ ಮಾಡ್ತಾರಾ, ಆ ರೀತಿಯ ಒಂದು ಅಭಿನಯವನ್ನು ನಮ್ಮ ಮನಸ್ಸನ್ನು ಮುಟ್ಟುವಂತೆ ನೀಡ್ತಾರಾ ಅಂತ ಪ್ರಶ್ನೆ ಮಾಡೋರಿಗೆಲ್ಲ ಮೂಗ್ಮೇಲೆ ಬೆರಳಿಟ್ಟುಕೊಳ್ಳುವ ಹಾಗೆ ಇವರ ಅಭಿನಯ ನಮಗೆ ಕಾಣಲಿಕ್ಕೆ ಸಿಗುತ್ತೆ. ಇನ್ನು ಇವರ ಮಕ್ಕಳು ಸಹ ಚಿತ್ರರಂಗದಲ್ಲಿ ಹಲವು ಚಿತ್ರಗಳಲ್ಲಿ ಅಭಿನಯವನ್ನು ಮಾಡಿದ್ದಾರೆ. ಆಯುಷ್ಮಾನ್ ಭವ ಚಿತ್ರದ ನಿರ್ಮಾಪಕರು ಸಹ ಅವರು. ಹಾಗೆಯೇ ಅಮ್ಮ ಐ ಲವ್ ಯು, ಚೌಕ, ಆಟಗಾರ, ಚಾರುಲತಾ, ವಿಷ್ಣುವರ್ಧನ, ಆಪ್ತಮಿತ್ರ, ಮಜ್ನು, ಹೀಗೆ ಶ್ರುತಿ ಹಾಕಿದ ಹೆಜ್ಜೆ, ಹೃದಯ, ಕಳ್ಳರು, ಕಿಲಾಡಿಗಳು, ಈ ಎಲ್ಲ ಚಿತ್ರಗಳು ಇವರ ಒಂದು ಕಲೆಗೆ ನಿದರ್ಶನ ಅಂತ ಹೇಳಬಹುದು.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಸಿಬಿಎಸ್ ಬಿಎಲ್ಆರ್

ಸಂದೇಶಗಳ ಮಹಾಪೂರನೇ ಹರಿದು ಬಂದಿದೆ ಅಂತ ಹೇಳಬಹುದು. ಸಂದೇಶಗಳನ್ನು ನೋಡ್ತಾ ಇದ್ರೆ ನಿಜವಾಗ್ಲೂ ನೀವು ಎಷ್ಟು ಇಷ್ಟಪಡ್ತೀರಿ ದ್ವಾರಕೇಶ್ ಅವ್ರನ್ನ ಅಂತ ತಿಳಿಯುತ್ತೆ. ಇನ್ನು ಒಂದೊಂದೇ ಮೆಸೇಜ್ಗಳನ್ನು ನೋಡೋದಾದ್ರೆ, ನನಗೆ ದ್ವಾರಕೇಶ್ ಅವರ ದೂರದ ಬೆಟ್ಟ ಚಿತ್ರ ಅಭಿನಯ ತುಂಬ ಇಷ್ಟ ಆಗುತ್ತೆ ಅಂತ ಲೀಲಾ ಅವರು ಬೇಗೂರಿನಿಂದ ಮೆಸೇಜ್ ಮಾಡಿದ್ದಾರೆ. ಎಲ್ಲ ಕಾರ್ಯಕ್ರಮಗಳು ಹಾಡುಗಳು ಚೆನ್ನಾಗಿ ಬರ್ತಾ ಇದೆ ಅಂತ ಸುಜಾತಾ ಆರ್, ಗಣೇಶ್, ಯತೀಶ್, ಅಜಯ್, ಲೀಲಾ, ಪೂಜಾ, ವಿಸ್ಮಯ್ ಇವರೆಲ್ಲ ನಮಗೆ ರಾಜಾಜಿನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ನನಗೆ ಮಂಕುತಿಮ್ಮನ ಮುಗ್ಧ ಪಾತ್ರ ಬಹಳ ಇಷ್ಟ ಆಗುತ್ತೆ ಅಂತ ಹರೀಶ್ ಅವರು ಮಲ್ಲೇಶ್ವರಂನಿಂದ ತಿಳಿಸ್ತಾ ಇದ್ದಾರೆ. ಇನ್ನು ಕಲಾಭಾರತಿ ಕಾರ್ಯಕ್ರಮ ಹಾಡುಗಳು ದ್ವಾರಕೀಶ್ ಅವರ ಬಗ್ಗೆ ಮಾಹಿತಿ ಇಷ್ಟ ಆಗ್ತಿದೆ ಅಂತ ಅರುಣ, ಮೈತ್ರಿ, ಜೆ ಸಿ ನಗರ ಇಲ್ಲಿಂದ. ನ್ಯಾಯ ಎಲ್ಲಿದೆ ಚಿತ್ರದ ಟೈಟಲ್ ಟ್ರ್ಯಾಕ್ ನಂಗೆ ತುಂಬ ಇಷ್ಟ ಆಗುತ್ತೆ, ಸಿನಿಮಾ ಇಷ್ಟ ಆಗುತ್ತೆ ಅಂತ ಶಿಲ್ಪಾ ಅವರು ಸೋಮವಾರಪೇಟೆಯಿಂದ. ಶಾಂತ ಬ್ಯಾಂಕ್ ಕಾಲೋನಿ ಇಲ್ಲಿಂದ, ದ್ವಾರಕೀಶ್ ಅವರ ಕಾರ್ಯಕ್ರಮ ನನಗೆ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ. ಸವದತ್ತಿ ಇಲ್ಲಿಂದ, ಪ್ರಸನ್ನ, ನನಗೆ ಅದೃಷ್ಟವಂತ ಮೂವಿ ತುಂಬ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲೊಬ್ಬರು ಹೌದು ದೊಡ್ಡವರೆಲ್ಲ ಜಾಣರಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನು ಬಾದಾಮಿ ತಾಲೂಕು ಕೆರೂರು ಪಟ್ಟಣದಿಂದ ತಿರುಪತಿ ಇಲ್ಲಿಂದ ಪ್ರಕಾಶ್, ಬಸಯ್ಯ, ಗುರು ಶಿಷ್ಯರು ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ದ್ವಾರಕೀಶ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಅವರು ರಾಜಣ್ಣ ಅವರ ಜೊತೆಗೂಡಿ ಮಾಡಿದಂತಹ ಚಿತ್ರಗಳು, ಕಿವುಡನ ಪಾತ್ರ ಸಿ ಐ ಡಿ ರಾಜಣ್ಣ ಚಿತ್ರದಲ್ಲಿ, ಅಮರಾವತಿ ಅವರು, ಹರಿಕುಮಾರ್ ಸೌರಾಷ್ಟ್ರಪೇಟೆ ಇಲ್ಲಿಂದ ನಮಗೆ ಮೆಸೇಜ್ ಮಾಡಿ ಹೇಳ್ತಾ ಇದ್ದಾರೆ. ಇನ್ನು ಮುದ್ದಿನ ಮಾವ ಚಿತ್ರದ, ಅದರಲ್ಲೂ ದೊಡ್ಡಣ್ಣ ಅವ್ರ ಜೊತೆ ಇವರು ಮಾಡಿದಂತಹ ಕಾಮಿಡಿ ಮೋಡಿ ಅಂತೂ ಇವತ್ತಿಗೂ ನನಗೆ ಒಂದ್ಸರಿ ಆ ಮುದ್ದಿನ ಮಾವ ಮತ್ತು ದೊಡ್ಡಣ್ಣ ಇವರು ನೆನಪಿಗೆ ಬಂದರೆ ಸಾಕು, ಅಷ್ಟು ಹಾಸ್ಯದ ಸನ್ನಿವೇಶಗಳು ಕಣ್ಮುಂದೆ ಬರುತ್ತೆ ಅಂತ ನಾರಾಯಣಾಚಾರಿ ಇವರು ಮಳ್ಳೂರು ಹುಣಸೂರಿನಿಂದ ಮೆಸೇಜ್ ಮಾಡಿದ್ದಾರೆ. ಹಾಗೆಯೇ ದ್ವಾರಕೀಶ್ ಅವರ ಅಭಿನಯದ ಸಿಂಗಾಪುರದಲ್ಲಿ ರಾಜಾ ಕುಳ್ಳ ಸಿನಿಮಾ ನನಗೆ ತುಂಬ ಇಷ್ಟ, ಮೊದಲ ಬಾರಿಗೆ ವಿದೇಶದಲ್ಲಿ ಚಿತ್ರೀಕರಣ ಮಾಡಿದಂತಹ ಚಿತ್ರ ಅಂತ. ಇಳಕಲ್ ತಾಲೂಕು ಇಲ್ಲಿಂದ ಕವಲಿ, ಮಂಜುಳಾ ಕವಲಿ ಇವರು ನಮಗೆ, ಸಮರ್ಥನ್, ಮನೋಜ ಇವರೆಲ್ಲ, ಶಿವಲಿಂಗಪ್ಪ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ಮಾಹಿತಿ ಮತ್ತು ಹಾಡುಗಳು ಸೂಪರ್ ಅಂತ ಭಾಗ್ಯವಂತರು ಚಿತ್ರದ ಹಾಡನ್ನು ಪ್ರಸಾರ ಮಾಡ್ತೀರಾ ಅಂತ ಕೇಳ್ತಾ ಇದ್ದಾರೆ. ಸಮಯಾವಕಾಶ ಇದ್ದರೆ ಖಂಡಿತ ಮಾಡೋಣ. ಶ್ರೀನಿವಾಸ ರಾಜು ಅವರು ಚಿಕ್ಕಬಳ್ಳಾಪುರದಿಂದ ಒಂದು ಹಾಡನ್ನು ಕೇಳಿ ಬನ್ನಿ, ನಿಮಗೆ ಖಂಡಿತ ಈ ಹಾಡು ವಿಶೇಷ ಅನಿಸುತ್ತೆ.

0: ಮೇಯರ್ ಮುತ್ತಣ್ಣ ಚಿತ್ರದ ಟೈಟಲ್ ಟ್ರ್ಯಾಕ್ ಇದುವರೆಗೆ ನೀವು ಕೇಳಿದ್ರಿ. ಇನ್ನೂ ಹಲವಾರು ಸಂದೇಶಗಳು ಹರಿದು ಬಂದಿದೆ. ಸುರೇಶ್ ಭಟ್ ಅವರು ಗೌರಿಬಿದನೂರಿಂದ ಕಲಾಭಾರತಿ ಕಾರ್ಯಕ್ರಮ ನನಗೆ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ. ಕರ್ನಾಟಕದ ಕುಳ್ಳ ಅಂತ ಹೆಸರಾಗಿರುವಂತಹ ದ್ವಾರಕೀಶ್ ಅವರ ಅಭಿನಯ ಮರೆಯಲಿಕ್ಕೆ ಸಾಧ್ಯವೇ ಇಲ್ಲ. ಭಕ್ತ ಕುಂಬಾರ, ಆಫ್ರಿಕಾದಲ್ಲಿ ಶೀಲ, ಬಂಗಾರದ ಮನುಷ್ಯ ಚಿತ್ರಗಳ ಅವರ ಅಭಿನಯ ಅದ್ಭುತ ಅಂತ ಗುಣವತಿ ಭೀಮಪ್ಪ ದಾವಣಗೆರೆಯಿಂದ, ಪ್ರಜ್ಞಾ ಭಟ್ ಅವರು ಭರತನಹಳ್ಳಿ ಇಲ್ಲಿಂದ, ಅದೃಷ್ಟವಂತ ಚಿತ್ರ ನನಗೆ ತುಂಬ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ದ್ವಾರಕೀಶ್ ಅವರ ಬಗ್ಗೆ ಹಾಡುಗಳು ಮತ್ತು ಕಾರ್ಯಕ್ರಮ ಇಷ್ಟ ಆಯಿತು ಅಂತ. ಶ್ವೇತಾ ಎಸ್ರಾವ್ ಅವರು ಸುಳ್ಯನಿಂದ, ಹಾಗೆಯೇ ತಿಮ್ಮಪ್ಪ ಕೋಳಿಹಾಳ್ ಇವರು ನಮಗೆ ದ್ವಾರಕೀಶ್ ಅವರ ಅಭಿನಯ ತುಂಬ ಇಷ್ಟ ಆಗುತ್ತೆ, ಅದ್ಭುತ ಅನಿಸುತ್ತೆ, ಮನಮುಟ್ಟುವಂತೆ ಭಕ್ತಿಭಾವದಲ್ಲೂ ಅವರು ಎತ್ತಿದ ಕೈ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳನ್ನು ತಿಳಿಸ್ತಾ ಇದ್ದಾರೆ. ಹಾಗೆಯೇ ತೀರ್ಥೇಶ್ ಅವರು ನಮಗೆ ಸಂದೇಶವನ್ನು ಕಳಿಸಿದ್ದಾರೆ, ಇಳಕಲ್ ತಾಲೂಕು ಇಲ್ಲಿಂದ. ದ್ವಾರಕೀಶ್ ಶ್ಯಾಮೂರ್ತಿ ಇವರು ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದಾರೆ. ಸತೀಶ್ ಎನ್ ಎಚ್ ನಗರಗೆರೆ ಇಲ್ಲಿಂದ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನೂ ಹಲವು ಮೆಸೇಜ್ಗಳು ಹರಿದು ಬರ್ತಾ ಇದೆ. ಸೋಮಶೇಖರ್ ಅವರು ತಟ್ಟಿ ಹಂಪಸಾಗರದಿಂದ, ಕಾರ್ಯಕ್ರಮ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ. ಇನ್ನು ಕಲಾಭಾರತಿ ಕಾರ್ಯಕ್ರಮವನ್ನು 1 ಅವರ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ವರಲಕ್ಷ್ಮಿ ಪೀಣ್ಯಾನಿಂದ ನಮಗೆ ಮೆಸೇಜ್ ಮಾಡಿದ್ದಾರೆ. ಹಲವಾರು ಗೆಳೆಯರ ಸಂದೇಶಗಳು ಹೊರಗೆ ಬಂದಿದೆ. ಈ ಒಂದು ಸಂದೇಶಗಳ ಜೊತೆಗೆ ದ್ವಾರಕೀಶ್ ಅವರ ಪಾತ್ರಗಳು, ಚಿತ್ರಗಳು ಯಾವಾಗಲೂ ಅಜರಾಮರ ಅಂತ ಹೇಳ್ತಾ, ಇನ್ನು ಕೆಲವೇ ಕ್ಷಣಗಳಲ್ಲಿ ಪ್ರದೇಶ ಸಮಾಚಾರ.
1: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಬೆಂಗಳೂರು ನಗರ ಸೇರಿದಂತೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಸ್ವಂತ ಕಟ್ಟಡ ಹೊಂದಿರದ ಉಪನೋಂದಣಿ ಕಚೇರಿಗಳಿಗೆ ಸೂಕ್ತ ನಿವೇಶನ ಗುರುತಿಸಿ ಅಗತ್ಯವಿರುವ ಕಡೆಗಳಲ್ಲಿ ಸ್ವಂತ ಕಟ್ಟಡ ನಿರ್ಮಾಣಕ್ಕೆ ಕ್ರಮ ಕೈಗೊಳ್ಳಲಾಗುತ್ತಿದೆ. 96 ಕೋಟಿ ರೂಪಾಯಿ ಅನುದಾನದಡಿ ಕಟ್ಟಡ ನಿರ್ಮಾಣ ಹಾಗೂ ಮೂಲಸೌಕರ್ಯ ಕಲ್ಪಿಸಲಾಗುವುದು ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ತಮ್ಮ ಎಕ್ಸ್ ಖಾತೆಯಲ್ಲಿ ವಿಧಾನಸೌಧದ ಕಾರ್ಯಾಲಯದಲ್ಲಿ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿರುವ ಕುರಿತು ಮಾಹಿತಿ ಹಂಚಿಕೊಂಡಿರುವ ಅವರು, ಉಪನೋಂದಣಿ ಕಚೇರಿಗಳಿಗೆ ಆಗಮಿಸುವ ಸಾರ್ವಜನಿಕರಿಗೆ ಉತ್ತಮ ಮೂಲಸೌಕರ್ಯ, ಸುಗಮ ಸೇವೆ ನೀಡುವುದು ಸರ್ಕಾರದ ಆದ್ಯತೆಯಾಗಿದೆ ಎಂದು ತಿಳಿಸಿದ್ದಾರೆ. ಗಣಿ ಮತ್ತು ಖನಿಜ ಅಭಿವೃದ್ಧಿ ಹಾಗೂ ನಿಯಂತ್ರಣ ತಿದ್ದುಪಡಿ ಮಸೂದೆಯನ್ನು ಕೇಂದ್ರ ಸರ್ಕಾರ ಹಿಂಪಡೆಯಬೇಕು ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ಕೇಂದ್ರ ಕಲ್ಲಿದ್ದಲು ಮತ್ತು ಗಣಿ ಖಾತೆ ಸಚಿವ ಜಿ ಕಿಶನ್ ರೆಡ್ಡಿ ಅವರಿಗೆ ಪತ್ರ ಬರೆದು ಒತ್ತಾಯಿಸಿದ್ದಾರೆ. ಖನಿಜ ಹಕ್ಕುಗಳು ಹಾಗೂ ಖನಿಜ ಸಮೃದ್ಧ ಭೂಮಿಗಳ ಮೇಲೆ ತೆರಿಗೆ ವಿಧಿಸುವ ಹಾಗೂ ರಾಜ್ಯಗಳ ಸಾಂವಿಧಾನಿಕ ಅಧಿಕಾರವನ್ನು ನಿರ್ಬಂಧಿಸುವ ಮಸೂದೆಯ ನಿಬಂಧನೆಗಳ ಕುರಿತು ಅಸಮಾಧಾನ ವ್ಯಕ್ತಪಡಿಸಿರುವ ಅವರು, ಮಸೂದೆ ಕುರಿತು ಎಲ್ಲ ರಾಜ್ಯ ಸರ್ಕಾರಗಳು ಅರ್ಥಪೂರ್ಣ ಸಮಾಲೋಚನೆ ನಡೆಸಬೇಕು ಎಂದು ಮನವಿ ಮಾಡಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಯ ವೇಳೆ ಗಣತಿ ನಮೂನೆಗಳನ್ನು ಹಿಂದಿರುಗಿಸದ 115,066 ಮತದಾರರ ಹೆಸರುಗಳನ್ನು ಮತದಾರ ಪಟ್ಟಿಯಿಂದ ತೆಗೆಯಲು ಸದ್ಯಕ್ಕೆ ತೀರ್ಮಾನಿಸಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ವಿಜಯ್ ಮಹಾಂತೇಶ್ ದಾನಮ್ಮನವರ್ ತಿಳಿಸಿದ್ದಾರೆ. ಈ ತಿಂಗಳ 24ರಂದು ಕರಡು ಪಟ್ಟಿ ಪ್ರಕಟವಾಗಲಿದೆ. ಅನರ್ಹರ ಪಟ್ಟಿಗೆ ಸೇರ್ಪಡೆಗೊಂಡ ಮತದಾರರಿಗೆ ಆಕ್ಷೇಪಣೆ ಸಲ್ಲಿಸಲು ಇದೇ 24ರಿಂದ ಸೆಪ್ಟೆಂಬರ್ 24ರವರೆಗೆ ಅವಕಾಶವಿದೆ ಎಂದು ತಿಳಿಸಿದ್ದಾರೆ. ಅಕ್ಟೋಬರ್ 27ರಂದು ಅಂತಿಮ ಮತದಾರರ ಪಟ್ಟಿ ಪ್ರಕಟವಾಗಲಿದೆ ಎಂದು ಮಾಹಿತಿ ನೀಡಿದ್ದಾರೆ. ಇಂದು ದೇಶದ 9ನೇ ರಾಷ್ಟ್ರಪತಿಯಾಗಿ ಸೇವೆ ಸಲ್ಲಿಸಿದ್ದ ಶಂಕರ್ ದಯಾಳ್ ಶರ್ಮಾ ಅವರ ಜಯಂತಿ. ಕಾನೂನು ಹಾಗೂ ಶಿಕ್ಷಣ ತಜ್ಞರಾಗಿ ಅವರು ಸಲ್ಲಿಸಿದ ಸಾಮಾಜಿಕ ಸೇವೆಗಳನ್ನು ಸ್ಮರಿಸಿರುವ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಗೌರವ ನಮನಗಳನ್ನು ಸಲ್ಲಿಸಿದ್ದಾರೆ. ಇಂದು ವಿಶ್ವ ಛಾಯಾಗ್ರಹಣ ದಿನ. ಈ ದಿನವು 1839ರಲ್ಲಿ ಡ್ಯಾಗರೋಟೈಪ್ ಛಾಯಾಗ್ರಹಣ ಪ್ರಕ್ರಿಯೆಯ ಆವಿಷ್ಕಾರ ಹಾಗೂ ವಿಶ್ವಾದ್ಯಂತ ದೃಶ್ಯ ಕಥೆಯ ಪ್ರಭಾವವನ್ನು ತಿಳಿಸುತ್ತದೆ. ಸಕಲೇಶಪುರ ಸುಬ್ರಹ್ಮಣ್ಯ ರೈಲು ನಿಲ್ದಾಣಗಳ ಮಧ್ಯೆ ವಂದೇ ಭಾರತ್ ಪ್ರಾಯೋಗಿಕ ಸಂಚಾರವನ್ನು ನೈಋತ್ಯ ರೈಲ್ವೆ ವಿಭಾಗದ ಪ್ರಧಾನ ವ್ಯವಸ್ಥಾಪಕ ಪಿ ಅನಂತ್ ಪರಿಶೀಲಿಸಿದರು. ಇದೇ ಸಂದರ್ಭ ಸಕಲೇಶಪುರ ಹಾಗೂ ಸುಬ್ರಹ್ಮಣ್ಯ ರೈಲ್ವೆ ನಿಲ್ದಾಣಗಳಲ್ಲಿ ಅಮೃತ್ ಭಾರತ್ ಸ್ಟೇಷನ್ ಯೋಜನೆ ಕಾಮಗಾರಿಗಳ ಪ್ರಗತಿಯನ್ನು ಮೌಲ್ಯಮಾಪನ ಮಾಡಿದರು. ಭಾರತದ ಬಾಹ್ಯಾಕಾಶ ಕ್ಷೇತ್ರದ ಸಾಧನೆಗಳನ್ನು ಸ್ಮರಿಸುವ ಹಾಗೂ ಯುವಜನರಲ್ಲಿ ಬಾಹ್ಯಾಕಾಶ ವಿಜ್ಞಾನದ ಬಗ್ಗೆ ಆಸಕ್ತಿ ಮೂಡಿಸುವ ಉದ್ದೇಶದಿಂದ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯ, ಬೆಂಗಳೂರಿನ ಲ್ಯಾಬೊರೇಟರಿ ಫಾರ್ ಎಲೆಕ್ಟ್ರೋ ಆಪ್ಟಿಕ್ ಸಿಸ್ಟಮ್ ಇಂದು ಕೋಲಾರದ ಟಿ ಚೆನ್ನಯ್ಯ ರಂಗಮಂದಿರದಲ್ಲಿ ಬಾಹ್ಯಾಕಾಶ 2025-26 ಕಾರ್ಯಕ್ರಮ ಆಯೋಜಿಸಿದೆ. ಬೆಂಗಳೂರಿನ ಜಯನಗರದಲ್ಲಿ ಅಗಲಿದ ಮಾಜಿ ಸಚಿವ ಬಿಸಿ ನಾಗೇಶ್ ಅವರ ಅಂತ್ಯ ಸಂಸ್ಕಾರ ನಾಳೆ ತಿಪಟೂರಿನಲ್ಲಿ ನಡೆಯಲಿದೆ. ಬಿಜೆಪಿ ರಾಜ್ಯ ಕಚೇರಿ ಜಗನ್ನಾಥ ಭವನದಲ್ಲಿ ಬಿಸಿ ನಾಗೇಶ್ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನದ ವ್ಯವಸ್ಥೆ ಮಾಡಲಾಗಿದೆ. ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಸೇರಿದಂತೆ ಗಣ್ಯರು ಅಂತಿಮ ದರ್ಶನ ಪಡೆದು ಗೌರವ ನಮನ ಸಲ್ಲಿಸಿದರು. ಕರಾವಳಿ ಕರ್ನಾಟಕದಲ್ಲಿ ಇಂದು ಮತ್ತು ನಾಳೆ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ರಾಜ್ಯದ ಉತ್ತರ ಒಳನಾಡು ಜಿಲ್ಲೆಗಳಲ್ಲಿ ಗುಡುಗು ಮಿಂಚು ಸಹಿತ ಮಳೆಯಾಗಲಿದೆ ಎಂದು ತಿಳಿಸಿದೆ. ಪ್ರಸಕ್ತ ಸಾಲಿನ ಡಿ ದೇವರಾಜ ಅರಸು ಪ್ರಶಸ್ತಿಗೆ ಮೈಸೂರಿನ ಸಾಮಾಜಿಕ ಕಾರ್ಯಕರ್ತ ಪ್ರೊಫೆಸರ್ ಪಿವಿ ನಂಜರಾಜ ಅರಸು ಆಯ್ಕೆಯಾಗಿದ್ದಾರೆ. ಪ್ರಶಸ್ತಿ 5 ಲಕ್ಷ ರೂಪಾಯಿ ನಗದು ಹಾಗೂ ಫಲಕ ಒಳಗೊಂಡಿದೆ. ನಾಳೆ ಬೆಳಗ್ಗೆ 11 ಗಂಟೆಗೆ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಆಯೋಜಿತ ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ ಅರಸು ಅವರ 111ನೇ ಜನ್ಮ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ. ಸಾಮಾಜಿಕ ನ್ಯಾಯದ ಹರಿಕಾರ ಡಿ ದೇವರಾಜ ಅರಸು ಅವರ 111ನೇ ಜನ್ಮ ದಿನಾಚರಣೆ ಕಾರ್ಯಕ್ರಮ ನಾಳೆ ಬೆಳಗ್ಗೆ 11 ಗಂಟೆಗೆ ಕಲಬುರಗಿ ನಗರದ ಡಾ ಎಸ್ಎಂ ಪಂಡಿತ್ ರಂಗಮಂದಿರದಲ್ಲಿ ಹಾಗೂ ಧಾರವಾಡದ ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾವ್ ಸಾಂಸ್ಕೃತಿಕ ಭವನದಲ್ಲಿ ಆಯೋಜಿತವಾಗಿದೆ. ಧಾರವಾಡ ಜಿಲ್ಲೆಯಲ್ಲಿ ಪಿಒಪಿ ಗಣೇಶ ವಿಗ್ರಹಗಳ ತಯಾರಿಕೆ ಮಾರಾಟ ಸಂಗ್ರಹಣೆ ಮತ್ತು ಬಳಕೆಯನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಆರ್ ಸ್ನೇಹಲ್ ತಿಳಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10
0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಸಮಯ 12:05. ಇನ್ನು ಈ ಸಮಯ ನಿಮ್ಮದೇ ಇಷ್ಟದ ಕಾರ್ಯಕ್ರಮ ಕರೆಗೊಂದು ಹಾಡು ಕಾರ್ಯಕ್ರಮದ್ದು. ಇವತ್ತಿನ ಕರೆಗೊಂದು ಹಾಡು ಕಾರ್ಯಕ್ರಮಕ್ಕೆ ನೀವು ಕರೆ ಮಾಡಬೇಕಾದರೆ

ದಯವಿಟ್ಟು ನಿಶ್ಶಬ್ದವಾದ ಸ್ಥಳಕ್ಕೆ ಬನ್ನಿ, ಹಾಗೆಯೇ ನೆಟ್ವರ್ಕ್ ಇರುವ ಪ್ಲೇಸ್ಗೆ ಬನ್ನಿ. ಇನ್ನು ನೀವು ಕರೆ ಮಾಡುವಾಗ ರೇಡಿಯೋನ ಟರ್ನ್ ಆಫ್ ಮಾಡಿ ನಂತರ ಕರೆಯನ್ನು ಮಾಡಿ. ಹಾಗೆಯೇ ಇತ್ತೀಚೆಗೆ ಕರೆ ಮಾಡಿದವರು ಒಂದು ಸಣ್ಣ ಬ್ರೇಕನ್ನು ಕೊಟ್ಟು ಆನಂತರ ಸ್ವಲ್ಪ ದಿನಗಳ ನಂತರ ಕರೆ ಮಾಡಿ ಹೊಸ ಕೇಳುಗರಿಗೆ ಅವಕಾಶ ಮಾಡಿಕೊಟ್ಟಂತೆ ಆಗತ್ತೆ ಅಂತ ಹೇಳ್ತಾ, ಇವತ್ತಿನ ಕಲಾಭಾರತಿ ಕಾರ್ಯಕ್ರಮ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತಾ, ಅನೇಕರ ಮೆಸೇಜ್ಗಳು ಈಗಲೂ ಹರಿದು ಬರ್ತಾ ಇದೆ. ನಮಗೆ ಮೆಸೇಜ್ ಮಾಡಿರುವ ಗೆಳೆಯರು ಕೆಲವರು ಹೇಳೋದಾದರೆ ಮಮತಾ ರಘು ಅವರು ಕಡೂರಿನಿಂದ, ಹಾಗೆಯೇ ಇವತ್ತಿನ ಕಾರ್ಯಕ್ರಮ ಇಷ್ಟ ಆಯಿತು ಅಂತ ವಿ ನಾರಾಯಣಪ್ಪ ರಾಧಾ ಹೊಸೂರು ತಮಿಳುನಾಡು ಇಲ್ಲಿಂದ, ಇನ್ನು ಕಾರ್ಯಕ್ರಮ ನಮಗೆ ಖುಷಿಯನ್ನು ಕೊಡ್ತು ಅಂತ ಹೇಳಿ ಕಲಾಭಾರತಿ ಕಾರ್ಯಕ್ರಮ ನಟ ನಿರ್ದೇಶಕ ನಿರ್ಮಾಪಕ ಕರ್ನಾಟಕದ ಕುಳ್ಳ ದ್ವಾರಕೀಶ್ ಅವರ ಬಗ್ಗೆ ಮಾಹಿತಿ ಇಷ್ಟ ಆಯಿತು ಅಂತ ಪೂರ್ಣಿಮಾ ರಾಘವೇಂದ್ರ ಅವರು ಕುಂದಾಪುರದಿಂದ ನಮಗೆ ಮೆಸೇಜ್ ಮಾಡಿದ್ದಾರೆ. ಹಾಗೆಯೇ ಇಷ್ಟ ಆಯಿತು ಅಂತ ನಂಬರ್ ಎಂಡಿಂಗ್ ವಿತ್ 118 ಇವರ ಸಂದೇಶ ಹರಿದು ಬಂದಿದೆ. ಮೆಸೇಜ್ ಮಾಡಿರುವ ಎಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ವಂದನೆಗಳನ್ನು ತಿಳಿಸ್ತಾ, ನೀವು ಇವತ್ತಿನ ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಅಂದ್ಕೊಂಡ್ರೆ ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆ ಹೀಗಿದೆ: 0802226127. ಹಾಗೆಯೇ ಮತ್ತೊಂದು ದೂರವಾಣಿ ಸಂಖ್ಯೆ 0802226327. ಮತ್ತೊಂದು ದೂರವಾಣಿ ಸಂಖ್ಯೆ ಸಹ ಇದೆ: 0802237078. ಈ ಮೂರು ಸಂಖ್ಯೆಗಳಲ್ಲಿ ಯಾವುದೇ ಸಂಖ್ಯೆ ಕರೆ ಮಾಡಿ ನಮ್ಮ ಜೊತೆ ಮಾತನಾಡ್ತಾ ನಿಮ್ಮ ಇಷ್ಟದ ಗೀತೆಯನ್ನು ಈ ಸಮಯ ಕೇಳಬಹುದು.

0: ಕರೆಗೊಂದು ಹಾಡು ಕಾರ್ಯಕ್ರಮದ ಮೊದಲ ಕರೆಯನ್ನ ನಮಗೆ ಮಾಡಿದ್ದಾರೆ. ನಮಸ್ಕಾರ
1: ಸರ್. ನಮಸ್ಕಾರ ಸರ್. ನಮಸ್ಕಾರ.
0: ನಿಮ್ಮ ಹೆಸರು ಹೇಳಿ, ಎಲ್ಲಿಂದ ಕರೆ ಮಾಡಿದ್ರಿ?
1: ಶ್ರೀನಿವಾಸ್ ಕಟ್ಟಿ ಸರ್.
0: ಸರ್, ಲೌಡ್ ಸ್ಪೀಕರ್ ಆಫ್ ಮಾಡಿ.
1: ಒಂದ್ ನಿಮಿಷ.
0: ನಾವು ಪದೇ ಪದೇ ಹೇಳ್ತಾ ಇರ್ತೀವಿ ರೇಡಿಯೋ ಸ್ವಿಚ್ ಆಫ್ ಮಾಡಿ ಅಂತ, ಲೌಡ್ ಸ್ಪೀಕರ್ ಆಫ್ ಮಾಡಿ ಅಂತ. ನೀವು ಹಾಗೆ ಮಾಡಿದ್ರೆ ಎಕೋ
1: ಬರುತ್ತೆ.
0: ಹಾಡು ಹೋಗ್ತಿತ್ತಲ್ವಾ, ನಾನು ಹೇಳದ್ನಲ್ಲ ಒಂದ್ ಎರಡು ನಿಮಿಷ ಆಗುತ್ತೆ. ಯಾವ ಹಾಡನ್ನ ಕೇಳ್ಬೇಕು ಅನ್ಕೋತೀರಿ ಶ್ರೀನಿವಾಸ್?
1: ಅದೇ ಗಂಧದ ಗುಡಿಯಲ್ಲಿ ನಾವು ಪುನೀತ್ ರಾಜ್ಕುಮಾರ್. ಅದೇ ಡಾಕ್ಟರ್ ರಾಜ್ಕುಮಾರ್.
0: ಗೊತ್ತಾಯ್ತು ಗೊತ್ತಾಯ್ತು ಸರ್, ಗೊತ್ತಾಯ್ತು. ಪುನೀತ್ ರಾಜ್ಕುಮಾರ್ ಅವರ ಸಿನಿಮಾದಲ್ಲೂ ಹಾಡಿದೆ, ಬಿಟ್ಟಿದೆ, ಬಟ್ ಡಾಕ್ಟರ್ ರಾಜ್ಕುಮಾರ್ ಅವರದ್ದು ಆ ಹಾಡನ್ನೇ ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿದೆ ಅದು, ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿನಯ. ಮತ್ತೆ ಏನ್ ಮಾಡ್ಕೊಂಡಿದ್ದೀರಾ ಶ್ರೀನಿವಾಸ್? ನೀವು
1: ಸ್ಟೋರ್ ಅಸಿಸ್ಟೆಂಟ್ ಅಂತ ಕೆಲಸ ಮಾಡಿದ್ರೆ.
0: ಹಿಂದೇನು ಒಂದ್ಸರಿ ಕರೆ ಮಾಡಿದ್ರಲ್ವಾ?
1: ಮುಂಚೆ ಮಾಡಿದ್ವಿ ಸರ್, ಮಾಡಿ.
0: ಈಗ ಸಮಯ ಅಂದ್ರೆ ಕೆಲಸದ ಸಮಯದಲ್ಲಿ ಕರೆ ಮಾಡ್ಲಿಕ್ಕೆ ಈ ತರ ಕೇಳಲಿಕ್ಕೆ ಆಗತ್ತಾ?
1: ಆಗುತ್ತೆ, ಲಂಚ್ ಅವರ್ ಸರ್, 11:30 ಟು
0: ಲಂಚ್ ಅವರ್ ಅಲ್ಲಿ ಕೇಳ್ಬೋದಾ? ಆಯ್ತು, ನಿಮ್ಮ ಇಷ್ಟದ ಗೀತೆ ಪ್ರಸಾರ ಆಗುತ್ತೆ, ಕೇಳಿ ಆನಂದಿಸಿ. ಕರೆ ಮಾಡಿದಕ್ಕೆ ಧನ್ಯವಾದಗಳು ಶ್ರೀನಿವಾಸ್.
1: ಓಕೆ ಸರ್, ನಮಸ್ಕಾರ.

0: ಚಂದದ ಗೀತೆಯ ಸಾಲುಗಳನ್ನು ಕೇಳಿದ ನಂತರ ಮತ್ತೊಂದು ಕರೆಯನ್ನ ಸ್ವೀಕಾರ ಮಾಡೋಣ. ನಮಸ್ಕಾರ.
1: ಹಲೋ.
0: ಹಲೋ, ನಮಸ್ಕಾರ. ನಿಮ್ಮ ಹೆಸರು ಹೇಳಿ, ಎಲ್ಲಿಂದ ಕರೆ ಮಾಡಿದ್ರಿ?
1: ಸರ್, ನಮ್ಮ ಹೆಸರು ಅರುಣ್ ಅಂತ ಹೇಳಿ, ಹಳೇಬೀಡಿಂದ ಕಾಲ್ ಮಾಡಿದ್ದೀವಿ.
0: ಅರುಣ್, ಹಳೇಬೀಡಿನಿಂದ?
1: ಹೌದು ಸರ್.
0: ಅರುಣ್, ಏನ್ ಮಾಡ್ಕೊಂಡಿದ್ದೀರಾ?
1: ಸರ್, ನಾವು ಟೈಲರ್ ಕೆಲಸ ಮಾಡ್ತಾ ಇದ್ದೀವಿ.
0: ಟೈಲರ್ ಕೆಲಸ ಮಾಡ್ಕೊಂಡಿದ್ರಿ?
1: ಹೌದು ಸರ್.
0: ಇದೇ ಫಸ್ಟ್ ಟೈಮ್ ಕರೆ ಮಾಡಿದ್ದು ಅಂತ ಹೇಳಿದ್ರಿ?
1: ಹೌದು ಸರ್, ಇದೇ ಫಸ್ಟ್ ಟೈಮ್ ಕಾಲ್ ಮಾಡ್ರದು.
0: ವಿವಿಧ ಭಾರತೀಯ ಕಾರ್ಯಕ್ರಮ ಕೇಳ್ತಾ ಇರ್ತೀರಾ?
1: ಹೌದು ಸರ್, ಕಾರ್ಯಕ್ರಮ ಕೇಳ್ತಾ ಇರ್ತೀವಿ. ಕರೆಗೊಂದು ಹಾಡು ಕಾರ್ಯಕ್ರಮ ಕೇಳ್ತಾ ಇರ್ತೀವಿ. ಇವತ್ತು ನಂಬರ್ ತಗೊಂಡು ಕಾಲ್ ಮಾಡುದು ಕಾಣಾಕ್ತ ಹಾಗೆ ಬಿಡ್ತು.
0: ಮತ್ತೆ
1: ಪ್ರೋಗ್ರಾಮ್ ಎಲ್ಲ ಚೆನ್ನಾಗಿ ಬರ್ತಾ ಇರ್ತವೆ.
0: ಎಲ್ಲ ಪ್ರೋಗ್ರಾಮ್ ಕೇಳ್ತೀರಾ?
1: ಹೌದು ಸರ್, ಕೇಳ್ತಾ ಇರ್ತೀವಿ. ಫ್ರೀ ಟೈಮ್ ಅಲ್ಲಿದ್ದಾಗ ರೇಡಿಯೋ ಹಾಕೊಂಡು ಕೆಲಸ ಮಾಡ್ಕೊಂತ ಇರ್ತೀವಿ.
0: ಒಂದ್ ರೀತಿ ನಿಮ್ ಮಾಡೋ ಕೆಲಸ ಸಹ ಕಾರ್ಯಕ್ರಮ ಕೇಳಲಿಕ್ಕೆ ಅನುವು ಮಾಡಿಕೊಡುತ್ತೆ ಅಲ್ವಾ?
1: ಹೌದು ಸರ್, ಹೌದು ಸರ್.
0: ಹಾಡುಗಳನ್ನ ಕೇಳ್ತಾ ಕಾರ್ಯಕ್ರಮನ ಆಲಿಸ್ತಾ ಕೆಲಸ ಸುಲಭವಾಗಿ ಸುಲಲಿತವಾಗಿ ಹೋಗುತ್ತೆ. ಎಲ್ಲ ಕಾರ್ಯಕ್ರಮ ಇಷ್ಟ ಆಗತ್ತರ?
1: ಎಲ್ಲ ಕಾರ್ಯಕ್ರಮ ಇಷ್ಟ
0: ಆಗ್ತವೆ. ಇವತ್ತು ಯಾವ ಹಾಡನ್ನ ಕೇಳ್ಬೇಕು ಅನ್ಕೋತೀರಿ?
1: ಜಾಕಿ ಫಿಲಂ ಇಂದ ಎಡವಟ್ಟಾಯ್ತು ಸಂಗ ಸರ್.
0: ಎಡವಟ್ಟಾಯ್ತು? ಏನ್ ಎಡವಟ್ಟಾಗಿದೆ ಬೆಳಗ್ಗೆಯಿಂದ?
1: ಏನೂ ಆಗಿಲ್ಲ, ಏನೋ ಆ ಸಾಂಗ್ ಕೇಳ್ಬೇಕಂತ ಅನಿಸ್ತು ತುಂಬಾ ದಿವಸದಿಂದ.
0: ಅಲ್ಲ, ಯಾವ ಎಡವಟ್ಟು ಆಗೋದ್ ಬೇಡ. ಸಿನಿಮಾನಲ್ಲಿ ನಾಯಕನಿಗೆ ಎಡವಟ್ಟಾಗಿರತ್ತೆ ನಾಯಕಿಯಿಂದ, ಹಾಗಾಗಿ ಸಾಲುಗಳನ್ನ ಬರಹಗಾರರು ಬರ್ದಿದ್ದಾರೆ ಅಲ್ವಾ? ಹಾಡನ್ನ ಕೇಳ್ಬರೋಣ. ಆಯ್ತು, ಇನ್ನೇನಾದ್ರು ಹೇಳ್ತೀರಾ? ನೀವು ಪುನೀತ್ ರಾಜ್ಕುಮಾರ್ ಅವ್ರನ್ನ ಮೀಟ್ ಆಗಿದ್ದೀರಾ ಯಾವಾಗಾದ್ರು?
1: ಇಲ್ಲ ಸರ್, ಮೀಟ್ ಮಾಡಕ್ ಆಗ್ಲಿಲ್ಲ. ಅವ್ರದ್ದು ಇದ್ರ ಹತ್ರ ಹೋಗಿದ್ದು,
0: ನಿಮ್ಮ ಇಷ್ಟದ ಗೀತೆ ಪ್ರಸಾರ ಆಗುತ್ತೆ, ಕೇಳಿ ಆನಂದಿಸಿ. ನಮಸ್ಕಾರ ಕರೆ ಮಾಡಿದಕ್ಕೆ.
2: ಎಡಬಟ್ಟಾಯ್ತು, ತಲೆ ಕೆಟ್ಟ ಹೋಯ್ತು, ಎಡಬಟ್ಟ.

0: ಎಡವಟ್ಟಾಯ್ತು ತಲೆ ಕೆಟ್ಟೋಯ್ತು ಅಂತ ಹಾಡುಗಳನ್ನ ಕೇಳಿ ಬಂದ್ರೆ ಹಾಡಿನ ಸಾಲು ಅದಾಗಿತ್ತು. ಇನ್ನು ಕಾರ್ಯಕ್ರಮದ ಮುಂದಿನ ಗೀತೆಗೆ ಯಾರು ಕರೆ ಮಾಡಿದ್ದಾರೆ ನೋಡೋಣ. ನಮಸ್ಕಾರ. ಹಲೋ ನಮಸ್ಕಾರ. ಹಲೋ ನಮಸ್ಕಾರ, ಕೇಳಿಸ್ತಾ ಇಲ್ವಾ ನಾ ಮಾತಾಡೋದು? ಬಹುಶಃ ಕರೆಯನ್ನ ಕಟ್ ಮಾಡಿದ್ದಾರೆ ನಮ್ಮ ಗೆಳೆಯರು. ಮುಂದಿನ ಕರೆಯನ್ನ ನೋಡೋಣ, ಯಾರು ಎಲ್ಲಿಂದ ಮಾಡಿದ್ದಾರೆ ಅಂತ. ಹಲೋ.
1: ಹಲೋ ನಮಸ್ತೆ.
0: ನಮಸ್ಕಾರ, ನಿಮ್ಮ ಹೆಸರು ಹೇಳಿ.
1: ನನ್ನ ಹೆಸರು ಗೀತಾ ಅಂತ ಸರ್.
0: ಗೀತಾ, ಹಾವೇರಿಯಿಂದ?
1: ಹಾವೇರಿ ಜಿಲ್ಲೆ ಹಂಗಲ್ ತಾಲೂಕು ಸರ್.
0: ಹಾ ಹಾ, ಏನ್ ಮಾಡ್ಕೊಂಡಿದ್ದೀರಿ ಗೀತಾ ಅವರೇ?
1: ನಾವೊಬ್ರು ಗೃಹಿಣಿ.
0: ಗೃಹಿಣಿ,
1: ಹೌದು.
0: ಬೆಳಗ್ಗೆಯಿಂದ ಏನೇನ್ ಕೆಲಸ ಮಾಡಿದ್ರಿ?
1: ಏನಿಲ್ಲ ಸರ್, ಮಕ್ಕಳಿಗೆ ಟಿಫಿನ್ ಬಾಕ್ಸ್ ಮಾಡೋದು.
0: ಎಲ್ಲ ಕೆಲಸ ಮಾಡಿದ್ರಿ? ಒಟ್ಟು
1: ಯಜಮಾನ್ರಿ ಊಟಕ್ಕೆ ಮಾಡೋದು. ಮಾಡಿದ್ರಿ
0: ಸರ್. ಇನ್ನು ಯಾವ ಹಾಡನ್ನ ಕೇಳ್ಬೇಕು ಅನ್ಕೋತೀರಿ?
1: ನಾವು ಸೂರ್ಯವಂಶ ಫಿಲಂ ಇಂದ ಸರ್.
0: ಸೂರ್ಯವಂಶ ಇಂದ ಯಾವುದು? ಸೇವಂತಿ. ಸೇವಂತಿ, ಈ ಹಾಡು ಯಾಕೆ ಇಷ್ಟ ನಿಮ್ಗೆ?
1: ಅದು ನನಗೆ ತುಂಬಾ ಇಷ್ಟ ಸರ್, ಚಿಕ್ಕ ವಯಸ್ಸಿಂದ.
0: ಚಿಕ್ಕ ವಯಸ್ಸಿಂದ?
1: ಹೌದು ಸರ್.

0: ಚಿಕ್ಕ ವಯಸ್ಸಿಂದಾನೇ ಈ ಹಾಡನ್ನ ಕೇಳ್ತಾ ಇದ್ದೀರಾ ನೀವು?
1: ಹೌದು ಸರ್.
0: ಆಯ್ತು, ವಿಷ್ಣುವರ್ಧನ್ ಅವ್ರ ಇಷ್ಟನಾ ನಿಮ್ಗೆ?
1: ಹೌದು ಸರ್, ಇಷ್ಟ.
0: ಮತ್ತೆ ಮಕ್ಕಳೆಲ್ಲ ಶಾಲೆಗೆ ಹೋಗಿದಾರ ಇವತ್ತು?
1: ಹೌದು ಸರ್, ಮಗಳು 6th ಕ್ಲಾಸ್ ಓದ್ತಿದ್ದಾಳೆ, ಮಗನು 8th ಕ್ಲಾಸ್ ಓದ್ತಾನೆ.
0: ಕಾರ್ಯಕ್ರಮ ಕೇಳ್ತಾ ಇರ್ತೀರಾ ಎಲ್ಲರು?
1: ಹೌದು ಸರ್, ಕೇಳ್ತಾ ಇರ್ತೀವಿ ಮನೆಯಲ್ಲಿ ಕೆಲಸ.
0: ಯಾವ ಹಾಡು, ಯಾವ ಕಾರ್ಯಕ್ರಮ ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ?
1: ಓಲ್ಡ್ ಇಸ್ ಗೋಲ್ಡ್ ಮತ್ತೆ ನೈಟ್ ಬರುತ್ತಲ್ಲ ಸರ್.
0: ನೈಟ್ ಯಾವ ಪ್ರೋಗ್ರಾಮ್? ಪ್ರೇಮ ನಿನಾದ ಗಾನ ಭಜನ?
1: ಪ್ರೇಮ ನಿನಾದ ಸರ್.
0: ಪ್ರೇಮ ನಿನಾದ ಇಷ್ಟ ಆಗುತ್ತೆ.
1: ಹೌದು.
0: ಪ್ರತಿದಿನ ಕೇಳ್ತೀರಾ 10 ಗಂಟೆಯಿಂದ 11 ಗಂಟೆಗೆ?
1: ಪ್ರತಿದಿನ ಕೇಳ್ತೀವಿ ಸರ್.
0: ಆಯ್ತು ಗೀತಾ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಿಮ್ಮ ಇಷ್ಟದ ಗೀತೆ ಪ್ರಸಾರ ಆಗುತ್ತೆ, ಕೇಳಿ ಆನಂದಿಸಿ.
1: ಥ್ಯಾಂಕ್ ಯು ಸರ್.
0: ನಮಸ್ಕಾರ.

0: 12:32:39 ಕರೆಗೊಂದು ಹಾಡು ಕಾರ್ಯಕ್ರಮ ನೀವು ಕೇಳ್ತಾ ಇದ್ದೀರಾ. ಮುಂದಿನ ಕರೆಯನ್ನ ನಮ್ಮ ಗೆಳೆಯರೊಬ್ಬರು ಮಾಡಿದ್ದಾರೆ. ನಮಸ್ಕಾರ.
1: ನಮಸ್ತೆ ಸರ್.
0: ನಮಸ್ತೆ. ನೀವು ಕಲಾಭಾರತಿ ಕಾರ್ಯಕ್ರಮಕ್ಕೆ ಸಂದೇಶ ಕಳಿಸಿದ್ದೆ, ಓದಿಲ್ಲ ಅಂತ ಹೇಳಿದ್ರಿ. ನೋಡಿ, ಕರೆನೇ ಸಿಕ್ಕಿದೆ ನಿಮ್ಗೆ. ಏನ್ ಹೇಳಿ, ನಿಮ್ಮ ಹೆಸರು ಹೇಳಿ.
1: ನಂದಿನಿ ಕುಮಾರ್ ಹೊಂಗನೂರು.
0: ನಂದಿನಿ ಕುಮಾರ್ ಹೊಂಗನೂರು,
1: ಚನ್ನಪಟ್ಟಣ
0: ಹತ್ರ.
1: ಹೌದು ಸರ್.
0: ನಂದಿನಿ ಕುಮಾರ್ ಏನ್ ಮಾಡ್ಕೊಂಡಿದ್ರಿ?
1: ಜಯದೇವದಲ್ಲಿ ಡಿ ಗ್ರೂಪ್ ಆಗಿ ನೌಕರಿ ಮಾಡ್ತಾ ಇದ್ದೀನಿ.
0: ಜಯದೇವದಲ್ಲಿ ಕೆಲಸ ಮಾಡ್ತೀರಿ? ಬೆಂಗಳೂರಲ್ಲೇನಾ?
1: ಹೌದು ಸರ್, ಅದೇ ಊರಿಗೆ ಹೋಗ್ತಾ ಇರ್ತೀವಿ, ಬರ್ತಿರ್ತೀವಿ. ಜಯದೇವದಲ್ಲೇ ಕೆಲಸ. ಈಗ ನೈಟ್ ಡ್ಯೂಟಿ ಮುಗಿತು, ಮನೆಗೆ ಬಂದೆ. ಅದಕ್ಕೆ ಬಂದ್ರೆ ಯಾವಾಗಲೂ ಹಾಡ್ ಹಾಕೊಳ್ತಾ ಇರ್ತೀನಿ.
0: ಕಾರ್ಯಕ್ರಮ ಕೇಳ್ತಾ ಇರ್ತೀರಾ?
1: ಹೌದು ಸರ್, ತುಂಬಾ ಕೇಳ್ತಾ ಇರ್ತೀನಿ, ತುಂಬಾ ಖುಷಿ ಆಗುತ್ತೆ.
0: ಓಕೆ, ಇದೇ ಫಸ್ಟ್ ಟೈಮ್ ಕರೆ ಮಾಡಿರೋದು ಅಂದ್ರಿ?
1: ಹೌದು ಸರ್.
0: ಅಲ್ವಾ,
1: ಇದೇ ಫಸ್ಟ್.
0: ನೈಟ್ ಶಿಫ್ಟ್ ಮಾಡ್ತೀನಿ ಅಂದ್ರೆ ನಿದ್ರೆ ಬರಲ್ವಾ? ನಿದ್ರೆ ಮಾಡ್ಬೇಕಲ್ವಾ?
1: ಸರ್, ಈಗ ಹಬ್ಬ ಇದೆಯಲ್ಲ, ಸ್ವಲ್ಪ ಮನೆ ಕೆಲಸ ಮಾಡ್ತಾ ಇದ್ದೀನಿ. ಹಾಗೆ ಅದು ಹಾಡುಗಳು ಕೇಳ್ತಾ ಕೆಲಸ ಒಂಥರ ಖುಷಿ ಆಗುತ್ತೆ.
0: ಅಂದ್ರೆ ಈಗ ಹಬ್ಬ ಹತ್ರ ಇದೆ, ಇನ್ನೆರಡು ದಿನ ಇದೆ ಅಲ್ವಾ?
1: ಹೌದು ಸರ್.
0: ಆ ಹಬ್ಬದ ಸಿದ್ಧತೆ ಹೇಗೆ, ಏನ್ ಮಾಡ್ಕೊಂಡಿದ್ರಿ?
1: ಪೂಜಾ
0: ಸಾಮಗ್ರಿ ಎಲ್ಲ ತಗೋಬೇಕು.
1: ಹೌದು ಸರ್, ಎಲ್ಲ ಖರೀದಿ ಮಾಡ್ಬೇಕು. ಈಗ ಸ್ವಲ್ಪ ಕ್ಲೀನ್ ಮಾಡ್ತಾ ಇದೀನಿ, ಇನ್ನ ಒಂದೆರಡು ದಿನ ಇದೆ.
0: ನಂದಿನಿ ಅವರೇ, ಒಂದು ಪ್ರಶ್ನೆ ನಿಮ್ಗೆ. ಹೃದಯ ಎಷ್ಟು ಮುಖ್ಯ ಆಗತ್ತೆ, ಅದರ ಆರೋಗ್ಯದ ಬಗ್ಗೆ ಒಂದ್ ಲೈನ್ ಅಲ್ಲಿ ಹೇಳೋದಾದ್ರೆ?
1: ಟೆನ್ಷನ್ ತಗೋಬಾರ್ದು ಸರ್, ಎಲ್ಲ ಸಮಾಧಾನವಾಗಿರ್ಬೇಕು. ಹಾರ್ಟ್ ಜಾಸ್ತಿ ಕೊಟ್ಟಷ್ಟು ತೊಂದರೆ ಆಗುತ್ತೆ.
0: ಅಲ್ಲ, ಟ್ರಾಫಿಕ್ ಅಲ್ಲಿ ಸಿಗ್ನಲ್ ಬಿಟ್ರೆ ಟೆನ್ಷನ್ ಆಗತ್ತಲ್ಲ, ಅಂದ್ರೆ ಅಯ್ಯೋ ನಂಗೆ ಬಿತ್ತಲ್ಲಪ್ಪ, ಇನ್ನು 30 ಸೆಕೆಂಡ್ ಕಾಯ್ಬೇಕಲ್ಲಪ್ಪ ಅನ್ಸುತ್ತೆ. ಏನ್ ಹೇಳ್ತೀರಾ ಅವ್ರಿಗೆ?
1: ಸರ್, ಅದೇ ಆರಾಮ, ಟೆನ್ಷನ್ ತಗೋಬಾರ್ದು. ಟೆನ್ಷನ್ ತಗೊಂಡಷ್ಟು ಜಾಸ್ತಿ ಆಗುತ್ತೆ ಹಾರ್ಟ್ ಬಿಟ್ಟೆಲ್ಲ. ನಿಧಾನ ಮಾಡ್ಕೋಬೇಕು. ಏನ್ ಮಾಡ್ತಾ ಒಂದೊಂದ್ ಟೈಮ್ ಆತರ ಆಗುತ್ತೆ.
0: ಯಾಕೆ ಅದನ್ನ ಎಕ್ಸಾಂಪಲ್ ಆಗಿ ಕೊಟ್ಟೆ ಅಂದ್ರೆ, ಸಿಗ್ನಲ್ ಇರೋದು ನಮಗಾಗಿ, ನಮ್ಮ ಒಳ್ಳೇದಕ್ಕಾಗ್ಲಿ ಅಂತ ಅರ್ಥ ಮಾಡ್ಕೊಳ್ಳಲ್ಲ. ಅದನ್ನ ಹೆಂಗಾದ್ರೂ ಮಾಡಿ ಪಾಸ್ ಮಾಡ್ಬೇಕು, ಪೊಲೀಸ್ ಅವ್ರು ನಿಂತಿದಾರಾ ಅಂತ ನೋಡೋದು, ಅಥವಾ ಬೇರೆ ಬೇರೆ ರೀತಿಯಲ್ಲಿ ಹೇಗೋ
1: ಅದೇ ಟೈಮ್ಗೆ ಏನೋ ಪಂಚಿಂಗ್ ಮಾಡ್ಬೇಕು ಅನ್ಸುತ್ತೆ, ನಮಗೆ ಒಳಗಡೆ ಭಯ ಆಗ್ತಾ ಇರುತ್ತೆ, ಸೀನಿಯರ್ಗಳು ಬೈತಾರೆ.
0: ಆದ್ರೆ ಅದಕ್ಕೆ ಒಂದ್ 2 ನಿಮಿಷ ಮೊದ್ಲೇ ಬಿಡ್ಬೋದಲ್ವಾ?
1: ಸರ್, ಬಿಟ್ಟಿರ್ತೀವಿ, ಬಿಟ್ಟು ಅದು ಹೇಳಕ್ಕಾಗಲ್ಲ ಸರ್, ಮಳೆ ಅವಾಂತರ ಬಂದಾಗ.
0: ಹೌದು, ಅಲ್ಲ, ಒಂದು 10 ನಿಮಿಷ ಮೊದ್ಲೇ ಬಿಡೋಣ. ಆಗ ಆಗ ಆಗ್ತೊಂದ್ರೆ ಇಲ್ಲ ಅಲ್ವಾ?
1: ಒಂದ್ಸರಿ ಕರೆಕ್ಟ್ ಆಗುತ್ತೆ. ಯಾವಾಗ ಬೇಗ ಬಿಡ್ತೀವಿ ಸರ್, ಅವತ್ತೇ ಲೇಟ್ ಆಗುತ್ತೆ. ನಾನೀಗ ಡೈಲಿ ವಾಕಿಂಗ್ ನೋಡ್ತೀವಲ್ಲ, ಹೋಗ್ತಾ ಇರ್ತೀನಿ.
0: ಹೌದು ಹೌದು. ಯಾವ ಹಾಡನ್ನ
1: ಬೇಗ ಹೋಗ
0: ಹೇಳಿ ಹೇಳಿ.
1: ಅದೇ ಸರ್, ಬೇಗ ಹೋಗೋಣ ಅಂತಂದ್ರೆ ಏನಾಗುತ್ತೆ, ಅವತ್ತೇ ಲೇಟ್ ಆಗ್ಬಿಡುತ್ತೆ. ಅದೇ ಮಾಮೂಲಿ ಟೈಮ್ಗೆ ಹೋದಾಗ ಬೇಗ ತಲುಪಿರ್ತೀವಿ.
0: ಇಲ್ಲಿ ಎಲ್ಲ ದಿನ ಒಂದೇ ತರ ಇರಲ್ವಲ್ಲ, ವಾತಾವರಣನೇ ಒಂದ್ ರೀತಿ ಇರೋದಕ್ಕೆ ಸಾಧ್ಯ ಇಲ್ಲ.
1: ಟ್ರಾಫಿಕ್ ಜಾಮ್ ಬೇಗ, ನಾವು ಈ ಕೆಂಗ್ರೆಲ್ಲ ಇರುವುದು ಸದ್ಯಕ್ಕೆ, ಅದು ಅಲ್ಲಿಂದಾನೇ ಜೇರಿ ಹೋಗ್ತಾ ಇದೀನಿ.
0: ಇನ್ನು ಮೆಟ್ರೋ ಕನೆಕ್ಟಿವಿಟಿ ಇದೆ ಅಲ್ವಾ ನಿಮ್ಗೆ?
1: ಸರ್, ಈ ಕಡೆ ಮಾರ್ಕೆಟ್ ಹೋಗಿ ಹಿಂಗ್ ಹೋಗ್ಬೇಕು.
0: ಹೋಗ್ಬೇಕು. ಯಾವ ಹಾಡನ್ನ ಕೇಳ್ಬೇಕು ಅನ್ಕೋತೀರಿ?
1: ಉತ್ತರಳ್ಳಿ ಕಡೆಯಿಂದ ಹೋಗ್ತೀನಿ.
0: ಉತ್ತರಳ್ಳಿ ಕಡೆಯಿಂದ.
1: ದ್ವಾರಕಿ ಸರ್ ಊಟದ ಶುಭಾಶಯಗಳು. ನ್ಯಾಯದೇವರಿಂದ ಯಾವ್ದಾರು ಹಾಕಿ ಸರ್, ಅಕಸ್ಮಾತ್ ಬೆಳೆಯಲಿ ಮೇಲೆ ಯಾವ್ದೇ ಹಾಕಿ.
0: ಖಂಡಿತ ಆಗ್ತೀವಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಿಮ್ಗೆ ಒಳ್ಳೇದಾಗ್ಲಿ, ಹಬ್ಬದ ಶುಭಾಶಯಗಳು. ದ್ವಾರಕೀಶ್ ಅವರ ಅಭಿಮಾನಿ ಅಂತ ಹೇಳಿದ್ರಿ. ನಿಮ್ಮ ಇಷ್ಟದ ಗೀತೆ ಪ್ರಸಾರ ಆಗುತ್ತೆ, ಕೇಳಿ ಆನಂದಿಸಿ. ನಂದಿನಿ ಅವರೇ ನಮಸ್ಕಾರ ಕರೆ ಮಾಡಿ.
1: ನಮಸ್ತೆ.

0: ಮುಂದಿನ ಕರೆಯನ್ನ ನಮ್ಮ ಗೆಳೆಯರೊಬ್ರು ಮಾಡಿದ್ದಾರೆ. ನಮಸ್ಕಾರ.
1: ಹಲೋ, ನಮಸ್ತೆ ಸರ್.
0: ನಿಮ್ ಬಗ್ಗೆ ಹೇಳಿ, ಪರಿಚಯ ಮಾಡ್ಕೊಡಿ. ಮಹದೇವಮ್ಮ. ಮಾದನಾಯಕನಹಳ್ಳಿ ಎಲ್ಲಿ ಬರುತ್ತೆ? ಮಾದನಾಯಕನಹಳ್ಳಿ ನೆಲಮಂಗಲ ಹತ್ರ ಬರುತ್ತೆ. ಏನ್ ಮಾಡ್ಕೊಂಡಿದ್ದೀರಿ ಮಹದೇವಮ್ಮ?
1: ಮನೆಯಲ್ಲಿ
0: ವ್ಯವಸಾಯ ಮಾಡ್ತೀರಿ? ಗೃಹಿಣಿ. ಬೆಳಗಿನ ಕೆಲಸಗಳೆಲ್ಲ ಮಾಡಿದ್ರ? ತಿಂಡಿ ಏನ್ ಮಾಡಿದ್ರಿ?
1: ಅವಲಕ್ಕಿ.
0: ಅವಲಕ್ಕಿ ಅವಲಕ್ಕಿ ಜೊತೆಗೆ
1: ಪಕೋಡ ಮಾಡಿದ್ರಿ?
0: ಇನ್ನೇನ್ ಮಾಡಿದ್ರಿ? ಪಕೋಡ ಮಾಡಿದ್ರ? ಅಯ್ಯೋ, ನೋಡಿದ್ರ ಬರೋದಾ ಈಗ ಕಾರ್ಯಕ್ರಮ ಮುಗಿಸ್ಕೊಂಡು?
1: ಬನ್ನಿ ಬನ್ನಿ ಸರ್, ಅನ್ನ ಸಾರು ಮಾಡ್ತೀವಿ. ಬಿಸಿ ಬಿಸಿ ಊಟ
0: ಮಾಡಿ. ಬಿಸಿ ಅನ್ನ ಸಾರು ಪಕೋಡ ಕೊಡ್ತೀರಾ ಇಲ್ವಾ?
1: ಹೌದಾ, ಬಿಸಿ ಮಾಡ್ಕೊಡ್ತೀವಿ. ಬರ್ರಿ ಸರ್, ನೀವು ಬರೋದೇ ಅಂತ ನಾನು ಮಾಡಕ್ಕೆ ಬರ್ತೀನಿ ಸರ್. ಆಯ್ತು,
0: ಖಂಡಿತ ಬರೋಣ ಹಾಗಾದ್ರೆ. ಮಹದೇವಮ್ಮ, ಯಾವ ಹಾಡನ್ನ ಕೇಳಬೇಕು ಅನ್ಕೋತೀರಿ?
1: ಅದೃಷ್ಟವಂತದಲ್ಲಿ ಯಾವ್ದಾನ ಒಂದು ಹಾಕ್ತೀವಿ. ದ್ವಾರಕೀಶರದು ಇವತ್ತು ಬರ್ತಡೇ ಅಲ್ಲ ಸರ್.
0: ಆಯ್ತು, ಖಂಡಿತ ಅದೃಷ್ಟವಂತ ನಾನು, ಯಾಕಂದ್ರೆ ಇವತ್ ನಿಮ್ ಕರೆ ಸಿಕ್ಕಿದೆ, ನಿಮ್ ಜೊತೆ ಮಾತಾಡುವಂತ ಭಾಗ್ಯ ಸಿಕ್ಕಿದೆ.
1: ಒಂದು 50 ಕಾಲ್ ಮಾಡಿದ್ವಿ ಸರ್, ನನಗೆ ಇವತ್ತು ನನಗೆ ಅದೃಷ್ಟ ಆಗಿತ್ತು.
0: ಆಯ್ತು ಆಯ್ತು, ಖುಷಿ ಆಯ್ತು ನಿಮ್ಮನ್ ಮಾತಾಡ್ಸಿದ್ದು ಮಹದೇವಮ್ಮ, ಒಳ್ಳೇದಾಗ್ಲಿ ನಿಮ್ಗೆ. ಹಬ್ಬ ಹೇಗೆ ಸಿದ್ಧತೆ ಮಾಡ್ಕೊಂಡಿದ್ದೀರಾ?
1: ನಮ್ದು ಮೂರನೇ ಸೋಮವಾರ.
0: ಮೂರನೇ ಸೋಮವಾರನಾ? ಓಕೆ, ಆಯ್ತು, ಒಳ್ಳೇದಾಗ್ಲಿ ಮಹದೇವಮ್ಮ. ನಮಸ್ಕಾರ ಕರೆ ಮಾಡಿದ್ದಕ್ಕೆ.
1: ನಮಸ್ತೆ.

0: ಮತ್ತೋರ್ವ ಗೆಳೆಯರು ಕರೆಗೊಂದು ಹಾಡು ಕರೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೇಕು, ನಾನು ಮಾತಾಡಬೇಕು, ನನ್ನ ಹಾಡು ಪ್ರಸಾರ ಆಗಬೇಕು ಅಂತ ಹೇಳಿ ಕರೆ ಮಾಡಿದ್ದಾರೆ. ನೋಡೋಣ ಯಾರು ಎಲ್ಲಿಂದ ಕರೆ ಮಾಡಿದ್ದಾರೆ ಅಂತ. ನಮಸ್ಕಾರ.
1: ನಮಸ್ಕಾರ ಸರ್, ನಾನು ಶಂಕರ್ ಅಂತ, ಬೆಂಗಳೂರಿಂದ.
0: ಶಂಕರ್, ಸ್ವಲ್ಪ ಹಿಂದೆ ಶಬ್ದ ಬರ್ತಾ ಇದೆ, ಸ್ವಲ್ಪ ಶಬ್ದ ಕಡಿಮೆ ಇರೋ ಪ್ಲೇಸ್ ಬರ್ತೀರಾ?
1: ರೋಡಲ್ಲಿ ಇದ್ದೆ, ರಸ್ತೆಯಲ್ಲಿ ಸಿಕ್ಕಿದ್ದೆ.
0: ಹೌದ್ರಾ? ಸ್ವಲ್ಪ ಸ್ವಲ್ಪ ಒಂದು ಒಂದು ಬದಿಗೆ ಬಂದ್ಬಿಡಿ, ಒಂದ್ ಎರಡ್ ನಿಮಿಷ ಅಷ್ಟೇ. ಯಾಕೆಂದ್ರೆ

0: ಶಬ್ದ ಬರ್ತಾ ಇದ್ರೆ ಏನಾಗುತ್ತೆ, ಕೇಳೋಗ್ರಿಗೂ ಕಷ್ಟ ಆಗತ್ತೆ ಅಲ್ವಾ? ನೀವು ನಡ್ಕೊಂಡು ಹೋಗ್ತಾ ಇರ್ತೀರಿ, ಬೇರೆ ಎಲ್ಲ ಟ್ರಾಫಿಕ್ ಶಬ್ದ ಎಲ್ಲ ಕೇಳತ್ತೆ ಅಲ್ವಾ? ಆಯ್ತು ಆಯ್ತು,
1: ಸುಮಾರು ದಿನದಿಂದ ಬಹಳ ದಿನದಿಂದ ಟ್ರೈ ಮಾಡ್ತಾ ಇದ್ದೆ.
0: ಇವತ್ತು ಕರೆ ಸಿಕ್ತು ನಿಮ್ಗೆ. ಏ ಇಲ್ಲ, ಹಾಗೇನಿಲ್ಲ, ಪ್ರಯತ್ನ ಮಾಡಿದ್ರೆ ನಮ್ಮ ಅನೇಕ ಕೇಳುಗರಿಗೆ ದಿನ ಕರೆ ಸಿಗತ್ತೆ. ಕೆಲವರು ಮಾಡಬೇಡಿ ಅಂದಾಗ ಒಂದ್ ವಾರ ಬಿಟ್ಟು ಮಾಡ್ತಾರೆ, ಒಂದ್ ತಿಂಗಳು ಬಿಟ್ಟು ಮಾಡ್ತಾರೆ. ಸೊ ಹಾಗಾಗಿ ಬೇರೆಯವ್ರಿಗೆ ನೋಡಿ, ಈಗ ನಿಮ್ಗೊಂದು ಅವಕಾಶ ಸಿಕ್ತು ಅಲ್ವಾ?
1: ನಮ್ಮ ಧರ್ಮಪತ್ನಿ ಅಂತೂ ಬಹಳ ಇಷ್ಟ ಪಡ್ತಾರೆ ಇದಂತೂ. ಸುಮಾರು ದಿನದಿಂದ ನಮ್ಮ ತಂದೆ ತಾಯಿಗಳೆಲ್ಲ ಕೇಳ್ತಾ ಇದ್ರು. ನಮ್ಮ ಧರ್ಮಪತ್ನಿ ಅವ್ರು ಸುನೀತಾ ಅವ್ರಿಗೋಸ್ಕರ ದುಡ್ಡು ಅಡಿಯಿಂದ, ದೇವರ ದುಡ್ಡಿಂದ, ಕೃಷ್ಣ
0: ನೀ ಕೃಷ್ಣ, ಶ್ರೀ ಕೃಷ್ಣ ಶ್ರೀ ಕೃಷ್ಣ.
1: ಹೌದು,
0: ಇನ್ನೇನು ಇನ್ನೇನು ಹೇಳ ಇನ್ನೇನಾದ್ರು ಹೇಳಕ್ ಇಷ್ಟಪಡ್ತೀರಾ? ಕಾರ್ಯಕ್ರಮಗಳು ಯಾವ್ದು ಯಾವ್ದು ಕೇಳ್ತೀರಿ ಜಾಸ್ತಿ?
1: ಸರ್, ವಿವಿಧ ಭಾರತಿ ಕೇಳ್ತೀವಿ.
0: ಎಲ್ಲಾ ಕಾರ್ಯಕ್ರಮ ಇಷ್ಟ ಆಗುತ್ತೆ
1: ಕೇಳೋದು? ತುಂಬಾ ಇಷ್ಟ ಆಗೋದು. ಅದ್ರಲ್ಲಿ ಹಳೆ ಸಾಂಗ್ಗಳು ಸ್ವಲ್ಪ, ಅದ್ರಲ್ಲಿರೋ ಸ್ವಾದ, ಆಮೇಲೆ ಅದ್ರಲ್ಲಿರೋ ಅರ್ಥಪೂರ್ಣಗಳು ತುಂಬಾ. ಕನ್ನಡ
0: ದಯವಿಟ್ಟು ಅದೇ ಒಂದ್ ಕಡೆ ನಿಂತ್ಕೊಳ್ಳಿ, ನೀವು ನಡ್ಕೊಂಡು ಹೋಗ್ಬೇಡಿ. ನಿಂತಿದ್ದೀರಾ? ಯಾಕಂದ್ರೆ ತುಂಬಾ ಡಿಸ್ಟರ್ಬೆನ್ಸ್ ಇದೆ. ಇರ್ಲಿ, ಇನ್ನು ಒಂದ್ ಪ್ರಶ್ನೆ, ಬಹುತೇಕ ಒಂದ್ ಲೈನ್ ಅಲ್ಲಿ ಉತ್ತರ ಕೊಡಿ. ನಾವೆಲ್ಲ ಫಿಟ್ನೆಸ್ ಬಗ್ಗೆ ತುಂಬಾ ಯೋಚನೆ ಮಾಡ್ತೀರಿ, ಓಕೆನಾ? ಆಗಿರ್ಬೇಕು ಈಗಿರ್ಬೇಕು ಅನ್ಕೋತೀವಿ. ಸಕ್ಕರೆ ತಿನ್ನೋವಾಗ ಯೋಚನೆ ಮಾಡ್ತೀವಿ, ಮೈದಾ ತಿನ್ನೋವಾಗ ಯೋಚನೆ ಮಾಡ್ತೀವಿ, ಉಪ್ಪು ಜಾಸ್ತಿ ಇರೋ ತಿನ್ನೋವಾಗ ಯೋಚನೆ ಮಾಡ್ತೀವಿ, ಆದ್ರೂ ತಿಂತಾನೆ ಇರ್ತೀವಿ. ಇವೆಲ್ಲ ಯೋಚನೆಗೆ ಅಷ್ಟೇ ಅಲ್ಲಿಗೆ ಸೀಮಿತ ಮಾಡ್ತೀವಿ. ಯಾರಾದ್ರೂ ತೋರಿಸಿದ್ರೆ ಆಸೆಯ ಹಕ್ಕಿ ಹಾರತ್ತೆ. ಏನಂತೀರಾ ಅವ್ರಿಗೆ?
1: ಏನಿಲ್ಲ ಸರ್, ಫಿಟ್ನೆಸ್ ಗೋಸ್ಕರ ಆದ್ರೂ ಸ್ವಲ್ಪ ಬಾಯಿ ಕಟ್ಟಬೇಕಾಗತ್ತೆ. ಸಕ್ಕರೆ ಅಂಶ ಇರೋ ಬಿಟ್ಟು ಬೆಲ್ಲದ ಅಂಶ ಆ ತರ ತಗೋಬಹುದು. ಅವ್ರ ಆಪ್ಷನ್ ಅಲ್ಲಿ ತುಂಬಾ ಹುಡ್ಕೋಬಹುದು. ಈಗಿನ ಜನರೇಷನ್ ಅಲ್ಲಿ ಈಗಿನ ಇದ್ರಲ್ಲಿ ಅಂದ್ರೆ ಆರೋಗ್ಯನೇ ಮೇನ್, ಮಿಕ್ಕಿದೆಲ್ಲ ಸೆಕೆಂಡ್ರಿ.
0: ನೀವು ಬೆಲ್ಲ ಒಳ್ಳೇದು ಅಂತ ಹೇಳಿದ್ರೆ ಮತ್ ಬೆಲ್ಲ ಸ್ಟಾರ್ಟ್ ಮಾಡ್ಬಿಟ್ರ, ಅದು ಸಕ್ಕರೆಯ ಅಂಶನೇ. ಹಾಗಾಗಿ ಎಲ್ಲದಕ್ಕೂ ಒಂದು ಲಿಮಿಟ್,
1: ಲಿಮಿಟ್ ಅಷ್ಟೇ.
0: ಅದನ್ನ ಕ್ರಾಸ್ ಮಾಡಿ ಏನ್ ಮಾಡಿದ್ರು ಕಷ್ಟನೇ.
1: ಹೌದು ಸರ್, ಹೌದು, ಯಾವ್ ತಗೊಂಡ್ರು ಲಿಮಿಟ್ ಅಲ್ಲೇ ತಗೋಬೇಕು.
0: ಹೌದು,
1: ಅದ್ರ ಲಿಮಿಟ್ ಬಿಟ್ಟು ಹೋಗ್ಬಾರ್ದು. ಯಾವ್ದೇ ಆದ್ರೂ ಅಮೃತನೂ ವಿಷಯ ಆಗುತ್ತೆ ಅಂತ ಗೊತ್ತಲ್ಲ, ಜಾಸ್ತಿ ತಗೊಂಡ್ರೆ. ಹಾಗಾಗಿ
0: ಆಯ್ತು ಶಂಕರ್, ನಿಮ್ಮ ಇಷ್ಟದ ಗೀತೆ ಖಂಡಿತ ಪ್ರಸಾರ ಆಗುತ್ತೆ. ಕರೆ ಮಾಡಿದಕ್ಕೆ ಧನ್ಯವಾದಗಳು.
1: ತುಂಬಾ ಥ್ಯಾಂಕ್ಸ್ ಸರ್,
0: ತುಂಬಾ ಖುಷಿ ಆಯ್ತು ನಿಮ್ಮನ್ನ ಮಾತಾಡಿಸಿದ್ದು. ಒಳ್ಳೇದಾಗ್ಲಿ ನಿಮ್ಗೆ ಶಂಕರ್.
1: ಥ್ಯಾಂಕ್ ಯು,
0: ನಮಸ್ಕಾರ.

ನಾಶವಾಯಿತು. ನೀನೇಜಂಬ ನೀತಿ ನಿಜವಾಯಿತು, ನಾನೇಜಂಬ ಭಾವ ನಾಶವಾಯಿತು.

0: ಇವತ್ತಿನ ಕರೆಗೊಂದು ಹಾಡು ಕಾರ್ಯಕ್ರಮದ ಮುಂದಿನ ಹಾಗೂ ಕೊನೆಯ ಕರೆ ನಮ್ಮ ಗೆಳೆಯರೊಬ್ರು ಮಾಡಿದ್ದಾರೆ. ನಮಸ್ಕಾರ.
1: ನಮಸ್ಕಾರ ರೀ ಸರ್.
0: ನಿಮ್ಮ ಹೆಸರು ಹೇಳಿ, ಎಲ್ಲಿಂದ ಕರೆ ಮಾಡಿದ್ರಿ?
1: ಸರ್ ನನ್ನ ಹೆಸರು ರಮೇಶ್ ಬಾಬು ಅಂತ ರೀ. ವಿದ್ಯಾರಣ್ಯಪುರಂ ದೊಡ್ಡ ಬಂಪ್ ಸಂದ್ರ ಬೆಂಗಳೂರು ರೀ.
0: ರಮೇಶ್ ಬಾಬು?
1: ಹೌದ್ರಿ, ಬ್ಲೈಂಡ್ ರೀ. ಎರಡು
0: ರಮೇಶ್ ಬಾಬು, ತಿಂಡಿ ಮಾಡಿದ್ರ?
1: ತಿಂಡಿ ಚಪಾತಿ ಮಾಡಿದ್ದೀರಿ.
0: ಏನ್ ಊಟದ ಟೈಮಲ್ಲಿ ತಿಂಡಿ ಕೇಳ್ತಾ ಇದೀರಿ ಅಂತ ಅನ್ಕೋತಾ ಇದೀರ?
1: ಇಲ್ಲ ಇಲ್ಲ ರೀ, ಊಟ ಸ್ವಲ್ಪ ತಿಂಡಿ ಸ್ವಲ್ಪ ಲೇಟ್ ಆಯ್ತು ರೀ. ಇವತ್ತು ದ್ವಾರ್ಕ ಹುಟ್ಟಿದ ಹಬ್ಬ ಅಲ್ಲ ರೀ. ಅದೊಂದು ಸಿಂಗಾಪುರ್ನಲ್ಲಿ ರಾಜಕುಳ ಅಲೆ ಫಿಲ್ಮ್ ತುಂಬಾ ಇಷ್ಟ ರೀ. ಪ್ರೇಮ ಪ್ರೀತಿ ನನ್ನ ಓದ್ತಿರೋ, ನ್ಯಾಯ ನೀತಿ ನನ್ನ ಓದ್ತಿರೋ ಆ ಸಾಂಗ್ ಬೇಕಾಗಿತ್ತು.
0: ಖಂಡಿತ ಪ್ರಸಾರ ಮಾಡೋಣ. ಕಲಾಭಾರತಿ ಕೇಳಿದ್ರ ಕಾರ್ಯಕ್ರಮ?
1: ಕಲಾಭಾರತಿ ಕೇಳ್ತಾ ಇರ್ತೀನಿ ರೀ.
0: ಇವತ್ತಿವತ್ ಕೇಳಿದ್ರ?
1: ಇವತ್ತು ಇನ್ನೂ ಕೇಳಿಲ್ಲ ರೀ.
0: ಕೇಳಿಲ್ಲ ಅಲ್ಲ, ಮುಗಿತಲ್ಲ ಇನ್ನ. ದ್ವಾರಕೀಶ್ ಅವ್ರ ಬಗ್ಗೆ ಇತ್ತು ಇವತ್ತು ಕಾರ್ಯಕ್ರಮ?
1: ಇನ್ನು ಇಲ್ಲ ರೀ, ಇವತ್ತು ಸ್ವಲ್ಪ ನನಗೆ ಪ್ರಾಬ್ಲಮ್ ಆಗಿತ್ತು,
0: ಕೇಳಕ್ಕಾಗ್ಲಿಲ್ಲ.
1: ಕೇಳಕ್ಕಾಗಿಲ್ಲ ರೀ.
0: ಆಯ್ತು, ನಿಮ್ಮ ಇಷ್ಟದ ಗೀತೆ ಪ್ರಸಾರ ಆಗತ್ತೆ.
1: ಸರ್ ನಿಮ್ಮ ಹೆಸರು ಗೊತ್ತಾಗಿಲ್ಲ.
0: ಸುನಿಲ್, ಸುನಿಲ್ ರುದ್ರಮೂರ್ತಿ ಅಂತ. ಆಯ್ತು, ಒಳ್ಳೇದಾಗ್ಲಿ ನಿಮ್ಗೆ. ಹೀಗೆ ಕರೆ ಮಾಡ್ತಾ ಇರಿ, ನಮ್ಮ ಎಲ್ಲಾ ಕಾರ್ಯಕ್ರಮಗಳನ್ನ ಕೇಳ್ತಾ ಇರಿ.
1: ಎಲ್ಲ ಕಾರ್ಯಕ್ರಮ ರಾತ್ರಿ 10-11 ಗಂಟೆವರೆಗೂ ಪ್ರೇಮ ನಿನ್ನದು ಅಂದ್ರೆ ತುಂಬಾ ಇಷ್ಟ ರೀ ನನ್ಗೆ. ಕನಸಿನ ಲೋಕ ಎರಡು ಇಷ್ಟ ನನ್ಗೆ.
0: ಆಯ್ತು, ಧನ್ಯವಾದಗಳು ಕರೆ ಮಾಡಿದಕ್ಕೆ ಬಾಬು. ನಮಸ್ಕಾರ.

ಈ ಗೀತೆಯೊಂದಿಗೆ ಇವತ್ತಿನ ಕರೆಗೊಂದು ಹಾಡು ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಗುತ್ತೆ. ಕರೆ ಮಾಡಿದ ಎಲ್ಲ ಗೆಳೆಯರಿಗೆ ಮತ್ತೊಮ್ಮೆ ಪ್ರೀತಿಯ ವಂದನೆಗಳನ್ನು ತಿಳಿಸ್ತಾ ಇನ್ನು ಕೆಲವೇ ಕ್ಷಣಗಳಲ್ಲಿ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಕೆಪಿಎಸ್ಸಿ ಮಾಜಿ ಅಧ್ಯಕ್ಷ ಶಿವಶಂಕರಪ್ಪ ಅವರ ಬೆಂಗಳೂರು ನಿವಾಸದ ಮೇಲೆ ಜಾರಿ ನಿರ್ದೇಶನದ ಅಧಿಕಾರಿಗಳು ದಾಳಿ ಮುಂದುವರೆಸಿದ್ದಾರೆ. ಸುಮಾರು 26 ಗಂಟೆಗಳಿಂದ ದಾಳಿ ಮುಂದುವರೆದಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನವದೆಹಲಿ ಪ್ರವಾಸ ಕೈಗೊಂಡಿದ್ದಾರೆ. ಉಭಯ ನಾಯಕರು ನವದೆಹಲಿಯಲ್ಲಿ ನಡೆಯಲಿರುವ ಕಾಂಗ್ರೆಸ್ ಕಾರ್ಯಕಾರಿಣಿ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಪ್ರಾದೇಶಿಕ ಉದ್ವಿಗ್ನತೆ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಮುಂದಿನ ಆದೇಶದವರೆಗೆ ಇರಾನ್ನೊಂದಿಗೆ ಎಲ್ಲಾ ವ್ಯಾಪಾರ ವಾಣಿಜ್ಯ ವಿನಿಮಯ ಮತ್ತು ಹಣಕಾಸು ವಹಿವಾಟುಗಳನ್ನು ಸ್ಥಗಿತಗೊಳಿಸಿರುವುದಾಗಿ ಯುನೈಟೆಡ್ ಅರಬ್ ಎಮಿರೇಟ್ಸ್ ಯುಎಇ ಘೋಷಿಸಿದೆ. ಪಶ್ಚಿಮ ಬಂಗಾಳದ ಕೋಲ್ಕತ್ತಾದ ಹೋಟೆಲ್ವೊಂದರಲ್ಲಿ ಇಂದು ಮುಂಜಾನೆ ಸಂಭವಿಸಿದ ಅಗ್ನಿ ಅವಘಡದಲ್ಲಿ 9 ಮಂದಿ ಮೃತಪಟ್ಟಿದ್ದು 6 ಮಂದಿ ಗಾಯಗೊಂಡಿದ್ದಾರೆ. ಘಟನೆ ಕುರಿತು ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ದುಃಖ ವ್ಯಕ್ತಪಡಿಸಿದ್ದಾರೆ. ಭಾರತದ ಆರ್ಥಿಕ ಬೆಳವಣಿಗೆಯನ್ನು ಇಂದು ಜಾಗತಿಕ ಮಟ್ಟದಲ್ಲಿ ಗುರುತಿಸಲಾಗುತ್ತಿದ್ದು ದೇಶ 6-8 ಬೆಳವಣಿಗೆ ದರದಲ್ಲಿ ಸಾಗುತ್ತಿದೆ ಎಂದು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದ್ದಾರೆ.

2025 ಹಣಕಾಸು ವರ್ಷದಲ್ಲಿ ನೂತನ ಇಪಿಎಫ್ಒ ಚಂದಾದಾರರಲ್ಲಿ ಶೇಕಡಾ 59% 18-25 ವಯಸ್ಸಿನವರು ಎಂದು ವರದಿ ತಿಳಿಸಿದೆ. ಇದು ಔಪಚಾರಿಕ ಉದ್ಯೋಗಕ್ಕೆ ಪ್ರವೇಶಿಸುವ ಅತಿದೊಡ್ಡ ಯುವ ಸಮೂಹ ಎಂದು ಹೇಳಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಹಲವು ಗಣ್ಯರು ಬೆಂಗಳೂರಿನಲ್ಲಿ ಮಾಜಿ ಸಚಿವ ಬಿಸಿ ನಾಗೇಶ್ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡೆದರು. ವಿಧಾನ ಪರಿಷತ್ನಲ್ಲಿಂದು ಮಾಜಿ ಸಚಿವ ಬಿಸಿ ನಾಗೇಶ್ ನಿಧನಕ್ಕೆ ಸಂತಾಪ ಸೂಚಿಸಲಾಯಿತು. ಕಲಾಪ ಆರಂಭವಾಗುತ್ತಿದ್ದಂತೆ ಸಭಾಪತಿ ಸಲೀಂ ಅಹಮದ್ ಸಂತಾಪ ಸೂಚಿಸಿದರು. ನವದೆಹಲಿಯಲ್ಲಿ ನಡೆಯುತ್ತಿರುವ ಬಿಡಬ್ಲ್ಯೂಎಫ್ ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ನ ಮಿಶ್ರ ಡಬಲ್ಸ್ ವಿಭಾಗದಲ್ಲಿ ಭಾರತದ ತನಿಷಾ ಕ್ರಾಸ್ಟ್ರೋ ಮತ್ತು ಧ್ರುವ ಕಪಿಲಾ ಜೋಡಿ ಪ್ರೀ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದೆ. ಶ್ರೀಲಂಕಾದ ಗಾಲೆಯಲ್ಲಿ ನಡೆಯುತ್ತಿರುವ ಮೊದಲ ಟೆಸ್ಟ್ ಕ್ರಿಕೆಟ್ ಪಂದ್ಯದಲ್ಲಿ ಭಾರತ ನೀಡಿರುವ 372 ರನ್ಗಳ ಗುರಿ ಬೆನ್ನತ್ತಿರುವ ಶ್ರೀಲಂಕಾ ಎರಡನೇ ಇನ್ನಿಂಗ್ಸ್ನಲ್ಲಿ ಭೋಜನ ವಿರಾಮದ ವೇಳೆಗೆ 6 ವಿಕೆಟ್ ನಷ್ಟಕ್ಕೆ 175 ರನ್ ಗಳಿಸಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 1:10 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 5:00.

0: ಕಡಿಮೆ ಬಡ್ಡಿಯಲ್ಲಿ ಲೋನ್ ಬೇಕಾ?
1: ಅದು ಕೂಡ ಆಪ್ ನಿಂದ. ಸಿಕ್ಬಿದ್ರು.
2: ಅಪರಿಚಿತ ಆಪ್ ನಿಂದ ಬಚಾವಾಗಿ.
3: RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
4: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
5: ಇದು ವಿವಿಧ ಭಾರತಿಯ ಆಕಾಶವಾಣಿ ಕನ್ನಡ. ಇನ್ನು ಮುಂದೆ ಕೇಳಿ ವರದನಾಯಕ ಚಿತ್ರದ ಗೀತೆಯನ್ನ ಅರ್ಜುನ್ ಜಿನಿಯಾ ಮತ್ತು ಅನುರಾಧ ಭಟ್ ಅವರು ಹಾಡಿದ್ದಾರೆ. ಅರ್ಜುನ್ ಜಿನಿಯಾ ಅವರ ಸ್ವರಕಲ್ಪನೆಗೆ ಚೇತನ್ ಕುಮಾರ್ ಅವರ

0: That's all.
1: ವರದನಾಯಕ ಚಿತ್ರದ ಗೀತೆಯನ್ನ ಇದುವರೆಗೆ ನೀವು ಕೇಳಿ ಬಂದ್ರಿ. ಸಮಯ ಇನ್ನೇನು 1:10 ಆಗಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಕನ್ನಡದಲ್ಲಿ ವಾರ್ತೆಗಳು.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ಭಾರತದ ಆರ್ಥಿಕ ಪ್ರಗತಿಗೆ ಜಾಗತಿಕ ಮನ್ನಣೆ. ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್. 4ನೇ ಭಾರತ ಸಿಂಗಾಪುರ ಸಚಿವರ ಮಟ್ಟದ ದುಂಡುಗೇಜಿನ ಸಭೆ. ಆರ್ಥಿಕ ಬಾಂಧವ್ಯ ಪರಾಮರ್ಶೆ. ಕೋಲ್ಕತ್ತಾದ ಹೋಟೆಲ್ವೊಂದರಲ್ಲಿ ಅಗ್ನಿ ಅವಘಡ, 9 ಮಂದಿ ಸಾವು. ಉಪರಾಷ್ಟ್ರಪತಿ, ಪ್ರಧಾನಿ ಸೇರಿದಂತೆ ಗಣ್ಯರಿಂದ ಸಂತಾಪ. ಭಾರತ ಶ್ರೀಲಂಕಾ ಟೆಸ್ಟ್ ಕ್ರಿಕೆಟ್ ಸರಣಿ. ಮೊದಲ ಪಂದ್ಯದ ಅಂತಿಮ ದಿನವಾದ ಇಂದು ಗೆಲುವಿನ ತವಕದಲ್ಲಿ ಭಾರತ. ಹಾಗೂ ಬಿಡಬ್ಲ್ಯೂಎಫ್ ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್. ಮಿಶ್ರ ಡಬಲ್ಸ್ನ ಪ್ರೀ ಕ್ವಾರ್ಟರ್ ಫೈನಲ್ಸ್ ಪ್ರವೇಶಿಸಿದ ಭಾರತದ ತನಿಷಾ ಧ್ರುವ್ ಜೋಡಿ. ವಾರ್ತೆಗಳ ವಿವರ. ಭಾರತದ ಆರ್ಥಿಕ ಬೆಳವಣಿಗೆಯನ್ನು ಇಂದು ಜಾಗತಿಕ ಮಟ್ಟದಲ್ಲಿ ಗುರುತಿಸಲಾಗುತ್ತಿದ್ದು, ದೇಶ 6-8% ಬೆಳವಣಿಗೆ ದರದಲ್ಲಿ ಸಾಗುತ್ತಿದೆ ಎಂದು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿಂದು ಆಯೋಜಿಸಲಾಗಿದ್ದ ಉತ್ತರ ಪ್ರದೇಶ ಜಪಾನ್ ಹೂಡಿಕೆ ಶೃಂಗಸಭೆಯಲ್ಲಿ ಮಾತನಾಡಿದ ಅವರು, ದೇಶದಲ್ಲಿ ಪ್ರತಿವರ್ಷ ಸುಮಾರು 130 ಶತಕೋಟಿ ಅಮೆರಿಕನ್ ಡಾಲರ್ ಹೂಡಿಕೆಯಾಗುತ್ತಿದ್ದು, ರೈಲ್ವೆ ಜಾಲದ ಶೇಕಡ 99.6% ವಿದ್ಯುದೀಕರಣ ಪೂರ್ಣಗೊಂಡಿದೆ. ಕಳೆದ ದಶಕದಲ್ಲಿ 38,000 ಕಿಲೋಮೀಟರ್ ಹೊಸ ರೈಲ್ವೆ ಮಾರ್ಗ, 162 ಸೆಮಿ ಹೈಸ್ಪೀಡ್ ರೈಲುಗಳು ಹಾಗೂ 65,000 ಕಿಲೋಮೀಟರ್ಗೂ ಹೆಚ್ಚು ಹೆದ್ದಾರಿಗಳನ್ನು ನಿರ್ಮಿಸಲಾಗಿದೆ ಎಂದು ಸಚಿವರು ಮಾಹಿತಿ ನೀಡಿದರು.

0: ಇಂದು ಮತ್ತು ನಾಳೆ ನಡೆಯಲಿರುವ 4ನೇ ಭಾರತ ಸಿಂಗಾಪುರ ಸಚಿವರ ಮಟ್ಟದ ದುಂಡುಮೇಜಿನ ಸಭೆಯಲ್ಲಿ ಭಾಗವಹಿಸಲು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ನೇತೃತ್ವದ ಉನ್ನತ ಮಟ್ಟದ ನಿಯೋಗ ಸಿಂಗಾಪುರಕ್ಕೆ ತೆರಳಿದೆ. ನಿಯೋಗದಲ್ಲಿ ಕೇಂದ್ರ ಸಚಿವರಾದ ಡಾ ಎಸ್ ಜೈಶಂಕರ್, ಪಿಯೂಷ್ ಗೋಯಲ್, ಜಿತಿನ್ ಪ್ರಸಾದ್ ಇದ್ದಾರೆ. 2022ರಲ್ಲಿ ಪ್ರಾರಂಭವಾದ ಈ ದುಂಡುಮೇಜಿನ ಸಭೆ ಉಭಯ ದೇಶಗಳ ನಡುವಿನ ದ್ವಿಪಕ್ಷೀಯ ಆರ್ಥಿಕ ಸಹಕಾರವನ್ನು ಪರಾಮರ್ಶಿಸುವ ಹಾಗೂ ಹೊಸ ಅವಕಾಶಗಳನ್ನು ಕಂಡುಕೊಳ್ಳುವ ಪ್ರಮುಖ ವೇದಿಕೆಯಾಗಿದೆ. ಈ ಬಾರಿಯ ಸಭೆಯಲ್ಲಿ ಅತ್ಯಾಧುನಿಕ ಉತ್ಪಾದನೆ, ಸಂಪರ್ಕ, ಡಿಜಿಟಲೀಕರಣ, ಆರೋಗ್ಯ ಮತ್ತು ವೈದ್ಯಕೀಯ ಕ್ಷೇತ್ರ, ಕೌಶಲ್ಯಾಭಿವೃದ್ಧಿ ಹಾಗೂ ಸುಸ್ಥಿರತೆ ಎಂಬ 6 ವಲಯಗಳ ಅಡಿಯಲ್ಲಿ ಸಾಧಿಸಲಾದ ಪ್ರಗತಿಯನ್ನು ಪರಿಶೀಲಿಸಲಾಗುವುದು. ಈಗಾಗಲೇ ಸಿಂಗಾಪುರ ತಲುಪಿರುವ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರನ್ನು ಭಾರತಕ್ಕೆ ಸಿಂಗಾಪುರದ ಹೈಕಮಿಷನರ್ ಸೈಮನ್ ವಾಂಗ್ ಸ್ವಾಗತಿಸಿದ್ದಾರೆ. ಕೇಂದ್ರ ಗೃಹ ಹಾಗೂ ಸಹಕಾರ ಸಚಿವ ಅಮಿತ್ ಶಾ ಅವರು 2 ದಿನಗಳ ಭೇಟಿಗಾಗಿ ತಮಿಳುನಾಡಿಗೆ ತೆರಳಲಿದ್ದು, ಚೆನ್ನೈ ಸಮೀಪದ ಕೋವಳಂ ಆಯೋಜಿಸಲಾಗಿರುವ ದಕ್ಷಿಣ ರಾಜ್ಯಗಳ ಮುಖ್ಯಮಂತ್ರಿಗಳ ಸಮ್ಮೇಳನದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಅಮಿತ್ ಶಾ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿರುವ ಈ ಮಹತ್ವದ ಸಭೆಯಲ್ಲಿ ತಮಿಳುನಾಡು, ಕೇರಳ, ಆಂಧ್ರಪ್ರದೇಶ, ತೆಲಂಗಾಣ ಹಾಗೂ ಪುದುಚೇರಿ ಕೇಂದ್ರಾಡಳಿತ ಪ್ರದೇಶದ ಮುಖ್ಯಮಂತ್ರಿಗಳು ಮತ್ತು ಉನ್ನತಾಧಿಕಾರಿಗಳು ಭಾಗವಹಿಸಲಿದ್ದಾರೆ. ಮೌಲಾನಾ ಮೊಹಮ್ಮದ್ ಅಲಿ ಚೌಹರ್ ಟ್ರಸ್ಟ್ ಹಾಗೂ ಮೌಲಾನಾ ಮೊಹಮ್ಮದ್ ಅಲಿ ಚೌಹರ್ ವಿಶ್ವವಿದ್ಯಾಲಯಕ್ಕೆ ಸಂಬಂಧಿಸಿದ ಅಕ್ರಮ ಹಣ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜಾರಿ ನಿರ್ದೇಶನಾಲಯ ಇಡಿ ಉತ್ತರ ಪ್ರದೇಶದ ರಾಮ್ಪುರ, ಸಹರಾನ್ಪುರ ಹಾಗೂ ದೆಹಲಿಯ 10 ಸ್ಥಳಗಳಲ್ಲಿ ಶೋಧ ಕಾರ್ಯಾಚರಣೆ ನಡೆಸಿದೆ. ಅಕ್ರಮ ಹಣ ವರ್ಗಾವಣೆ ತಡೆ ಕಾಯ್ದೆ 2002ರ ಅಡಿಯಲ್ಲಿ ಈ ದಾಳಿಗಳು ಕೈಗೊಳ್ಳಲಾಗಿದ್ದು, ಸರ್ಕಾರಿ ಗುತ್ತಿಗೆಗಳ ಹಣವನ್ನು ಖಾಸಗಿ ಗುತ್ತಿಗೆದಾರರ ಮೂಲಕ ವಿಶ್ವವಿದ್ಯಾಲಯ ಮತ್ತು ಟ್ರಸ್ಟ್ನ ಆಸ್ತಿ ನಿರ್ಮಾಣಕ್ಕೆ ಬಳಸಲಾಗಿದೆ ಎಂಬ ಆರೋಪದ ಮೇಲೆ ತನಿಖೆ ನಡೆಯುತ್ತಿದೆ. ಈ ಅಕ್ರಮಕ್ಕೆ ಸಂಬಂಧಿಸಿದ ಹಣಕಾಸು ದಾಖಲೆಗಳು, ಡಿಜಿಟಲ್ ಸಾಕ್ಷ್ಯಗಳು ಹಾಗೂ ಅಪರಾಧದ ಲಾಭದ ಮೂಲಗಳನ್ನು ಪತ್ತೆಹಚ್ಚುವ ನಿಟ್ಟಿನಲ್ಲಿ ಇಡಿ ಅಧಿಕಾರಿಗಳು ಈ ಕಾರ್ಯಾಚರಣೆ ನಡೆಸಿದ್ದಾರೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಪ್ರತಿಕೂಲ ಹವಾಮಾನ ಪರಿಸ್ಥಿತಿ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕೆ ಕ್ರಮವಾಗಿ ಶ್ರೀಮಾತಾ ವೈಷ್ಣೋದೇವಿ ಶ್ರೈನ್ ಬೋರ್ಡ್ ವೈಷ್ಣೋದೇವಿ ಯಾತ್ರೆಗೆ ಹೊಸ ನೋಂದಣಿಯನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿದೆ. ಈಗಾಗಲೇ ನೋಂದಣಿ ಮಾಡಿಕೊಂಡು ಪ್ರಾಮಾಣಿತ RFID ಕಾರ್ಡ್ ಹೊಂದಿರುವ ಯಾತ್ರಿಕರಿಗೆ ಹವಾಮಾನ ಪರಿಸ್ಥಿತಿ ಮತ್ತು ಅಧಿಕಾರಿಗಳ ನಿರ್ದೇಶನಗಳಿಗೆ ಅನುಗುಣವಾಗಿ ಯಾತ್ರೆ ಮುಂದುವರಿಸಲು ಅವಕಾಶ ನೀಡಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿನ ಹೋಟೆಲ್ವೊಂದರಲ್ಲಿ ಇಂದು ಮುಂಜಾನೆ ಸಂಭವಿಸಿದ ಅಗ್ನಿ ಅವಘಡದಲ್ಲಿ 9 ಮಂದಿ ಮೃತಪಟ್ಟಿದ್ದು 6 ಮಂದಿ ಗಾಯಗೊಂಡಿದ್ದಾರೆ. ಪೊಲೀಸ್ ಮೂಲಗಳ ಪ್ರಕಾರ ಬೆಳಗಿನ ಜಾವ ಸುಮಾರು 2 ಗಂಟೆಗೆ ಬೆಂಕಿ ಕಾಣಿಸಿಕೊಂಡಿದ್ದು ಅಗ್ನಿಶಾಮಕ ದಳದ ಕೇಂದ್ರ ಕಚೇರಿಯ ಪಕ್ಕದಲ್ಲಿರುವ 5 ಅಂತಸ್ತಿನ ಕಟ್ಟಡದ 3ನೇ ಮಹಡಿಯಿಂದ ದಟ್ಟ ಹೊಗೆ ಆವರಿಸಿತ್ತು. ಪ್ರಾಥಮಿಕ ತನಿಖೆಯ ಪ್ರಕಾರ ಹೋಟೆಲ್ನಲ್ಲಿ ಅಗ್ನಿ ಸುರಕ್ಷತಾ ವ್ಯವಸ್ಥೆ ಅಥವಾ ಬೆಂಕಿ ನಂದಿಸುವ ಯಾವುದೇ ವ್ಯವಸ್ಥೆ ಇರಲಿಲ್ಲ ಎಂದು ತಿಳಿದುಬಂದಿದೆ. ಘಟನೆ ಕುರಿತು ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ದುಃಖ ವ್ಯಕ್ತಪಡಿಸಿದ್ದಾರೆ. ಸಾಮಾಜಿಕ ಜಾಲತಾಣದ ಪೋಸ್ಟ್ನಲ್ಲಿ ಉಪರಾಷ್ಟ್ರಪತಿ ಮೃತರ ಕುಟುಂಬಗಳಿಗೆ ಸಂತಾಪ ಸೂಚಿಸಿದ್ದು ಗಾಯಗೊಂಡವರು ಶೀಘ್ರ ಗುಣಮುಖರಾಗಲಿ ಎಂದು ಹಾರೈಸಿದ್ದಾರೆ. ಅವಘಡದಿಂದ ಸಂತ್ರಸ್ತರಾದವರಿಗೆ ಸ್ಥಳೀಯ ಆಡಳಿತ ಅಗತ್ಯ ನೆರವು ನೀಡುತ್ತಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ದುರಂತದಲ್ಲಿ ತಮ್ಮ ಆತ್ಮೀಯರನ್ನು ಕಳೆದುಕೊಂಡ ಕುಟುಂಬಗಳಿಗೆ ಸಂತಾಪ ಸೂಚಿಸಿರುವ ಅವರು ಗಾಯಗೊಂಡವರ ಶೀಘ್ರ ಚೇತರಿಕೆಗೆ ಪ್ರಾರ್ಥಿಸಿದ್ದಾರೆ. ಪ್ರಾದೇಶಿಕ ಉದ್ವಿಗ್ನತೆ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಮುಂದಿನ ಆದೇಶದವರೆಗೆ ಇರಾನ್ನೊಂದಿಗೆ ಎಲ್ಲಾ ವ್ಯಾಪಾರ, ವಾಣಿಜ್ಯ ವಿನಿಮಯ ಮತ್ತು ಹಣಕಾಸು ವಹಿವಾಟುಗಳನ್ನು ಸ್ಥಗಿತಗೊಳಿಸಿರುವುದಾಗಿ ಯುನೈಟೆಡ್ ಅರಬ್ ಎಮಿರೇಟ್ಸ್ UAE ಘೋಷಿಸಿದೆ. ಪ್ರಾದೇಶಿಕ

0: ಹಾಗೂ ಅಂತಾರಾಷ್ಟ್ರೀಯ ಭದ್ರತೆಗೆ ಎದುರಾಗಿರುವ ಬೆದರಿಕೆಗಳ ಹಿನ್ನೆಲೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು ಯುಎಇ ತಿಳಿಸಿದೆ. ಇರಾನ್ನಿಂದ ಕೊಲ್ಲಿ ಪ್ರದೇಶದತ್ತ ಉಡಾಯಿಸಲಾದ ಎರಡು ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ತನ್ನ ವಾಯು ರಕ್ಷಣಾ ವ್ಯವಸ್ಥೆಗಳು ಪತ್ತೆ ಹಚ್ಚಿವೆ ಎಂದು ಯುಎಇ ಹೇಳಿದೆ. ಈ ಆರೋಪದ ಕುರಿತು ಇರಾನ್ ಇದುವರೆಗೆ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ. ಆದರೆ ಅಮೆರಿಕದೊಂದಿಗೆ ಶಾಂತಿ ಒಪ್ಪಂದಕ್ಕೆ ಬರುವವರೆಗೆ ಹೊರ್ಮುಜ್ ಜಲಸಂಧಿಯನ್ನು ಮುಚ್ಚಲಾಗುವುದು ಎಂದು ಟೆಹರಾನ್ ಎಚ್ಚರಿಸಿದೆ. ಶ್ರೀಲಂಕಾದ ಗಾಲ್ನಲ್ಲಿ ನಡೆಯುತ್ತಿರುವ ಭಾರತ ಶ್ರೀಲಂಕಾ ನಡುವಿನ ಎರಡು ಪಂದ್ಯಗಳ ಟೆಸ್ಟ್ ಕ್ರಿಕೆಟ್ ಸರಣಿಯ ಮೊದಲನೇ ಪಂದ್ಯದ ಐದನೇ ಹಾಗೂ ಕೊನೆಯ ದಿನವಾದ ಇಂದು ಭಾರತ ನೀಡಿರುವ 370 ರನ್ಗಳ ಗುರಿಯನ್ನು ಶ್ರೀಲಂಕಾ ಬೆನ್ನತ್ತಿದೆ. ಇತ್ತೀಚೆಗೆ ವರದಿ ಬಂದಾಗ ಶ್ರೀಲಂಕಾ 6 ವಿಕೆಟ್ನಷ್ಟಕ್ಕೆ 199 ರನ್ ಗಳಿಸಿದ್ದು ಗೆಲ್ಲಲು ಇನ್ನೂ 173 ರನ್ಗಳ ಅಗತ್ಯವಿದೆ. ಭಾರತಕ್ಕೆ ಗೆಲ್ಲಲು 4 ವಿಕೆಟ್ ಕಬಳಿಸುವ ಅಗತ್ಯವಿದೆ. ಭಾರತದ ಪರ ಮಾನವ್ ಸುತಾರ್ ಮತ್ತು ಪ್ರಸಿದ್ಧ ಕೃಷ್ಣ ತಲಾ 2 ವಿಕೆಟ್ ಪಡೆದಿದ್ದರೆ ಮೊಹಮ್ಮದ್ ಸಿರಾಜ್ ಮತ್ತು ರವೀಂದ್ರ ಜಡೇಜಾ ತಲಾ 1 ವಿಕೆಟ್ ಪಡೆದಿದ್ದಾರೆ. ನವದೆಹಲಿಯಲ್ಲಿ ನಡೆಯುತ್ತಿರುವ ಬಿಡಬ್ಲ್ಯೂಎಫ್ ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ನ ಮಿಶ್ರ ಡಬಲ್ಸ್ ವಿಭಾಗದಲ್ಲಿ ಭಾರತದ ತನಿಷಾ ಕ್ರಾಸ್ಟೋ ಮತ್ತು ಧ್ರುವ್ ಕಪಿಲಾ ಜೋಡಿ ಪ್ರೀ ಕ್ವಾರ್ಟರ್ ಫೈನಲ್ಸ್ ಪ್ರವೇಶಿಸಿದ್ದಾರೆ. ಇಂದು ನಡೆದ 32ರ ಸುತ್ತಿನ ಪಂದ್ಯದಲ್ಲಿ ಭಾರತದ ಜೋಡಿ ಮಕಾವ್ನ ಲಿಯೋಂಗ್ ಚಾಂಗ್ ಹಾಗೂ ಎಂಗ್ ವೆಂಗ್ ಚಿ ಜೋಡಿ ವಿರುದ್ಧ 21-11 ಸೆಟ್ಗಳ ಅಂತರದಲ್ಲಿ ಮಣಿಸಿತು. ಇಂದು ನಡೆಯಲಿರುವ ಇತರ ಪ್ರಮುಖ ಪಂದ್ಯಗಳಲ್ಲಿ ಪುರುಷರ ಸಿಂಗಲ್ಸ್ನಲ್ಲಿ ಭಾರತದ ಲಕ್ಷ್ಯ ಸೇನ್ ಆಯುಷ್ ಶೆಟ್ಟಿ, ಮಹಿಳಾ ಸಿಂಗಲ್ಸ್ನಲ್ಲಿ ಪಿವಿ ಸಿಂಧು, ಉನ್ನತಿ ಕೂಡ ಪ್ರತ್ಯೇಕ ಪಂದ್ಯಗಳಲ್ಲಿ ಕಣಕ್ಕಿಳಿಯುತ್ತಿದ್ದಾರೆ. ಪುರುಷರ ಡಬಲ್ಸ್ನಲ್ಲಿ ಎಂಆರ್ ಅರ್ಜುನ್ ಮತ್ತು ಹರಿಹರನ್ ಹಂಸಕರುಣನ್ ಜೋಡಿ ಹಾಗೂ ಸಾತ್ವಿ ಸಾಯಿರಾಜ್ ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಜೋಡಿ 32ರ ಸುತ್ತಿನಲ್ಲಿ ಕಣಕ್ಕಿಳಿಯುತ್ತಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತದ ಆರ್ಥಿಕ ಪ್ರಗತಿಗೆ ಜಾಗತಿಕ ಮನ್ನಣೆ, ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್. 4ನೇ ಭಾರತ ಸಿಂಗಾಪುರ ಸಚಿವರ ಮಟ್ಟದ ಗುಂಡು ಮೇಜಿನ ಸಭೆ, ಆರ್ಥಿಕ ಬಾಂಧವ್ಯ ಪರಾಮರ್ಶೆ. ಕೋಲ್ಕತ್ತಾದ ಹೋಟೆಲ್ವೊಂದರಲ್ಲಿ ಅಗ್ನಿ ಅವಘಡ, 9 ಮಂದಿ ಸಾವು. ಉಪರಾಷ್ಟ್ರಪತಿ, ಪ್ರಧಾನಿ ಸೇರಿದಂತೆ ಗಣ್ಯರಿಂದ ಸಂತಾಪ. ಭಾರತ ಶ್ರೀಲಂಕಾ ಟೆಸ್ಟ್ ಕ್ರಿಕೆಟ್ ಸರಣಿ ಮೊದಲ ಪಂದ್ಯದ ಅಂತಿಮ ದಿನವಾದ ಇಂದು ಗೆಲುವಿನ ತವಕದಲ್ಲಿ ಭಾರತ. ಹಾಗೂ ಬಿಡಬ್ಲ್ಯೂಎಫ್ ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಮಿಶ್ರ ಡಬಲ್ಸ್ನ ಪ್ರೀ ಕ್ವಾರ್ಟರ್ ಫೈನಲ್ಸ್ ಪ್ರವೇಶಿಸಿದ ಭಾರತದ ತನಿಷಾ ಧ್ರುವ ಜೋಡಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
1: ರಾಷ್ಟ್ರಭಕ್ತಿಯ ಜಾಗೃತಿಯ ಮಂತ್ರ ವಂದೇ ಮಾತರಂ. ಖ್ಯಾತ ಬಂಗಾಳಿ ಸಾಹಿತಿ, ಕವಿ, ಕಾದಂಬರಿಕಾರ ಬಂಕಿಮಚಂದ್ರ ಚಟರ್ಜಿ ವಿರಚಿತ ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ. 1875 ನವೆಂಬರ್ 7 ಬಂಗದರ್ಶನ ಎಂಬ ಪತ್ರಿಕೆಯಲ್ಲಿ ಮೊಟ್ಟ ಮೊದಲು ಪ್ರಕಟವಾದ ಈ ಗೀತೆಯನ್ನ ಕವಿ ಬಂಕಿಮಚಂದ್ರರು ತಮ್ಮ ಆನಂದಮಠ ಎನ್ನುವ ಕಾದಂಬರಿಯಲ್ಲಿ ಮತ್ತೊಮ್ಮೆ ಅಳವಡಿಸಿಕೊಂಡಿದ್ದರು. ದಾಸ್ಯದಲ್ಲಿ ನಲುಗಿದ್ದ ಭಾರತವನ್ನ ಬಡಿದೆಬ್ಬಿಸಿದಂತಹ ಮಂತ್ರ, ಆಂಗ್ಲರ ಎದೆಯನ್ನು ನಡುಗಿಸಿದಂತಹ ಮಂತ್ರ ವಂದೇ ಮಾತರಂ.

1:21:05 ಈ ಸಮಯ ಗೇಮ್ ಶೋ ಕಾರ್ಯಕ್ರಮದ್ದು. ಇವತ್ತಿನ ಗೇಮ್ ಶೋನಲ್ಲಿ ಪದಬಂಧ ಇರುತ್ತೆ ಎಂದಿನಂತೆ. ಪದಬಂಧ ಕಾರ್ಯಕ್ರಮ ನಿಮಗೆಲ್ಲ ಗೊತ್ತಿರೋ ಹಾಗೆ ಒಂದಷ್ಟು ಪದಗಳು ನಿಮಗೆ ಹುಡುಕ್ಲಿಕ್ಕೆ ಒಂದಷ್ಟು ಸುಳಿವುಗಳನ್ನು ನೀಡಲಾಗುತ್ತೆ. ಆ ಪದಗಳನ್ನು ಎಲ್ಲ ಪದಗಳನ್ನು ಅಂದರೆ ಒಂದೊಂದು ಅಕ್ಷರವನ್ನು ಹೆಕ್ಕಿದ್ರೆ ಒಂದು ನಿಮಗೆ ಸಂಪೂರ್ಣ ಪದ ಸಿಗುತ್ತೆ, ಒಂದು ಅರ್ಥಗರ್ಭಿತ ಪದ ಸಿಗುತ್ತೆ. ಹಾಗಾಗಿ ನೀವು ಸಂದೇಶ ಕಳಿಸುವಾಗ ದಯವಿಟ್ಟು ಉತ್ತರ ಬಿಟ್ಟು ಬೇರೆ ಮಾಹಿತಿಯನ್ನು ಕಳಿಸ್ಬೇಡಿ. ಉತ್ತರ, ನಿಮ್ಮ ಹೆಸರು, ಸ್ಥಳ, ಬೇರೆ ಯಾವ ಮಾಹಿತಿಯನ್ನು ಬರೆದು ಕಳಿಸ್ಬೇಡಿ. ಇನ್ನು ಮೇಲೆ ಹೇಳಲಾಗುವಂತಹ ಪದ, ಈ ಪದಕ್ಕೆ ಸುಳಿವನ್ನು ನೀಡಲಾಗುತ್ತೆ. ಅಂದರೆ ಇವತ್ತಿನ ಪದಬಂಧ ಕಾರ್ಯಕ್ರಮದ ಮೊದಲ ಪ್ರಶ್ನೆಗೆ ಸುಳಿವು ಹೀಗಿದೆ, ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. ಇನ್ನು ನೀವು ಕಳಿಸಬೇಕಾದಂಥ ದೂರವಾಣಿ ಸಂಖ್ಯೆ 9483091029. 9483091029 ಈ ಸಂಖ್ಯೆಗೆ ನಿಮ್ಮ ಮೆಸೇಜ್ ಹರಿದು ಬರಲಿ. ಪ್ರಶ್ನೆ ಸುಲಭವಾಗಿದೆ, ಸ್ವಲ್ಪ ಯೋಚನೆ ಮಾಡಿದ್ರೆ ಖಂಡಿತ ನಿಮಗೆ ಉತ್ತರ ಸಿಕ್ಬಿಡುತ್ತೆ. ಈ ಒಂದು ಪ್ರಶ್ನೆಯಲ್ಲಿ ಮೂರು ಪದ ಇದೆ. ಮೂರು ಪದಕ್ಕೆ ಅಂದರೆ ಮೂರು ಪದದಲ್ಲಿ ಸಾಕಷ್ಟು ಅಕ್ಷರಗಳಿವೆ. ನಾನು ಈ ಮೇಲೆ ಹೇಳುವಂತಹ ಪದಗಳಲ್ಲಿ ಒಂದೊಂದು ಅಕ್ಷರವನ್ನು ತಗೊಂಡ್ರೆ ನಿಮಗೆ ಮೊದಲನೇ ಪದ ಸಿಗುತ್ತೆ, ಎರಡನೇ ಪದ ಸಿಗುತ್ತೆ, ಹಾಗೆಯೇ ಮೂರನೇ ಪದ ಸಹ ಸಿಕ್ಬಿಡುತ್ತೆ. ನೀವು ಒಂದೊಂದು ಪದದಲ್ಲಿ ಒಂದೊಂದು ಅಕ್ಷರವನ್ನು ತಗೋಬೇಕು. ಯಾವುದು ಸರಿಯಾಗಿರುತ್ತೋ ಆ ಅಕ್ಷರವನ್ನು ನೀವು ತಗೊಂಡ್ರೆ ನಿಮಗೆ ಪೂರ್ತಿ ಉತ್ತರ ಸಿಕ್ಬಿಡುತ್ತೆ.

ಪ್ರಶ್ನೆ, ದಯವಿಟ್ಟು ನೋಟ್ ಮಾಡ್ಕೊಳ್ಳಿ, ಪೆನ್ನು ಪೇಪರ್ ಇಟ್ಕೊಂಡಿದ್ದೀರಾ ಅಂತ ಭಾವಿಸ್ತಾ, ನೀವೆಲ್ಲ ಸಿದ್ಧರಿದ್ದೀರಿ, ಯಾಕೆಂದರೆ ನಮ್ಮ ಕೇಳುಗರಂತೂ ಜಾಣರಿರ್ತಾರೆ, ತುಂಬ ಬೇಗ ತುಂಬ ಫಾಸ್ಟಾಗಿ ಉತ್ತರಗಳನ್ನು ಬರೆದು ಕಳಿಸ್ಬಿಡ್ತಾರೆ. ಇನ್ನು ಮೂರು ಪದ ಇದೆ ಅಂತ ಹೇಳಿದ್ದೆ. ಮೊದಲನೇ ಪದಕ್ಕೆ ಸುಳಿವು ಹೀಗಿದೆ, ದೇವರು ಇದರಲ್ಲಿ ಒಂದು ಅಕ್ಷರವನ್ನು ತಗೋಬೇಕು, ವಯಸ್ಸು ಇದರಲ್ಲಿ ಒಂದು ಅಕ್ಷರವನ್ನು ತಗೋಬೇಕು, ನಮಸ್ತೆ ಇದರಲ್ಲಿ ಒಂದು ಅಕ್ಷರ, ಹಲಸು ಇದರಲ್ಲಿ ಒಂದು ಅಕ್ಷರ, ಬೆಳ್ಳಿ ಇದರಲ್ಲಿ ಒಂದು ಅಕ್ಷರವನ್ನು ತಗೊಂಡ್ರೆ ನಿಮಗೆ ಮೊದಲನೇ ಪೂರ್ತಿ ಪದ ಸಿಗತ್ತೆ, ಸರಿಯಾದ ಪದ ಸಿಗತ್ತೆ. ದೇವರು, ವಯಸ್ಸು, ನಮಸ್ತೆ, ಹಲಸು, ಬೆಳ್ಳಿ. ಇನ್ನು ಮುಂದಿನ ಎರಡನೇ ಪದಕ್ಕೆ ಸುಳಿವು ಹೀಗಿದೆ, ವೆಂಕಿ, ಕನಸು, ಟಗರು, ರಜನಿ, ಮನಸ್ಸು, ಚರಣ, ಅಪ್ಪ. ವೆಂಕಿ, ಕನಸು, ಟಗರು, ರಜನಿ, ಮನಸ್ಸು, ಚರಣ, ಅಪ್ಪ. ನೋಟ್ ಮಾಡ್ಕೊಂಡ್ರ, ಇವುಗಳಲ್ಲಿ ಒಂದೊಂದು ಅಕ್ಷರವನ್ನು ತಗೊಂಡ್ರೆ ನಿಮಗೆ ಎರಡನೇ ಪದ, ಸರಿಯಾದ ಪದ ಸಿಗತ್ತೆ. ಇನ್ನು ಮೂರನೇ ಪದಕ್ಕೆ ಸುಳಿವು ನೀಡುವ ಮುನ್ನ ಒಂದು ಹಾಡನ್ನು ಕೇಳಿ ಬನ್ನಿ, ಪೂರ್ತಿ ಉತ್ತರವನ್ನು ಒಮ್ಮೆಲೆ ನೀಡುವರಂತೆ.

ಬಹುತೇಕರು ಸರಿ ಉತ್ತರವನ್ನ ಬರೆದು ಕಳಿಸ್ತಾ ಇದ್ದಾರೆ. ಇನ್ನು ಮತ್ತೊಮ್ಮೆ ಸುಳಿವನ್ನ ನೀಡಿ ಪೂರ್ತಿ ಸಾಲಿಗೆ ಅಂದ್ರೆ ಮೂರು ಪದಕ್ಕೂ ಸಹ ಸುಳಿವನ್ನ ಒಮ್ಮೆಲೆ ನೀಡೋಣ, ಆಮೇಲೆ ಸರಿ ಉತ್ತರ ಯಾವುದು ಅಂತ ನೋಡುವಂತಹ ಪ್ರಯತ್ನ ಮಾಡೋಣ. ಓಕೆನಾ? ಬಹುತೇಕರು ಸರಿ ಉತ್ತರವನ್ನ ಬರೆದು ಕಳಿಸಿದ್ದಾರೆ. ದೇವರು, ವಯಸ್ಸು, ನಮಸ್ತೆ, ಹಲಸು, ಬೆಳ್ಳಿ, ಇದರಲ್ಲಿ ಒಂದೊಂದು ಅಕ್ಷರವನ್ನು ತಗೊಂಡ್ರೆ ನಿಮಗೆ ಮೊದಲನೇ ಪದ ಸಿಗತ್ತೆ ಅಂತ ಹೇಳಿದ್ದೆ. ಸರಿಯಾಗಿ ಉತ್ತರವನ್ನು ಬರೆದು ಕಳಿಸಿದ್ದಾರೆ ಬಹುತೇಕರು. ಹಾಗೆಯೇ ಸ್ವಲ್ಪ ನಿಧಾನವಾಗಿ ಹೇಳಿ ಅಂತ ನಮ್ಮ ಗೆಳೆಯರೊಬ್ಬರು ಮೆಸೇಜ್ ಮಾಡಿದ್ದಾರೆ, ಹಾಗಾಗಿ ಅವರಿಗೋಸ್ಕರ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಪೂರ್ತಿ ಉತ್ತರವನ್ನು ಒಮ್ಮೆಲೆ ಕಳಿಸಿ, ಇದು ಕಡೆಯ ಬಾರಿ ಸುಳಿವನ್ನು ಹೇಳೋದು. ದೇವರು, ವಯಸ್ಸು, ನಮಸ್ತೆ, ಹಲಸು, ಬೆಳ್ಳಿ, ಇವುಗಳಲ್ಲಿ ಒಂದೊಂದು ಅಕ್ಷರವನ್ನು ತಗೊಂಡ್ರೆ ಮೊದಲನೇ ಪದ ಸಿಗತ್ತೆ. ಎರಡನೇ ಪದಕ್ಕೆ ವೆಂಕಿ, ಕನಸು, ಟಗರು, ರಜನಿ, ಮನಸ್ಸು, ಚರಣ, ಅಪ್ಪ, ಇದರಲ್ಲಿ ಒಂದೊಂದು ಅಕ್ಷರವನ್ನು ತಗೊಂಡ್ರೆ ನಿಮಗೆ ಎರಡನೇ ಪದ ಸಿಗತ್ತೆ. ಮೂರನೇ ಪದಕ್ಕೆ ಸುಳಿವು, ಗುಂಗು, ಡಮರುಗ, ಚಂದ್ರಪ್ಪ, ಗುಂಗು, ಡಮರುಗ, ಚಂದ್ರಪ್ಪ, ಇದರಲ್ಲಿ ಒಂದೊಂದು ಅಕ್ಷರವನ್ನು ತಗೊಂಡ್ರೆ ನಿಮಗೆ ಮೂರನೇ ಹಾಗೂ ಕೊನೆಯ ಪದ ಸಿಗತ್ತೆ. ಉತ್ತರ ಈಗ ಬಹುತೇಕರಿಗೆ ಗೊತ್ತಾಗಿದೆ ಅಂತ ಭಾವಿಸ್ತೀನಿ. ಹಾಗೇನೆ ಅದರ ಜೊತೆಗೆ ಇನ್ನೊಂದು ಪ್ರಶ್ನೆ, ಈ ಪೂರ್ತಿ ಉತ್ತರ ನಿಮಗೇನು ಗೊತ್ತಾಗಿದೆ, ಇದು ಯಾರ ಕಾವ್ಯನಾಮ, ಅದನ್ನು ಸಹ ನಿಮ್ಮ ಉತ್ತರದಲ್ಲಿ ಬರೆದು ಕಳಿಸ್ತೀರಾ ಅಂತ ಭಾವಿಸ್ತಾ. ಈ ಪೂರ್ತಿ ಸಂಪೂರ್ಣ ಮೂರು ಪದದ ಈ ಉತ್ತರ ಜೊತೆಗೆ ಯಾರ ಕಾವ್ಯನಾಮ, ನಿಮ್ಮ ಹೆಸರು, ಬೇರೆ ಮಾಹಿತಿಯನ್ನು ದಯವಿಟ್ಟು ಬರೆದು ಕಳಿಸ್ಬೇಡಿ ಅಂತ ಹೇಳ್ತಾ, ಈಗ ಬಹುತೇಕರು ಎಲ್ಲರೂ ನೋಟ್ ಮಾಡ್ಕೊಂಡಿದ್ದೀರಿ ಅಂತ ಭಾವಿಸ್ತಾ, ಈ ಹಾಡಿನ ನಂತರ ಸಂಪೂರ್ಣ ಉತ್ತರವನ್ನು ತಿಳಿದುಕೊಳ್ಳುವಂತಹ ಪ್ರಯತ್ನ ಮಾಡೋಣ. ಒಂದು ಸುಮಧುರ ಇಂಪಾದ ಹಾಡು ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ, ಹೂಮಳೆ ಚಿತ್ರದು.

ಕೆಳಗಡೆ ಪದ ಬಂದ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಇವತ್ತಿನ ಕಾರ್ಯಕ್ರಮದಲ್ಲಿ ಮೂರು ಪದ ಇರುವಂತಹ ಒಂದು ಹೆಸರು ಇರುವಂತಹ ಪದಕ್ಕೆ ಸುಳಿವನ್ನ ನೀಡಿದ್ದೆ. ಇನ್ನು ಸುಳಿವು ಹೀಗಿತ್ತು: ದೇವರು, ವಯಸ್ಸು, ನಮಸ್ತೆ, ಹಲಸು, ಬೆಳ್ಳಿ, ವೆಂಕಿ, ಕನಸು, ಟಗರು, ರಜನಿ, ಮನಸ್ಸು, ಚರಣ, ಅಪ್ಪ, ಗುಂಗು, ಡಮರುಗ, ಚಂದ್ರಪ್ಪ. ಇವುಗಳಲ್ಲಿ ಒಂದೊಂದು ಅಕ್ಷರವನ್ನು ತಗೊಂಡ್ರೆ ನಿಮಗೆ ಪೂರ್ತಿ ಮೂರು ಪದ ಸಿಗತ್ತೆ ಅಂತ ಹೇಳಿದ್ದೆ. ಬಹುತೇಕರು ಸರಿ ಉತ್ತರವನ್ನು

ಮಾತು ಕಳಿಸಿದ್ದಾರೆ. ಅವರೇ ನಮ್ಮೆಲ್ಲರ ಮೆಚ್ಚಿನ ದೇವನಹಳ್ಳಿ ವೆಂಕಟ ರಮಣಪ್ಪ ಗುಂಡಪ್ಪ, ಡಿ ವಿ ಜಿ ಅವರ ಕಾವ್ಯನಾಮ. ಇನ್ನು ಡಿ ವಿ ಜಿ ಅವರ ಪೂರ್ತಿ ಹೆಸರು ಇದಾಗಿತ್ತು. ಯಾರೆಲ್ಲ ಈ ಹೆಸರಿಗೆ ಅಂದರೆ ಸರಿಯಾಗಿ ಉತ್ತರವನ್ನು ಬರೆದು ಕಳಿಸಿದ್ದೀರಿ, ಈ ಹೆಸರನ್ನು ಗುರುತಿಸಿ ಅಂತ ನೋಡೋದಾದರೆ, ಗೀತಾ ಜೋಶಿ ಅವರು ಕಲಬುರಗಿನಿಂದ, ಹಾಗೆಯೇ ಗೆಳೆಯರೊಬ್ಬರು ಹೆಸರು ಬರೆದು ಕಳಿಸಿಲ್ಲ, ಜಗದಾಂಬಿಕಾ ಹಂಸವೇಣಿ ಅವರು ನಮಗೆ ಸರಿ ಉತ್ತರವನ್ನು ಬರೆದು ಕಳಿಸಿದ್ದಾರೆ. ಮಳಗ ಅಂದರೆ ಮಲ್ಲಾಡಿಹಳ್ಳಿ, ಇವರು ದಯವಿಟ್ಟು ನಿಮ್ಮ ಉತ್ತರವನ್ನು ಒಂದೇ ಸಾಲಲ್ಲಿ ಬರೆದು ಕಳಿಸಿ, ಹಾಗೆಯೇ ಬೇರೆ ಬೇರೆ ಪಾಸ್ ಕೊಟ್ಟು ಕಳಿಸೋದು ಹಾಗೆ ಮಾಡಬೇಡಿ ಅಂತ ಹೇಳ್ತಾ, ಕಬಾಡಿ ಇಂದಿರಾ ಕಬಾಡಿ ವೆಂಕಟೇಶ್ ಅವರ ಉತ್ತರ ಹರಿದು ಬಂದಿದೆ. ರಾಧಾಕೃಷ್ಣ ಚಲ್ಲಹಳ್ಳಿಯಿಂದ, ಹಾಗೆಯೇ ಜಯಶೀಲ ಜೆ ಪಿ ನಗರದಿಂದ, ಕುಮಾರ ಪಾರ್ಕ್ ಇಲ್ಲಿಂದ ಇವರು ಅರ್ಧ ಉತ್ತರ ಮೊದಲು ಕಳಿಸಿದ್ರು, ಆನಂತರ ಅರ್ಧ ಉತ್ತರವನ್ನು ಕಳಿಸಿದ್ರು. ಹಾಗೆಯೇ ನಮ್ಮ ಗೆಳೆಯರಾದಂತಹ ಚೈತ್ರ ಡಿ ಎಂ ಕಮಲಾಪುರ ನೆಲಮಂಗಲ ಇಲ್ಲಿಂದ, ಹಾಗೆಯೇ ಆಶಾ ಶ್ರೀನಿವಾಸ್ ಭಿನ್ನಿಪೇಟೆಯಿಂದ, ರೋಹಿಣಿ ಮೋಹನ್ ಹಳೆ ಹುಬ್ಬಳ್ಳಿಯಿಂದ, ಗಾಯತ್ರಿ ಚಂದ್ರಶೇಖರ್ ಅವರು ಸಾಗರದಿಂದ, ನೇತ್ರ ಕೆಂಗೇರಿಯಿಂದ, ವರಲಕ್ಷ್ಮಿ ಪೀಣ್ಯಾನಿಂದ, ಹಾಗೆಯೇ ಸಂಜಯ್ ಮಹೇಶ್ ಅವರ ಉತ್ತರ ಹರಿದು ಬಂದಿದೆ. ಪೂರ್ಣಿಮಾ ಮೇಸ್ತ್ರಿ ನಾರಾಯಣಪುರದಿಂದ, ಈಶಣ್ಣ ಎಂ ಈಶಣ್ಣ ಅವರು ಮುತ್ತಿಗಾರ ಹಳ್ಳಿ ಇಲ್ಲಿಂದ, ಇವರು ಹೆಸರನ್ನು ಬರೆದು ಕಳಿಸಿಲ್ಲ, ನಂಬರ್ ಎಂಡಿಂಗ್ ವಿತ್ 10524, ಪದ್ಮಶ್ರೀ ಕುಟುಂಬದವರು ರಾಮಚಂದ್ರಪುರಂನಿಂದ, ಈಗಷ್ಟೇ ಡಿಲೀಟ್ ಮಾಡಿದ್ದಾರೆ ಒಬ್ಬರು. ಇನ್ನು ಹಲಸೂರಿನಿಂದ ನಳಿನ ಅವರು ಉತ್ತರವನ್ನು ಕಳಿಸಿದ್ದಾರೆ. ರಾಧಾ ಹಿರಿಯಣ್ಣ ಇವರು ಸಹ ಸರಿ ಉತ್ತರವನ್ನು ಬರೆದು ಕಳಿಸಿದ್ದಾರೆ. ರೇಖಾ ಯಲಹಂಕದಿಂದ, ದಯವಿಟ್ಟು ಪ್ರಶ್ನೆಗೆ ಉತ್ತರ ಮತ್ತು ನಿಮ್ಮ ಹೆಸರು, ಬೇರೆ ಯಾವ ಮಾಹಿತಿಯನ್ನು ಬರೆದು ಕಳಿಸಬೇಡಿ ಅಂತ ಪದೇ ಪದೇ ಹೇಳ್ತಾ ಇರ್ತೀವಿ, ಯಾಕೆಂದರೆ ಬೇರೆಯವರ ಸಂದೇಶಗಳನ್ನು ತೆಗೆದುಕೊಳ್ಳೋದು ಕಷ್ಟ ಆಗತ್ತಾಗ. ಇನ್ನು ಮಾಧವಿ ಪ್ರಸಾದ್ ಅವರ ಉತ್ತರ ಹರಿದು ಬಂದಿದೆ ತಿಂಡ್ಲೂನಿಂದ, ಹಾಗೆಯೇ ಲಿತೀಕ್ಷ್ಣ ನಾಗಸಂದ್ರ ಇಲ್ಲಿಂದ ನಮಗೆ ಉತ್ತರವನ್ನು ಬರೆದು ಕಳಿಸಿದ್ದಾರೆ. ಕವಿತಾ ಶ್ರೀನಿವಾಸ್ ವಯಸ್ಸಿ ಕಾಲೋನಿನಿಂದ, ಹಾಗೆಯೇ ಮಮತಾ ರಘು ಕಡೂರಿನಿಂದ, ದಯವಿಟ್ಟು ಪಾಸ್ ಕೊಡಬೇಡಿ ಮಮತಾ ಅವರೇ. ಇನ್ನು ಲಲಿತಮಣಿ ಕಳಸಾನಿಂದ, ಯುವರಾಜ್ ವಿಶಾಲ್ ಇವರ ಉತ್ತರ ಬಂದಿದೆ. ಅರ್ಪಿತಾ ಬೆಂಗಳೂರಿನಿಂದ, ಸಮರ್ಥ್ ಹೆಚ್ ಡಿ ಅವರು ಸರಿ ಉತ್ತರವನ್ನು ಬರೆದಿದ್ದಾರೆ. ಪೂರ್ಣಿಮಾ ಬೆಂಗಳೂರಿನಿಂದ, ಲಾಲ್ಬಾಗ್ ರಸ್ತೆಯಿಂದ, ಚನ್ನಗೌಡ ಮಾಕನೂರಿನಿಂದ, ಹೇಮಂತ್ ರಾಮಯ್ಯ ಅವರು ಜೆ ಸಿ ನಗರದಿಂದ, ಸುಮಾ ಚಿಕ್ಕಮಗಳೂರಿನಿಂದ, ಸ್ಫೂರ್ತಿ ಶ್ರೇಯಾ ಬೆಂಗಳೂರಿನಿಂದ, ಹಾಗೆಯೇ ನಾಯಕ್ ಹೆಬ್ರಿ ಇಂದುಮತಿ ಇವರ ಸಂದೇಶ ಹರಿದು ಬಂದಿದೆ. ಮೆಸೇಜ್ ಮಾಡಿರುವ ನಿಮ್ಮೆಲ್ಲರಿಗೂ ಪ್ರೀತಿಯ ವಂದನೆಗಳು ತಿಳಿಸ್ತಾ, ಮುಂದಿನ ಪ್ರಶ್ನೆಗೆ ನೀವು ಸಿದ್ಧರಿದ್ದೀರಿ ಅಂತ ಹೇಳ್ತಾ, ಮುಂದಿನ ಸುಳಿವು ಹೀಗಿದೆ. ಪದಬಂಧ ಕಾರ್ಯಕ್ರಮದ ಎರಡನೇ ಪ್ರಶ್ನೆ ಇದು. ಇದರಲ್ಲಿ ಎರಡು ಪದ ಇದೆ, ಎರಡೂ ಪದಕ್ಕೆ ಸುಳಿವನ್ನು ಒಮ್ಮೆಲೆ ನೀಡ್ತೀನಿ. ಎರಡೂ ಪದವನ್ನು ನೀವು ಸೇರಿಸಿದ್ರೆ ಅಂದರೆ ಸರಿಯಾಗಿ ಸೇರಿಸಿದ್ರೆ ನಿಮಗೆ ಪೂರ್ತಿ ಉತ್ತರ ಸಿಗತ್ತೆ. ಮೇಲೆ ಹೇಳುವಂತಹ ಅಂದರೆ ಈಗ ಹೇಳುವಂತಹ ಪದಗಳಲ್ಲಿ ಒಂದೊಂದು ಅಕ್ಷರವನ್ನು ತಗೋಬೇಕು, ಸೇಮ್ ರೂಲ್ಸ್. ಭೀಕರ, ಮನೆ, ಸೇರಿಸು, ನಮ್ಮೂರು, ರಾಜ, ಸೇವ್, ಸೇವ್ಪುರಿ ಅಂತೀವಲ್ಲ ಸೇವ್, ಇದರಲ್ಲಿ ಒಂದೊಂದು ಅಕ್ಷರವನ್ನು ತಗೊಂಡ್ರೆ ನಿಮಗೆ ಮೊದಲನೇ ಪದ ಸಿಕ್ಬಿಡುತ್ತೆ. ಭೀಕರ, ಮನೆ, ಸೇರಿಸು, ನಮ್ಮೂರು, ರಾಜ, ಸೇವ್, ಇದರಲ್ಲಿ ಒಂದೊಂದು ಅಕ್ಷರವನ್ನು ತಗೊಂಡ್ರೆ ನಿಮಗೆ ಮೊದಲನೇ ಪದ ಸಿಕ್ಬಿಡುತ್ತೆ. ಎರಡನೇ ಪದಕ್ಕೆ ಸುಳಿವು, ಚಿಗುರು, ಹೂದಂಡು, ಬಣ್ಣ, ರಜೆ, ರಾಣಿ. ಇನ್ನು ಕೊನೆಯ ಅಕ್ಷರಕ್ಕೆ ಸುಳಿವು, ಕೇವ್, ಇಂಗ್ಲೀಷಲ್ಲಿ ಕೇವ್ ಅಂತೀವಲ್ಲ ಕೇವ್, ಅದರಲ್ಲಿ ಒಂದು ಅಕ್ಷರವನ್ನು ಕನ್ನಡದಲ್ಲಿ ಬರ್ಕೊಂಡು ತಗೊಳ್ಳಿ. ಓಕೆನಾ? ಚಿಗುರು, ಹೂದಂಡು, ಬಣ್ಣ, ರಜೆ, ರಾಣಿ, ಕೇವ್, ಇದರಲ್ಲಿ ಒಂದೊಂದು ಅಕ್ಷರವನ್ನು ತಗೊಂಡ್ರೆ ನಿಮಗೆ ಎರಡನೇ ಪದ ಸಿಗತ್ತೆ. ಇದು ಯಾರ ಹೆಸರು ಅಂತ ಸಹ ಉತ್ತರದಲ್ಲಿ ಬರೆದು ಕಳಿಸಿದ್ರೆ ಇನ್ನೂ ಖುಷಿಯಾಗತ್ತೆ.

ಬಹುತೇಕರು ಉತ್ತರವನ್ನ ಕಳಿಸ್ತಾ ಇದ್ದಾರೆ, ಹಲವರು ಅರ್ಧ ಉತ್ತರವನ್ನ ಕಳಿಸಿದ್ದಾರೆ, ಕೊನೆಯಲ್ಲಿ ಸ್ವಲ್ಪ ತಪ್ಪುಗಳನ್ನ ಮಾಡಿದ್ದಾರೆ. ಇನ್ನೊಮ್ಮೆ ಮತ್ತೊಂದು ಹಾಡಿನ ಅವಕಾಶವನ್ನ ನೀಡೋಣ, ಮತ್ತೊಮ್ಮೆ ಸುಳಿವನ್ನ ಹೇಳ್ಬಿಡ್ತೀನಿ. ಇನ್ನು ಹಲವರು ಸ್ವಲ್ಪ ಕಷ್ಟಪಡ್ತಾ ಇದ್ದಾರೆ ಉತ್ತರ ನೀಡಲಿಕ್ಕೆ, ಒಮ್ಮೆ ಸುಳಿವನ್ನ ನೀಡ್ಬಿಡ್ತೀನಿ. ಒಟ್ಟಿಗೆ ನೀವು ಸರಿಯಾದ ಉತ್ತರವನ್ನು ಸ್ವಲ್ಪ ಯೋಚನೆ ಮಾಡಿದ್ರೆ ಖಂಡಿತ ಸಿಗತ್ತೆ ಅಂತ ಹೇಳ್ತಾ, ಸುಲಭವಾಗಿದೆ ಪ್ರಶ್ನೆ. ಭೀಕರ, ಈ ಮೇಲೆ ಹೇಳುವಂತಹ ಅಂದರೆ ಇನ್ನು ಮುಂದೆ ಹೇಳುವಂತಹ ಎಲ್ಲ ಪದಗಳಲ್ಲೂ ಒಂದೊಂದು ಅಕ್ಷರವನ್ನು ತಗೊಂಡ್ರೆ ನಿಮಗೆ ಮೊದಲನೇ ಪದ ಸಿಗತ್ತೆ, ಎರಡನೇ ಪದ ಸಿಗತ್ತೆ, ಓಕೆನಾ? ಭೀಕರ, ಮನೆ, ಸೇರಿಸು, ನಮ್ಮೂರು, ರಾಜ, ಸೇವ್ಪುರಿ ಅಂತೀವಲ್ಲ ಅದು ಸೇವ್, ಇದರಲ್ಲಿ ಒಂದೊಂದು ಅಕ್ಷರವನ್ನು ತೊಗೊಂಬಿಟ್ರೆ ನಿಮಗೆ ಮೊದಲನೇ ಪದ ಸಿಕ್ಬಿಡುತ್ತೆ. ಎರಡನೇ ಪದಕ್ಕೆ ಸುಳಿವು, ಚಿಗುರು, ಹೂದಂಡು, ಬಣ್ಣ, ರಜೆ, ರಾಣಿ, ಕೇವ್, ಇಂಗ್ಲೀಷ್ ಕೇವ್ ಬರ್ಕೊಂಡ್ರೆ ಕನ್ನಡದಲ್ಲಿ ನಿಮಗೆ ಒಂದು ಅಕ್ಷರ ಸಿಗತ್ತೆ, ಆ ಅಕ್ಷರ ನಮಗೆ ಬೇಕಾದ ಪದಕ್ಕೆ ಸೂಕ್ತವಾಗಿರುತ್ತೆ, ಓಕೆನಾ? ಎರಡನೇ ಪದ ನಿಮ್ಗೆ ಅವಾಗ ಸಿಗತ್ತೆ. ಇದು ಯಾವ ಕವಿಯ ಹೆಸರು ಅಂತ ಸಹ ನಿಮ್ಮ ಸಂದೇಶದಲ್ಲಿ ಬರೆದು ಕಳಿಸಿ. ದಯವಿಟ್ಟು ಒಂದೇ ಸಾಲಲ್ಲಿ ಸ್ಫುಟವಾಗಿ ಸ್ಪಷ್ಟವಾಗಿ ನಿಮ್ಮ ಹೆಸರಿನ ಜೊತೆಗೆ ನಮಗೆ ಸಂದೇಶವನ್ನು ಕಳಿಸಿ, ಬೇರೆ ಮಾಹಿತಿಯನ್ನು ಕಳಿಸ್ಬೇಡಿ.

ಪದಬಂಧ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಇನ್ನು ಎರಡನೇ ಪ್ರಶ್ನೆಗೆ ಬಹುತೇಕರು ಸರಿ ಉತ್ತರವನ್ನು ನೀಡಿದ್ದಾರೆ. ಉತ್ತರವನ್ನು ತೆಗೆದುಕೊಳ್ಳುವಂತಹ ತಿಳಿಯುವಂತಹ ಸಮಯ ಭೀಮಸೇನ ರಾವ್ ಚಿದಂಬರ ರಾವ್ ಸರಿಯಾದ ಉತ್ತರ ಆಗಿತ್ತು. ಭೀಕರ ಮನೆ ಸೇರಿಸು ನಮ್ಮೂರು ರಾಜ ಸೇವ್ ಇದರಲ್ಲಿ ಒಂದೊಂದು ಅಕ್ಷರವನ್ನು ತಗೊಂಡ್ರೆ ನಿಮಗೆ ಭೀಮಸೇನ ರಾವ್ ಸಿಗುತ್ತೆ. ಹಾಗೆಯೇ ಚಿಗುರು ಹೂದಂಡು ಬಣ್ಣ ರಜೆ ರಾಣಿ ಕೇವ್ ಇದರಲ್ಲಿ ಒಂದೊಂದು ಅಕ್ಷರವನ್ನು ತಗೊಂಡ್ರೆ ನಿಮಗೆ ಚಿದಂಬರ ರಾವ್ ಸಿಗುತ್ತೆ. ಇದು ಬೀಚಿಯವರ ಹೆಸರಾಗಿತ್ತು. ಯಾರೆಲ್ಲ ಸರಿ ಉತ್ತರವನ್ನು ನಮಗೆ ಕಳಿಸಿದ್ದಾರೆ ನೋಡೋದಾದರೆ, ಸಮರ್ಥ್ ಹೆಚ್ ಡಿ, ಹಾಗೆಯೇ ಇಲ್ಲೊಬ್ಬರು ಪಾಸ್ ಕೊಟ್ಟು ಕಳಿಸಿದ್ದಾರೆ, ಸರ್ವಮಂಗಳ ಅವರ ಉತ್ತರ ಸರಿಯಾಗಿದೆ. ದಯವಿಟ್ಟು ಉತ್ತರವನ್ನು ಒಂದೇ ಸಾಲಲ್ಲಿ ಬರೆದು ಕಳಿಸಿ ಸರ್ವಮಂಗಳ ಅವರೇ. ನೀವು ಪಾಸ್ ಕೊಟ್ಟು ಮತ್ತೆ ನೆಕ್ಸ್ಟ್ ಲೈನ್ ಹೋದರೆ ನಿಮ್ಮ ಉತ್ತರವನ್ನು ತಗೊಳ್ಳೋದು ಕಷ್ಟ ಆಗತ್ತೆ. ಅರ್ಪಿತಾ ಅವರು ಬೆಂಗಳೂರಿನಿಂದ, ಹಾಗೆಯೇ ಮತ್ತೋರ್ವ ಗೆಳೆಯರು ಅವರ ಹೆಸರು ಖಂಡಿತ ಗೊತ್ತಾಗ್ತಾ ಇಲ್ಲ. ಎಸ್ ಎಂ ಶೋಭಾ ಅವರು ಹಾಸನ್ನಿಂದ, ನೇತ್ರ ಕೆಂಗೇರಿಯಿಂದ, ಸಂಜನಾ ಮಹೇಶ್ ಅವರು ಶಿಕಾರಿಪುರ ಇಲ್ಲಿಂದ, ಹಲಸೂರಿನಿಂದ ನಳಿನಾ ಅವರು ಉತ್ತರವನ್ನು ಕಳಿಸಿದ್ದಾರೆ ಸರಿಯಾಗಿದೆ. ಕಬಾಡಿ ವೆಂಕಟೇಶ್, ಕಬಾಡಿ ವೀಂದ್ರ, ರೋಹಿಣಿ ಮೋಹನ್ ಅವರು ನಮಗೆ ಸರಿ ಉತ್ತರವನ್ನು ಕಳಿಸಿದ್ದಾರೆ. ರಾಜ್ಕುಮಾರ್ ಚಿದಂಬರ ರಾವ್, ದಯವಿಟ್ಟು ಪೂರ್ತಿ ಉತ್ತರವನ್ನು ಒಂದೇ ಸಾಲಲ್ಲಿ ಕಳಿಸಿ ನಿಮ್ಮ ಉತ್ತರವನ್ನು ತೆಗೆದುಕೊಳ್ಳೋದು ಆಗ ಸುಲಭ ಆಗುತ್ತೆ ಅಂತ ಹೇಳ್ತಾ, ಪೂರ್ಣಿಮಾ ಅವರು ಬೆಂಗಳೂರಿನಿಂದ, ಕವಿತಾ ಶ್ರೀನಿವಾಸ್ ಅವರು, ಹಾಗೆಯೇ ಬಿಂದು ಪ್ರಕಾಶ್ ಅವರ ಉತ್ತರ ಹರಿದು ಬಂದಿದೆ. ಉಮೇಶ್ ಅವರು ನಮಗೆ ಕಳಿಸಿದ್ದಾರೆ. ದಾಮಿನಿ ಇವರು ಸಹ ಉತ್ತರವನ್ನು ಕಳಿಸಿದ್ದಾರೆ ದೊಮ್ಮಳೂರಿಂದ, ಇವರ ಉತ್ತರ ತಪ್ಪಾಗಿದೆ. ವರಲಕ್ಷ್ಮಿ ಪೀಣ್ಯಾನಿಂದ, ಶ್ರೀಕಾಂತ್ ಕೋಡ್ಕಿಂಡಿ ಧಾರವಾಡದಿಂದ, ಹಾಗೆಯೇ ಮತ್ತೋರ್ವ ಗೆಳೆಯರು, ದಯವಿಟ್ಟು ಒಂದೇ ಸಾಲಲ್ಲಿ ನಿಮ್ಮ ಉತ್ತರಗಳು ಹರಿದು ಬರಲಿ. ಜಯಶೀಲ ಜೆ ಪಿ ನಗರದಿಂದ, ಮೀನಾಕ್ಷಿ ಎಂಟನೇ ಮೈಲಿಯಿಂದ, ಸುಮಾ ಚಿಕ್ಕಮಗಳೂರಿನಿಂದ, ಚೈತ್ರ ಡಿ ಎಂ, ಚೈತ್ರ ಅವರೇ ಪಾಸ್ ಕೊಟ್ಟು ನೆಕ್ಸ್ಟ್ ಲೈನ್ಗೆ ಹೋಗಬೇಡಿ, ಒಂದೇ ಲೈನಲ್ಲಿ ನಿಮ್ಮ ಉತ್ತರವನ್ನು ಬರೆದು ಕಳಿಸಿ. ಗಾಯತ್ರಿ ಚಂದ್ರಶೇಖರ್ ಅವರು, ಆಶಾ ಶ್ರೀನಿವಾಸ್ ಅವರು, ಸ್ಫೂರ್ತಿ ಶ್ರೇಯಾ ಅವರು, ರೇಖಾ ಯಲಹಂಕದಿಂದ, ಮಾಧವಿ ಪ್ರಸಾದ್ ಅವರು, ಹಾಗೆಯೇ ಈಶಣ್ಣ, ರಾಧಾಕೃಷ್ಣ ಚಲ್ಲಹಳ್ಳಿಯಿಂದ ಎಲ್ಲರೂ ಸರಿ ಉತ್ತರವನ್ನು ನೀಡಿದ್ದಾರೆ. ಯಾರೆಲ್ಲ ಮೆಸೇಜ್ ಮಾಡಿದ್ದೀರಾ ನಿಮ್ಮೆಲ್ಲರ ಪ್ರಯತ್ನಕ್ಕೆ ಮತ್ತೊಮ್ಮೆ ಪ್ರೀತಿಯ ವಂದನೆಗಳನ್ನು ತಿಳಿಸ್ತಾ, ಮುಂದಿನ ಗೀತೆಯನ್ನು ಪ್ರಸಾರ ಮಾಡುವ ಮುನ್ನ ಮತ್ತೊಂದು ಪ್ರಶ್ನೆ. ಒಂದು ಹಾಡು ಅವಕಾಶ ಇರುತ್ತೆ, ಬೇಗ ಬೇಗ ಉತ್ತರವನ್ನು ಕಳಿಸಿ, ಸಮಯಾವಕಾಶ ಕಡಿಮೆ ಇದೆ. ಹಾಗಾಗಿ ಗಗನ ಆಗದು ಗಿಣಿ ನಯನ ಇದನ್ನು ಒಂದೊಂದು ಅಕ್ಷರವನ್ನು ತಗೊಂಡ್ರೆ ನಿಮಗೆ ಮೊದಲನೇ ಪದ ಸಿಗುತ್ತೆ. ಗಗನ ಆಗದು ಗಿಣಿ ನಯನ, ಎರಡನೇ ಪದಕ್ಕೆ ಸುಳಿವು, ನಾಣಿ ರಾಯರು ಪಯಣ ಕರಿಯಪ್ಪ, ನಾಣಿ ರಾಯರು ಪಯಣ ಕರಿಯಪ್ಪ ಇದರಲ್ಲಿ ಒಂದೊಂದು ಅಕ್ಷರವನ್ನು ತಗೊಂಡ್ರೆ ನಿಮಗೆ ಎರಡನೇ ಪದ ಸಿಕ್ಬಿಡುತ್ತೆ. ಇದು ಯಾವ ಕವಿಯ ಹೆಸರು, ಅವರ ಕಾವ್ಯನಾಮ ಏನು, ಬರೆದು ಕಳಿಸಿ ಅಂತ ಹೇಳ್ತಾ ಮುಂದಿನ ಗೀತೆ

ಸಂದೇಶಗಳ ಸುರಿಮಳೆ ಖಂಡಿತ ನಮ್ಮ ಇನ್ಬಾಕ್ಸ್ ಪೂರ್ತಿಯಾಗಿದೆ ಅಂತ ಹೇಳಬಹುದು. ಎಲ್ಲರೂ ಜೋಶಲ್ಲಿ ಉತ್ತರವನ್ನು ನೀಡ್ತಾ ಟೈಪಿಂಗ್ ಅಂತ ಹಲವರು

0: 72, Sri Lanka were bowled out for 206 in 77.4 overs during the post-lunch session, handing India a comfortable victory. For India, Manav Sutar took 6 wickets, Prasidh Krishna took 2, while Ravindra Jadeja and Mohammad Siraj took 1 each. In hockey, Indian men's team will face arch-rivals Pakistan in the crucial pool day encounter of the AFIH World Cup at Wagener Hockey Stadium in Amstelveen, the Netherlands today. The match will start at 3 p.m. Indian Standard Time. Both teams will battle for a place in the next round. India is currently having 3 points from 2 matches. In the BWF Badminton World Championships, India's Dhruv Kapila and Pani Chakrasso have advanced to the pre-quarterfinals of the mixed doubles event at the Indira Gandhi Indoor Stadium in New Delhi. They outsmarted Macau's Leong Yak Chong and Eng Weng Chi in straight games. The 15-seeded Dhruv and Tanisha will face the 6-seeded Chinese pair of Cheng Fanghui and Gu Xin Hua. In football, East Bengal FC will take on Sporting Club Delhi in the first semi-final of the 135th Durand Cup at the Salt Lake Stadium in Kolkata today. The match will begin at 7 p.m. IST, with both teams aiming to secure a place in the final. And now, before we end the bulletin, the headlines once again. Union Minister Ashwini Vaishnaw says government investing around $130 billion in public investment every year, resulting in sustained economic growth. Supreme Court seeks centre's response for implementing Radhakrishnan Committee's recommendations on exam reforms after NEET UG paper leak. Weather department forecasts very heavy rainfall over parts of Chhattisgarh, Madhya Pradesh, Uttar Pradesh and Uttarakhand today. India defeats Sri Lanka in first test by 165 runs. Manav Sutar takes 6 wickets. And in men's hockey, India to take on arch rivals Pakistan in AFIH World Cup at Wagener this afternoon. And with that, we end the midday news.
1: ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಇನ್ನು ಕೆಲವೇ ಕ್ಷಣಗಳಲ್ಲಿ ಸ್ಪಂದನ ಕಾರ್ಯಕ್ರಮ.
2: ಆತ್ಮೀಯ ಪ್ರೀತಿಯ ಕೇಳುಗರಿಗೆಲ್ಲ ಸ್ಪಂದನ ವಿಶೇಷ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ. ಕೇಳುಗರೆ, ನಮ್ಮ ಸ್ಪಂದನ ಕಾರ್ಯಕ್ರಮಕ್ಕೆ ಮೊದಲನೇ ಕರೆ ಯಾರ್ದಿದೆ ಅಂತೇಳಿ ನೋಡೋಣ. ಹಲೋ.
3: ಹಲೋ, ನಮಸ್ಕಾರ ಸರ್.
2: ತಮ್ಮ ಹೆಸರು?
3: ಜಗದೀಶ್ವರಾಚಾರ್ಯ, ಮಹಾಲಕ್ಷ್ಮಿ ಲೇಔಟಿಂದ ಸರ್.
2: ಓ, ಜಗದೀಶ್ವರಾಚಾರ್ಯ ಅವರು, ಹಿರಿಯ ಕೇಳುಗರು, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇ ಕರೆ ನಿಮ್ದು.
3: ನಮಸ್ಕಾರ ಸರ್.
2: ಆಕಾಶವಾಣಿ ಕರುನಾಡ ಶ್ರೋತೃ ಸಂಘ ಈ ಸಂಘವನ್ನು ಉದ್ಘಾಟನೆ ಮಾಡಿದ್ರಿ. ಈ ಉದ್ಘಾಟನೆ ಆದ್ಮೇಲೆ ಒಂದು ಕಹಿ ಘಟನೆ ಕೂಡ ನಡೀತು.
3: ಬಹಳ ನೋವಾಗುತ್ತೆ ಸರ್ ಅದು. ನೇಲ ರಾಮಮೂರ್ತಿಗಳು ಅಂತ ಬಹಳ ಹಿರಿಯ ಶ್ರೋತೃಗಳು, ಆಕಾಶವಾಣಿಯ ಹಿರಿಯ ಶ್ರೋತೃಗಳು.
2: ಜೊತೆಗೆ ಅವರು ಸುಮಾರು ಕಾರ್ಯಕ್ರಮಗಳನ್ನ ಬರೆದಿದ್ದಾರೆ,
3: ಕಾರ್ಯಕ್ರಮಗಳಿಗೆ ಸಂಭಾಷಣೆಯನ್ನ ಬರೆದಿದ್ದಾರೆ ಸರ್ ಅವರು. ಅವರು ನಮಗೆ ತುಂಬಾ ವರ್ಷಗಳ ಪರಿಚಯ ಆಕಾಶವಾಣಿಯಿಂದ. ಬಹಳ ಚೆನ್ನಾಗೇ ಇದ್ರು. ಹಿರಿಯ ಶ್ರೋತೃಗಳ ನಮ್ಮ ಕಡೆಯಿಂದ ಮಾತಾಡಲಿ ಅಂತ ಹೇಳ್ಬಿಟ್ಟು ಅವ್ರನ್ನ ಮಾತಾಡ್ಸಿದ್ವಿ. ಅವ್ರು ಮಾತಾಡಿದ್ರು, ತುಂಬಾ ಚೆನ್ನಾಗೇ ಮಾತಾಡಿದ್ರು ಆಕಾಶವಾಣಿ ಬಗ್ಗೆ. ಚೆನ್ನಾಗೇ ಮಾತಾಡಿದ್ರು. ನಂತರ ಸ್ವಲ್ಪ ಕುಳಿತಿದ್ರು, ಮತ್ತೆ ಎಲ್ಲ ಹೊರಗಡೆ ಹೋದಾಗ ಏನಾಯ್ತು ಅಂತ ಗೊತ್ತಿಲ್ಲ, ಒಟ್ಟಿನಲ್ಲಿ ಕೆಳಗಡೆ ಬಿದ್ದಿದ್ರು ಅಂತ ಕಾಣಿಸುತ್ತೆ. ಮತ್ತೆ ಪಕ್ಕದಲ್ಲೇ ಒಂದು ಹಾಸ್ಪಿಟಲ್ ಇತ್ತು, ಅಲ್ಲಿ ಕರ್ಕೊಂಡು ಹೋಗಿ ಚಿಕಿತ್ಸೆ ಎಲ್ಲ ಮಾಡಿದ್ವಿ. ಡಾಕ್ಟರ್ ಕೂಡ ಹೇಳಿದ್ರು ಪರವಾಗಿಲ್ಲ ನೋಡೋಣ ಅಂತ ಹೇಳಿದ್ರು. ಪಾಪ ಅವರು ಕೊನೆ ಹೆಸರು ಹೇಳಿದ್ರು ಸರ್,
2: ತೀರ್ಕೊಂಡ್ರು. ನಾವು ಕೂಡ ಕಾರ್ಯಕ್ರಮಕ್ಕೆ ಬಂದಾಗ ನಮ್ಮ ಜೊತೆಗೆ ಕೈ ಕುಲುಕಿ ನಮ್ಮನ್ನ ಒಳಗಡೆ ಕರ್ಕೊಂಡು ಹೋಗಿ ಕೂರಿಸಿ ಎಲ್ಲ ಮಾತಾಡಿದ್ರು.
3: ಹೌದು ಸರ್.
2: ಈ ಸಂದರ್ಭದಲ್ಲಿ ಅವ್ರು ನೆನೆಸ್ಕೊಂಡ್ರೆ ನಿಜವಾಗ್ಲೂ
3: ಒಂಥರ ತುಂಬಾ ದುಃಖ ಆಗುತ್ತೆ. ಪ್ಲಸ್ ಇನ್ನೊಂದೇನಪ್ಪ ಅಂದ್ರೆ ಆಕಾಶವಾಣಿ ಅಂದ್ರೆ ಬಹಳ ಅಚ್ಚುಮೆಚ್ಚು ಅವ್ರಿಗೆ. ಅದರಲ್ಲೂ ಆಕಾಶವಾಣಿ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ಅವರು ತಮ್ಮ ಅನುಭವಗಳನ್ನು ಹಂಚಿಕೊಂಡು
2: ಭಾಷಣ ಮಾಡಿ
3: ಅದರ ಅನುಭವಗಳನ್ನು ಹಂಚಿಕೊಂಡು ಕೊನೆ ಉಸಿರಿನಲ್ಲೂ ಕೂಡ ಆಕಾಶವಾಣಿಯಿಂದನೇ ಅವರ ಒಂದು
2: ಜೀವನ
3: ಪಯಣ ಕೊನೆಯದಾಗಿದೆ ಅನ್ನೋದು ಬಹಳ ಒಂಥರ ನೋವಾಗುತ್ತೆ.
2: ಒಂದು ಕಡೆ ಆಗಲಿ ಜಗದೀಶ್ವರಾಚಾರ್ಯ ಅವರೇ, ಜಗದೀಶ್ವರಾಚಾರ್ಯ ಅವರೇ, ಅವರ ಒಂದು ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಕುಟುಂಬಕ್ಕೆ ನೋವನ್ನು ಭರಿಸುವಂತಹ ಧೈರ್ಯ ಸ್ಥೈರ್ಯ ಅವರು ಕೊಡಲಿ ಅಂತೇಳಿ ನಮ್ಮ ಆಕಾಶವಾಣಿ ವಿವಿಧ ಭಾರತಿ ಪರವಾಗಿ ಅವರಿಗೆ ಒಂದು ಶ್ರದ್ಧಾಂಜಲಿಯನ್ನು ಸಲ್ಲಿಸುವುದಕ್ಕೆ ನಾವೆಲ್ಲರೂ ಕೂಡ ಶ್ರೋತೃಗಳ ಪರವಾಗಿ ಹಾಗೂ ನಮ್ಮ ಆಕಾಶವಾಣಿಯ ಸಿಬ್ಬಂದಿ ಪರವಾಗಿ ಮತ್ತೊಮ್ಮೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ
3: ಪ್ರಾರ್ಥನೆ ಮಾಡ್ತೀವಿ.
2: ನಾವೆಲ್ಲರೊಂದಿಗೆ ಆಕಾಶವಾಣಿ ಪರವಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಜಗದೀಶ್ವರಾಚಾರ್ಯ ಅವರೇ
3: ಹೇಳಿ ಸರ್.
2: ಅವರು ನಮ್ಮ ಆಕಾಶವಾಣಿ 90 ವರ್ಷಗಳ ಒಂದು ಸಂಭ್ರಮಾಚರಣೆ ಸಂದರ್ಭದಲ್ಲಿ ಕೂಡ ಆಕಾಶವಾಣಿಗೆ ಬಂದಿದ್ರು,
3: ಭಾಗವಹಿಸಿದ್ರು.
2: ಆ ಒಂದು ಶುಭ ಸಂದರ್ಭದಲ್ಲಿ ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ನಮ್ಮೊಂದಿಗೆ ಮಾತನಾಡಿದ್ದಾರೆ.
3: ಹೌದು ಸರ್,
2: ಈ ಒಂದು ಸ್ಪಂದನಾ ಕಾರ್ಯಕ್ರಮ ಸುಮಾರು 3 ತಿಂಗಳಿಂದ ಪ್ರಸಾರ ಆಗ್ತಾ ಇದೆ.
3: ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ ಸರ್.

0: ಒಬ್ಬೊಬ್ಬರಿಗೆ ಒಂದೊಂಥರ ಅನಿಸುತ್ತೆ, ಅದರಲ್ಲಿ ಕೆಲವರಿಗೆ ನಮ್ಮ ಹಾಡಾಕಿಲ್ಲ, ಕೆಲವರು ನಮ್ಮ ಸಂದೇಶ ಓದಲಿಲ್ಲ ಅಂತಾರೆ. ಆದರೆ ಒಂದು ಅವರಲ್ಲಿ ಎಷ್ಟು ಸಂದೇಶಗಳನ್ನ ಓದೋಕ್ಕಾಗುತ್ತೆ, ಎಷ್ಟು ಹಾಡುಗಳನ್ನು ಹಾಕೋಕ್ಕಾಗುತ್ತೆ, ಇದನ್ನೆಲ್ಲ ನಮ್ಮ ಶ್ರೋತೃಗಳು ದಯವಿಟ್ಟು ಗಮನಿಸಬೇಕು ಅಷ್ಟೇ, ಬೇರೆ ಇನ್ನೇನಿಲ್ಲ. ಅದರಲ್ಲಿ ಮಧ್ಯೆ ನಿರೂಪಕರು ಮಾತಾಡೋದು ಇರುತ್ತೆ, ಮಾತಾಡಲಿಲ್ಲ ಅಂದ್ರೂ ಆಗಲ್ಲ. ಕೆಲವರು ಹೇಳ್ತಾರೆ ಬರೀ ನಿರೂಪಕರ ಮಾತುಗಳೇ ಬರ್ತಾ ಇದೆ ಅಂತಾರೆ, ಕೆಲವರು ಹೇಳ್ತಾರೆ ಬರೀ ಹಾಡುಗಳೇ ಬರ್ತಿದೆ ಅಂತಾರೆ.
1: ಅಂದ್ರೆ
0: ಒಬ್ಬೊಬ್ಬರ ಅನಿಸಿಕೆ ಒಂದೊಂದರ ಇರುತ್ತೆ, ಆದ್ರೆ ಎಲ್ಲವನ್ನು ಸರಿದೂಗಿಸಿಕೊಂಡು ಹೋಗುವಂತದ್ದು ಬಹಳ ಕಷ್ಟ ಇರುತ್ತೆ ಅಲ್ಲೂರ. ಆ ದೃಷ್ಟಿಯಿಂದ ಎಲ್ಲರೂ ಸಹಕರಿಸಬೇಕಾಗಿ ನನ್ನ ವಿನಂತಿ ಶ್ರೋತೃಗಳಲ್ಲಿ ದಯವಿಟ್ಟು.
1: ಮತ್ತೆ ನಾವು ಕಳಿಸಿದಂಥ ಪತ್ರಗಳಿಗೆ ಮಾನ್ಯತೆ ಕೊಟ್ಟಿಲ್ಲ, ನಾವು ಬರೆದಂಥ ಪತ್ರಗಳನ್ನು ಓದಿಲ್ಲ ಅಂತಾರೆ, ಇದ್ರ ಬಗ್ಗೆ ಬಂದಿದೆ?
0: ಮೊದಲೆಲ್ಲ ಬಹಳಷ್ಟು ಪತ್ರಗಳು ಬರೆದಿದ್ದೀವಿ ಸರ್, ಎಲ್ಲ ಓದಿದ್ದಾರೆ, ನಮ್ಮ ಪತ್ರಗಳನ್ನು ಓದಿದ್ದಾರೆ ಇಲ್ಲ ಅಂತಲ್ಲ. ಇತ್ತೀಚೆಗೆ ಸ್ವಲ್ಪ ಸಮಯದ ಅಭಾವದಿಂದ ಆಗಲಿಲ್ಲ ಬರೆಯೋದಕ್ಕೆ, ಇನ್ನು ಮುಂದೆ ಬರಿತೀವಿ. ಪತ್ರಗಳನ್ನು ಅಲ್ಲಿ ಎಷ್ಟು ಸಮಯವಿದೆ ಅಂತ ನಾವು ನೋಡ್ಕೋಬೇಕು ಸರ್, ಪತ್ರಗಳನ್ನು ಕಳಿಸ್ತೀವಿ ಆದರೆ ಅದರಲ್ಲಿ ನೋಡಿಕೊಂಡು ಕೆಲವು ಪತ್ರಗಳನ್ನು ಮಾತ್ರ ಓದೋಕ್ಕಾಗುತ್ತೆ, ಎಲ್ಲವನ್ನೂ ಓದೋಕ್ಕಾಗಲ್ವಲ್ಲ ಸರ್ ಅಲ್ಲೂರ. ಎಷ್ಟೊಂದು ಜನ ಒಂದು ಸಂದೇಶ ಕಳಿಸಿದಾಗ ಒಂದು 50-60 ಸಂದೇಶಗಳಿದ್ರೆ ಅದನ್ನೇ ಓದ್ಕೊಂಡಿದ್ ಬಿಟ್ರೆ ಒಂದು ಅದ್ರ ಬಗ್ಗೆ ನಾವು ಮಾತಾಡೋದಕ್ಕೂ ಆಗಲ್ಲ ಅಲ್ಲೂರ.
1: 20-30 ಪತ್ರ ಬಂದು ತಲುಪುತ್ತೆ, ಒಂದೊಂದ್ಸಲ ಬರೋದೇ ಇಲ್ಲ ಬರ ನೆರೆ ಎರಡು ಒಟ್ಟಿಗೆ ಬಂದ್ಬಿಡುತ್ತೆ.
0: 20-30 ಪತ್ರಗಳನ್ನು ಒಂದೇ ಬಾರಿ ಓದೋದಕ್ಕೆ ಆಗಲ್ಲ.
1: ಈಗ ನೋಡಿ,
0: ದ್ವೇಷ ಮಾಡೋದ್ರಿಂದ ಏನ್ ಪ್ರಯೋಜನ ಇಲ್ಲ, ನಾವು ಅವರನ್ನ ಪ್ರೀತಿಸಬೇಕಷ್ಟೇ.
1: ಹೌದು,
0: ಪ್ರೀತಿಯಿಂದ ಮಾತನಾಡಿದಾಗ, ಪ್ರೀತಿಯಿಂದ ಕಳಿಸಿದಾಗ ಅವ್ರು ಅದನ್ನ ತಗೊಂಡೇ ತಗೋತಾರೆ.
1: ನಮ್ಮ ವಿವಿಧ ಭಾರತಿ ಕೇಂದ್ರ ಎಲ್ಲರ ಜೊತೆಗೆ ಪ್ರೀತಿಯಿಂದ, ವಿಶ್ವಾಸದಿಂದ, ಆನಂದದಿಂದ, ಖುಷಿಯಾಗಿ ಮಾತಾಡುವಂತದ್ದು, ಅವ್ರ ಜೊತೆಗೆ ನಾವು ಸಂಪರ್ಕ ಇಟ್ಕೊಂಡಿದ್ದೀವಿ. ಯಾವುದೇ ಕಾರಣಕ್ಕೂ ಕೂಡ ಯಾರ ಜೊತೆಗೆ ನಮ್ಮಲ್ಲಿ ದ್ವೇಷ, ಅಸೂಯೆ, ಇನ್ನೊಂದು ಮತ್ತೊಂದು ಇಲ್ಲ. ಎಲ್ರಿಗೂ ಒಂದು ಸಮಾನ ವೇದಿಕೆ, ಯಾರಿಗೂ ಕೂಡ ನಾವು ತಾರತಮ್ಯ ಮಾಡೋದಿಲ್ಲ.
0: ಇನ್ನೊಂದು ಕೇಳ್ಕೊತೀನಿ ನಾನು, ದಯವಿಟ್ಟು ನೀವು ಯಾರೇ ಬನ್ನಿ, ಆಕಾಶವಾಣಿಗೆ ಬನ್ನಿ, ಮಾತಾಡಿ. ಎಲ್ರೂ
1: ಏನ್ ದೊಡ್ಡ ದೊಡ್ಡ ಕಲಾವಿದ್ರೆ ಬರಬೇಕು, ದೊಡ್ಡ ದೊಡ್ಡ ನಟ ನಟಿಯರೇ ಬರಬೇಕು ಆಕಾಶವಾಣಿ ಅಂದ್ರೆ, ಅದು ಏನು ಅವ್ರಿಗೆ ಒಂದು ಹಿನ್ನೆಲೆ ಇರಬೇಕು ಅನ್ನೋದು ಏನಿಲ್ಲ.
0: ಆಕಾಶವಾಣಿ ಕೇಳ್ತಿದ್ದೀವಿ,
1: ಈಗ ಕೇಳುಗರಾಗಿ ನಾನು ಬಂದಿದ್ದೀನಿ ಅಂದ್ರೆ ಅವ್ರ ಜೊತೆ ಕೂಡ ನಾವು ಕೂತು ಮಾತಾಡ್ತೀವಿ, ನಾಲ್ಕು ಮಾತು ಮಾತಾಡ್ತೀವಿ, ಕಾರ್ಯಕ್ರಮದಲ್ಲಿ ಅವ್ರಿಗೆ ಭಾಗವಹಿಸೋದಕ್ಕೆ ಹೇಳ್ತೀವಿ. ಅವರು ಸ್ವಯಚ್ಛೆಯಿಂದ ಬಂದ್ರೆ ಕಾರ್ಯಕ್ರಮ ಆಗ್ತಾನೆ ಕೂಡ, ಅವ್ರ ಜೊತೆಗೆ ಧ್ವನಿಮುದ್ರಣ ಮಾಡಿ ಪ್ರಸಾರ ಮಾಡ್ತೀವಿ. ನಮ್ಮಲ್ಲಿ ವಿವಿಧ ತರಹದ ಕಾರ್ಯಕ್ರಮಗಳಿದೆ, ಬೆಂಗಳೂರು ಮುಖ್ಯವಾಹಿನಿಯಲ್ಲಿ ಇರಬಹುದು, ಬೆಂಗಳೂರು ಕಾಮನ ಬಿಲ್ಲು ಆಕಾಶವಾಣಿಯಲ್ಲಿ ಇರಬಹುದು, ಅಥವಾ ವಿವಿಧ ಭಾರತಿ ಆಕಾಶವಾಣಿಯಲ್ಲಿ ಇರಬಹುದು.
0: ಈಗ ಇನ್ನೊಂದು ಕಾರ್ಯಕ್ರಮ ಮಾಡ್ತಿದ್ರೆ ಮಕ್ಕಳಿಗಾಗಿ, ಭಾನುವಾರ
1: 12:05
0: ಅದು ಬಹಳ ಚೆನ್ನಾಗಿರುತ್ತೆ ಸರ್. ಅದು ಬಹಳ ಎಷ್ಟು ಚೆನ್ನಾಗಿದೆ ಅಂದ್ರೆ ಅದನ್ನ ಹೇಳ್ಕೊಳಕ್ಕೆ ಆಗೋದಿಲ್ಲ, ಅಷ್ಟು ಚಿಕ್ಕ ಚಿಕ್ಕ ಮಕ್ಕಳು ಎಷ್ಟು ಚೆನ್ನಾಗಿ ಮಾತಾಡೋ ಅಂತ ಮಕ್ಕಳಿದ್ದಾರೆ.
1: ಹೌದು,
0: ಎಲ್ಲರೂ ಮಾತಾಡಬಹುದು, ಹಾಗೆ ತುಂಬಾ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದೀರಾ.
1: ಹೌದು,
0: ಮಕ್ಕಳ ಜೊತೆ ಮಾತಾಡೋ ವೈಖರಿ ಇದೆ ನೋಡಿ,
1: ಅವ್ರ ಜೊತೆಗೆ ಬೆರ್ತ್ ಬಿಡ್ತಾರೆ.
0: ಬೆರ್ತ್ ಬಿಡ್ತಾರೆ, ಬಹಳ ಚೆನ್ನಾಗಿರುತ್ತೆ, ಅದು ಖುಷಿ ಆಗುತ್ತೆ ಕೇಳಬೇಕು ಅಂತ. ನಮಗೆ ಅನಿಸಿದಾಗ ಇನ್ನ ಮಕ್ಕಳಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅನ್ನೋ ಒಂದು ಕುತೂಹಲ ಹೇಗಿರುತ್ತೆ, ದಯವಿಟ್ಟು ಎಲ್ಲರೂ ಅದಕ್ಕೆ ಅವಕಾಶ ಮಾಡಿಕೊಡಿ.
1: ಹಿರಿಯರು ನಾವೆಲ್ಲರೂ ಮಾತಾಡ್ತಾನೆ ಇರ್ತೀವಿ,
0: ಮಾತಾಡಿ
1: ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರ್ತೀವಿ.
0: ಹೌದು,
1: ಆದ್ರೆ ಮಕ್ಕಳು ಕೂಡ ಆಕಾಶವಾಣಿಯೊಂದಿಗೆ ಸಂಪರ್ಕಕ್ಕೆ ಬರೋದು, ಆಕಾಶವಾಣಿಯಲ್ಲಿ ಅವರು ಏನು ಭಾಗವಹಿಸೋದು, ಮಾತನಾಡುವುದು, ಅವ್ರಿಗೊಂಥರ ಹೊಸ ಅನುಭವ,
0: ಹೊಸ ಅನುಭವ, ಖುಷಿ ಆಗುತ್ತೆ,
1: ಖುಷಿ ಆಗುತ್ತೆ.
0: ಹೌದು,
1: ಮತ್ತೆ ಅವ್ರದ್ದು ಏನೋ ಒಂದು ಮುಗ್ಧ ಮಾತುಗಳನ್ನು ಕೇಳೋದಕ್ಕೆ ನೀವು ಹೇಳಿದಂಗೆ ತುಂಬಾ ನಮ್ಗೆ ಇಷ್ಟ ಆಗುತ್ತೆ. ಒಂದೊಂದ್ ಮಗ ಒಂದೊಂದು ಮಗು ಒಂದೊಂದ್ ತರದಲ್ಲಿ
0: ಮಾತಾಡುತ್ತೆ,
1: ಏನು ಸ್ವಾಭಾವಿಕವಾಗಿ ಏನಿದ್ರೆ ಮನಸ್ಸಲ್ಲಿ ಅದನ್ನ
0: ಹೇಳ್ಬಿಡ್ತಾರೆ.
1: ನಾವು ಏನು ಆ ಕರಿಗೊಂದು ಕಾರ್ಯಕ್ರಮ ಮಕ್ಕಳಿಗಾಗಿ ಮಾಡುವಂತ ಒಂದು ಕಾರ್ಯಕ್ರಮ ಕೇಳ್ತಾ ಇದ್ದಾಗ ಅನ್ಸುತ್ತೆ, ಅಪ್ಪ ಅಮ್ಮ ಅಣ್ಣ ತಮ್ಮ ಎಲ್ಲಾನು ಪಕ್ಕದಿಂದ ಹಿಂಗೇಳು ಹಂಗೇಳು ಅಂತಿರ್ತಾರೆ, ಹಂಗಲ್ಲ ಸುಮ್ಮನಿರು ಅಂತೇಳಿ ಅವ್ರ ಮನಸ್ಸಲ್ಲಿ ಏನಿರುತ್ತೋ,
0: ಹೌದೌದು,
1: ಏನು ಹೃದಯದಿಂದ ಏನ್ ಬರುತ್ತೋ ಆ ಒಂದು ಮುಗ್ಧ ಮಾತುಗಳನ್ನ ನಮ್ಮೊಂದಿಗೆ ಹಂಚ್ಕೊಂತಾರೆ.
0: ಅದನ್ನ ಕೇಳೋದೇ ಒಂದು ಚಂದ ಸರ್,
1: ತುಂಬಾ ತುಂಬಾ
0: ಚಂದ, ಬಹಳ ಚೆನ್ನಾಗಿದೆ ಅದನ್ನ
1: ನೋಡಿ.
0: ಮನಸ್ಸಿನ ಅನಿಸಿಕೆ ಸರ್, ದಯವಿಟ್ಟು.
1: ಆಯ್ತು ಜಗದೀಶ್ವರಾಚಾರ್ಯವರೇ, ಏನಂದ್ರೆ ಕೆಲವರ ಒಂದು ಕೋರಿಕೆ ಇದೆ ಆ ಕಾರ್ಯಕ್ರಮದ ಬಗ್ಗೆ, ಏನು ಭಾನುವಾರ ಒಂದೇ ದಿನ ನಾವು ಮಕ್ಕಳಿಗಾಗಿ ಸುಮಾರು ಒಂದು 55 ನಿಮಿಷಗಳ ಕಾಲ, ಅಂದ್ರೆ 12:55 ಒಂದು ಗಂಟೆವರೆಗೆ ನೀವು ಕಾರ್ಯಕ್ರಮ ನಡೆಸ್ಕೊಡ್ತೀರಿ, ದಿನ ಯಾಕೆ ಮಾಡಬಾರ್ದು ಅಂತ. ದಿನ ಮಾತಾಡಿದ್ರೆ ಮಕ್ಕಳು ದಿನ ಭಾಗವಹಿಸೋದಕ್ಕೆ ಮಾತಾಡೋದಕ್ಕೆ ತುಂಬಾ ಇಚ್ಛೆ ಪಡೋರು, ಆಸಕ್ತಿ ಉಳ್ಳವರು ಇದ್ದಾರೆ. ನೀವು ಯಾಕೆ ದಿನ ಮಾಡೋದಿಲ್ಲ, ವಾರಕ್ಕೆ ಒಂದೇ ಸಲ ಒಂದು 55 ನಿಮಿಷಗಳ ಕಾಲ ಅಷ್ಟೇ ನೀವು ಸಮಯವನ್ನು ನಿಗದಿ ಮಾಡಿದಿರಲ್ಲ ಅಂತ ಹೇಳಿ ಹೇಳ್ತಾರೆ. ಬಟ್ ಏನಂದ್ರೆ ಬೇರೆ ದಿನದಲ್ಲಿ ಸ್ಕೂಲು, ಕಾಲೇಜು, ಮತ್ತೆ ಬಂದ್ಮೇಲೆ ಹೋಮ್ವರ್ಕ್ ಇರುತ್ತೆ, ಬೇರೆ ದಿನ ಅವ್ರನ್ನ ನಾವು ಏನು ಡಿಸ್ಟರ್ಬ್ ಮಾಡಬಾರ್ದು. ಭಾನುವಾರ ಸ್ವಲ್ಪ ಫ್ರೀ
0: ಆಗಿರ್ತಾರೆ,
1: ಒಂದು 5-10 ನಿಮಿಷ ನಮ್ಮ ಜೊತೆಗೆ ಮಾತಾಡೋದು ಖುಷಿ ಆಗುತ್ತೆ, ಅವ್ರಿಗೆ ಟೈಮ್ ಇರುತ್ತೆ, ಯಾವುದೇ ಒಂದು ಆತುರದಲ್ಲಿ ಅವ್ರು
0: ಇರೋದಿಲ್ಲ, ಉತ್ಸಾಹ ಇರುತ್ತೆ.
1: ಹಾಗಾಗಿ ತುಂಬಾ ಜನ ಮಕ್ಕಳು ಕಾಯ್ತಾ ಇರ್ತಾರೆ, ಮೊದಲೇ ನಮ್ಗೆ ಕರೆ ಮಾಡಿ ನಾನು ಮೊದಲು ಮಾತಾಡಬೇಕು ಅಂತೇಳಿ ಅವರು ತಿಂಗಳಲ್ಲಿ ಇನ್ನೂ ಒಂದೆರಡು ದಿನ ಹೆಚ್ಚಿಗೆ
0: ಅವಕಾಶವನ್ನು
1: ಕೊಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಎಲ್ಲಾ ಪುಟ್ಟ ಮಕ್ಕಳಿಗೆ ಕರೆ ಮಾಡಬೇಕಂತೇಳಿ ನಮ್ಮಿಂದ ಮನವಿ.
0: ದಯವಿಟ್ಟು ಹಿರಿಯರೆಲ್ಲರೂ ಅದಕ್ಕೆ ಅವಕಾಶ ಮಾಡಿಕೊಡಿ.

0: ನಿಮ್ಮ ಸಲಹೆಯನ್ನು ಖಂಡಿತ ನಾವು ಪರಿಗಣನೆಗೆ ತೆಗೆದುಕೊಳ್ತೀವಿ. ನಿಮ್ಮನೆಯಲ್ಲಿ ಕೂಡ ಮಕ್ಕಳಿದ್ದಾರಾ ಜಗದೀಶ್ವರಾಚಾರ್ಯ ಅವರೇ?
1: ನಮ್ಮ ಮನೇಲಿ ಚಿಕ್ಕ ಮಕ್ಕಳಿಲ್ಲ ಸರ್, ಎಲ್ಲ ದೊಡ್ಡವರೇ.
2: ಆಕಾಶವಾಣಿಯ ಇದು ಭಾಳ ವರ್ಷಗಳ ಒಂದು ಕನಸಿನ ಕೂಸು ಸರ್ ಇದು. ಅದು ನಮ್ಮ ಭೋಪ ವೆಂಕಟೇಶ್ ಅವರು, ವಿಜಯ್ ಅವರು, ವಿಲ್ಸನ್ ಗಾರ್ಡನ್ ವಿಜಯ್ ಅವರು, ಆಮೇಲೆ ಇನ್ನೂ ಇದ್ದಾರೆ ಸುಮಾರು ಶ್ರೋತೃಗಳಿದ್ದಾರೆ ಇದ್ರ ಬಗ್ಗೆ ಬಹಳ ಆಸಕ್ತಿ ಇರೋರು.
0: ಆಸಕ್ತಿ ಇರೋರು ಅವರಲ್ಲಿ ನೀವು ಒಬ್ರು.
2: ಅದರಲ್ಲಿ ನಾನು ಒಬ್ಬ ಸರ್.
0: ಶ್ರೋತೃಗಳು ವಿವಿಧ ಭಾರತಿ ಎಲ್ಲಾ ಕಾರ್ಯಕ್ರಮಗಳು ಚೆನ್ನಾಗಿದ್ದಾವೆ ಅಂತ ಹೇಳ್ತಾರೆ.
2: ಹೌದು ಸರ್, ಹೌದು.
0: ಈಗ ನೀವು ಹೇಳಿದ್ರೆ ಮಕ್ಕಳ ಕಾರ್ಯಕ್ರಮ ಸಾಲದು, ಇನ್ನೊಂದು ದಿನ ಮಾಡಿ ಅಂತ ಹೇಳಿ, ಆ ತರ ಒಂದು ಸಲಹೆ ಸೂಚನೆ ಕೊಡಬಹುದು.
2: ಸಲಹೆ ಸೂಚನೆ ಕೊಡಬಹುದು, ಖಂಡಿತ ಖಂಡಿತ ಖಂಡಿತ.
0: ಚೆನ್ನಾಗಿಲ್ಲ ಅನ್ನೋದು ತೀರಾ ಕಡಿಮೆ, ಯಾವುದು ಆ ತರ ಒಂದು ಏನು ನಾವು ಕಡೆಗಣಿಸುವಂತಿಲ್ಲ. ಯಾವ ಕಾರ್ಯಕ್ರಮವನ್ನು ಏನು ಆಕಾಶವಾಣಿಯಲ್ಲಿ ಯಾವ ಕಾರ್ಯಕ್ರಮ ಇಷ್ಟ ಆಗುತ್ತೋ ಅದನ್ನು ಟ್ಯೂನ್ ಮಾಡ್ಕೊಂಡು
2: ಕೇಳ್ಕೋಬಹುದು. ಮೈಸೂರು ಕೇಳ್ಬಹುದು, ಗುಲ್ಬರ್ಗಾ ಕೇಳ್ಬಹುದು, ಧಾರವಾಡ, ಭದ್ರಾವತಿ,
0: ಹೌದು,
2: ಹಾಸನ,
0: ರಾಯಚೂರು,
2: ರಾಯಚೂರು, ಶಿವಮೊಗ್ಗ,
0: ಕಲಬುರಗಿ,
2: ಎಲ್ಲ ಸುಮಾರು ಆಕಾಶವಾಣಿಗಳು ಎಲ್ಲ ಚೆನ್ನಾಗಿರೋ ಕಾರ್ಯಕ್ರಮಗಳನ್ನ ನಡೆಸ್ತಾರೆ, ನಾವು ಕೇಳಬಹುದು ದಯವಿಟ್ಟು.
0: ಜಗದೀಶ್ವರಾಚಾರ್ಯ ಅವರು, ಈ ಸಂದರ್ಭದಲ್ಲಿ ತಾವು ಯಾವ ಹಾಡನ್ನು ಕೇಳಲಿಕ್ಕೆ ಇಷ್ಟಪಡ್ತೀರಾ ನಮ್ಮ ಕೇಳುಗರ ಪರವಾಗಿ? ಜೊತೆಗೆ
2: ಭಾಗ್ಯವಂತರು, ನಾವೇ ಭಾಗ್ಯವಂತರು ಈ ಆಕಾಶವಾಣಿಯ ಎಲ್ಲ ಕಾರ್ಯಕ್ರಮಗಳನ್ನ ಕೇಳೋ ಅಂತ ಒಂದು ಸೌಕರ್ಯಗಳು ಅನುಕೂಲ ಮಾಡಿಕೊಟ್ಟಿದಾರಲ್ಲ, ಆ ದೃಷ್ಟಿಯಿಂದ ನಾವೇ ಭಾಗ್ಯವಂತರು ಅನ್ನೋ ದೃಷ್ಟಿಯಿಂದ ಭಾಗ್ಯವಂತರು, ನಾವೇ ಭಾಗ್ಯವಂತರು ಆ ಹಾಡನ್ನ ಪ್ರಸಾರ ಮಾಡಿಬಿಟ್ಟು ಧನ್ಯವಾದ.
0: ಜಗದೀಶ್ವರಾಚಾರ್ಯ ಅವರೇ,
2: ಹೇಳಿ ಸರ್.
0: ನೀವು ಆಕಾಶವಾಣಿ ಕರುನಾಡ ಶ್ರೋತೃ ಸಂಘದ ಉದ್ಘಾಟನೆ ಮಾಡಿದ್ರಲ್ಲ ಕಾರ್ಯಕ್ರಮಕ್ಕೆ, ನಮ್ಮ ನೆಚ್ಚಿನ ನಟ ಶ್ರೀನಾಥ್ ಅವರು ಬಂದಿದ್ರು,
2: ಅದು ಬಹಳ
0: ಒಂಥರ ಕಾರ್ಯಕ್ರಮಕ್ಕೆ ಒಂದು ಹೆಚ್ಚು
2: ಮೆರುಗು
0: ಮೆರುಗಿತ್ತು, ಕಾರ್ಯಕ್ರಮಕ್ಕೆ ಒಳ್ಳೆ ಒಂದು ಸೊಗಸಿತ್ತು.
2: ಸೊಗಸಿತ್ತು. ಇತ್ತೀಚೆಗೆ ನಿವೃತ್ತರಾದ ಶಂಕರ್ ನಾರಾಯಣ್ ಸರ್ ಬಂದಿದ್ರು,
0: ಹೌದು,
2: ಆಮೇಲೆ ತಿಪ್ಪೇಸ್ವಾಮಿಗಳು ಬಂದಿದ್ರು. ಆಕಾಶವಾಣಿ ಶ್ರೋತೃ ಸಂಘದ ಕಡೆಯಿಂದ ಕೋಟಿ ಕೋಟಿ ನಮನಗಳು ಸರ್, ಕೋಟಿ ಕೋಟಿ ನಮನ.
0: ಜಗದೀಶ್ವರಾಚಾರ್ಯ ಅವರೇ, ನಿಮ್ಮ ಶ್ರೋತೃ ಸಂಘದಲ್ಲಿ ಹೊಸದಾಗಿ ಸೇರ್ಕೋಬೇಕು, ನಾವು ನೋಂದಣಿ ಮಾಡ್ಕೋಬೇಕು, ನಿಮ್ಮೊಂದಿಗೆ ಸೇರ್ಕೋಬೇಕಂದ್ರೆ ಏನಾದ್ರೂ?
2: ಏನಿಲ್ಲ ಸರ್, ಒಂದು ಫೋಟೋನು, ಒಂದು
0: ಪ್ರೊಸೀಜರ್ ಏನು,
2: ಒಂದು ಫೋಟೋನು, ಒಂದು ಆಧಾರ್ ಕಾರ್ಡ್ ಕಳ್ಸಿದ್ರೆ ಸಾಕು ಸರ್. 70
0: 70 90 05 05
2: 38
0: 60 709005380 ಭೋಪಾ ವೆಂಕಟೇಶ್ ಅವರ ಸಂಪರ್ಕ ಸಂಖ್ಯೆ.
2: ಹೌದು ಸರ್.
0: ನೋಂದಣಿ ಮಾಡ್ಕೋಬೇಕಾದ್ರೆ ಶುಲ್ಕ ರಹಿತನಾ, ಫ್ರೀನಾ, ಇಲ್ಲ ಶುಲ್ಕ ಇದೆಯಾ?
2: 500 ಶುಲ್ಕ ಮಾಡಿದ್ದಾರೆ. ಅದಕ್ಕೆ 500 ಕಳ್ಸಿದ್ರೆ ಸಾಕು, ಅದಕ್ಕೆ ನಮ್ ವಾಪಸ್ ಎಲ್ಲ ಕೊಟ್ಬಿಡ್ತಾರೆ ಅದ್ರ ಬಗ್ಗೆ. ಅದೇ ಏನೇನು ಐಡಿ ಕಾರ್ಡ್ ಮಾಡಿಸ್ಬೇಕು, ಆಮೇಲೆ ಈ ಕೆಲವು ಈಗ ಪ್ರಮಾಣ ಪತ್ರ, ಕೆಲವು ಕಾರ್ಯಕ್ರಮಗಳು ನಡೆದಾಗ ನೆನಪಿನ ಕಾಣಿಕೆ ಅಂತ ಕೊಡ್ತೀವಿ, ಅದನ್ನೆಲ್ಲ ಕೊಡೋದಕ್ಕೆ ಒಂದು ಅನುಕೂಲ ಆಗೋ ದೃಷ್ಟಿಯಿಂದ 500 ತಗೋತಾ ಇದ್ದೀವಿ ಅಷ್ಟೇ.
0: ಅಷ್ಟೇ ಸರ್, ಸಿಂಪಲ್ ಆಗಿ ಶುಲ್ಕ ತಗೊಂತೀರಾ?
2: ಅಷ್ಟೇ ಅಷ್ಟೇ ಸರ್,
0: ಅಷ್ಟೇ. ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ತಮಗೆ ಧನ್ಯವಾದಗಳು, ನಮಸ್ಕಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು: ರಾಮನಗರದಲ್ಲಿ ನಕಲಿ ಔಷಧ ಜಾಲಪತ್ತೆ, 5 ಕೋಟಿ ರೂಪಾಯಿಗೂ ಹೆಚ್ಚು ಮೌಲ್ಯದ ನಕಲಿ ಔಷಧಿ ವಶ, ಸಚಿವ ಯುಟಿ ಖಾದರ್. ಮೇಲ್ಮನೆಯಲ್ಲಿ ಸಚಿವ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಜೆಡಿಎಸ್ ಸದಸ್ಯರಿಂದ ಪ್ರತಿಭಟನೆ. ಹನೂರು ಗುಂಡಿನ ದಾಳಿ ಪ್ರಕರಣ, ತನಿಖಾ ವರದಿ ಬಳಿಕ ಪ್ರತಿಕ್ರಿಯೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಇಂಡಿ ಬ್ರಾಂಡ್ನೊಂದಿಗೆ ಭಾರತದ ಕಾಫಿ ಪರಿಚಯಿಸಲು ಕಾಫಿ ಬೋರ್ಡ್ ನಿರ್ಧಾರ. ಹಾಗೂ ಮಾಜಿ ಸಚಿವ ಬಿಸಿ ನಾಗೇಶ್ ನಿಧನ, ಮುಖ್ಯಮಂತ್ರಿ ಸೇರಿದಂತೆ ಹಲವು ಗಣ್ಯರಿಂದ ಅಂತಿಮ ದರ್ಶನ. ರಾಮನಗರ ಜಿಲ್ಲೆಯಲ್ಲಿ ಬಹುರಾಷ್ಟ್ರೀಯ ಔಷಧ ಕಂಪನಿಗಳ ಲೇಬಲ್ಗಳನ್ನು ಹೊಂದಿರುವ ನಕಲಿ ಔಷಧಗಳನ್ನು ಒಳಗೊಂಡ ಜಾಲವೊಂದು ಪತ್ತೆಯಾಗಿದೆ. 5 ಕೋಟಿ ರೂಪಾಯಿಗೂ ಹೆಚ್ಚು ಮೌಲ್ಯದ ನಕಲಿ ಔಷಧಿಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಆರೋಗ್ಯ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಕುರಿತಂತೆ ಅಂತಾರಾಜ್ಯ ತನಿಖೆಗೆ ಒತ್ತಾಯಿಸಿದ್ದಾರೆ. ಈ ಜಾಲವು ದೇಶದ ಇತರ ಭಾಗಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನಕಲು ಔಷಧ ತಯಾರಿಕಾ ಘಟಕಗಳಿಗೆ ಸಂಪರ್ಕವಿರುವ ಸಾಧ್ಯತೆ ಇದೆ ಎಂದು ಪ್ರಾಥಮಿಕ ತನಿಖೆಯಲ್ಲಿ ತಿಳಿದುಬಂದಿದೆ ಎಂದು ಹೇಳಿದ್ದಾರೆ. ಬಿಡದಿಯಲ್ಲಿರುವ ತೋಟದ ಮನೆಯ ಮೇಲೆ ಔಷಧ ನಿಯಂತ್ರಣ ಇಲಾಖೆ ಮತ್ತು ಆಹಾರ ಸುರಕ್ಷತೆ ಅಧಿಕಾರಿಗಳು ದಾಳಿ ನಡೆಸಿದಾಗ ನಕಲಿ ಔಷಧಿಗಳನ್ನು ಸಂಗ್ರಹಿಸಿ ಮರು ಪ್ಯಾಕ್ ಮಾಡಲಾಗುತ್ತಿತ್ತು ಎಂದು ಮಾಹಿತಿ ನೀಡಿದ್ದಾರೆ. ಪ್ರಭುದೇವ್ ಎಂಬ ವ್ಯಕ್ತಿಯನ್ನು ಪ್ರಕರಣಕ್ಕೆ ಬಂಧಿಸಿದಂತೆ ಬಂಧಿಸಲಾಗಿದೆ. ರಾಮನಗರ ಪೊಲೀಸ್ ವರಿಷ್ಠಾಧಿಕಾರಿ ಘಟನೆ ಕುರಿತಂತೆ ತನಿಖೆ ನಡೆಸುತ್ತಿದ್ದಾರೆ. ಐಸಿಯುಗಳಲ್ಲಿ ಬಳಸುತ್ತಿರುವ ಮಾತ್ರೆಗಳನ್ನು ನಕಲು ಮಾಡಿ ಬಹುರಾಷ್ಟೀಯ ಕಂಪನಿಗಳ ಹೆಸರಿನೊಂದಿಗೆ ಲೇಬಲ್ ಮಾಡಲಾಗುತ್ತಿತ್ತು. ಈಗಾಗಲೇ ಕೇಂದ್ರ ಆರೋಗ್ಯ ಸಚಿವಾಲಯ ಹಾಗೂ ಗೃಹ ಸಚಿವಾಲಯಕ್ಕೆ ಈ ಕುರಿತಂತೆ ಮಾಹಿತಿ ನೀಡಲಾಗಿದೆ ಎಂದು ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ವಿಧಾನ ಪರಿಷತ್ನಲ್ಲಿಂದು ಸಚಿವ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ 4ನೇ ದಿನವೂ ಪ್ರತಿಪಕ್ಷ ಬಿಜೆಪಿ ಹಾಗೂ ಜೆಡಿಎಸ್ ಸದಸ್ಯರು ಪ್ರತಿಭಟನೆ ನಡೆಸಿದರು. ಪ್ರತಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಮಾತನಾಡಿ, ಮೊದಲು ಸಚಿವ ನಾಗೇಂದ್ರ ರಾಜೀನಾಮೆ ಪಡೆಯಬೇಕು ಎಂದು ಆಗ್ರಹಿಸಿದರು. ಕಳಂಕಿತ ಸಚಿವರನ್ನು ಇಟ್ಟುಕೊಂಡು ಹೇಗೆ ಸದನ ನಡೆಸುತ್ತೀರಾ ಎಂದು ಪ್ರಶ್ನಿಸಿದರು. ಈ ವೇಳೆ ಕಾಂಗ್ರೆಸ್ ಸದಸ್ಯ ರವಿ ಮಾತನಾಡಿ, ರಾಜ್ಯದಲ್ಲಿ ಬರಗಾಲವಿದ್ದು ಅದರ ಬಗ್ಗೆ ಚರ್ಚೆ ನಡೆಸೋಣ, ನಾಗೇಂದ್ರ ವಿಚಾರ ಕುರಿತಂತೆ ನೋಟಿಸ್ ನೀಡಿದ ಬಳಿಕ ಚರ್ಚೆ ನಡೆಯಲಿ ಎಂದು ತಿಳಿಸಿದರು. ಇದಕ್ಕೆ ಒಪ್ಪದ ಪ್ರತಿಪಕ್ಷ ಸದಸ್ಯರು ಪ್ರತಿಭಟನೆ ಮುಂದುವರೆಸಿ ಸಚಿವ ನಾಗೇಂದ್ರ ವಜಾ ಮಾಡುವಂತೆ ಘೋಷಣೆ ಕೂಗಿದರು.

0: ಪ್ರತಿಭಟನೆಯ ನಡುವೆ ಪ್ರಶ್ನೋತ್ತರ ಹಾಗೂ ಶೂನ್ಯ ವೇಳೆ ಕೈಗೊಂಡ ಬಳಿಕ ಸಭಾಪತಿ ಸದನವನ್ನು ಭೋಜನ ವಿರಾಮಕ್ಕೆ ಮುಂದೂಡಿದರು. ಹನೂರು ಶೂಟೌಟ್ ಪ್ರಕರಣದ ಬಗ್ಗೆ ತನಿಖೆ ನಡೆಯುತ್ತಿದ್ದು ವರದಿ ನೀಡಿದ ಬಳಿಕ ಪ್ರತಿಕ್ರಿಯೆ ನೀಡುವುದಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅರಣ್ಯ ಸಚಿವರು ತನಿಖೆ ನಡೆಸುತ್ತಿದ್ದಾರೆ, ಹೀಗಾಗಿ ಯಾವುದೇ ಪ್ರತಿಕ್ರಿಯೆ ನೀಡುವುದಿಲ್ಲ ಎಂದು ಹೇಳಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಹನೂರಿನಲ್ಲಿ ನಡೆದ ಗುಂಡಿನ ದಾಳಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತಮಿಳುನಾಡು ವಿಧಾನಸಭೆ ನಿರ್ಣಯ ಅಂಗೀಕರಿಸಿದ್ದು ಇದು ರಾಜ್ಯಕ್ಕೆ ಮಾಡಿದ ಅವಮಾನ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇದು ರಾಜ್ಯಕ್ಕೆ ಸಂಬಂಧಿಸಿದ ವಿಷಯವಾಗಿದ್ದು ಇಲ್ಲಿಯೇ ಪರಿಹರಿಸಬೇಕು ಎಂದು ಹೇಳಿದ್ದಾರೆ. ರಾಜ್ಯ ಅರಣ್ಯ ಇಲಾಖೆ ಈ ಘಟನೆಯನ್ನು ನಿರ್ವಹಿಸಿದ ರೀತಿ ಗಂಭೀರ ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಭಾರತದ ಕಾಫಿ ರಫ್ತು ಗಣನೀಯವಾಗಿ ಪ್ರಗತಿ ಸಾಧಿಸಿದ್ದು 2021-22 $1,00,000,000,000 ಕಾಫಿ ರಫ್ತು 2025-26 $2,00,000,000,000 ಮೀರಿದೆ ಎಂದು ಕಾಫಿ ಬೋರ್ಡ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೂರ್ಮರಾವ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಭಾರತ ಕಾಫಿ 140 ರಾಷ್ಟಗಳಿಗೆ ರಫ್ತಾಗುತ್ತಿದ್ದು ಇದರಲ್ಲಿ ಶೇಕಡ 39% ಮೌಲ್ಯವರ್ಧಿತ ಕಾಫಿಯಾಗಿದೆ. ಕಾಫಿಯ ದೇಶೀಯ ಬೇಡಿಕೆ ಶೇಕಡ 20% ಹೆಚ್ಚಾಗಿದೆ ಎಂದು ಹೇಳಿದ್ದಾರೆ. ಈ ವರ್ಷದ ಏಪ್ರಿಲ್ ಜುಲೈ ನಡುವೆ 1.68 lakh tons ಕಾಫಿ ಉತ್ಪಾದಿಸಲಾಗಿದೆ. 2025-26 3.73 lakh tons ಉತ್ಪಾದನೆಯಾಗಿದ್ದ ಕಾಫಿ ಈ ವರ್ಷ 4 lakh tonsಗಿಂತ ಹೆಚ್ಚಾಗುವ ಸಾಧ್ಯತೆ ಇದೆ ಎಂದು ಹೇಳಿದ್ದಾರೆ. ಉತ್ಪಾದನಾ ಗುಣಮಟ್ಟ ನಿಗದಿಪಡಿಸಿ ಇಂಡಿ ಕಾಫಿ ಎಂಬ ಬ್ರ್ಯಾಂಡ್ನೊಂದಿಗೆ ಭಾರತದ ಕಾಫಿಯನ್ನು ಪರಿಚಯಿಸುವ ಪ್ರಯತ್ನ ನಡೆದಿದೆ. ಉತ್ಪಾದನೆ ಗುಣಮಟ್ಟ ನಿಗದಿಪಡಿಸಿದಂತೆ ಸಂಸ್ಕರಣಾ ಗುಣಮಟ್ಟ ನಿಗದಿಪಡಿಸುವ ಪ್ರಕ್ರಿಯೆ ಜಾರಿಯಲ್ಲಿದೆ ಎಂದು ಅವರು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮಾಜಿ ಸಚಿವ ಬಿಸಿ ನಾಗೇಶ್ ಕಳೆದ ರಾತ್ರಿ ನಿಧನ ಹೊಂದಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡೆದರು. ಬಳಿಕ ಮಾತನಾಡಿದ ಅವರು, ಶಿಕ್ಷಣ ಕ್ಷೇತ್ರದಲ್ಲಿ ಶಿಸ್ತು ತರಲು ನಾಗೇಶ್ ಪ್ರಯತ್ನಿಸಿದ್ದರು. ಸರ್ಕಾರಿ ಗೌರವಗಳೊಂದಿಗೆ ಅವರ ಅಂತ್ಯಕ್ರಿಯೆ ನಡೆಸಲು ಸರ್ಕಾರ ನಿರ್ಧರಿಸಿದೆ ಎಂದು ತಿಳಿಸಿದರು. ಬೆಂಗಳೂರಿನ ಪಕ್ಷದ ಕಚೇರಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಪ್ರತಿಪಕ್ಷ ನಾಯಕ ಆರ್ ಅಶೋಕ, ಮಾಜಿ ಸಚಿವ ಸಿಟಿ ರವಿ ಸೇರಿದಂತೆ ಹಲವು ಗಣ್ಯರು ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡೆದರು. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಬಿಸಿ ನಾಗೇಶ ಅವರು ಶಿಕ್ಷಣ ಕ್ಷೇತ್ರದಲ್ಲಿ ಜಾರಿಗೆ ತಂದ ಹಲವು ಸುಧಾರಣೆಗಳು ಮತ್ತು ಸಂಘಟನಾ ಕೌಶಲ್ಯ ನೆನಪಿನಲ್ಲಿ ಉಳಿಯುವಂತದ್ದು ಎಂದು ಸ್ಮರಿಸಿದ್ದಾರೆ. ಮಾಜಿ ಶಿಕ್ಷಣ ಸಚಿವ ಹಾಗೂ ತಿಪಟೂರು ಕ್ಷೇತ್ರದ ಮಾಜಿ ಶಾಸಕ ಬಿಸಿ ನಾಗೇಶ್ ನಿಧನಕ್ಕೆ ಮೇಲ್ಮನೆಯಲ್ಲಿಂದು ವಿಧಾನಸಭೆಯಲ್ಲಿಂದು ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಕಲಾಪ ಆರಂಭವಾಗುತ್ತಿದ್ದಂತೆ ಸಭಾಧ್ಯಕ್ಷ ಜಿಎಸ್ ಪಾಟೀಲ್ ಬಿಸಿ ನಾಗೇಶ್ ನಿಧನದ ವಿಚಾರವನ್ನು ಸದನಕ್ಕೆ ತಿಳಿಸಿದರು. ಶಿಕ್ಷಣ ಸಚಿವರಾಗಿದ್ದ ಅವಧಿಯಲ್ಲಿ ಶಾಲಾ ಕಾಲೇಜುಗಳಲ್ಲಿ ಸಮವಸ್ತ್ರ ನಿಯಮ, ಶಿಸ್ತು ಪಾಲನೆ ಸೇರಿದಂತೆ ಹಲವು ವಿಚಾರಗಳಲ್ಲಿ ದೇಶದ ಗಮನ ಸೆಳೆದಿದ್ದರು ಎಂದು ಸ್ಮರಿಸಿದರು. ಪಕ್ಷಾತೀತವಾಗಿ ಸದನದಲ್ಲಿ ಎಲ್ಲಾ ನಾಯಕರು ಅವರ ಸಾಧನೆಯನ್ನು ಕೊಂಡಾಡಿದರು. ಬಳಿಕ ಮೌನಾಚರಣೆ ಮೂಲಕ ವಿಧಾನಸಭೆಯಲ್ಲಿ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಮೇಲ್ಮನೆಯಲ್ಲೂ ಕಲಾಪ ಆರಂಭವಾಗುತ್ತಿದ್ದಂತೆ ಸಭಾಪತಿ ಸಲೀಂ ಅಹಮದ್ ಸಂತಾಪ ಸೂಚನೆ ಮಂಡಿಸಿ ಹಿರಿಯ ರಾಜಕಾರಣಿ ಮಾಜಿ ಸಚಿವ ಬಿಸಿ ನಾಗೇಶ್ ಅನಾರೋಗ್ಯದಿಂದ ನಿಧನ ಹೊಂದಿದ್ದಾರೆ ಎಂದು ಸದನಕ್ಕೆ ತಿಳಿಸಲು ವಿಷಾದ ವ್ಯಕ್ತಪಡಿಸುವುದಾಗಿ ಹೇಳಿದರು. ಸಭಾನಾಯಕ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಸಂತಾಪ ಸೂಚನೆಯನ್ನು ಅನುಮೋದಿಸಿ 1959 ಜನಿಸಿದ ಬಿಸಿ ನಾಗೇಶ್ ತಿಪಟೂರು ವಿಧಾನಸಭಾ ಕ್ಷೇತ್ರದಿಂದ 2008 and 2018 ಜಯಗಳಿಸಿ ಎರಡು ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದರು. 2021 ಬಸವರಾಜ ಬೊಮ್ಮಾಯಿ ನೇತೃತ್ವದ ಬಿಜೆಪಿ ಸರ್ಕಾರ

0: ಕಾಲದಲ್ಲಿ ಅವರು ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವರಾಗಿ ಕಾರ್ಯನಿರ್ವಹಿಸಿದ್ದರು. ಶಿಕ್ಷಣ ಕ್ಷೇತ್ರದಲ್ಲಿ ಬದಲಾವಣೆ ತರಲು ಶ್ರಮಿಸಿದ್ದರು ಎಂದು ಸ್ಮರಿಸಿದರು. ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಮಾತನಾಡಿ, ಶಿಕ್ಷಣ ಕ್ಷೇತ್ರದ ಅಭಿವೃದ್ಧಿಗೆ ಹಾಗೂ ತಿಪಟೂರು ಮತ್ತು ತುಮಕೂರು ಭಾಗದ ಜನರ ಸೇವೆಗೆ ಅವರು ನೀಡಿದ ಕೊಡುಗೆ ಸದಾ ಸ್ಮರಣೀಯ ಎಂದು ಹೇಳಿದರು. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಮಾತನಾಡಿ, ತಮ್ಮ ಸರಳ ವ್ಯಕ್ತಿತ್ವದಿಂದಲೇ ನಾಗೇಶ್ ರಾಜ್ಯದ ಗಮನ ಸೆಳೆದಿದ್ದರು. ಸಚಿವರಾದ ಮೇಲೂ ತುಮಕೂರಿನಿಂದ ಬೆಂಗಳೂರಿಗೆ ರೈಲಿನಲ್ಲಿ ಪ್ರಯಾಣಿಸುತ್ತಿದ್ದರು ಎಂದು ಹೇಳಿದರು. ವಿಪಕ್ಷ ಮುಖ್ಯ ಸಚೇತಕ ಎನ್ ರವಿಕುಮಾರ್, ಕೇಶವ ಪ್ರಸಾದ್ ಸೇರಿದಂತೆ ಹಲವರು ಸಂತಾಪ ಸೂಚನೆಯಾಡಿ ಮಾತನಾಡಿದರು. ಬಳಿಕ ಸದಸ್ಯರು ಎದ್ದು ನಿಂತು ಒಂದು ನಿಮಿಷ ಮೌನಾಚರಣೆ ಮಾಡುವ ಮೂಲಕ ಮೃತರಿಗೆ ಸಂತಾಪ ಸೂಚಿಸಿದರು. ಕೆಪಿಎಸ್ಸಿ ಮಾಜಿ ಅಧ್ಯಕ್ಷ ಶಿವಶಂಕರಪ್ಪ ಅವರು ಬೆಂಗಳೂರು ನಿವಾಸದ ಮೇಲೆ ಜಾರಿ ನಿರ್ದೇಶನಾಲಯ ಅಧಿಕಾರಿಗಳು ದಾಳಿ ಮುಂದುವರೆಸಿದ್ದಾರೆ. ಕಳೆದ 26 ಗಂಟೆಗಳಿಂದ ದಾಳಿ ಮುಂದುವರೆದಿದೆ. ಬೆಂಗಳೂರಿನ ಡಾಲರ್ಸ್ ಕಾಲೋನಿಯಲ್ಲಿರುವ ಶಿವಶಂಕರಪ್ಪ ಅವರ ನಿವಾಸದಲ್ಲಿ ನಿನ್ನೆ ತಡರಾತ್ರಿವರೆಗೆ ಶೋಧ ಕಾರ್ಯ ಮುಂದುವರೆದಿತ್ತು. ಕೆಪಿಎಸ್ಸಿ ಪಶು ವೈದ್ಯಾಧಿಕಾರಿಗಳ ನೇಮಕಾತಿಯಲ್ಲಿ ನಡೆದ ಆರ್ಥಿಕ ಅಕ್ರಮಗಳ ಹಿನ್ನೆಲೆಯಲ್ಲಿ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ದಾಳಿ ಮುಂದುವರೆಸಿದ್ದಾರೆ. ಇನ್ನೊಂದು ಬೆಳವಣಿಗೆಯಲ್ಲಿ ಕೆಪಿಎಸ್ಸಿ ಅಧ್ಯಕ್ಷ ಶಿವಶಂಕರಪ್ಪ ಎಸ್ ಸಾಹುಕಾರ್ ಅವರಿಗೆ ನೀಡಲಾದ ಅಮಾನತು ಆದೇಶವನ್ನು ಹೈಕೋರ್ಟ್ ರದ್ದುಗೊಳಿಸಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನವದೆಹಲಿ ಪ್ರವಾಸ ಕೈಗೊಂಡಿದ್ದಾರೆ. ಉಭಯ ನಾಯಕರು ಇಂದು ನವದೆಹಲಿಯಲ್ಲಿ ನಡೆಯಲಿರುವ ಕಾಂಗ್ರೆಸ್ ಕಾರ್ಯಕಾರಿಣಿ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಮನಗರದಲ್ಲಿ ನಕಲಿ ಔಷಧ ಜಾಲ ಪತ್ತೆ. 5 ಕೋಟಿ ರೂಪಾಯಿಗೂ ಹೆಚ್ಚು ಮೌಲ್ಯದ ನಕಲಿ ಔಷಧಿ ವಶ, ಸಚಿವ ಯುಟಿ ಖಾದರ್. ಮೇಲ್ಮನೆಯಲ್ಲಿ ಸಚಿವ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಜೆಡಿಎಸ್ ಸದಸ್ಯರಿಂದ ಪ್ರತಿಭಟನೆ. ಹನೂರು ಗುಂಡಿನ ದಾಳಿ ಪ್ರಕರಣ, ತನಿಖಾ ವರದಿ ಬಳಿಕ ಪ್ರತಿಕ್ರಿಯೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಇಂಡಿ ಬ್ರ್ಯಾಂಡ್ನೊಂದಿಗೆ ಭಾರತದ ಕಾಫಿ ಪರಿಚಯಿಸಲು ಕಾಫಿ ಬೋರ್ಡ್ ನಿರ್ಧಾರ. ಹಾಗೂ ಮಾಜಿ ಸಚಿವ ಬಿಸಿ ನಾಗೇಶ್ ನಿಧನ, ಮುಖ್ಯಮಂತ್ರಿ ಸೇರಿದಂತೆ ಹಲವು ಗಣ್ಯರಿಂದ ಅಂತಿಮ ದರ್ಶನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಇದು ನಿಮ್ಮದೇ ವಾಹಿನಿಯ ಅನುದಿನದ ಸಂಗಾತಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ 102.9 FM. ಈ ಸಮಯ ಚಿತ್ರತಾನ ಕಾರ್ಯಕ್ರಮದು. ಚಿತ್ರತಾನ ಕಾರ್ಯಕ್ರಮದಲ್ಲಿ ಒಂದೇ ಚಿತ್ರದ ಗೀತೆಗಳನ್ನು ನಾವು ಪ್ರಸಾರ ಮಾಡ್ತೀವಿ. ಈ ದಿನ ಆಯ್ಕೆ ಮಾಡಿಕೊಂಡಿದ್ದೀವಿ ಮುದ್ದು ಮನಸೈ ಚಿತ್ರದ ಗೀತೆಯನ್ನು. ಧ್ವನಿಯಾಗಿರುವ ಗಾಯಕರು ಅರ್ಚನಾ ರವಿ, ಕೈಲಾಶ್ ಖೇರ್, ವಿಜಯ್ ಪ್ರಕಾಶ್, ಶಮಿತಾ ಮಲ್ನಾಡ್, ಪ್ರೇಮ್, ಅರ್ಚನಾ ರವಿ, ಹಾಗೆಯೇ ರಾಜೇಶ್ ಕೃಷ್ಣನ್ ಮತ್ತು ಪಲ್ಲಕ್ ಮುಚ್ಚಲ್ ಅವರು. ಸಾಹಿತ್ಯ ವಿ ನಾಗೇಂದ್ರ ಪ್ರಸಾದ್, ಹಾಗೆಯೇ ಸುನಿ ಅವರು, ಸಂತು ಅವರು, ಅರ್ಜುನ್ ಎ ಪಿ, ಯೋಗರಾಜ್ ಭಟ್, ಹೀಗೆ ಅನೇಕರ ಸಾಹಿತ್ಯ ಈ ಗೀತೆಗಿದೆ. ಒಂದೊಂದು ಗೀತೆಗೂ ಬೇರೆ ಬೇರೆ ಲೇಖಕರ ಸಾಹಿತ್ಯ ಇದೆ. ಸಂಗೀತ ವಿನೀತ್ ರಾಜ್ ಮೆನನ್ ಅವರದ್ದು. ಚಿತ್ರ ನಿರೀಕ್ಷಿಸಿದ ಮಟ್ಟವನ್ನು ತಲುಪತ್ತೆ. ಅರ್ಜುನ್ ಗೌಡ, ನಿತ್ಯಾರಾಮ್, ಐಶ್ವರ್ಯ ನಾಗ್ ಇನ್ನಿತರೆ ಪಾತ್ರವರ್ಗ 2015 ಬಿಡುಗಡೆಯಾಗುತ್ತೆ. ಹಾಡುಗಳು ತುಂಬ ಚಂದ ಮೂಡಿ ಬಂದಿದೆ. ಕೇಳಿ ಮುದ್ದು ಮನಸೆ ಚಿತ್ರದ ಮುದ್ದಾದ ಗೀತೆಗಳನ್ನು.

0: ಕೆಳಗಡೆ ಇದುವರೆಗೆ ಚಿತ್ರತಾನ ಕಾರ್ಯಕ್ರಮದಲ್ಲಿ ಒಂದೇ ಚಿತ್ರದ ಗೀತೆಗಳು, ಈ ಮಾಲಿಕೆಯಲ್ಲಿ ಮಧು ಮನಸೆ ಚಿತ್ರದ ಗೀತೆಗಳನ್ನು ಕೇಳಿದ್ರಿ. ಗೀತೆಗಳು ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಸರಿಯಾಗಿ 3 ಗಂಟೆಗೆ ಹಿಂದಿ ಕಾರ್ಯಕ್ರಮಗಳು ಎಂದಿನಂತೆ, ಮತ್ತೆ ನಮ್ಮ ನಿಮ್ಮ ಭೇಟಿ 4 ಗಂಟೆಗೆ ಪರಿಮಳ ಕಾರ್ಯಕ್ರಮದಲ್ಲಿ.
1: आप सुन रहे हैं विविध भारती राष्ट्रीय सेवा, देश की सुरीली धड़कन. अगला कार्यक्रम है

0: ಏನು?
1: ಕಾಡಿಗೆ ಒದಗುವ ವಿಪತ್ತು ನಾಡಿನ ಜನತೆಗೆ ಆಪತ್ತು.
2: ಕಾಡು ಕಾಡುವುದಾರೆ.
1: ಕಾಡ್ಗಿಚ್ಚು ಬಿತ್ತೆಂದರೆ ಅಪಾರ ಸಂಖ್ಯೆಯ ವನ್ಯಜೀವಿಗಳು ನಾಶ ಹೊಂದುತ್ತವೆ, ಜೊತೆಗೆ ಭೂಮಿಯ ತೇವಾಂಶವನ್ನು ಉಳಿಸಿ ಕಾಪಾಡುವ ತರಗೆಲೆ ಹಾಸನ್ನು ಕಾಡ್ಗಿಚ್ಚು ಧ್ವಂಸಗೊಳಿಸುತ್ತದೆ. ಸದಾ ಜಾಗೃತರಾಗಿರೋಣ. ನಮಗಾಗಿ, ನಮ್ಮ ಭವಿಷ್ಯದ ಪೀಳಿಗೆಗಾಗಿ ಅರಣ್ಯ ಸಂಪತ್ತನ್ನು ಸಂರಕ್ಷಿಸೋಣ.
3: ಈ ಸಮಯ ಪರಿಮಳ ಕಾರ್ಯಕ್ರಮದ್ದು. ಇವತ್ತಿನ ಪರಿಮಳ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಎಂದಿನಂತೆ ಮುಕ್ತ ಮಾತುಕತೆಗೆ ಒಂದು ವೇದಿಕೆ ಪರಿಮಳ ಕಾರ್ಯಕ್ರಮ. ಈ ಗೀತೆಯನ್ನ ಕೇಳಿ ಇವತ್ತು ಯಾವ ವಿಷಯದ ಪರವಾಗಿ ನಾವು ಮಾತನಾಡ್ತೀವಿ ಅಂತ ನಿಮಗೆ ಗೊತ್ತಾದ್ರೆ ಒಂದು ಮೆಸೇಜ್ ನಮಗೆ ಕಳಿಸಿ.
4: ಕಳೆದ ಕಾಲದಲ್ಲೂ, ನಡೆವ ಕಾಲದಲ್ಲೂ, ಬರುವ ಕಾಲದಲ್ಲೂ

0: ಜಾತಕ ಬರಕೊಟ್ಟು ಅದಕ್ಕೊಳ್ಳೆ ಶಾಂತಿಯ ಹೇಳ್ಬಿಟ್ಟು ಯಂತರ ಮಂತರ ಮಾಡುತ್ತ ಎಲ್ಲರ ತಂತ್ರದಿ ಗೆದ್ದು ದಕ್ಷಿಣೆಗಿಟ್ಟಿಸೋ ಕಾಲ ಕೌಶಿಕನ ಮುಂದೆ ತಲೆಯತ್ತೋ ಅವನು ಯಾರೋ ಅವನ್ ಯಾರೋ ಖಂಡಿಸಿ ವಾದದಿ ನನ ಗೆಲ್ಲೋ
1: ಎಲ್ಲೋ
0: ಪಂಡಿತರಿನ್ನು ಹುಟ್ಟಲಿಲ್ಲೋ
2: ಅಯ್ಯೋ
0: ನಿಜಾನ ಅಬದ್ಧ ಅನಿಸಿ
1: ಅನಿಸಿ
0: ಅಬದ್ಧಾನ ನಿಜ ಅನಿಸಿ
1: ನಿಜ ಅನಿಸಿ
0: ತಿಮ್ಮಿಯ ಬೊಮ್ಮಿಯ ಮಾಡಿ ಬೊಮ್ಮಿಯ ತಿಮ್ಮಿಯ ಮಾಡೋ ಚಾತುರ್ಯದಲ್ಲಿ ಕಾಲ ಕೌ

ಕೆಲವರು ಮೆಸೇಜ್ ಮಾಡ್ತಾ ಪ್ರಯತ್ನ ಪಡ್ತಾ ಇದ್ದಾರೆ ಯಾವ ವಿಷಯ ಅಂತ ಹೇಳ್ತಾ ಇದ್ದಾರೆ. ಇನ್ನೊಬ್ಬರು ಸಂದೇಶವನ್ನ ಕಳಿಸಿದ್ದಾರೆ, ಹರಿಕಥೆ ಇರಬಹುದಾ, ಕಥೆ ಹೇಳುವ ಚಿತ್ರಗಳ ಬಗ್ಗೆ ಇರಬಹುದಾ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಅಲ್ಲ. ಆದರೆ ಇವತ್ತಿನ ವಿಷಯ ಏನಪ್ಪ ಅಂದರೆ ಕಾಲ ಕೌಶಿಕದಲ್ಲಿ. ಅಂದರೆ ಈಗಷ್ಟು ನೀವು ಕೇಳಿದ್ದು ಸತ್ಯ ಹರಿಶ್ಚಂದ್ರ ಚಿತ್ರದ ಗೀತೆ. 1965 ಈ ಚಿತ್ರ ಬಿಡುಗಡೆಯಾಗುತ್ತೆ. ಇನ್ನು ನಾಗೇಂದ್ರಪ್ಪ ಅವರ ಧ್ವನಿಯಲ್ಲಿ ಗೀತೆ ಮೂಡಿ ಬಂತು. ಹುಣಸೂರು ಕೃಷ್ಣಮೂರ್ತಿ ಅವರ ಸಾಹಿತ್ಯ, ಪೆಂಡ್ಯಾಳ ನಾಗೇಶ್ವರ ರಾವ್ ಅವರ ಸಂಗೀತ ನಿರ್ದೇಶನ ಇತ್ತು. ಹಳೆಯ ಚಿತ್ರಗಳು, ಹೊಸ ಚಿತ್ರಗಳು ಯಾವುದೇ ಆಗಿರಬಹುದು, ಅವುಗಳು ರೀರಿಲೀಸ್ ಆಗತ್ತೆ. ಅಂದರೆ ಚಿತ್ರಗಳು ಹೊಸ ಪ್ರಿಂಟ್ನ ಜೊತೆಗೆ, ಹೊಸ ರೀತಿಯ ಇಮೇಜ್ಗಳ ಜೊತೆಗೆ ಅವುಗಳಿಗೆ ಶಬ್ದಕೋಶ ಇವತ್ತಿನ ಕಾಲಮಾನಕ್ಕೆ ತಕ್ಕಂತೆ ತಂತ್ರಜ್ಞಾನವನ್ನು ಬಳಸಿ ಡಾಲ್ಬಿ ಅಟ್ಮಾಸ್ DTS ಎಫೆಕ್ಟ್ಗಳನ್ನು ನೀಡಿ ಅವುಗಳನ್ನು ತೆರೆಯ ಮೇಲೆ ನಮ್ಮ ಮುಂದೆ ತರಲಾಗುತ್ತೆ. ಆವತ್ತಿನ ಕಾಲದ ಆ ಚಿತ್ರವರ್ಣವನ್ನು ಮತ್ತಷ್ಟು ಮೆರುಗುಗೊಳಿಸಿ ಮತ್ತೆ ನಮಗಾಗಿ, ಅದರಲ್ಲೂ ಸೂಪರ್ ಸ್ಟಾರ್ಗಳ ಸೂಪರ್ ಹಿಟ್ ಚಿತ್ರಗಳನ್ನು ನಮ್ಮ ಮುಂದೆ ಅಂದರೆ ತೆರೆಯ ಮೇಲೆ ತರಲಾಗತ್ತೆ. ಅದಕ್ಕೆ ಅನೇಕ ಉದಾಹರಣೆಗಳು ನಮ್ಮಲ್ಲಿ ಲಭ್ಯ ಇದೆ. ಇವುಗಳ ಬಗ್ಗೆ ಅಂದರೆ ಚಲನಚಿತ್ರಗಳು ರೀರಿಲೀಸ್ ಆಗುವಂತಹ ಬಗ್ಗೆ ಇವತ್ತಿನ ಪರಿಮಳ ಕಾರ್ಯಕ್ರಮದಲ್ಲಿ ನಾವು ಮಾತನಾಡೋಣ. ನಿಮಗೆ ಯಾವ ಚಿತ್ರ ಇತ್ತೀಚೆಗೆ ನೀವು ನೋಡಿದ್ದೀರಿ ರೀರಿಲೀಸ್ನಲ್ಲಿ, ಆ ಚಿತ್ರದ ಬಗ್ಗೆ ನಿಮಗೇನು ಅನ್ನಿಸ್ತು, ನಿಮ್ಮ ಇಷ್ಟದ ನಾಯಕ ನಟನ ಯಾವ ಚಿತ್ರ, ಮತ್ತೊಮ್ಮೆ ಬೆಳ್ಳಿ ಪರದೆಯ ಮೇಲೆ, ದೊಡ್ಡ ಪರದೆಯ ಮೇಲೆ ರಾರಾಜಿಸಿದಾಗ ಹೇಗೆ ನೋಡಿ ಕಣ್ತುಂಬ್ಕೊಂಡ್ರಿ, ರಿಲೀಸ್ ದಿನಾನೇ ಹೋಗಿದ್ರ, ಏನನ್ನಿಸ್ತದೆ, ನಿಮ್ಮ ಅನಿಸಿಕೆ ಅಭಿಪ್ರಾಯ ಎಲ್ಲವನ್ನು ಸಂದೇಶದ ಮುಖಾಂತರ ನಮಗೆ ತಿಳಿಸಿ. ನಮ್ಮ ನಂಬರ್ 9483091029. 9483091029 ಈ ಸಂಖ್ಯೆಗೆ ನಿಮ್ಮ ಮೆಸೇಜ್ ಕಳಿಸ್ಕೊಡಿ.

ಪರಿಮಳ ಕಾರ್ಯಕ್ರಮ ಕೇಳ್ತಾ ಇದ್ರ, ಯಾವುದು ಈ ಹೃದಯ ಅಂತ ಪ್ರಶ್ನೆಯಂತೂ ಹೀರೋಯಿನ್ ಕೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಉತ್ತರ ಚಿತ್ರ ನೋಡಿದವ್ರಿಗೆ ಸಿಗತ್ತೆ. ಕರಿಯ ಚಿತ್ರದ ಗೀತೆ ಇದುವರೆಗೆ ನೀವು ಕೇಳಿದ್ದು. ಅನೇಕ ಚಿತ್ರಗಳು ರೀರಿಲೀಸ್ ಆಗತ್ತೆ. ಅದು ನಮ್ಮ ಭಾಷೆ ಅಷ್ಟೇ ಅಲ್ಲ, ಎಲ್ಲ ಭಾಷೆಗಳಲ್ಲೂ, ಭಾರತದ ಎಲ್ಲ ಭಾಷೆಗಳಲ್ಲೂ, ಹಾಗೆಯೇ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ರೀರಿಲೀಸ್ ಪ್ರಕ್ರಿಯೆ ಇದೆ. ಏಕೆ ಒಂದು ಚಿತ್ರ ರೀರಿಲೀಸ್ ಆಗತ್ತೆ ಅಂದರೆ ಅದಕ್ಕೆ ಸಾಕಷ್ಟು ಕಾರಣಗಳು ಇರುತ್ತೆ. ಮೊದಲನೇ ಕಾರಣ, ಆ ಚಿತ್ರ ಸಾರ್ವಕಾಲಿಕವಾದ ಹಿಟ್ ಆಗಿರಬೇಕು. ಹಾಗೆಯೇ ಬ್ಲಾಕ್ ಬಸ್ಟರ್ ಹಿಟ್ ಆಗಿ ಆ ಚಿತ್ರ ಎಲ್ಲ ವಿಭಾಗದಲ್ಲೂ ಎಲ್ಲರ ಮನಸ್ಸುಗಳನ್ನು, ಬಹುತೇಕ ಚಿತ್ರ ನೋಡುಗರ, ಚಿತ್ರ ವೀಕ್ಷಕರ, ಹಾಗೆಯೇ ಕೇಳುಗರ ಎಲ್ಲ ಆವೃತ್ತಿಯಲ್ಲೂ ಆ ಚಿತ್ರ ಅವರ ಮನಸ್ಸನ್ನು ತಲುಪಿದರೆ ಅಂತಹ ಚಿತ್ರಗಳು ಬಹುತೇಕ ರೀರಿಲೀಸ್ ಆಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಇನ್ನು ಇವುಗಳು ಆ ಚಿತ್ರದ ಅಭಿನಯದ ಮೇಲೂ ಹೋಗುತ್ತೆ. ಅಂದರೆ ಯಾರು ನಟನೆಯನ್ನು ಮುಖ್ಯ ಭೂಮಿಕೆಯಲ್ಲಿ ಇದ್ದಾರೆ, ಸೂಪರ್ ಸ್ಟಾರ್ ಯಾರಿದ್ದಾರೆ, ಅವರ ಮೇಲೂ ಹೋಗುತ್ತೆ. ಅವರ ಚಿತ್ರಗಳನ್ನು ಮತ್ತೊಮ್ಮೆ ಬೆಳ್ಳಿ ಪರದೆ ಮೇಲೆ, ದೊಡ್ಡ ಪರದೆ ಮೇಲೆ ನೋಡಿ ಖುಷಿ ಪಡಲಿಕ್ಕೆ ಅಭಿಮಾನಿಗಳು ಆಗಾಗ್ಗೆ ಇಷ್ಟಪಡ್ತಾರೆ. ಹಾಗಾಗಿ ಆ ಚಿತ್ರಗಳಿಗೆ ಹೊಸ ರೀತಿಯ ಮಾರ್ಪಾಡುಗಳನ್ನು ಮಾಡಿ, ಪರದೆಗೆ ಒಂದಷ್ಟು ವಿಭಿನ್ನತೆಯನ್ನು ನೀಡಿ, ಸಂಗೀತದಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಮಾಡಿ, ಒಂದಷ್ಟು ಖರ್ಚು ವೆಚ್ಚವನ್ನು ಮಾಡಿ, ಜೊತೆಗೆ ಜಾಹೀರಾತುಗಳ ಮುಖಾಂತರ ಚಿತ್ರ ಬಿಡುಗಡೆ ಆಗ್ತಾ ಇದೆ ಇಂತಹ ದಿನ ಅಂತ ಹೇಳಿದರೆ, ಖಂಡಿತ ಅವರ ಅಭಿಮಾನಿಗಳಷ್ಟೇ ಅಲ್ಲ, ಆ ಕಾಲದಲ್ಲಿ ಅವರು ಆ ಚಿತ್ರವನ್ನು ನೋಡಲಿಕ್ಕೆ ಎಷ್ಟೆಲ್ಲ ಕಷ್ಟಪಟ್ಟರು ಟಿಕೆಟ್ ತಗೊಳ್ಳಿಕ್ಕೆ, ಅಥವಾ ಹೇಗೆಲ್ಲ ರೀತಿಯಲ್ಲಿ ಮನೆಯಲ್ಲಿ ಸುಳ್ಳು ಹೇಳಿ ಅಥವಾ ಕಾಲೇಜ್ ಬಂಕ್ ಮಾಡಿ, ಕ್ಲಾಸಸ್ ಮಿಸ್ ಮಾಡಿ ಹೋಗಿದ್ರು, ಎಲ್ಲವನ್ನು ನೆನಪು ಮಾಡಿಕೊಂಡು ಮತ್ತೆ ಮತ್ತೆ ಆ ಚಿತ್ರಗಳಿಗೆ ವೀಕ್ಷಿಸುವಂತಹ ಕೆಲಸವನ್ನು ಪ್ರೇಕ್ಷಕರು ಮಾಡ್ತಾರೆ ಅನ್ನುವುದು ನಿರ್ಮಾಪಕರ ಇಂಗಿತ. ಹಾಗಾಗಿ ಚಿತ್ರವನ್ನು ರೀರಿಲೀಸ್ ಮಾಡ್ತಾರೆ, ಆ ಒಂದು ಅನುಭವವನ್ನು ಮತ್ತೆ ಸೃಷ್ಟಿ ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ.

ಒಂದು ಚಿತ್ರ ಯಶಸ್ಸು ಕಂಡಾಗ ಅದರ ಸೀಕ್ವೆಲ್ ತೆಗೆಯೋದು ಒಂದು ಭಾಗ ಆದರೆ, ಅಂದರೆ ಅದರ ಕಥೆಯನ್ನು ಮುಂದುವರಿಸಿ ಒಂದಷ್ಟು ವಿಭಿನ್ನ ಆಯಾಮಗಳಲ್ಲಿ ಆ ಕಥೆಯನ್ನು ಇನ್ನಷ್ಟು ಮತ್ತಷ್ಟು ಜನರಲ್ಲಿಗೆ ರಂಜನೀಯ ರೀತಿಯಲ್ಲಿ ತಲುಪಿಸೋದು ಒಂದು ಭಾಗ. ಆದರೆ ಚಿತ್ರಗಳೇ ರೀರಿಲೀಸ್ ಆಗುವ ಪರಿಯೇ ಬೇರೆ. ಯಾಕೆಂದರೆ ಕೆಲವು ನಮ್ಮ ಇಷ್ಟದ ನಾಯಕ ನಟರ ಚಿತ್ರಗಳು ಒಮ್ಮೆಲೆ ಬಿಡುಗಡೆಯಾಗಲಿಕ್ಕೆ ಸಾಕಷ್ಟು ಸಮಯ, ಇತ್ತೀಚಿನ ತಂತ್ರಜ್ಞಾನ ಮತ್ತು ಚಿತ್ರದ ಮೇಕಿಂಗ್ ಮೇಲೆ ಹೆಚ್ಚು ಕೆಲಸ ಮಾಡೋದರಿಂದ ಸಮಯ ತಗೊಳುತ್ತೆ. ಆಗ ಪ್ರೇಕ್ಷಕ ವರ್ಗ ಹಾಗೇನೆ ಕಾಯ್ಕೊಂಡು ಕೂತ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಆಗ ಅವರದ್ದೇ ಒಂದು ಲಿಸ್ಟ್ ಆಫ್ ಫಿಲಮ್ನಲ್ಲಿ ಒಂದು ಚಿತ್ರವನ್ನು ತಗೊಳ್ತಾರೆ, ಅದು ಸಾರ್ವಕಾಲಿಕವಾಗಿ ಸೂಪರ್ ಹಿಟ್ ಆಗಿರುತ್ತೆ. ಬಹುತೇಕ ಹಿಟ್ ಚಿತ್ರಗಳಲ್ಲಿ ಆ ಚಿತ್ರ ಎಲ್ಲ ವರ್ಗದ ಜನರನ್ನ ಗೆದ್ದಿರುತ್ತೆ. ಅಂತಹ ಚಿತ್ರವನ್ನು ರೀರಿಲೀಸ್ ಮಾಡ್ತಾರೆ ಮತ್ತು ನೋಡಿ ಖುಷಿ ಪಡ್ತಾರೆ. ಅದಕ್ಕೆ ಇನ್ನಷ್ಟು ಮತ್ತಷ್ಟು ಕೆಲಸವನ್ನು ಮಾಡಿ ರೀರಿಲೀಸ್ ಮಾಡಿ ಎಲ್ಲರಿಗೂ ತಲುಪಿಸ್ತಾರೆ. ಉದಾಹರಣೆಗೆ ನಾಗರಹಾವು, ಸತ್ಯ ಹರಿಶ್ಚಂದ್ರ ಅದರ ವೈಟ್ ಅಂಡ್ ಬ್ಲ್ಯಾಕನ್ನು ಕಲರ್ ಮಾಡಿ ಬಿಡುಗಡೆ ಮಾಡಿದ್ರು. ಆನಂತರ ಜಾಕಿ, ಎ ಉಪೇಂದ್ರ, ಅಂಜನಿ ಪುತ್ರ, ಕರಿಯ, ಶಾಸ್ತ್ರಿ, ಓಂ ಓಂ ಚಿತ್ರವಂತೂ ಬಹಳ ದೊಡ್ಡ ದಾಖಲೆಯನ್ನೇ ಮಾಡಿದೆ ರೀರಿಲೀಸ್ನಲ್ಲಿ. ಅಂದರೆ ಇದು ರಾಷ್ಟ್ರೀಯ ಮಟ್ಟದಲ್ಲಿ, ಅಂದರೆ ಇದುವರೆಗೂ ಭಾರತೀಯ ಚಿತ್ರರಂಗದ ಇತಿಹಾಸದಲ್ಲೇ ಮರು ಬಿಡುಗಡೆಯಾಗಿ, ಅಂದರೆ 550 ಬಾರಿ ಅದಕ್ಕೂ ಹೆಚ್ಚು ಬಾರಿ ಮರು ಬಿಡುಗಡೆಯಾಗಿರುವಂತಹ ಏಕೈಕ ಚಿತ್ರ ಓಂ ಚಿತ್ರ. 1995 ಬಿಡುಗಡೆಯಾಗುತ್ತೆ. ಉಪೇಂದ್ರ ಅವರ ನಿರ್ದೇಶನ, ಶಿವರಾಜ್ಕುಮಾರ್ ಪ್ರೇಮ ಅವರ ಮುಖ್ಯ ಭೂಮಿಕೆಯಲ್ಲಿ ಈ ಚಿತ್ರ ಇದೆ. ಬಹುತೇಕ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಶಿವಣ್ಣ ಅವರಿಗೆ ಬಹಳ ದೊಡ್ಡ ಮಟ್ಟಕ್ಕೆ ಯಶಸ್ಸನ್ನು ತಂದುಕೊಟ್ಟಂತಹ ಚಿತ್ರ ಓಂ ಚಿತ್ರ. ಈ ಚಿತ್ರದ ಮರು ಬಿಡುಗಡೆ ಹಾಗೆಯೇ ಪ್ರೇಕ್ಷಕರು ಎಷ್ಟು ಬಾರಿ ನೋಡಿದ್ರು ಇನ್ನಷ್ಟು ಮತ್ತಷ್ಟು ಬಾರಿ ಚಿತ್ರವನ್ನು ನೋಡಬೇಕು ಅನಿಸುವಂತೆ ಚಿತ್ರಗಳು ಮಾಡುತ್ತೆ. ಹಾಗಾಗಿ ಚಿತ್ರಗಳ ರೀರಿಲೀಸ್ನ ಪಟ್ಟಿ ಬೆಳೀತಾ ಹೋಗುತ್ತೆ. ಇನ್ನು ಆ ಚಿತ್ರದ ನಿರ್ಮಾಪಕರಲ್ಲಿ ಒಂದು ಅಪ್ಲಿಕೇಶನ್ ಹಾಕಿ ಪರ್ಮಿಷನ್ ತಗೊಂಡು ಚಿತ್ರವನ್ನು ಬಿಡುಗಡೆ ಮಾಡಬೇಕು ಅನ್ನುವಂತಹ ಮಾತುಕತೆ ನಡೆಯುತ್ತೆ. ಇತ್ತೀಚೆಗೆ ರವಿಚಂದ್ರನ್ ಅವರ ಒಂದು ಸೂಪರ್ ಹಿಟ್ ಚಿತ್ರದ ಬಗ್ಗೆ ಮಾತುಕತೆ ನಡೀತಾ ಇದೆ. ಹಾಗೆಯೇ ಅನೇಕ, ಅಂದರೆ 100-150 ಹೆಚ್ಚು ಚಿತ್ರಗಳನ್ನು ಕೆಲವರು ಅಭಿನಯ ಮಾಡಿರ್ತಾರೆ, ಕೆಲವರು 50 ಚಿತ್ರವನ್ನು ಅಭಿನಯ ಮಾಡಿರ್ತಾರೆ, ಕೆಲವರು 25 ಚಿತ್ರವನ್ನು ಅಭಿನಯ ಮಾಡ್ತಾರೆ, ಎಷ್ಟೇ ಇರಲಿ. ಆದರೆ ಆ ಸಂಖ್ಯೆಯ ಒಳಗಡೆ ಒಂದಷ್ಟು ಸೂಪರ್ ಹಿಟ್ಗಳು, ಬ್ಲಾಕ್ ಬಸ್ಟರ್ ಹಿಟ್ಗಳು, ಜೊತೆಗೆ ಸಾರ್ವಕಾಲಿಕವಾಗಿ ಅವುಗಳನ್ನು ನೋಡುವಂತಹ ಒಂದು ವರ್ಗನೇ ಬೆಳೆದಿರುತ್ತೆ. ಆ ವರ್ಗಕ್ಕೆ ಮತ್ತಷ್ಟು, ಅಂದರೆ ಮುಂದಿನ ಜನ್ರೇಷನ್ ಸಹ ಬಂದಿರುತ್ತೆ. ಹಾಗಾಗಿ ಅವರಿಗೆ ಇವ್ರು ಹೇಳ್ತಾ ಇರ್ತಾರೆ, ನಾವು ನೋಡಿದಂತಹ ಸಿನಿಮಾಗಳನ್ನು ನೀವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಆ ರೀತಿಯ ಒಂದು ಕ್ರೇಜ್ ಈಗ ಇಲ್ಲ ಅಂತ ಕೆಲವರ

ಮಾತುಗಳಿರುತ್ತವೆ. ಹಾಗಾಗಿ ಅವರಿಗೆ ಮತ್ತೆ ಆ ಒಂದು ಕಾಲಘಟ್ಟದ ಕತೆ ಚಿತ್ರಕಥೆಯನ್ನು ಸ್ವಲ್ಪ ರೂಪುರೇಷೆ ಬದಲಾಯಿಸಿ ಸ್ವಲ್ಪ ಹೊಸ ರೀತಿಯ ಸಿನಿ ಬದಲಾವಣೆಗಳನ್ನು ಮಾಡ್ಕೊಳ್ತಾ ತೆರೆಯ ಮುಂದೆ ತರೋದು ರೀ ರಿಲೀಸ್ನ ಪ್ರಯತ್ನ.

ಇನ್ನು ರೀ ರಿಲೀಸ್ಗಳು ಆದಾಗ ಹಿರಿಯರಷ್ಟೇ ಅಲ್ಲ ಕಿರಿಯರಿಗೂ ಸಹ, ಅಂದರೆ ಇವತ್ತಿನ ಕಾಲಘಟ್ಟದ ಎಲ್ಲ ಯುವಕರಿಗೂ ಸಹ ಆ ಚಿತ್ರಗಳನ್ನು ಮತ್ತೊಮ್ಮೆ ಬೆಳ್ಳಿ ಪರದೆಯ ಮೇಲೆ ನೋಡಿ ಖುಷಿ ಪಡುವಂತಹ ಒಂದು ಅವಕಾಶ ಸಿಗುತ್ತೆ. ಅದರಲ್ಲೂ ಡಾಕ್ಟರ್ ರಾಜ್ಕುಮಾರ್ ಅವರ ಸಂಪತ್ತಿಗೆ ಸವಾಲ್ ಚಿತ್ರ 1974 ಬಿಡುಗಡೆಯಾಗಿತ್ತು. ಮತ್ತೆ ಬಿಡುಗಡೆಯಾಗಿ ಶ್ರವ್ಯ ದೃಶ್ಯ ಮಾಧ್ಯಮದಲ್ಲಿ ಉತ್ತಮ ಗುಣಮಟ್ಟದ ಜೊತೆಗೆ ದೊಡ್ಡ ಪರದೆಗೆ ಮರುಕಳಿಸ್ತು. ಆನಂತರ ಆಕಾಶ್ ಚಿತ್ರ ಸಹ ಮರುಜನ್ಮವನ್ನು ಪಡೆದು ರೀರಿಲೀಸ್ ಆದಂತಹ ಚಿತ್ರಗಳ ಪಟ್ಟಿಯನ್ನು ಸೇರುತ್ತೆ. ಅಪ್ಪು ಚಿತ್ರ ಸಹ ರೀರಿಲೀಸ್ ಆಗುತ್ತೆ. ದಿಗ್ಗಜರು, ಸಿಂಹಾದ್ರಿಯ ಸಿಂಹ, ಯಜಮಾನ, ಹೀಗೆ ಬಹುತೇಕ ಎಲ್ಲ ಸೂಪರ್ ಸ್ಟಾರ್ಗಳ ಸೂಪರ್ ಹಿಟ್ ಚಿತ್ರಗಳು ರೀರಿಲೀಸ್ ಆಗಿ ನಿಜವಾಗ್ಲೂ ಖುಷಿಯನ್ನು ಕೊಡುತ್ತೆ. ಅವುಗಳ ಹಾಡುಗಳು, ಯಾಕೆಂದರೆ ಆ ಕಾಲದ ಕಾಲಘಟ್ಟಕ್ಕೆ ತಕ್ಕಂತೆ ಆ ಹಾಡುಗಳು ಚಿತ್ರೀಕರಣ ಆಗಿರುತ್ತೆ. ಕತೆ, ಚಿತ್ರಕತೆ, ಸನ್ನಿವೇಶಗಳು, ತಂತ್ರಾಂಶ ಎಲ್ಲವೂ, ಕ್ಯಾಮ್ರಾ ವರ್ಕ್ ಎಲ್ಲವೂ, ಸಂಗೀತ, ಸಾಹಿತ್ಯ ಎಲ್ಲವೂ ಆವತ್ತಿನ ಕಾಲಕ್ಕೆ ತಕ್ಕಂತೆ ಅದು ಜರುಗಿರುತ್ತೆ. ಆದರೆ ಇವತ್ತು ಅದನ್ನು ನೋಡಿದಾಗ ಕೆಲವು ಚಿತ್ರಗಳು 25-10 ಮುಂಬಟ್ಟು, ಅಂದರೆ ಮುಂದಾಲೋಚನೆ ಮಾಡಿ ಈ ರೀತಿಯ ಕಥೆಗಳನ್ನು ಆ ಕಾಲಕ್ಕೆ ಅವರು ಯೋಚನೆ ಮಾಡಿದ್ರ, ಇಷ್ಟು ಒಳ್ಳೆಯ ಸ್ಕ್ರೀನ್ ಪ್ಲೇ, ಇಷ್ಟು ಒಳ್ಳೆಯ ಸಂಗೀತ, ಇಷ್ಟು ಈ ರೀತಿಯ ಅಡ್ವಾನ್ಸ್ ಲೆವೆಲ್ ಸಂಗೀತವನ್ನು ಅವತ್ತಿಗೆ ಅವರು ನೀಡಿದ್ರ ಅಂತೆಲ್ಲ ನಾವು ಇವತ್ತು ಮಾತನಾಡ್ತಾ ಇರ್ತೀವಿ. ರ್ಯಾಪ್ ಸಂಗೀತವನ್ನು, ಬಾಂಡ್ ಫಿಲಮ್ಗಳನ್ನು, ಈ ರೀತಿಯ ಅಂದರೆ ತಂತ್ರಜ್ಞಾನ ಇಲ್ಲದ ಕಾಲದಲ್ಲಿ ಡಬಲ್ ಆ್ಯಕ್ಟಿಂಗ್, ಹಾಗೆಯೇ ಸಂಗೀತದ ರೂಪುರೇಷೆಯನ್ನು ಹೀಗೆಲ್ಲ ಬಳಸ್ಕೊಂಡಿದ್ರ, ಹೇಗೆ ಮಾಡಿದರು ಇವರು? ಒಬ್ಬರು ಮಾಯ ಆಗ್ತಾರೆ, ಒಬ್ಬರಿಗೆ ಹೊಡಿತಾರೆ, ಒಬ್ಬರು ಎದುರು ಬದುರು ಬರ್ತಾರೆ, ಹೇಗೆ ಮಾಡಿದ್ರು ಬಾಡಿ ಡಬಲ್ನ? ಇವನ್ನೆಲ್ಲ ಕೇಳಿದಾಗ ನೋಡಿದಾಗ ಆಶ್ಚರ್ಯ ಆಗುತ್ತೆ. ಯಾಕೆಂದರೆ ಇವತ್ತಿನ ಕಾಲಕ್ಕೆ ತಂತ್ರಜ್ಞಾನ ಬೆಳೆದಿದೆ. ನಮಗೆ ಬೇಕಾದದನ್ನ ಎಲ್ಲವನ್ನು AI ಮುಖಾಂತರ ಅಥವಾ ಇನ್ನಷ್ಟು ಬೇರೆ ಬೇರೆ ರೀತಿಯ ಉಪಕರಣಗಳ ಮುಖಾಂತರ ನಾವು ಮಾಡಬಹುದು. ಯಾವುದೇ ವಾಯ್ಸ್ ತೊಗೊಬರಬಹುದು, ಅವರ ರೀತಿಯ ಇಮೇಜನ್ನು ತರಬಹುದು, ಅವರಿಲ್ಲದೇನೂ ಸಹ ಅವರ ರೂಪುರೇಷೆಯ ಮುಖಾಂತರ ನಾವು ಒಂದು ಚಿತ್ರವನ್ನು ಹೊರತರುವಂತಹ ಜಗತ್ತಿನಲ್ಲಿ ನಾವಿದ್ದರೂ ಸಹ ಆ ಕಾಲಕ್ಕೆ ಅವರ ಪ್ರಯತ್ನಗಳು ಮತ್ತು ಅವರ ಯೋಚನೆಗಳು, ಅವಕ್ಕೆ ಒಂದು ದೊಡ್ಡ ಸಲಾಂ, ಹ್ಯಾಟ್ಸ್ ಆಫ್ ಹೇಳಲೇಬೇಕು.

ಎಲ್ಲ ಕನಸನ್ನ ಒಂದೇ ನೆರಳಲ್ಲಿ ಸಾಲಾಗಿ ಇಡಬಾರದೆ ಅಂತ ಪ್ರೇಮಿಯ ಮಾತುಗಳು ತುಂಬ ಪ್ರೀತಿಯಿಂದ ಹಾಡಿನ ಸಾಲುಗಳ ರೂಪದಲ್ಲಿ ಮೂಡಿಬಂತು. ಇನ್ನು ಜಾಕಿ ಚಿತ್ರದ ಗೀತೆ ಇದುವರೆಗೆ ನೀವು ಕೇಳಿದ್ದು. ಒಂದು ಚಿತ್ರ ರಿಲೀಸ್ ಆಗಬೇಕು ಅಂದರೆ ಇವತ್ತಿನ ಕಾಲಕ್ಕೆ ಬಹಳ ಕೋಟಿಗಳನ್ನು ಸುರಿಬೇಕಾಗತ್ತೆ. ಯಾಕೆ ಅಂದರೆ ಇವತ್ತಿನ ತಂತ್ರಜ್ಞಾನಕ್ಕೆ ತಕ್ಕಂತೆ UFO ಬದಲಾಗಬೇಕು, ಹಾಗೆಯೇ ಸೆಟಲೈಟ್ಗೆ ಆ ಚಿತ್ರವನ್ನು ಅಪ್ಲೋಡ್ ಮಾಡಬೇಕು. ಆವತ್ತಿನ ಕಾಲಕ್ಕೆ ಪ್ರಿಂಟ್ ವ್ಯವಸ್ಥೆ ಇತ್ತು, ಆದರೆ ಇವತ್ತು ಹಾಗಲ್ಲ. ಎಲ್ಲವೂ ಡಿಜಿಟಲೈಸ್ ಆಗಿರೋದ್ರಿಂದ ಅವಕ್ಕೆ ತಗೊಳ್ಳುವಂತಹ ಖರ್ಚು ವೆಚ್ಚ ಬಹಳಷ್ಟು ಇರುತ್ತೆ. ಹಾಗಾಗಿ ನಿರ್ಮಾಪಕರು ಬಹಳ ಬಾರಿ ಎರಡು ಸಾರಿ ಯೋಚನೆ ಮಾಡ್ತಾರೆ ಒಂದು ಚಿತ್ರವನ್ನು ತೆಗೆದುಕೊಳ್ಳುವ ಮುನ್ನ. ಹಾಗೆಯೇ ಇವತ್ತಿನ ಕಾಲಕ್ಕೆ ತಕ್ಕಂತೆ ಸೌಂಡ್ ವ್ಯವಸ್ಥೆ, ಈಗಾಗಲೇ ಹೇಳಿದ ಹಾಗೆ ಡಾಲ್ಬಿ ಅಟ್ಮಾಸ್ DTS ಈ ರೀತಿಯ ಸೌಂಡ್ ವ್ಯವಸ್ಥೆ ತಂತ್ರಜ್ಞಾನಕ್ಕೆ ತಕ್ಕಂತೆ ಬದಲಾಯಿಸದೇ ಇದ್ದರೆ ನಾವು ಪರದೆಯ ಮೇಲೆ ನೋಡಿ ಖುಷಿ ಪಡಲಿಕ್ಕೆ ಕಷ್ಟ ಆಗತ್ತೆ. ಯಾಕೆಂದರೆ ಅವತ್ತಿನ ಕಾಲದ ಪ್ರೊಜೆಕ್ಟರ್ಗಳು ಅವುಗಳನ್ನು ಈಗ ಬದಲಾವಣೆ ಆಗಿರೋದ್ರಿಂದ ಸೆಟಲೈಟ್ ಮುಖಾಂತರ ನಾವು ಚಿತ್ರಗಳನ್ನು ನೋಡೋದ್ರಿಂದ ಅವುಗಳ ಮುಖಾಂತರ ಪರದೆಯ ಮೇಲೆ ಚಿತ್ರಗಳ ಇಮೇಜ್ಗಳು ಬರೋದ್ರಿಂದ ಅವಕ್ಕೆ ತಕ್ಕಂತೆ ಆ ಚಿತ್ರದ ಪ್ರಿಂಟ್ನ ತಗೊಂಡು ರಿಲೀಸ್ ಮಾಡುವಾಗ ಸೂಕ್ಷ್ಮವಾಗಿ ಆ ಚಿತ್ರದ ನಿರ್ದೇಶಕರನ್ನು ಕರೆಸ್ಕೊಂಡು, ಹಾಗೆಯೇ ಸಣ್ಣ ಪುಟ್ಟ ಬದಲಾವಣೆಗಳು, ಸಣ್ಣ ಪುಟ್ಟ ಶಬ್ದಗಳು ಬರದೇ ಇರೋ ಕಡೆ, ಹಾಗೆಯೇ ಸಣ್ಣ ಪುಟ್ಟ ಆಲ್ಟ್ರೇಷನ್ಗಳು, ಆ್ಯಡಿಂಗ್ ದ ಇಮೇಜಸ್, ಒಂದಷ್ಟು ಬೇರೆ ಬೇರೆ ಸನ್ನಿವೇಶಗಳನ್ನು, ಅಂದರೆ ಆ ಚಿತ್ರ ಬಂದು ಸಾಕಷ್ಟು ವರ್ಷಗಳಾದ ನಂತರ ಮತ್ತೊಂದು ಚಿತ್ರ, ಅಂದರೆ ಆ ಚಿತ್ರ ರಿಲೀಸ್ ಆಗ್ತಾ ಇರುತ್ತೆ. ಹಾಗಾಗಿ ಅದಕ್ಕೆ ಆ ಅಂತರದಲ್ಲಿ ಆ ನಾಯಕ ನಟ ನಾಯಕಿಯರು ಬೇರೆ ಬೇರೆ ಚಿತ್ರಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅಭಿನಯವನ್ನು ಮಾಡಿರ್ತಾರೆ. ಇನ್ನು ಕೆಲವು ಕಾದಂಬರಿ ಆಧಾರಿತ ಚಿತ್ರಗಳು ಸಹ ದೊಡ್ಡ ಮಟ್ಟಕ್ಕೆ ಇಂಡಸ್ಟ್ರಿ ಹಿಟ್ ಆಗಿರ್ತವೆ. ಅಂತಹ ಚಿತ್ರಗಳನ್ನು ರಾಷ್ಟ್ರೀಯ ಮಟ್ಟದ ಮನ್ನಣೆಯನ್ನು ಪಡೆದಿರುತ್ತೆ. ಅಂತಹ ಚಿತ್ರಗಳು ಸಹ ಬಹುತೇಕ ರಿಲೀಸ್ ಆಗುವಂತಹ ಸಾಧ್ಯತೆಗಳು ಇರುತ್ತೆ.

0: ಕೆಳಗಡೆ ಪರಿಮಳ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. 4:52 ಈ ಸಮಯದಲ್ಲಿ ಕಾರ್ಯಕ್ರಮದ ಕೊನೆಯಲ್ಲಿ ನಾವಿದ್ದೇವೆ. ಅನೇಕರು ಸಂದೇಶಗಳನ್ನು ಕಳಿಸಿದ್ದಾರೆ. ಡಿ ಕೆ ಗಿರೀಶ್ ಅವರು ಮೈಸೂರಿನಿಂದ, ಕಾರ್ಯಕ್ರಮ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ. ಕಾಳಿಂಗ ಚಿತ್ರ ನಾನು ನೋಡಿದೆ, ತುಂಬ ಇಷ್ಟ ಆಯಿತು ಅಂತ. ನಂಬರ್ ಎಂಡಿಂಗ್ ವಿತ್ 6042 ಇವರು ಉದಯ್ ಅವರು ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಜ್ಯೋತಿ ಇವರು ಕಲಬುರಗಿಯಿಂದ ನಮಗೆ ಚಂದುಲಾಲ್ ಇವರ ಸಂದೇಶ ಹರಿದು ಬಂದಿದೆ. ಹಾಗೆಯೇ ಪ್ರಸನ್ನ ಕುಮಾರ್ ದಾವಣಗೆರೆಯಿಂದ. ಇನ್ನು ನಾಗರತ್ನ ಅವರು ಎರಡು ಜಡೆ ನೋಡಿದಾಗೆಲ್ಲ ನನಗೆ ಈ ಹಾಡು ನೆನಪಾಗತ್ತೆ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ರಿಲೀಸ್ ಕುರಿತು ಇವತ್ತಿನ ಮಾತುಕತೆ. ಅನೇಕ ಚಿತ್ರಗಳು ರಿಲೀಸ್ ಆಗತ್ತೆ, ಕೆಲವು ತುಂಬ ಇಷ್ಟ ಆಗತ್ತೆ, ಕೆಲವು ಎಲ್ಲರಿಗೂ ಇಷ್ಟ ಆಗತ್ತೆ, ಎಲ್ಲ ವರ್ಗದ ಜನರನ್ನು ತಲುಪುವಂತೆ ಇರುತ್ತೆ. ಹಾಗಾಗಿ ಚಿತ್ರಗಳು ರಿಲೀಸ್ ಆಗಲಿ ಯಾವುದೇ ಚಿತ್ರ ಇರಲಿ, ಇತ್ತೀಚಿನ ದಿನಗಳಲ್ಲಿ ಚಿತ್ರಮಂದಿರಕ್ಕೆ ಹೋಗಿ ಚಿತ್ರಗಳನ್ನು ನೋಡುವಂತಹ ಸಂಖ್ಯೆ ತುಂಬ ಕಡಿಮೆ ಆಗಿದೆ. ಯಾಕೆಂದರೆ ಈ ಹಿಂದೆ ನೋಡಿದ್ರೆ 1 ವರ್ಷ 2 ವರ್ಷ 100 ಡೇಸ್ ಅಂತೆಲ್ಲ ನಾವು ಬೋರ್ಡ್ಗಳನ್ನು ನೋಡ್ತಾ ಇದ್ವಿ. ಆದರೆ ಇವತ್ತಿನ ಕಾಲಕ್ಕೆ 1 ವಾರ 2 ವಾರ 25 ದಿನ ಅಂದರೆ ಹೆಚ್ಚು. ಯಾಕೆಂದರೆ ಅದು ಮತ್ತೆ ಇನ್ನೊಂದು ವ್ಯವಸ್ಥೆಯಲ್ಲಿ ನಮಗೆ ಕಾಣಲಿಕ್ಕೆ ನೋಡಲಿಕ್ಕೆ ಸಿಗ್ತಾ ಇದೆ. ಹಾಗಾಗಿ ಅವುಗಳಿಗೆ ಕಾಯುವುದರ ಬದಲು ನಿರ್ಮಾಪಕರು ಸೇಫ್ ಆಗಬೇಕು, ಅವರಿಗೆ ಒಂದಷ್ಟು ಹಣ ಬರಬೇಕು, ಅವರು ಇನ್ನಷ್ಟು ಮತ್ತಷ್ಟು ಚಿತ್ರಗಳನ್ನು ಮಾಡಬೇಕು, ನಟರು ಹೊಸ ನಟರು ಪ್ರತಿಭೆಗಳು ಚಿತ್ರರಂಗಕ್ಕೆ ಬರಬೇಕು, ಅದನ್ನು ನಂಬಿಕೊಂಡಿರುವಂತಹ ಸಾವಿರಾರು ಕಲಾವಿದರು ಕಾರ್ಮಿಕರು ಅದಕ್ಕಾಗಿ ಕೆಲಸ ಮಾಡ್ತಾ ಇರ್ತಾರೆ, ಅವರ ಬದುಕು ನಡೀಬೇಕು. ಇವೆಲ್ಲವನ್ನು ಯೋಚನೆ ಮಾಡಿದಾಗ, ಚಿತ್ರರಂಗದ ದೃಷ್ಟಿಯಲ್ಲಿ ನೋಡಿದಾಗ, ನಾವು ಖಂಡಿತ ಎಲ್ಲ ಚಿತ್ರಗಳನ್ನು ಅಂದರೆ ಸದಭಿರುಚಿಯ ಉತ್ತಮ ಚಿತ್ರಗಳನ್ನು, ಉತ್ತಮ ಕಥಾಹಂದರ ಇರುವಂತಹ ನಮ್ಮ ಆಯ್ಕೆಯ ಚಿತ್ರಗಳನ್ನು ಚಿತ್ರಮಂದಿರದಲ್ಲಿ ಹೋಗಿ ನೋಡುವಂತಹ ಪ್ರಯತ್ನ ಖಂಡಿತ ಮಾಡೋಣ ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತಾ ಕಾರ್ಯಕ್ರಮದ
1: ಜೀವ

ಇವತ್ತಿನ ಪರಿಮಳ ಕಾರ್ಯಕ್ರಮದ ಕೊನೆಯ ಗೀತೆ ಇದು. ಗೆಳೆತನ ಎಲ್ಲವನ್ನ ಕೊಡುತ್ತೆ, ಖಂಡಿತ ಯಾರಿಗೂ ಯಾವತ್ತೂ ನೋವನ್ನ ತಂದ್ಕೊಡಲ್ಲ ಅಂತ ಹೇಳ್ತಾ ದಿಗ್ಗಜರು ಚಿತ್ರದ ಈ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಸಂಗಡಿಗರ ಧ್ವನಿಯಲ್ಲಿ.

ಕೆಳಗಡೆ ದಿಗ್ಗಜರು ಚಿತ್ರದ ಈ ಗೀತೆಯೊಂದಿಗೆ ಇವತ್ತಿನ ಪರಿಮಳ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ಖುಷಿಯನ್ನ ಹಾಗೆ ಉಳಿಸ್ಕೊಳ್ಳೋಣ, ಜೊತೆಗೆ ನಾವೇನಾದ್ರೂ ಕೊಡ್ಲಿಕ್ಕೆ ಸಾಧ್ಯ, ಬಿಟ್ಟೋಗ್ಲಿಕ್ಕೆ ಸಾಧ್ಯ ಅನ್ನೋದಾದರೆ ಅದು ಒಳ್ಳೆಯ ನೆನಪುಗಳನ್ನು, ಅದನ್ನು ಸದಾಕಾಲ ಯಾವಾಗಲೂ ಕಾಪಿಟ್ಕೊಂಡು ಕಾಪಾಡುವಂತಹ ಪ್ರಯತ್ನ ಆಗಲಿ ಅಂತ ಹೇಳ್ತಾ, ಮಧ್ಯಾಹ್ನದ ಎಲ್ಲ ಕಾರ್ಯಕ್ರಮಗಳು ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತಾ, ಇಷ್ಟು ಹೊತ್ತು ನೀವು ಕೇಳಿದಂತಹ ಧ್ವನಿ ಸುನಿಲ್ ರುದ್ರಮೂರ್ತಿ. ಸಮಯ ಇನ್ನೇನು 5 ಗಂಟೆ ಆಗಲಿದೆ. ಕೆಲವೇ ಕ್ಷಣಗಳಲ್ಲಿ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ನವದೆಹಲಿಯಲ್ಲಿಂದು ನಡೆದ ಕೇಂದ್ರ ಸಚಿವ ಸಂಪುಟ ಸಭೆ 13,041 ಕೋಟಿ ರೂಪಾಯಿ ಮೌಲ್ಯದ 4 ರೈಲ್ವೆ ಯೋಜನೆಗಳು, 1 ಹೆದ್ದಾರಿ ಸೇರಿದಂತೆ 5 ಯೋಜನೆಗಳಿಗೆ ಅನುಮೋದನೆ ನೀಡಿದೆ. ರಾಮನಗರ ಜಿಲ್ಲೆಯಲ್ಲಿ 5 ಕೋಟಿ ರೂಪಾಯಿಗೂ ಹೆಚ್ಚು ಮೌಲ್ಯದ ನಕಲಿ ಔಷಧಿಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಆರೋಗ್ಯ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಕ್ರೋನ್ಸ್ ಕಂಪನಿಯು ವ್ಯಾಮಗಲ್ ಕೈಗಾರಿಕಾ ಪ್ರದೇಶದಲ್ಲಿ 16,000 ಚದರ ಮೀಟರ್ನಷ್ಟು ವಿಸ್ತಾರದ ಉತ್ಪಾದನಾ ಘಟಕ ನಿರ್ಮಿಸಿದೆ. ಇದರಿಂದ 400 ಉದ್ಯೋಗಗಳು ಸೃಷ್ಟಿಯಾಗಲಿವೆ ಎಂದು ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಎಂವಿ ಪಾಟೀಲ್ ತಿಳಿಸಿದ್ದಾರೆ. ಬೀದಿ ವ್ಯಾಪಾರಿಗಳು ಮತ್ತೆ ಒತ್ತುವರಿ ಮಾಡಿದರೆ ದುಪ್ಪಟ್ಟು ದಂಡ ವಿಧಿಸಲಾಗುವುದು ಎಂದು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣಬೈರೇಗೌಡ ಎಚ್ಚರಿಕೆ ನೀಡಿದ್ದಾರೆ. ತ್ಯಾಜ್ಯದಿಂದ ಸ್ವತಂತ್ರ ಅಭಿಯಾನ ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಭಾರತದ ಅತಿದೊಡ್ಡ ಕಾಫಿ ಉತ್ಸವ ಫೆಬ್ರವರಿಯಲ್ಲಿ ನಡೆಯಲಿದೆ. ಫೆಬ್ರವರಿ 26 ರಿಂದ 28 ರವರೆಗೆ ನಡೆಯಲಿರುವ ಉತ್ಸವವು ಭಾರತೀಯ ಕಾಫಿಯ ಬೆಳವಣಿಗೆಯ ಪಯಣದಲ್ಲಿ ಮಹತ್ವದ ಮೈಲಿಗಲ್ಲಾಗಿದೆ ಎಂದು ಕಾಫಿ ಬೋರ್ಡ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಕೂರ್ಮರಾವ್ ತಿಳಿಸಿದ್ದಾರೆ. ವಾಲ್ಮೀಕಿ ನಿಗಮದಲ್ಲಿ ನಡೆದ ಹಗರಣದಲ್ಲಿ ತಾವು ಅಪರಾಧಿ ಅಲ್ಲ ಎಂದು ಸಚಿವ ಬಿ ನಾಗೇಂದ್ರ ತಿಳಿಸಿದ್ದಾರೆ. ಬಿಜೆಪಿ ನಾಯಕರು ಮಾಡುತ್ತಿರುವ ಆರೋಪಗಳು ರಾಜಕೀಯ ಪ್ರೇರಿತ ಎಂದು ದೂರಿದ್ದಾರೆ. ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯ ಸೆಂಟ್ರಲ್ ಕ್ಯಾಂಪಸ್ ಹಾಗೂ ಸಂಯೋಜಿತ ಕಾಲೇಜುಗಳಲ್ಲಿ ಲಭ್ಯವಿರುವ ಸ್ನಾತಕೋತ್ತರ ಪದವಿ ಕೋರ್ಸ್ಗಳ ಪ್ರವೇಶಾತಿಗಾಗಿ ಇದೇ 20-25 ರವರೆಗೆ ಕೌನ್ಸೆಲಿಂಗ್ ನಡೆಯಲಿದೆ. ಶ್ರೀಲಂಕಾದ ಗಾಲೆಯಲ್ಲಿ ನಡೆದ ಮೊದಲ ಟೆಸ್ಟ್ ಕ್ರಿಕೆಟ್ ಪಂದ್ಯದಲ್ಲಿ ಭಾರತ ಶ್ರೀಲಂಕಾ ವಿರುದ್ಧ 165 ರನ್ಗಳ ಜಯ ದಾಖಲಿಸಿದೆ. ಭಾರತದ ಪರ ಸ್ಪಿನ್ನರ್ ಮಾನವ್ ಸುತಾರ್ 10 ವಿಕೆಟ್ ಪಡೆದಿದ್ದಾರೆ. ಈ ಗೆಲುವಿನಿಂದಾಗಿ ಟೆಸ್ಟ್ ಅಂಕಪಟ್ಟಿಯಲ್ಲಿ ಭಾರತ 5ನೇ ಸ್ಥಾನದಲ್ಲಿ ಮುಂದುವರೆದಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಸಂಜೆ 6 ಗಂಟೆಗೆ.

0: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
1: ಶುಭ ಸಂಜೆ ಸ್ನೇಹಿತರೆ, ನೀವು ಕೇಳ್ತಾ ಇದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಸರಿಯಾಗಿ 5:03:15. ಈಗ ಇಂದು ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ಕಿರು ಪರಿಚಯ. ಈ ಕಾರ್ಯಕ್ರಮ ವಿವರಣೆಯ ನಂತರ 5:05 ಸೇಫ್ ಡ್ರೈವ್ನ ಮೊದಲ ಭಾಗದಲ್ಲಿ ಹಳೆಯ ಚಿತ್ರಗೀತೆಗಳನ್ನ ಕೇಳುವಂತಹ ಸಮಯ ಓಲ್ಡ್ ಇಸ್ ಗೋಲ್ಡ್. 5:40 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ, ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್. 6:02 ಸೇಫ್ ಡ್ರೈವ್ನ ಮುಂದುವರಿದ ಭಾಗದಲ್ಲಿ ಗಾನ ಬಜಾನ. 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರು ಪ್ರಸಾರ.

7:22 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. ರಾತ್ರಿ 8:02 ಬುಧವಾರದ ವಿಶೇಷ ಮಧುರ ಆಲಾಪ ಮಿಕ್ಸ್ಡ್ ಮೆಲೋಡೀಸ್. 9:15 ಹಿಂದಿ ಮೆಲೋಡೀಸ್. ರಾತ್ರಿ 10:02 ಪ್ರೇಮ ನಿನಾದ. ಇನ್ನು ನಾಳಿನ ಕಾರ್ಯಕ್ರಮಗಳನ್ನ ನೋಡೋದಾದ್ರೆ, ನಾಳೆ ಗುರುವಾರ 6:03 ಕಾರ್ಯಕ್ರಮ ವಿವರಣೆ, 6:05 ನಾದೋಪಾಸನೆ, 7:15 ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕನ್ನಡ ರತ್ನ ಭಂಡಾರ, ಅದಾದ ನಂತರ ಭಾವಗೀತೆಗಳು, ತದನಂತರ ಚಿತ್ರಗೀತೆಗಳು. 9:00 ಇಂದಿನ ವಿಶೇಷ ಕಾರ್ಯಕ್ರಮ, 10:02 ಓಲ್ಡ್ ಇಸ್ ಗೋಲ್ಡ್. ನಾಳೆ ಬೆಳಿಗ್ಗೆ 11:02 ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಕನ್ನಡ ಚಿತ್ರಗೀತೆಗಳು, 11:30 ಕಲಾ ಭಾರತಿ, 12:05 ಕರೆಗೊಂದು ಹಾಡು. ನಾಳೆ ಮಧ್ಯಾಹ್ನ 1:02 ಕನ್ನಡ ಚಿತ್ರಗೀತೆಗಳು, 1:20 ಗೇಮ್ ಶೋನಲ್ಲಿ ಗುರುವಾರದ ವಿಶೇಷ ನಮ್ಮ ನಾಡು, 2:15 ಇಮೇಲ್ ಆಧಾರಿತ ಕಾರ್ಯಕ್ರಮ ಸ್ಪಂದನ, 2:40 ಒಂದೇ ಚಿತ್ರದ ಗೀತೆಗಳನ್ನ ಕೇಳುವಂತಹ ಸಮಯ ಚಿತ್ರತಾನ, 4:00 ಪರಿಮಳ, 5:02 ಕಾರ್ಯಕ್ರಮ ವಿವರಣೆ, 5:05 ಸೇಫ್ ಡ್ರೈವ್ನ ಮೊದಲ ಭಾಗದಲ್ಲಿ ಓಲ್ಡ್ ಇಸ್ ಗೋಲ್ಡ್, 5:40 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ, ಸಹಯೋಗ ನ್ಯಾಯ ಸಂಸ್ಥೆ, ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ನಾಳೆ 6:02 ಸೇಫ್ ಡ್ರೈವ್ನ ಎರಡನೇ ಭಾಗದಲ್ಲಿ ಗಾನ ಬಜಾನ, 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರು ಪ್ರಸಾರ, 7:22 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. ನಾಳೆ ರಾತ್ರಿ 8:02 ಗುರುವಾರದ ವಿಶೇಷ ನಮ್ಮ ಆಯ್ಕೆ ಆರ್ಜೆಸ್ ಚಾಯ್ಸ್, 9:15 ಹಿಂದಿ ಮೆಲೋಡೀಸ್, 10:02 ಪ್ರೇಮ ನಿನಾದ. ಈ ಎಲ್ಲಾ ಕಾರ್ಯಕ್ರಮಗಳ ಜೊತೆಗೆ ನಿಗದಿತ ಸಮಯದಲ್ಲಿ ವಾರ್ತಾ ಮುಖ್ಯಾಂಶಗಳು, ಪ್ರದೇಶ ಸಮಾಚಾರ, ಕನ್ನಡ ಮತ್ತು ಇಂಗ್ಲಿಷ್ನಲ್ಲಿ ರಾಷ್ಟ್ರೀಯ ವಾರ್ತೆಗಳನ್ನ ಕೇಳ್ತೀರಾ ಸ್ನೇಹಿತರೆ. ಇದು ನಿಮ್ಮ ನೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಇದಾಗಿತ್ತು ಇಂದು ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ಕಿರು ಪರಿಚಯ. ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ ಆಗಿದೆ 5:07:56. ಸೇಫ್ ಡ್ರೈವ್ನ ಮೊದಲ ಭಾಗದಲ್ಲಿ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮವನ್ನು ಆರಂಭಿಸುವಂತಹ ಹೊತ್ತಾಗಿದೆ. ನಿಮ್ಮೆಲ್ಲರಿಗೂ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಬುಧವಾರದ ಸಂಜೆಯ ಪ್ರಸಾರದಲ್ಲಿ ಈ ಹೊತ್ತಲ್ಲಿ ನಿಮ್ಮ ಜೊತೆಯಾಗ್ತಾ ಇರೋದು ನಾನು, ನಿಮ್ಮ ಆರ್ಜೆ ಕುಸುಮ. ಪಯಣದ ಸಮಯ ಇದು, ಡ್ರೈವ್ ಟೈಮ್. ಹಾಗಾಗಿ ನಿಮ್ಮ ಪಯಣ ಸೇಫ್ ಆಗಿ ಸಾಗಲಿ ಅಂತ ಆಶಿಸ್ತಾ ಕಾರ್ಯಕ್ರಮದ ಗೀತೆಗಳನ್ನ ಕೇಳೋದಕ್ಕೆ ಶುರು ಮಾಡೋಣ. ಮೊದಲನೇದಾಗಿ ಮೂಡಿ ಬರ್ತಾ ಇದೆ ಮಣ್ಣಿನ ದೋಣಿ ಚಿತ್ರದ ಗೀತೆ, ಡಾಕ್ಟರ್ ರಾಜ್ಕುಮಾರ್ ರವರ ಗಾಯನ, ಹಂಸಲೇಖ ರವರ ರಚನೆ ಮತ್ತು ಸಂಗೀತ.

ಮೊದಲ ಗೀತೆಯನ್ನ ಮೆಚ್ಚಿ ಈಗಾಗಲೇ ಸಂದೇಶಗಳು ಬಂದಿವೆ ನಮ್ಮ ಇನ್ಬಾಕ್ಸ್ಗೆ. ನಿಮ್ಮೆಲ್ಲರ ಸಂದೇಶಗಳಿಗೆ ಪ್ರೀತಿಯ ಧನ್ಯವಾದಗಳು. ಈಗ ಓಲ್ಡ್ ಇಸ್ ಗೋಲ್ಡ್ನ ಮತ್ತೊಂದು ಮಧುರವಾದ ಗೀತೆಯನ್ನ ಕೇಳುವಂತಹ ಸಮಯ

ಓಲ್ಡ್ ಇಸ್ ಗೋಲ್ಡ್ನಲ್ಲಿ ನಮ್ಮ ಪಯಣ ಸಾಗ್ತಾ ಇದೆ. ಹಳೆಯ ಮಧುರವಾದ ಗೀತೆಗಳ ಜೊತೆಗೆ ಈಗ ಮೂಡಿ ಬರ್ತಾ ಇದೆ ಸ್ವಾತಿ ಚಿತ್ರದ ಗೀತೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರಾರವರ ಗಾಯನ, ಶ್ಯಾಮ್ ಸುಂದರ್ ಕುಲಕರ್ಣಿರವರ ರಚನೆ, ಎಂಎಂ ಕೀರವಾಣಿರವರ ಸಂಗೀತ ಸಂಯೋಜನೆ.

ದೀರಾ ಅಂತ ಸಂದೇಶಗಳನ್ನ ಕಳಿಸ್ತಾ ಇದ್ದೀರಾ. ನಿಮ್ಮೆಲ್ಲರ ಸಂದೇಶಗಳಿಗೂ ಪ್ರೀತಿಯ ಧನ್ಯವಾದಗಳು. ನಿಮ್ಮೆಲ್ಲರ ಸಂದೇಶಗಳನ್ನ ಸೇಫ್ ಡ್ರೈವ್ ಕಾರ್ಯಕ್ರಮದ ಕೊನೆಯಲ್ಲಿ ನೋಡ್ತೀನಿ ಸ್ನೇಹಿತರೆ. ಈಗ ಮತ್ತೊಂದು ಸುಮಧುರ ಗೀತೆ ಮೂಡಿ ಬರ್ತಾ ಇದೆ. ಗೆಜ್ಜಿನಾದ ಚಿತ್ರದಿಂದ ಮಂಜುಳಾ ಗುರುರಾಜ್ರವರ ಗಾಯನ, ವಿ ಮನೋಹರ್ ರವರ ರಚನೆ ಮತ್ತು ಸಂಗೀತ.

ಸಂಜೆಯ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದ ವಿಶೇಷತೆ ನಿಮ್ಮೆಲ್ಲರಿಗೂ ಗೊತ್ತಿದೆ ಅಲ್ವಾ ಸ್ನೇಹಿತರೆ? 1990 ನಂತರ ಬಿಡುಗಡೆ ಆಗಿರುವಂತಹ ಚಿತ್ರಗೀತೆಗಳನ್ನ ಕೇಳ್ತಾ ಸಾಕ್ತೀವಿ. ಅಂತಹದ್ದೇ ಗೀತೆಗಳನ್ನ ಇವತ್ತು ಸಹ ಕೇಳ್ತಾ ಇದ್ದೀವಿ. ನಿಮ್ಮೆಲ್ಲರಿಗೂ ಗೀತೆಗಳ ಆಯ್ಕೆ ಇಷ್ಟ ಆಗ್ತಾ ಇದೆ ಅಂತ ನಿಮ್ಮ ಸಂದೇಶಗಳೇ ಹೇಳ್ತಾ ಇವೆ. ಈಗ ಮತ್ತೊಂದು ಚಂದದ

ಗೀತೆ ಮೂಡಿ ಬರ್ತಾ ಇದೆ. ಚಿಗುರಿದ ಕನಸು ಚಿತ್ರದಿಂದ ರಾಜೇಶ್ ಹಾಗೂ ನಂದಿತಾರವರ ಗಾಯನ, ವಿ ಮನೋಹರ್ ರವರ ರಚನೆ ಮತ್ತು ಸಂಗೀತ.

ಮಧುರವಾದ ಗೀತೆಗಳನ್ನ ಕೇಳ್ತಾ ಸಾಕ್ತಾ ಇದ್ದೀವಿ. ಈಗ ಗೀತೆನ ಕೇಳೋದ್ರ ಜೊತೆಗೆ ಹೆಜ್ಜೆ ಹಾಕುವಂತ ಸಮಯ. ಹಾಗಾದ್ರೆ ಯಾವ ಹಾಡು ಮುಡಿ ಬರ್ತಾ ಇರಬಹುದು ಅಂತ ನಿಮ್ಮ ಮನಸ್ಸಲ್ಲಿ ಪ್ರಶ್ನೆ ಮೂಡ್ತಾ ಇರಬಹುದು. ಲಾಕಪ್ ಡೆತ್ ಚಿತ್ರದ ಗೀತೆ ಈಗ ಮೂಡಿ ಬರ್ತಾ ಇದೆ. ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರಾರವರ ಗಾಯನ, ಹಂಸಲೇಖಾರವರ ರಚನೆ ಮತ್ತು ಸಂಗೀತ.

ಬದುಕು ಒಂದು ಕಲೆಯಾದರೆ ಅದರ ಕಲಾಕಾರಳು ಮಹಿಳೆ. ಮಹಿಳೆ ಜೀವನದ ನಿರೂಪಕಿ, ಪುರುಷನ ಬದುಕು ರೂಪಿಸುವ ಮಹಾಶಿಲ್ಪಿ. ಮಗುವಿಗೆ ತಾಯಿಯಾಗಿ, ಗುರುವಾಗಿ, ಕುಟುಂಬದ ಕಣ್ಣಾಗಿ, ಸಹನೆಗೆ ಮತ್ತೊಂದು ಹೆಸರಾದವಳೆ ಮಹಿಳೆ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ ಆಗಿದೆ 5:40. ಈಗ ಕೇಳಿ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ
1: ಆಕಾಶವಾಣಿ. ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯಸಂಸ್ಥೆ.
2: ನ್ಯಾಯವಾಣಿ ಕಾರ್ಯಕ್ರಮದ ಕೇಳುಗರಿಗೆ ನಮಸ್ಕಾರಗಳು. ಇವತ್ತು ನಮ್ಮ ಜೊತೆಗಿದ್ದಾರೆ ವಕೀಲರಾದ ಕೃಷ್ಣ ಪ್ರಸಾದ್ ನಡಸಾರ್ ಅವರು. ನಮಸ್ಕಾರ ಸರ್.
3: ನಮಸ್ಕಾರ ಸರ್.
2: ಈಗ ಹಲವಾರು ಸೇವೆಗಳನ್ನು ನಾವು ಪಡಿಬೇಕಂತಂದಾಗ ನಮ್ಮ ಹೆಸರು, ಫೋನ್ ನಂಬರು, ಆಧಾರ್ ಇತ್ಯಾದಿ ಏನೇನೋ ಕೊಡ್ತೀವಿ. ಆನ್ಲೈನ್ನಲ್ಲೂ ಕೊಡ್ತಿರ್ತೀವಿ. ಎಲ್ಲೋ ಹೋದಾಗ ಬರೀರಿ ಸರ್ ನಿಮ್ಮ ಫೋನ್ ನಂಬರ್ ಏನ್ರಿ ಅಂತ ಕೇಳ್ತಾರೆ, ನಾವು ಕೊಟ್ಬಿಡ್ತೀವಿ. ಅದು ಅಲ್ಲಿ ಸುರಕ್ಷಿತವಾಗಿದೆಯೋ, ಬೇರೆ ಬೇರೆ ಯಾವ್ಯಾವ ಉದ್ದೇಶಕ್ಕೆ ಯೂಸ್ ಮಾಡ್ತಾರೋ ಏನೂ ಗೊತ್ತಿರಲ್ಲ ನಮಗೆ. ನಾವು ಆಶ್ಚರ್ಯ ಆಗ್ಬಿಡುತ್ತೆ ನಮಗೆ, ಈ ನಮ್ಮ ನಂಬರ್ ಇವ್ರಿಗೆ ಯಾಕೆ, ಇವ್ರಿಗೆ ಹೆಂಗೆ ಸಿಕ್ತು, ಇವ್ರು ಯಾಕೆ ನಮಗೆ ಮಾಡ್ತಿದ್ದಾರೆ ಅಂತಂದೆಲ್ಲ ನಾವು ವಿಚಾರ ಮಾಡಿ ಸುಮ್ಮನೆ ಆಗ್ಬಿಡ್ತೀವಿ. ಏನು ಸರ್ ಇದು, ಏನಾದರೂ ಇದಕ್ಕೆ ಕಾನೂನಿನ ಮೂಲಕ ಏನಾದರೂ ರೆಫರೆನ್ಸ್ ಇದೆಯಾ, ಖಚಿತತೆ, ಸುರಕ್ಷಿತವಾಗಿ ನಮ್ಮ ಫೋನು ನಮ್ಮ ನಂಬರು ಇನ್ನೊಬ್ಬರ ಕಡೆ ಹೋಗಬಾರ್ದು ಅಂತ ಇರುತ್ತಲ್ಲ ನಮಗೆ?
3: ಖಂಡಿತವಾಗಿ ಆನ್ಲೈನ್ ಅಥವಾ ಆಫ್ಲೈನಲ್ಲಿ ಎಲ್ಲೇ ಆದರೂ ನಮ್ಮ ಹೆಸರು, ಫೋನ್ ನಂಬರ್ ಅಥವಾ ಆಧಾರ್ ವಿವರ ಇವೆಲ್ಲವನ್ನು ನಾವು ನೀಡುವಾಗ ಸುರಕ್ಷಿತತೆ ಬಗ್ಗೆ ಖಚಿತಪಡಿಸಿಕೊಳ್ಳಿಕ್ಕೆ ಸಾಕಷ್ಟು ಕಾನೂನುಗಳಿವೆ. ಇದರಲ್ಲಿ ಮುಖ್ಯವಾಗಿ ಡಿಜಿಟಲ್ ಪರ್ಸನಲ್ ಡಾಟಾ ಪ್ರೊಟೆಕ್ಷನ್ ಕಾಯ್ದೆ 2023 ಆಗಿರುವಂಥದ್ದು, ನಾವು ಅದನ್ನು ಸಂಕ್ಷಿಪ್ತವಾಗಿ ಡಿಪಿ ಆಕ್ಟ್ ಅಂತ ಹೇಳ್ತೇವೆ. ನಿಮ್ಮ ಫೋನ್ನಲ್ಲಿ ಯಾವುದೇ ಆ್ಯಪನ್ನು ಡೌನ್ಲೋಡ್ ಮಾಡಿದಾಗ ಅಥವಾ ಆಸ್ಪತ್ರೆಯಲ್ಲಿ ಯಾವುದೇ ಅರ್ಜಿಯನ್ನು ತುಂಬುವಾಗ, ಅಂಗಡಿಯಲ್ಲಿ ನಿಮ್ಮ ಫೋನ್ ನಂಬರ್ ಅನ್ನು ಕೊಟ್ಟಾಗ, ಅಥವಾ ಸರ್ಕಾರಿ ಅಥವಾ ಬೇರೆ ಯಾವುದೇ ವೆಬ್ಸೈಟ್ನಲ್ಲಿ ನಿಮ್ಮ ಹೆಸರು ಮತ್ತು ವಿವರಗಳನ್ನು ನಮೂದಿಸಿದಾಗ ನಿಮ್ಮ ವೈಯಕ್ತಿಕ ಮಾಹಿತಿ ಇನ್ನೊಬ್ಬರ ಕೈಗೆ ಹೋಗುವಂಥ ಸಂದರ್ಭಗಳಿರ್ತವೆ. ಹೆಸರು, ವಿಳಾಸ, ಫೋನ್ ನಂಬರ್, ಆರೋಗ್ಯ ಮಾಹಿತಿ, ಬ್ಯಾಂಕ್ ವಿವರಗಳು ಇವೆಲ್ಲ ನಿಮ್ಮ ಡಾಟಾ. ಇದನ್ನು ಯಾರು ಬಳಸಬಹುದು, ಹೇಗೆ ಬಳಸಬಹುದು ಎಂಬುದರ ನಿಯಂತ್ರಿಸುವ ಕಾಯ್ದೆ ಈ ಕಾನೂನು ಇರುವಂಥದ್ದು, ಈ ಡೇಟಾ ಸಂರಕ್ಷಣೆ ಕಾಯ್ದೆ. ಭಾರತದಲ್ಲಿ ಈ ಕಾನೂನು ಏನು ಹೇಳ್ತದೆ ಅಂದರೆ, ಆಗಸ್ಟ್ 2023 ನಂತರ ಈ ಕಾಯ್ದೆ ಅಂಗೀಕಾರ ಆಗಿರುವಂಥದ್ದು ಮೊದಲ ಸಮಗ್ರ ಡೇಟಾ ಸಂರಕ್ಷಣೆ ಕಾನೂನು. ಇದರ ಪ್ರಕಾರ 2027 ಹೊತ್ತಿಗೆ ಈ ಕಾಯ್ದೆ ಸಂಪೂರ್ಣವಾಗಿ ಜಾರಿಗೆ ಬರ್ತದೆ. ಇದರ ಪ್ರಕಾರ ಯಾವುದೇ ವಿಚಾರಗಳನ್ನು ನೀವು ಕನ್ನಡಿಯಲ್ಲಿ ಇರುವಂತಹ ಹಕ್ಕು ಏನಂದ್ರೆ ಒಪ್ಪಿಗೆ ಹಕ್ಕು. ಯಾವುದೇ ಮಾಹಿತಿಯನ್ನು ಸಂಗ್ರಹಿಸಬೇಕಾದ್ರೆ ಮೂರನೆಯ ವ್ಯಕ್ತಿಗೆ ಮೊದಲು ನಿಮ್ಮ ಅನುಮತಿಯನ್ನು ಆತ ಪಡಿಬೇಕು, ಉದ್ದೇಶ ಸ್ಪಷ್ಟವಾಗಿ ತಿಳಿಸಿರಬೇಕು. ಒಪ್ಪಿಗೆ ಕೊಟ್ಟ ನಂತರ ನಿಮ್ಮ ಮನಸ್ಸು ಬದಲಾಯಿಸಿದ್ರೆ ಆ ದಾಖಲೆಗಳನ್ನು ಹಿಂದಕ್ಕೆ ಪಡ್ಕೊಳ್ಬಹುದು. ಎರಡನೇದು ತಿದ್ದುಪಡಿ ಮಾಡುವಂತಹ ಹಕ್ಕು, ಅದು ಕೂಡ ನಿಮಗಿದೆ. ಮಾಹಿತಿ ತಪ್ಪಾಗಿ ದಾಖಲಾಗಿದ್ರೆ ಸರಿಪಡಿಸಲು ನೀವು ಅವರ ಹತ್ರ ಕೇಳಬಹುದು. ಉದಾಹರಣೆಗೆ ಬ್ಯಾಂಕ್, ಆಸ್ಪತ್ರೆ ಅಥವಾ ಸರ್ಕಾರಿ ಇಲಾಖೆ, ಎಲ್ಲರಿಗೂ ಇದು ಅನ್ವಯ ಆಗ್ತದೆ. ಇನ್ನೊಂದು ರೈಟ್ ಟು ಬಿ ಫಾರ್ಗಟನ್, ನಿಮ್ಮ ದಾಖಲೆಯನ್ನು ಅಳಿಸುವಂತಹ ಹಕ್ಕು. ನಿಮ್ಮ ವ್ಯವಹಾರದ ಉದ್ದೇಶ ಮುಗಿದ ನಂತರ ನಿಮ್ಮ ಮಾಹಿತಿಯನ್ನು ಇಟ್ಟುಕೊಳ್ಳಿಕ್ಕೆ ಯಾರಿಗೂ ಅಧಿಕಾರ ಇಲ್ಲ, ಇದನ್ನು ಅವರು ಅಳಿಸಬೇಕಾಗ್ತದೆ. ಉದಾಹರಣೆಗೆ ಸಾಲ ಮರುಪಾವತಿ ಮಾಡಿದ ನಂತರ ಬ್ಯಾಂಕ್ ನಿಮ್ಮ ವೈಯಕ್ತಿಕ ಮಾಹಿತಿಗಳನ್ನು ಇಟ್ಟುಕೊಳ್ಳುವಂತಿಲ್ಲ. ಇನ್ನೊಂದು ಬಹಳ ಮುಖ್ಯವಾಗಿ ದೂರು ಹಾಕುವಂಥದ್ದು, ನಿಮ್ಮ ಡಾಟಾವನ್ನು ಈ ವೈಯಕ್ತಿಕ ಮಾಹಿತಿಗಳನ್ನು ದುರ್ಬಳಕೆ ಮಾಡಿಕೊಂಡ್ರೆ ಡಾಟಾ ಪ್ರೊಟೆಕ್ಷನ್ ಬೋರ್ಡ್ ಆಫ್ ಇಂಡಿಯಾ, ಇದು ದೆಹಲಿಯಲ್ಲಿದೆ, ಇಲ್ಲಿಗೆ ದೂರನ್ನು ನೀವು ಸಲ್ಲಿಸಬಹುದು. ಅದನ್ನು ಆನ್ಲೈನ್ನಲ್ಲಿ ದೂರನ್ನು ಸಲ್ಲಿಸಲಿಕ್ಕೆ ಅವಕಾಶಗಳಿವೆ.
2: ಮತ್ತೆ ಈಗ ಮಕ್ಕಳ ವಿಷಯದಲ್ಲಿ ಕೂಡ ಸಾಕಷ್ಟು ಜಾಗ್ರತೆ ವಹಿಸಬೇಕಾಗತ್ತಂತಾರಲ್ಲ?
3: ಹೌದು, ಮಕ್ಕಳ ಡಾಟಾ ವಿಶೇಷವಾಗಿ ರಕ್ಷಣೆ ಮಾಡಲೇಬೇಕು. ಯಾಕಂದರೆ 18 ವರ್ಷದ ಒಳಗಿನ ಮಕ್ಕಳ ಮಾಹಿತಿಯನ್ನು ತೆಗೆದುಕೊಳ್ಳಬೇಕಾದ್ರೆ ಮಕ್ಕಳ ಪೋಷಕರ ಒಪ್ಪಿಗೆ ಬಹಳ ಅಗತ್ಯ, ಮತ್ತು ಇದು ಕಡ್ಡಾಯ ಕೂಡ. ಮತ್ತು ಜಾಹೀರಾತು ಉದ್ದೇಶಕ್ಕಾಗಿ ಮಕ್ಕಳ ಡಾಟಾವನ್ನು ಬಳಸುವುದನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ.
2: ದೈನಂದಿನ ಜೀವನದಲ್ಲಿ ನಾವು ಎಲ್ಲ ಕಡೆ ಏನೇನೋ ಬೇರೆ ಬೇರೆ ಆ್ಯಪ್ಗಳನ್ನು ಡೌನ್ಲೋಡ್ ಮಾಡ್ತಿರ್ತೀವಿ, ತುಂಬಾ ಬೇಕಾಗತ್ತೆ, ಅದು ಯಾಕೆ ಅಷ್ಟು ಬಹಳ ಮುಖ್ಯ ಅನ್ಸುತ್ತೆ? ಅಲ್ಲಿ ನಂಬರೇ ಅವಶ್ಯಕತೆನಾ?
3: ಡಿಜಿಟಲ್ ಯುಗದಲ್ಲಿ ಈ ಆ್ಯಪ್ಗಳನ್ನು ನಮ್ಮ ಮೊಬೈಲಿಗೆ ಡೌನ್ಲೋಡ್ ಮಾಡುವಾಗ ಬಹಳ ಎಚ್ಚರಿಕೆ ವಹಿಸಬೇಕು. ಇವು ಎಲ್ಲ ಆ್ಯಪ್ಗಳು ಸುರಕ್ಷಿತವೇ ಎನ್ನುವಂಥ ಪ್ರಶ್ನೆ ನಮ್ಮ ಮನಸ್ಸಲ್ಲಿ ಇರುವಂಥದ್ದು. ಆ್ಯಪ್ಗಳ ಸುರಕ್ಷಿತತೆಯನ್ನು ಕೂಡ ನಾವು ನೋಡಿಕೊಂಡು, ಒಂದು ವೇಳೆ ಡೌನ್ಲೋಡ್ ಮಾಡಿದ್ದೇ ಅದರಲ್ಲಿ ನಮ್ಮ ಲೊಕೇಶನ್, ಫೋಟೋಸನ್ನು ಅದು ಕೇಳುತ್ತದೆ. ಅಗತ್ಯಕ್ಕಿಂತ ಹೆಚ್ಚು ಇದರಲ್ಲಿ ನಮ್ಮ ಮಾಹಿತಿಯನ್ನು ಕೊಡಬೇಕು ಅಂತ ಇದ್ರೆ ಅದನ್ನು ನಿರಾಕರಿಸುವಂತ ಹಕ್ಕು ನಮಗಿದೆ.
2: ಹೌದಾ? ಅದು ಉಲ್ಲಂಘನೆ ಮಾಡಿದ್ರೆ
3: ಅವರಿಗೆ ಖಂಡಿತವಾಗಿ ಅದನ್ನು ಶಿಕ್ಷೆಗೆ ಒಳಪಡಿಸಬಹುದು. ಕಂಪನಿಗಳು ಅಥವಾ ಸಂಸ್ಥೆಗಳು ಈ ನಿಮ್ಮ ಡಾಟಾವನ್ನು ದುರ್ಬಳಕೆ ಮಾಡಿದ್ರೆ ನಿಮಗೆ ವಿಶೇಷ ಅನಿಸಬಹುದು, ₹250 ಕೋಟಿ ವರೆಗಿನ ದಂಡವನ್ನು ವಿಧಿಸುವಂತ ಸಾಧ್ಯತೆಗಳಿವೆ. ಇನ್ನು ಡಾಟಾ ಬ್ರೀಚ್ ಅಂತ ಹೇಳ್ತೇವೆ, ಡಾಟಾ ಕಳ್ಳತನ.
2: ಎಲ್ಲ ಇನ್ಫಾರ್ಮೇಶನ್ ಎಲ್ಲೆಲ್ಲ

0: ಇರುವಂಗಿಲ್ಲ, ಅದಕ್ಕೆ ನಮಗೂ ಕೂಡ ಹಕ್ಕಿದೆ. ಹಾಗಾಗಿ ನಾವು ಸ್ವಲ್ಪ ಧೈರ್ಯವಾಗಿ ಇರಬಹುದು, ನಮ್ಮ ಮಾಹಿತಿಯನ್ನು ಯಾರೂ ಕೂಡ ಕದಿಯೋಂಗಿಲ್ಲ, ದುರುಪಯೋಗ ಪಡಿಸುವಂತಿಲ್ಲ. ಈ ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ವಕೀಲರಾದ ಕೃಷ್ಣ ಪ್ರಸಾದ್ ನಡಸಾರ್ ಅವರೇ ನಿಮಗೆ ಧನ್ಯವಾದ. ನಮಸ್ಕಾರ.
1: ನಮಸ್ಕಾರ.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಇದುವರೆಗೆ ನ್ಯಾಯವಾಣಿ ಕಾರ್ಯಕ್ರಮವನ್ನ ಕೇಳಿದ್ರಿ.
3: ವಿವಿಧ ಭಾರತಿ 102.9 ಎಫ್ಎಂ.
2: 102.9 ಎಫ್ಎಂನಲ್ಲಿ ನೀವು ಟ್ಯೂನ್ ಮಾಡಿದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಹಳೆಯ ಮಧುರವಾದ ಗೀತೆಗಳನ್ನ ಕೇಳೋದನ್ನ ಮುಂದುವರೆಸೋಣ. ಈಗ ಮೂಡಿ ಬರ್ತಾ ಇದೆ ಮುಂಗಾರಿನ ಮಿಂಚು ಚಿತ್ರದ ಗೀತೆ. ಸಿ ಅಶ್ವಥ್ ಹಾಗೂ ರಾಜೇಶ್ ಕೃಷ್ಣ ರವರ ಗಾಯನ, ಬಿ ಮನೋಹರ್ ಅವರ ರಚನೆ ಮತ್ತು ಸಂಗೀತ.

0: ಮಣಿ.
1: ಹಂಗಾರೆ ಗೋಪಿಕಾ ಸ್ತ್ರೀಯರು ಇದಾರೆ ಅಂತ ಈಗ್ಲೇ ಕೇಳ್ಬಿಡೆ ಮಣಿ.
2: ಚಚ ಅದಲ್ಲ ದ್ವಾಪರ ಯುಗಕ್ಕೆ.
3: ಈ ಕಲಿಯುಗದ ಕೃಷ್ಣ ಯಾವ ಕನ್ಯೆಯನ್ನು ಕಣ್ಣೆತ್ತಿ ನೋಡಲ್ಲ, ಯಾವ ಕನ್ಯೆಯನ್ನು ಕಣ್ಣೆತ್ತಿ ನೋಡಲ್ಲ.
1: ನನ್ನ ನೋಡಲ್ವಾ?
2: ನೋಡ್ತಾನೆ ಇದೀನಲ್ಲ.

ನಾಯಕ ನಾಯಕಿ ಒಬ್ರನ್ನೊಬ್ರು ಪರಿಚಯ ಮಾಡ್ಕೊಳ್ತಾ ಮಾತಾಡ್ತಾ ಇರೋದನ್ನ ಹಾಡಾಗಿ ಬರೆದಿದ್ದಂಥ ಅಪರೂಪದ ಹಾಡನ್ನು ಈಗಷ್ಟೇ ಕೇಳಿದ್ವಿ. ಜನುಮದ ಜೋಡಿ ಚಿತ್ರದಿಂದ ಈ ಹಾಡಿಗೆ ಧ್ವನಿಯಾಗಿದ್ರು ಶಿವರಾಜ್ ಕುಮಾರ್ ಹಾಗೂ ಮಂಜುಳಾ ಗುರುರಾಜ್ರವರು. ವಿ ಮನೋಹರ್ ಅವರ ರಚನೆ ಮತ್ತು ಸಂಗೀತ ಈ ಹಾಡಿಗಿತ್ತು. ಈಗ ಇವತ್ತಿನ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದ ಕೊನೆಯ ಗೀತೆ ಮೂಡಿ ಬರ್ತಾ ಇದೆ. ಪ್ರೇಮ ಖೈದಿ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರಾರವರ ಗಾಯನ, ವಿ ನಾಗೇಂದ್ರ ಪ್ರಸಾದ್ರವರ ರಚನೆ, ಪ್ರಶಾಂತ್ ರಾಜ್ರವರ ಸಂಗೀತ ಸಂಯೋಜನೆ.

ಪ್ರೇಮ. ಇದಾಗಿತ್ತು ಇವತ್ತಿನ ಓಲ್ಡ್ ಇಸ್ ಗೋಲ್ಡ್. ಪ್ರಸಾರವಾದಂತಹ ಎಲ್ಲ ಮಧುರವಾದ ಗೀತೆಗಳು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಕಾರ್ಯಕ್ರಮ ಕೇಳಿದಂತ ಹಾಗೆ ಸಂದೇಶಗಳನ್ನ ಕಳಿಸಿದಂತ ಎಲ್ಲ ಪ್ರೀತಿಯ ಸ್ನೇಹಿತರಿಗೂ ಮತ್ತೊಮ್ಮೆ ಪ್ರೀತಿಪೂರ್ವಕ ಧನ್ಯವಾದಗಳು.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸಮಯ ಆಗಿದೆ 6 ಗಂಟೆ. ಈಗ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ತಂತ್ರಜ್ಞಾನ, ಮಾಧ್ಯಮ, ಅರ್ಥವ್ಯವಸ್ಥೆ ಮತ್ತು ಸಾರ್ವಜನಿಕ ನೀತಿ ಕ್ಷೇತ್ರಗಳು ವೇಗವಾಗಿ ಬದಲಾಗುತ್ತಿವೆ ಎಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಹೇಳಿದ್ದಾರೆ. ನವದೆಹಲಿಯ ರಾಷ್ಟ್ರಪತಿ ಭವನದಲ್ಲಿ ಭಾರತೀಯ ಮಾಹಿತಿ ಸೇವೆ ಮತ್ತು ಭಾರತೀಯ ಸಂಖ್ಯಾಶಾಸ್ತ್ರ ಸೇವೆಯ ತರಬೇತಿ ನಿರತ ಅಧಿಕಾರಿಗಳನ್ನುದ್ದೇಶಿಸಿ ಅವರು ಮಾತನಾಡಿದರು. ನಾಪತ್ತೆಯಾಗಿರುವ ಹಾಗೂ ರಕ್ಷಿಸಲ್ಪಟ್ಟ ಮಕ್ಕಳ ವೈಜ್ಞಾನಿಕ ಗುರುತು ಪತ್ತೆ ಮತ್ತು ಕುಟುಂಬಗಳೊಂದಿಗೆ ಪುನರ್ ಸೇರ್ಪಡೆಗೆ ಅನುಕೂಲವಾಗುವಂತೆ ರಾಷ್ಟೀಯ ಡಿಎನ್ಎ ಮತ್ತು ಬಯೋಮೆಟ್ರಿಕ್ ಗುರುತಿನ ವ್ಯವಸ್ಥೆ ಸ್ಥಾಪಿಸುವಂತೆ ಕೋರಿ ಸಲ್ಲಿಸಲಾದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಗೆ ಸಂಬಂಧಿಸಿದಂತೆ ಸುಪ್ರೀಂಕೋರ್ಟ್ ಇಂದು ಕೇಂದ್ರ ಸರ್ಕಾರ ಮತ್ತು ರಾಷ್ಟೀಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದಿಂದ ಪ್ರತಿಕ್ರಿಯೆ ಕೋರಿದೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಜಪಾನ್ ರಕ್ಷಣಾ ಸಚಿವ ಶಿಂಜಿರೋ ಕೊಯಿಜುಮಿ ಅವರೊಂದಿಗೆ ನವದೆಹಲಿಯಲ್ಲಿ ನಾಳೆ ದ್ವಿಪಕ್ಷೀಯ ಸಭೆ ನಡೆಸಲಿದ್ದಾರೆ. ಇಂದು ಮುಂಬೈನ ಪಶ್ಚಿಮ ನೌಕಾ ಕಮಾಂಡ್ಗೆ ಭೇಟಿ ನೀಡಿ ಭಾರತೀಯ ನೌಕಾಪಡೆಯ ಹಿರಿಯ ಅಧಿಕಾರಿಗಳೊಂದಿಗೆ ಅವರು ಮಾತುಕತೆ ನಡೆಸಿದರು. ಡಿ ದೇವರಾಜು ಅರಸು ಅವರ 111ನೇ ಜನ್ಮದಿನಾಚರಣೆ ಹಾಗೂ ಡಿ ದೇವರಾಜು ಅರಸು ಪ್ರಶಸ್ತಿ ಪ್ರದಾನ ಸಮಾರಂಭ ಕಾರ್ಯಕ್ರಮ ನಾಳೆ ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ನಡೆಯಲಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಉದ್ಘಾಟನೆ ಮತ್ತು ದೇವರಾಜು ಅರಸು ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 326 ಅಂಕಗಳು ಇಳಿಕೆಯಾಗಿದ್ದು ದಿನದ ಅಂತ್ಯಕ್ಕೆ 76,910 ಅಂಕಗಳು ದಾಖಲಾಗಿದೆ. ಇದೇ ವೇಳೆ ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ 77 ಅಂಕಗಳು ಇಳಿಕೆ ಕಂಡಿದ್ದು ದಿನದ ಅಂತ್ಯಕ್ಕೆ 24,078 ಅಂಕಗಳು ದಾಖಲಾಗಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿಂದು ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 95.76 ಆಗಿದೆ. ನೆದರ್ಲ್ಯಾಂಡ್ಸ್ನ ಆಮ್ಟೇಲ್ವಿನ್ನಲ್ಲಿ ನಡೆಯಲಿರುವ ಎಫ್ಐಎಚ್ ವಿಶ್ವಕಪ್ ಹಾಕಿ ಪಂದ್ಯಾವಳಿಯಲ್ಲಿ 4D ವಿಭಾಗದಲ್ಲಿ ಭಾರತ ಇಂದು ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನವನ್ನು ಎದುರಿಸಲಿದೆ. ಭಾರತೀಯ ಕಾಲಮಾನ ಸಂಜೆ 6:30 ಪಂದ್ಯ ಆರಂಭವಾಗಲಿದೆ. ಕೋಲ್ಕತ್ತಾದ ಸಾಲ್ಟ್ ಲೇಕ್ ಕ್ರೀಡಾಂಗಣದಲ್ಲಿ ಇಂದು 135ನೇ ಡುರಾಂಟ್ ಕಪ್ ಫುಟ್ಬಾಲ್ ಮೊದಲ ಸೆಮಿಫೈನಲ್ ಪಂದ್ಯದಲ್ಲಿ ಈಸ್ಟ್ ಬೆಂಗಾಲ್ ಎಫ್ಸಿ ಸ್ಪೋರ್ಟಿಂಗ್ ಕ್ಲಬ್ ದೆಹಲಿ ತಂಡವನ್ನು ಎದುರಿಸಲಿದೆ. ಪಂದ್ಯ ರಾತ್ರಿ 7 ಗಂಟೆಗೆ ಆರಂಭವಾಗಲಿದ್ದು ಎರಡು ತಂಡಗಳು ಫೈನಲ್ ಪ್ರವೇಶಿಸುವ ಗುರಿಯೊಂದಿಗೆ ಕಣಕ್ಕಿಳಿಯಲಿವೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 7 ಗಂಟೆಗೆ.

0: ಮನೆ ಎಲ್ಲ ಕೆಲ್ಸ ನಾನೇ ಮಾಡ್ಬೇಕು. ಕ್ಲೀನಿಂಗ್, ಶಾಪಿಂಗ್. ಒಂದ್ ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
1: ಹಾಗೆ ಹೇಳು ಮತ್ತೆ.
0: ನಿರ್ಮಾ ಶುದ್ಧ ಉಪ್ಪು.
2: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದ್ರ ಎಲ್ಲ ಗುಣ.
3: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ. ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವು ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ಇಂಜೆಕ್ಷನ್ ನಿಂದ ಇದುವರೆಗೂ 13,000 ಜೀವಗಳನ್ನು ಹೃದಯಾಘಾತದಿಂದ ರಕ್ಷಿಸಲಾಗಿದೆ. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
4: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ.

ನೀವು ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಸ್ಟುಡಿಯೋ ಸಮಯ ಸರಿಯಾಗಿ 6:05:10. ಈಗಷ್ಟೇ ವಿವಿಧ ಭಾರತಿಯನ್ನು ಟ್ಯೂನ್ ಮಾಡಿರೋ ನಮ್ಮ ಎಲ್ಲ ಪ್ರೀತಿಯ ಸ್ನೇಹಿತರಿಗೂ, ಸಂಜೆಯ ಎಲ್ಲಾ ಕಾರ್ಯಕ್ರಮಗಳಿಗೂ ಪ್ರೀತಿಯ ಸ್ವಾಗತ. ಸೇಫ್ ಡ್ರೈವ್ನಲ್ಲಿ ಗಾನ ಬಜಾನ ಕಾರ್ಯಕ್ರಮವನ್ನು ಆರಂಭಿಸುವಂತಹ ಹೊತ್ತಾಗಿದೆ. ನಿಮ್ಮೆಲ್ಲರಿಗೂ ಗಾನ ಬಜಾನಗೆ ಆತ್ಮೀಯ ಸ್ವಾಗತ. ಗಾನ ಬಜಾನದಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ಮಾತಾಡ್ತಾ, ಆ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳ್ಕೊಳ್ತಾ, ಗೀತೆಗಳನ್ನ ಕೇಳ್ತಾ ಸಾಕ್ತೀವಿ. ಇವತ್ತೇನು ವಿಷಯ ಅಂತ ನಾನು ತಿಳಿಸಲ್ಲ, ನೀವು ತಿಳಿಸ್ಬೇಕು, ಓಕೆನಾ? ನಿಮಗೆ ವಿಷಯದ ಬಗ್ಗೆ ಕ್ಲೂ ಕೊಡೋದಾದರೆ, ಇಂದಿನ ವಿಶೇಷತೆ ಇದು ಮೊದಲ ಕ್ಲೂ. ಹಾಗೆ ಎರಡನೇ ಕ್ಲೂ ಕೊಡೋದಾದರೆ, ಈಗ ಒಂದು ಹಾಡು ಪ್ರಸಾರ ಆಗುತ್ತೆ, ಆ ಸಿನಿಮಾದಲ್ಲಿ ನಾಯಕನ ಕೆಲಸ ಇದೇ ಆಗಿದೆ. ಸೊ ವಿಷಯದ ಬಗ್ಗೆ ಎರಡು ಕ್ಲೂಗಳನ್ನ ಕೊಟ್ಟಿದ್ದಾಯಿತು, ಇಂದಿನ ವಿಶೇಷತೆ ಇದು ಮೊದಲನೇ ಕ್ಲೂ, ಹಾಗೆ ಎರಡನೇ ಕ್ಲೂ, ಈಗ ಒಂದು ಹಾಡು ಪ್ರಸಾರ ಆಗತ್ತೆ, ಆ ಸಿನಿಮಾದಲ್ಲಿ ನಾಯಕನ ಕೆಲಸ ಅವನ ವೃತ್ತಿ ಇದೇ ಆಗಿರುತ್ತೆ. ಏನು ಏನಿರ್ಬೋದು ಇವತ್ತಿನ ಗಾನ ಭಜನದ ವಿಷಯ ಅಂತ ನೀವು ಗೆಸ್ ಮಾಡಿ ನಮಗೆ ಸಂದೇಶ ಕಳಿಸಿ. ನೀವು ನಮಗೆ ಮೆಸೇಜ್ ಮಾಡಬೇಕಾಗಿರುವಂಥ ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ ಹೀಗಿದೆ, 9483091029. ಇದು ನಮ್ಮ ನಂಬರ್. ಆದಷ್ಟು ಬೇಗ ನಿಮ್ಮ ಸಂದೇಶಗಳು ತಲುಪಲಿ. ಈಗ ಕೇಳಿ ಅರಮನೆ ಚಿತ್ರದಿಂದ ಈ ಮುದ್ದಾದ ಗೀತೆ.

ಗಾನ ಭಜನ ಕಾರ್ಯಕ್ರಮದ ವಿಷಯವನ್ನ ಗೆಸ್ ಮಾಡಿ ಅಂತ ಎರಡು ಕ್ಲೂಗಳನ್ನ ಕೊಟ್ಟಿದ್ದೆ. ಇಂದಿನ ವಿಶೇಷತೆ ಮೊದಲ ಕ್ಲೂ, ಹಾಗೆ ಈಗ ಪ್ರಸಾರವಾದಂತ ಅರಮನೆ ಚಿತ್ರದ ಗೀತೆ ಎರಡನೇ ಕ್ಲೂ ಆಗಿತ್ತು. ಸ್ನೇಹಿತರು ಸಂದೇಶಗಳನ್ನ ಕಳಿಸಿದ್ದಾರೆ, ಯಾರೆಲ್ಲ ಸರಿಯಾದ ಉತ್ತರವನ್ನ ಅಂದ್ರೆ ಇವತ್ತಿನ ಗಾನ ಭಜನದ ವಿಷಯವನ್ನ ಸರಿಯಾಗಿ ತಿಳಿಸಿದ್ದಾರೆ ಅಂತ ನೋಡೋಣ. ರೇಖಾ ಯಲಹಂಕದಿಂದ, ಹಾಗೆ ಪದ್ಮಶ್ರೀ ಕುಟುಂಬದವರು ರಾಮಚಂದ್ರಪುರಂನಿಂದ, ಶೋಭಾ ಚೆನ್ನೈನಿಂದ, ಲತಾ ವಿಘ್ನೇಶ್ವರ್ ಬೈಂದೂರು ಉಡುಪಿ ಡಿಸ್ಟ್ರಿಕ್ಟ್ನಿಂದ, ಶಿವಮೊಗ್ಗದಿಂದ ಮಂಜು ಭಾಗ್ಯ ರವರ ಸಂದೇಶ ಬಂದಿದೆ. ಹಾಗೆ ಜಿ ಎಸ್ ಚಂದನ ಚಿತ್ರದುರ್ಗದಿಂದ, ಹೌದು ನಿಮ್ಮ ಗೆಸ್ ಸರಿ ಇದೆ. ಹಾಗೆ ಇಂದಿನ ವಿಶೇಷ ಅಂತ ಸಂದೇಶವನ್ನು ಕಳಿಸಿದ್ದಾರೆ ಯಾರಿದು, ಚಿಕ್ಕೋಡಿಯಿಂದ ಸ್ಮಿತಾ ಹಣಮಂತ ಹೊಸಮನೀರವರು. ಹಾಗೆ ಚೇತನ್ ಕುಮಾರ್ ರಾಮನಗರದಿಂದ, ಹೌದು ನಿಮ್ಮ ಉತ್ತರ ಸರಿ ಇದೆ. ನೀವೆಲ್ಲರೂ ಸಹ ಗಾನ ಭಜನದ ವಿಷಯವನ್ನು ಸರಿಯಾಗಿ ಗೆಸ್ ಮಾಡಿದ್ದೀರಾ. ನಿಮ್ಮೆಲ್ಲರ ಸಂದೇಶಗಳಿಗೆ ಪ್ರಯತ್ನ ಪಟ್ಟಂಥ ಎಲ್ಲ ಸ್ನೇಹಿತರಿಗೂ ಧನ್ಯವಾದಗಳು. ಹಾಗೆ ಸರಿಯಾಗಿ ಉತ್ತರವನ್ನು ಗೆಸ್ ಮಾಡಿದ ನಮ್ಮ ಎಲ್ಲ ಸ್ನೇಹಿತರಿಗೂ ಅಭಿನಂದನೆಗಳು. ಹಾಗಾದರೆ ವಿಷಯ ಏನು? ನಮ್ಮ ಕಣ್ಣಿಗೆ ಕಾಣುವಂಥ ಒಂದು ಸಾಮಾನ್ಯ ದೃಶ್ಯ ಕ್ಯಾಮ್ರಾ ಕಣ್ಣಲ್ಲಿ ಅದ್ಭುತವಾಗಿ ಸೆರೆಯಾಗುತ್ತೆ. ಕ್ಯಾಮ್ರಾ ಬರೀ ಪಿಕ್ಚರ್ನ ಮಾತ್ರ ಸೆರೆ ಹಿಡಿಯೋದಿಲ್ಲ, ಆ ಒಂದು ಪಿಕ್ಚರ್ನಲ್ಲಿರುವಂಥ ಕ್ಷಣಗಳನ್ನ, ಹಾಗೆ ಆ ಪಿಕ್ಚರ್ನಲ್ಲಿರುವಂತಹ ಜನರ ಮುಖದ ಭಾವನೆಗಳನ್ನ ಕೂಡ ಸೆರೆ ಹಿಡಿಯುತ್ತೆ. ಹಾಗೆ ಪ್ರಕೃತಿ ಸೌಂದರ್ಯಕ್ಕೆ ಚಂದದ ಫ್ರೇಮ್ ಕೊಡೋದು ಫೋಟೋ. ಫೋಟೋಗಳನ್ನ ಕ್ಲಿಕ್ ಮಾಡೋ ಮೂಲಕ ಕ್ಷಣಗಳನ್ನ ಕ್ಯಾಪ್ಚರ್ ಮಾಡಿ ಆ ಕ್ಷಣಗಳನ್ನ ಕಥೆಯನ್ನಾಗಿ ಟ್ರಾನ್ಸ್ಫಾರ್ಮ್ ಮಾಡೋದು ಫೋಟೋಗ್ರಫಿ. ಅಷ್ಟೇ ಅಲ್ಲ, ನಮ್ಮ ಲೈಫ್ನ ಸುಂದರ ಕ್ಷಣಗಳನ್ನ ಸವಿ ನೆನಪುಗಳನ್ನಾಗಿ ಕನ್ವರ್ಟ್ ಮಾಡುವಂಥ ಆರ್ಟ್ ಫೋಟೋಗ್ರಫಿ. ಎಷ್ಟೋ ವರ್ಷಗಳ ಹಿಂದೆ ತೆಗೆದಿರುವಂಥ ಫೋಟೋಗಳನ್ನ ನೋಡುವಾಗ ಮತ್ತೆ ಆ ಕ್ಷಣಗಳನ್ನ ರೀಲೀವ್ ಮಾಡಿಸೋದು ಫೋಟೋಗ್ರಫಿ, ಛಾಯಾಗ್ರಹಣ. ಫೋಟೋಗ್ರಫಿ ಇದು ಗ್ರೀಕ್ನ ಪದ. ಫೋಟೋ ಅಂದರೆ ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಲೈಟ್, ಹಾಗೆ ಗ್ರಾಫ್ ಅಂದರೆ ಟು ಡ್ರಾ, ಚಿತ್ರಿಸೋದು ಅಂತ. ಅಂದರೆ ಬೆಳಕಿನಿಂದ ಚಿತ್ರಿಸೋ ಕಲೆಯನ್ನು ಫೋಟೋಗ್ರಫಿ, ಛಾಯಾಗ್ರಹಣ ಅಂತ ಕರೀತಾರೆ. ಇವತ್ತು ವಿಶ್ವ ಛಾಯಾಗ್ರಹಣ ದಿನ, ವರ್ಲ್ಡ್ ಫೋಟೋಗ್ರಫಿ ಡೇ. ಹಾಗಾಗಿ ಗಾನ ಭಜನದಲ್ಲಿ ನಾವು ಫೋಟೋಗ್ರಫಿ ಬಗ್ಗೆ ಮಾತಾಡ್ತಾ ಸಾಗೋಣ. ನಿಮಗೆ ಫೋಟೋಗ್ರಫಿ ಬಗ್ಗೆ ಆಸಕ್ತಿ ಇದೆಯಾ ಸ್ನೇಹಿತರೆ? ನೀವು ಸಹ ಫೋಟೋಗಳನ್ನ ಅಂದರೆ ಚಂದದ ಫೋಟೋಗಳನ್ನ ತೆಗೆಯುವಂಥ ಹವ್ಯಾಸ ಅಭ್ಯಾಸ ನಿಮಗೆ ಇದೆಯಾ? ಒಳ್ಳೊಳ್ಳೆ ಪಿಕ್ಚರ್ಸ್ನ ಕ್ಲಿಕ್ ಮಾಡಿದ್ದೀರಾ? ನಿಮ್ಮ ಫೋಟೋಗ್ರಫಿ ಆಸಕ್ತಿ ಬಗ್ಗೆ ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿ ಹಂಚ್ಕೋಬಹುದು. ಹಾಗೆ ನಿಮ್ಮ ಮನೆಯ ಯಾವುದಾದ್ರೂ ಒಂದು ಫಂಕ್ಷನ್ ಅಥವಾ ಇವೆಂಟ್ಗೆ ಫೋಟೋಗ್ರಫಿಯನ್ನು ಮಾಡಿಸಿರ್ತೀರಾ, ಅದು ನಿಮಗೆ ಬಹಳ ಇಷ್ಟವಾಗಿ

ಗಾನ ಬಜಾನ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಫೋಟೋಗ್ರಫಿಯ ಬಗ್ಗೆ ಮಾತಾಡೋಣ, ಯಾಕಂದರೆ ಇವತ್ತು ವಿಶ್ವ ಫೋಟೋಗ್ರಫಿ ದಿನ ಅಂತ ಹೇಳಿದ್ದೆ. ಇನ್ನು ಒಂದು ಚಿತ್ರ 1000 ಪದಗಳಿಗೆ ಸಮ ಅನ್ನೋ ಮಾತನ್ನು ನಾವು ಹೇಳಿರ್ತೀವಿ. ಅ ಪಿಕ್ಚರ್ ಇಸ್ ವರ್ತ್ 1000 ವರ್ಡ್ಸ್ ಅನ್ನೋ ಫ್ರೇಸ್ ನಮ್ಮೆಲ್ಲರಿಗೂ ಚಿರಪರಿಚಿತ ಅಂತಲೇ ಹೇಳ್ಬೋದು. ಒಂದು ಫೋಟೋ ಯಾವುದೋ ಒಂದು ಕಾಂಪ್ಲೆಕ್ಸ್ ಐಡಿಯಾನ ಅಥವಾ ಯಾವುದೋ ಒಂದು ಮೂಡನ್ನು, ಆ ಚಿತ್ರದಲ್ಲಿರುವಂಥ ವ್ಯಕ್ತಿಯ ಮೂಡನ್ನಾಗಿರ್ಬೋದು, ಒಂದು ಕಥೆಯನ್ನಾಗಿರ್ಬೋದು, ಬಹಳ

ಫಾಸ್ಟ್ ಆಗಿ, ಬಹಳ ಕ್ಲಿಯರ್ ಆಗಿ, ಯಾವುದೇ ರೀತಿಯ ಟೆಕ್ಸ್ಟ್ ಇಲ್ಲದೆ, ಯಾವುದೇ ರೀತಿಯ ಪದಗಳಿಲ್ಲದೇನೆ ನಮಗೆ ಅರ್ಥ ಮಾಡಿಸುತ್ತೆ, ಆ ಎಮೋಷನ್ಸ್ ನಮಗೆ ಕನ್ವೇ ಆಗುತ್ತೆ. ಎಷ್ಟೋ ಸಲ ಫೋಟೋಗಳನ್ನ ನಾವು ನೋಡ್ತಾ ಇದ್ದ ಹಾಗೆ ಆ ಫೋಟೋಗಳಲ್ಲಿ ಇರುವಂತಹ ವ್ಯಕ್ತಿಯ ಭಾವ ಏನು ಅನ್ನೋದು ನಮಗೆ ಅರ್ಥ ಆಗಿಬಿಡುತ್ತೆ. ಉದಾಹರಣೆಗೆ ಮಗುವಿನ ನಗು ಇರುವಂಥ ಒಂದು ಸಿಂಪಲ್ ಚಿತ್ರ ಆಗಿರ್ಬೋದು, ಆ ಮಗು ತುಂಬ ಸಂತೋಷವಾಗಿದೆ ಅನ್ನೋ ಒಂದು ಭಾವವನ್ನು ತೋರಿಸುತ್ತೆ. ಹಾಗೆ ಒಬ್ಬ ಮಹಿಳೆಯ ಕಣ್ಣೀರಿನ ಹನಿ ಇರುವಂಥ ಒಂದು ಚಿತ್ರ ನೋಡಿದಾಗ ಆ ಮಹಿಳೆಗೆ ಆಗ್ತಾ ಇರುವಂಥ ಒಂದು ನೋವು ಆ ಚಿತ್ರದಲ್ಲಿ ನಮಗೆ ಕಾಣಿಸುತ್ತೆ. ಹಾಗೆ ಒಂದು ಯೋಧನ ಫೋಟೋ ನೋಡಿದಾಗ ಯೋಧ ತುಂಬ ಧೈರ್ಯದಿಂದ ದೇಶ ಸೇವೆಗೆ ಹೊರಡ್ತಾ ಇರೋದು ನಮ್ಮ ಕಣ್ಣಿಗೆ ಕಾಣಿಸುತ್ತೆ, ಆ ಒಂದು ಭಾವ ನಮಗೆ ರೀಚ್ ಆಗುತ್ತೆ. ಹಾಗೆ ಹಿರಿಯ ಜೀವಗಳು ಮಾತಾಡ್ತಾ ಆರಾಮಾಗಿ ಕೂತಿರುವಂಥ ಒಂದು ಫೋಟೋನ ನೋಡಿದಾಗ ಎಷ್ಟೋ ವರ್ಷಗಳ ದಾಂಪತ್ಯ ಜೀವನದಲ್ಲಿ ಕಷ್ಟ ಸುಖ ಏಳು ಬೀಳು ಎಲ್ಲಾನು ದಾಟಿ ಬಂದು ಈಗ ಅವರು ಸಂತೃಪ್ತ ಜೀವನ ನಡೆಸ್ತಾ ಇದ್ದಾರೇನೋ ಅನ್ನೋ ಒಂದು ಭಾವನೆ ನಮಗೆ ಆ ಫೋಟೋ ನೋಡಿದಾಗ ಬರುತ್ತೆ. ಫೋಟೋದಲ್ಲಿರುವಂಥ ವ್ಯಕ್ತಿಗಳು ಮಾತಾಡದೇ ಇದ್ದರೂ ಸಹ ಅವರ ಭಾವನೆಗಳನ್ನ ನಾವು ಅರ್ಥ ಮಾಡ್ಕೊಳ್ತೀವಿ. ಯಾವುದೇ ರೀತಿಯ ಎಕ್ಸ್ಪ್ಲನೇಷನ್ ಬೇಕಾಗೋದಿಲ್ಲ ಫೋಟೋಗಳಿಗೆ, ಎಕ್ಸ್ಪ್ಲನೇಷನ್ ನೆಸೆಸಿಟಿ ಇಲ್ಲ ಅಂತಲೇ ಹೇಳ್ಬೋದು. ಭಾವನೆಗಳ ಜೊತೆಗೆ ಕಾಂಟೆಕ್ಸ್ಟ್ನ ಇನ್ಸ್ಟೆಂಟ್ ಆಗಿ ಕ್ಯಾಪ್ಚರ್ ಮಾಡುತ್ತೆ ಫೋಟೋಗಳು. ಅದಕ್ಕೇ ಕೆಲವೊಂದ್ಸಲ ಪದಗಳಿಗಿಂತ ಜಾಸ್ತಿ ಫೋಟೋಗಳು ನಮ್ಮ ಹಾರ್ಟ್ನ ಟಚ್ ಮಾಡೋದು. ಇನ್ನು ಈ ವಿಷಯಕ್ಕೆ ಪುಷ್ಟಿ ನೀಡುವಂತಹ ಒಂದು ವಿಷಯವನ್ನು ನಮ್ಮ ಮನೋವಿಜ್ಞಾನಿಗಳು ತಿಳಿಸಿದ್ದಾರೆ. ಅದೇನೆಂದರೆ ನಮ್ಮ ಬ್ರೈನ್ ಪದಗಳಿಗಿಂತ ಫೋಟೋಗಳನ್ನ ಸುಮಾರು 60,000 ಪಟ್ಟು ವೇಗವಾಗಿ ಅರ್ಥ ಮಾಡ್ಕೊಳ್ಳುತ್ತಂತೆ. 60,000 ಟೈಮ್ಸ್ ಫಾಸ್ಟರ್ ನಮ್ಮ ಬ್ರೈನ್ ಪದಗಳಿಗಿಂತ ಫೋಟೋಗಳನ್ನ ಅರ್ಥ ಮಾಡ್ಕೊಳ್ಳೋದು. ನೋಡಿ ಫೋಟೋಗಳ ಶಕ್ತಿ ಎಷ್ಟಿದೆ ಅಂತ. ಹಾಗೆ ಫೋಟೋಗಳನ್ನ ಕ್ಯಾಪ್ಚರ್ ಮಾಡೋದು ಫೋಟೋಗ್ರಾಫರ್ಗಳು. ನಾವು ಫೋಟೋಗ್ರಾಫರ್ನ ನೋಡಿದಾಗ ನಾವು ಮೊದಲನೇದಾಗಿ ಗಮನಿಸೋದು ಏನಂದರೆ, ನಾವೊಂದು ಹೂವನ್ನು ನೋಡಿದಾಗ ಅದನ್ನಷ್ಟೇ ನೋಡ್ತೀವಿ, ಅದರ ಫೋಟೋ ತಗೊಳ್ತೀವಿ. ಬಟ್ ಫೋಟೋಗ್ರಾಫರ್ಗಳು ಹೇಗೆ ಅಂದರೆ, ಅವರು ಹೂವಿನ ಮೇಲಿರುವಂಥ ಒಂದು ಮಳೆಯ ಹನಿ, ಮಂಜಿನ ಹನಿಯನ್ನು, ಇಬ್ಬನಿಯನ್ನು ಗಮನಿಸ್ತಾರೆ, ಜೊತೆಗೆ ಅದರ ಹಿಂದೆ ಇರುವಂತಹ ಬೆಳಕನ್ನು ಸಹ ನೋಟಿಸ್ ಮಾಡ್ತಾರೆ. ಸೊ ಫೋಟೋಗ್ರಫಿ ಅಂದರೆ ನೋಡಿದ್ದನ್ನು ಜಸ್ಟ್ ಹಾಗೆ ಕ್ಯಾಪ್ಚರ್ ಮಾಡೋದಲ್ಲ, ಸಣ್ಣ ಸಣ್ಣ ಡೀಟೇಲ್ಸ್ನ ನೋಟಿಸ್ ಮಾಡಿ ಅದನ್ನು ಸೆರೆ ಹಿಡಿಯೋದು. ಕೆಲವೊಂದ್ಸಲ ಒಂದೊಳ್ಳೆ ಸ್ನ್ಯಾಪ್ಗೆ ಫೋಟೋಗ್ರಾಫರ್ಗಳು ಎಷ್ಟೋ ಗಂಟೆಗಳು ಕಾಯಬೇಕಾಗತ್ತೆ. ಸೊ ಟೈಮಿಂಗ್ ಕೂಡ ಫೋಟೋಗ್ರಫಿಯಲ್ಲಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಪರ್ಫೆಕ್ಟ್ ಫೋಟೋಗೆ ಒಂದೊಳ್ಳೆ ಕ್ಯಾಮ್ರಾ ಇದ್ದರೆ ಮಾತ್ರ ಸಾಕಾಗೋದಿಲ್ಲ, ಪೇಷನ್ಸ್ ಕೂಡ ಬೇಕಾಗತ್ತೆ, ತಾಳ್ಮೆ ಇರಬೇಕು. ಒಂದು ಪಕ್ಷಿ ಹಾರೋಂಥ ಒಂದು ಫೋಟೋ ತೆಗೆಯೋದಕ್ಕಾಗಿರ್ಬೋದು, ಅಥವಾ ಹಕ್ಕಿಗಳೆಲ್ಲ ಒಟ್ಟಿಗೆ ಆಕಾಶದಲ್ಲಿ ಸಾಲಾಗಿ ಹಾರಾಡ್ತಾ ಇರೋದನ್ನು ಅಂತಹ ಒಂದು ಫೋಟೋನ ತೆಗೆಯೋದಾಗಿರ್ಬೋದು, ಆ ರೀತಿಯ ಫೋಟೋಗಳನ್ನ ತೆಗೆಯೋದಕ್ಕೆ ಒಂದಷ್ಟು ಸಮಯ ಕಾದು ಕ್ಯಾಪ್ಚರ್ ಮಾಡಬೇಕಾಗತ್ತೆ. ಹಾಗೆ ಸೂರ್ಯೋದಯ ಆಗಿರ್ಬೋದು, ಸೂರ್ಯಾಸ್ತದ ಫೋಟೋಗಳಿಗೂ ಸಹ ಸರಿಯಾದ ಸಮಯಕ್ಕೆ ಎಷ್ಟೋ ಫೋಟೋಗ್ರಾಫರ್ಗಳು ಎಷ್ಟೋ ದಿನಗಳು ವೇಯ್ಟ್ ಮಾಡ್ತಾರೆ, ಯಾಕಂದರೆ ಸೆಕೆಂಡ್ಗಳಲ್ಲಿ ಪ್ರಕೃತಿಯಲ್ಲಿ ಬದಲಾವಣೆಗಳಾಗ್ತಾ ಇರುತ್ತೆ. ಸೊ ಎಕ್ಸ್ಪೆಕ್ಟೆಡ್ ಫೋಟೋ ಮಿಸ್ ಆಗುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಬಹಳ ಕಾದು ಫೋಟೋಗಳನ್ನ ಕ್ಯಾಪ್ಚರ್ ಮಾಡ್ತಾರೆ ಫೋಟೋಗ್ರಾಫರ್ಗಳು. ಫೋಟೋಗ್ರಫಿ ಬಗ್ಗೆ ಮಾತಾಡುವಾಗ ನಮಗೆ ಮೊದಲನೇದಾಗಿ ನೆನಪಾಗೋದೇ ಪ್ರಕೃತಿ, ನೇಚರ್ ಫೋಟೋಗ್ರಫಿ. ನೇಚರ್ ಫೋಟೋಗ್ರಫಿ ಮಾಡುವಾಗ ಬಹಳ ಚೇಂಜಸ್ನ, ಅಂದರೆ ಪ್ರಕೃತಿಯಲ್ಲಿ ಬಹಳ ಚೇಂಜಸ್ನ ಫೋಟೋಗ್ರಾಫರ್ಗಳು ಗಮನಿಸ್ತಾರೆ. ಅವರ ಗಮನಕ್ಕೆ ಬರುತ್ತೆ, ಹಾಗೆ ಅನುಭವಕ್ಕೆ ಸಹ ಬರುತ್ತೆ. ಎಷ್ಟೋ ದಿನಗಳು ಕಾದು ಫೋಟೋಗಳನ್ನ ಅವರು ಸೆರೆ ಹಿಡಿತಾರೆ. ಫೋಟೋಗ್ರಫಿ, ಅದರಲ್ಲೂ ನೇಚರ್ ಫೋಟೋಗ್ರಫಿ ಬಗ್ಗೆ ಮಾತಾಡೋಣ ಜೋಕ್ ಫಾಲ್ಸ್ ಚಿತ್ರದ ಈ ಹಾಡಿನ ನಂತರ.

ಫೋಟೋಗ್ರಫಿ ಬಗ್ಗೆ ಮಾತಾಡ್ತಾ ಇದ್ದೀವಿ ಇವತ್ತಿನ ಗಾನ ಭಜಾನ ಕಾರ್ಯಕ್ರಮದಲ್ಲಿ. ನೇಚರ್ ಫೋಟೋಗ್ರಫಿ ಬಗ್ಗೆ ಮಾತಾಡೋಣ ಅಂತ ಆಗಲೇ ಹೇಳಿದ್ದೆ. ನಮ್ಮ ಪ್ರಕೃತಿ ಪ್ರತಿದಿನ ಒಂದೇ ರೀತಿ ಇರುತ್ತಾ ಇಲ್ಲ ಅಲ್ವಾ? ಅದೇ ಬೆಟ್ಟ, ಅದೇ ಮರ, ಅದೇ ಕೆರೆ ಅಂತ ನಾವು ಅನ್ಕೊಳ್ತೀವಿ. ಬಟ್ ಬೆಳಕು ಅಂದರೆ ಲೈಟ್ ಬದಲಾದರೆ ದೃಶ್ಯ ಕೂಡ ಕಂಪ್ಲೀಟಾಗಿ ಚೇಂಜ್ ಆಗಿಬಿಡುತ್ತೆ. ಹಾಗಾಗಿ ನೇಚರ್ ಫೋಟೋಗ್ರಫಿ ಫೋಟೋಗ್ರಾಫರ್ಗಳಿಗೆ ಬಹಳ ಇಂಟ್ರೆಸ್ಟಿಂಗ್ ಅಂತ ಅನಿಸೋದು. ಫಾರ್ ಎಕ್ಸಾಂಪಲ್, ಮಳೆ ಬಂದು ನಿಂತ ಮೇಲೆ ಹುಲ್ಲಿನ ಮೇಲಾಗಿರ್ಬೋದು ಅಥವಾ ಗಿಡದ ಒಂದು ಎಲೆಯ ಮೇಲಾಗಿರ್ಬೋದು ಮಳೆ ಹನಿಯನ್ನು ನೀವು ನೋಡಿರ್ತೀರ. ಅದು ಜಸ್ಟ್ ಒಂದು ಮಳೆ ಹನಿ ನಮಗೆ. ಆದರೆ ಆ ಒಂದು ಮಳೆ ಹನಿ ಮ್ಯಾಕ್ರೋ ಫೋಟೋಗ್ರಫಿಯಲ್ಲಿ, ಅಂದರೆ ತುಂಬ ಹತ್ತಿರದಲ್ಲಿ ತೆಗೆಯುವಂಥ ಒಂದು ಫೋಟೋಗ್ರಫಿನ ಮ್ಯಾಕ್ರೋ ಫೋಟೋಗ್ರಫಿ ಅಂತಾರೆ. ಎಕ್ಸ್ಟ್ರೀಮ್ ಕ್ಲೋಸಪ್ ಆಗಿರುತ್ತೆ. ಮ್ಯಾಕ್ರೋ ಅಂದರೆ ಚಿಕ್ಕದು ಅಂತ. ಸೊ ಸಣ್ಣ ಸಣ್ಣ ಕೀಟಗಳಾಗ್ಬೋದು, ಹೂಗಳಾಗ್ಬೋದು, ಅದು ಮ್ಯಾಕ್ರೋ ಫೋಟೋಗ್ರಫಿಯಲ್ಲಿ ದೊಡ್ಡದಾಗಿ ಕಾಣಿಸುತ್ತೆ. ಮಳೆ ಹನಿ ಕೂಡ ಅಷ್ಟೇ, ಮ್ಯಾಕ್ರೋ ಫೋಟೋಗ್ರಫಿಯಲ್ಲಿ ಒಂದು ಚಿಕ್ಕ ಗ್ಲಾಸ್ ಸರ್ಕಲ್ನ ಹಾಗೆ ಕಾಣಿಸುತ್ತೆ. ಇದು ಸಹ ಒಂದು ಟೈಪ್ ಆಫ್ ಫೋಟೋಗ್ರಫಿ. ನೇಚರ್ ಫೋಟೋಗ್ರಫಿಯಲ್ಲಿ ಇದು ಸಹ ಬರುತ್ತೆ. ಹಾಗೆ ನೇಚರ್ ಅಂತ ಇದ್ದ ಹಾಗೆ ನೇಚರ್ ಫೋಟೋಗ್ರಫಿಯಲ್ಲಿ ಮತ್ತೊಂದು ಡಿವಿಷನ್ ಬರೋದಾದರೆ, ಅದು ನೋಡೋದಾದರೆ ವೈಲ್ಡ್ ಲೈಫ್ ಫೋಟೋಗ್ರಫಿ. ವನ್ಯಜೀವಿಗಳು ಸಹ ಪ್ರಕೃತಿಯ ಒಂದು ಭಾಗ. ಹಾಗಾಗಿ ವನ್ಯಜೀವಿಗಳನ್ನ, ಕಾಡು ಪ್ರಾಣಿಗಳನ್ನ ಸೆರೆ ಹಿಡಿಯುವಂತಹ ಫೋಟೋಗ್ರಫಿ ವೈಲ್ಡ್ ಲೈಫ್ ಫೋಟೋಗ್ರಫಿ. ಅಂದರೆ ಪ್ರಾಣಿಗಳ

ಇರುವಂತಹ ಸ್ಥಳಕ್ಕೆ ಹೋಗಿ ಅದರ ಜಾಗದಲ್ಲೇ ಅದಕ್ಕೆ ಯಾವುದೇ ರೀತಿ ತೊಂದರೆ ಆಗದೇ ಇರೋ ಹಾಗೆ ಅದರ ನ್ಯಾಚುರಲ್ ಮೊಮೆಂಟ್ಸ್ನ ಕ್ಯಾಪ್ಚರ್ ಮಾಡೋದು ವೈಲ್ಡ್ ಲೈಫ್ ಫೋಟೋಗ್ರಫಿ. ನಾವೆಲ್ಲರೂ ಈ ವೈಲ್ಡ್ ಲೈಫ್ ಫೋಟೋಗ್ರಫಿಯನ್ನು ಟಿವಿಯಲ್ಲಿ ನೋಡ್ತಾನೆ ಇರ್ತೀವಿ. ಫೋಟೋಗ್ರಾಫರ್ಗಳು ಪ್ರಾಣಿಗಳಿಂದ ದೂರ ಇದ್ದು ತಮ್ಮ ಸೇಫ್ಟಿಯನ್ನು ನೋಡ್ಕೊಳ್ತಾ ಝೂಮ್ ಮಾಡಿ ಫೋಟೋಗ್ರಾಫರ್ಗಳು ಈ ಒಂದು ಅಡ್ವೆಂಚರಸ್ ಫೋಟೋಗ್ರಫಿಯನ್ನು ಮಾಡ್ತಾರೆ. ಹಾಗೆ ಮತ್ತೊಂದು ಬಗೆಯ ಫೋಟೋಗ್ರಫಿ ಅಂದರೆ ಇದು ನಮ್ಮೆಲ್ಲರಿಗೂ ಪರಿಚಯ ಇರುವಂಥದ್ದೇ, ಸಾರ್ವಜನಿಕ ಸ್ಥಳಗಳಲ್ಲಿ ಪಬ್ಲಿಕ್ ಪ್ಲೇಸ್ಗಳಲ್ಲಿ ದಿನನಿತ್ಯದ ಜೀವನವನ್ನು ಕ್ಲಿಯರ್ ಆಗಿ ಸೆರೆ ಹಿಡಿಯುವಂತಹ ಸ್ಟ್ರೀಟ್ ಫೋಟೋಗ್ರಫಿ. ಇಲ್ಲಿ ರಿಯಲ್ ಲೈಫ್ ಮೂಮೆಂಟ್ಸ್ನ ಕ್ಯಾಪ್ಚರ್ ಮಾಡ್ತಾರೆ ಫೋಟೋಗ್ರಾಫರ್ಗಳು. ಯಾವುದೇ ರೀತಿಯ ಪೋಸ್ ಕೊಡುವಂಥದ್ದು ಬೇಕಾಗಿರೋದಿಲ್ಲ, ಜಸ್ಟ್ ಕ್ಯಾಂಡಿಡ್ ಪಿಕ್ಚರ್ಸ್ ಅಷ್ಟೆ. ಬೆಳಿಗ್ಗೆ ಪಾರ್ಕ್ನಲ್ಲಿ ವಾಕ್ ಮಾಡ್ತಾ ಇರುವಂತಹ ವ್ಯಕ್ತಿಯ ಫೋಟೋ ಆಗಿರಬಹುದು, ಅಥವಾ ಬಸ್ ಸ್ಟಾಪ್ನಲ್ಲಿ ನಿಂತಿರುವಂತಹ ಜನಗಳಾಗಬಹುದು, ಮಳೆಯಲ್ಲಿ ಆಟ ಆಡ್ತಾ ಇರುವಂತಹ ಮಕ್ಕಳಾಗಬಹುದು, ಹೀಗೆ ಇನ್ನು ಸಾಕಷ್ಟು ಸಾಮಾನ್ಯ ಕ್ಷಣಗಳನ್ನ ಹೈಲೈಟ್ ಮಾಡುವಂತಹ ಅನ್ಪೋಸ್ಡ್ ಆರ್ಟ್ ಫಾರ್ಮ್ ಅಂತ ಅಂದರೆ ಅದು ಸ್ಟ್ರೀಟ್ ಫೋಟೋಗ್ರಫಿ. ಇದೆಲ್ಲ ಈಗಿನ ಕಾಲದ ಫೋಟೋಗ್ರಫಿಗಳು ಅಂತ ನಮಗೆ ಅನಿಸುತ್ತೆ. ಆದರೆ ನಮ್ಮ ಅಜ್ಜ ಅಜ್ಜಿ ಕಾಲದ ಫೋಟೋಗಳು ಹೇಗಿರ್ತಾ ಇತ್ತು ನೆನ್ಪು ಮಾಡ್ಕೊಳ್ಳಿ ಸ್ನೇಹಿತರೆ. ಬ್ಲ್ಯಾಕ್ ಆ್ಯಂಡ್ ವೈಟ್ ತಾನೇ, ಯಾವುದೇ ಬಣ್ಣಗಳು ಇಲ್ಲದೇ ಇದ್ರೂ ಆ ಫೋಟೋಗಳಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋಗಳನ್ನ ನೋಡೋರಿಗೆ ಒಂದೊಳ್ಳೆ ಫೀಲ್ ಕೊಡುತ್ತೆ. ಈಗಲೂ ಸಹ ನೀವು ಬೇಕಾದರೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋನ ನೋಡಿ ಹಳೆಯ ಫೋಟೋಗಳು ಒಂದೊಳ್ಳೆ ಫೀಲ್ ಕೊಡುತ್ತೆ. ಯಾಕಂದರೆ ನೋಡೋರ ಗಮನ ಆ ಫೋಟೋದಲ್ಲಿರೋರ ಮುಖದ ಭಾವನೆಗಳ ಜೊತೆಗೆ ಬೆಳಕು ನೆರಳಿನ ಒಂದು ಸಮ್ಮಿಶ್ರಣ ಇರುತ್ತಲ್ಲ ಅದರ ಮೇಲೆ ಇರುತ್ತೆ ನಮ್ಮ ಫೋಕಸ್. ಈಗ ಎಲ್ಲಾನು ಕಲರ್ ಫೋಟೋಗಳೇ, ಆದರೂ ಸಹ ಫೋಟೋಗ್ರಾಫರ್ಗಳು ಎಮೋಷ್ನಲ್ ಪಿಕ್ಚರ್ಸ್ನ ಬ್ಲ್ಯಾಕ್ ಆ್ಯಂಡ್ ವೈಟ್ಗೆ ಕನ್ವರ್ಟ್ ಮಾಡ್ತಾರೆ. ಯಾಕಂದರೆ ಬಣ್ಣಗಳಿಗಿಂತ ಭಾವನೆಗಳು ಹೆಚ್ಚು ಕ್ಲಿಯರಾಗಿ ಕಾಣಿಸೋದು ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋಗಳಲ್ಲಿ ಅನ್ನೋ ಕಾರಣಕ್ಕೆ. ಮತ್ತಷ್ಟು ಮಾತಾಡೋಣ ಫೋಟೋಗ್ರಫಿಯ ಕುರಿತು ಕಂಠಿ ಚಿತ್ರದ ಈ ಹಾಡಿನ ನಂತರ.

ಗಾನ ಬಜಾನ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ನೇಚರ್ ಫೋಟೋಗ್ರಫಿಯ ಬಗ್ಗೆ ಮಾತಾಡ್ತಾ ಇದ್ವಿ, ಅದರಲ್ಲಿ ಮಳೆ ಹನಿಯನ್ನ ಸೆರೆ ಹಿಡಿಯುವಂತಹ ಮ್ಯಾಕ್ರೋ ಫೋಟೋಗ್ರಫಿ ಬಗ್ಗೆ ಸಹ ಮಾತಾಡಿದ್ವಿ. ಸಣ್ಣ ಸಣ್ಣ ವಸ್ತುಗಳನ್ನ, ಮೈಕ್ರೋ ಆಬ್ಜೆಕ್ಟ್ಸ್ನ ದೊಡ್ಡದಾಗಿ ಕಾಣಿಸೋ ಹಾಗೆ ಮಾಡೋದೇ ಮ್ಯಾಕ್ರೋ ಫೋಟೋಗ್ರಫಿ. ಹಾಗಾಗಿ ಮ್ಯಾಕ್ರೋ ಅನ್ನೋ ಒಂದು ಪದ ಇದೆ. ಚಿಕ್ಕ ಚಿಕ್ಕ ವಸ್ತುಗಳನ್ನ ಸೆರೆ ಹಿಡಿದು ದೊಡ್ಡದಾಗಿ ಕಾಣಿಸೋ ಹಾಗೆ ಮಾಡುತ್ತೆ. ಮಳೆ ಹನಿ ಸಹ ಮ್ಯಾಕ್ರೋ ಫೋಟೋಗ್ರಫಿಯಲ್ಲಿ ದೊಡ್ಡದಾದ ಒಂದು ಗ್ಲಾಸ್ ಸರ್ಕಲ್ನ ಹಾಗೆ ಕಾಣಿಸುತ್ತೆ. ಇನ್ನು ಫೋಟೋಗ್ರಫಿಗಳಲ್ಲೂ ಸಹ ಬೇಕಾದಷ್ಟು ವಿಧಗಳಿವೆ. ಪೋರ್ಟ್ರೇಟ್, ವೆಡ್ಡಿಂಗ್, ಕಮರ್ಷಿಯಲ್, ಹಾಗೆ ವೈಲ್ಡ್ ಲೈಫ್, ಎಲ್ಲವೂ ಸಹ ಫೋಟೋಗ್ರಾಫರ್ಗಳ ಅಂದರೆ ಅವರ ಒಂದು ಕೆಲಸದ ಆಧಾರದ ಮೇಲೆ ಫೋಟೋಗ್ರಫಿಯಲ್ಲೂ ಸಹ ಡಿವಿಷನ್ಸ್ ಇದೆ, ಭಾಗಗಳಿದ್ದಾವೆ. ಜನರು ಅಥವಾ ಇವೆಂಟ್ಗಳು ಇರುವಂತಹ ಒಂದಷ್ಟು ಫೋಟೋಗಳಲ್ಲಿ ಫೋಟೋಗ್ರಫಿಯಲ್ಲಿ ಡಿವಿಷನ್ಗಳಿದೆ. ಅದರಲ್ಲಿ ಪೋರ್ಟ್ರೇಟ್ ಆಗಿರಬಹುದು, ವೆಡ್ಡಿಂಗ್, ಫ್ಯಾಷನ್, ಸ್ಪೋರ್ಟ್ಸ್ ಇದೆಲ್ಲ ಬರುತ್ತೆ. ಪೋರ್ಟ್ರೇಟ್ನಲ್ಲಿ ಜನರು ಹಾಗೆ ಕುಟುಂಬದವರ ಪಿಕ್ಚರ್ಗಳನ್ನ ಸೆರೆ ಹಿಡಿತಾರೆ, ಹಾಗೆ ಒಂದು ಗುಂಪಿನ ಫೋಟೋನ ನಾವು ನೋಡಬಹುದು. ವೆಡ್ಡಿಂಗ್ನಲ್ಲಿ ಗೊತ್ತಿರೋ ಹಾಗೆ ಮದುವೆ ಮನೆಯ ಫೋಟೋಗ್ರಫಿ ಇರುತ್ತೆ. ಇನ್ನು ಕೆಲವು ವರ್ಷಗಳಿಂದ ಮದುವೆ ಮನೆಯ ಫೋಟೋಗ್ರಫಿಯಲ್ಲಿ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ಕೂಡ ಟ್ರೆಂಡಿಂಗ್ನಲ್ಲಿದೆ. ಹಾಗೆಯೇ ಫ್ಯಾಷನ್ಗೆ ಸಂಬಂಧಪಟ್ಟಂಥ ಫೋಟೋಗ್ರಫಿ. ಇದರಲ್ಲಿ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಡ್ರೆಸ್ಗಳನ್ನ ಶೂಟ್ ಮಾಡೋದು, ಅಂದರೆ ಮಾಡೆಲ್ಗಳು ಹಾಗೆ ಅವರ ಒಂದು ಸ್ಟೈಲ್ ಟ್ರೆಂಡ್ನ ಅಡ್ವರ್ಟೈಸ್ ಮಾಡೋದಕ್ಕೆ ಅಂತ ಮ್ಯಾಗ್ಝೈನ್ಗಳಲ್ಲಿ, ಹಾಗೆ ಕೆಲವು ಸ್ಟೋರ್ಗಳಿಗೆ ಅಂತ ಈ ರೀತಿಯ ಫೋಟೋಶೂಟ್ ಅಂದರೆ ಫ್ಯಾಷನ್ ಫೋಟೋಶೂಟ್, ಫ್ಯಾಷನ್ ಫೋಟೋಗ್ರಫಿಯನ್ನು ಮಾಡ್ತಾರೆ. ಹಾಗೆ ಸ್ಪೋರ್ಟ್ಸ್ನಲ್ಲೂ ಸಹ ಫೀಲ್ಡ್ನ ಒಂದು ಫಾಸ್ಟ್ ಆ್ಯಕ್ಷನ್ ಏನಿರುತ್ತೆ ಅದನ್ನು ಫಾಸ್ಟ್ ಕ್ಯಾಮ್ರಾಗಳನ್ನ ಯೂಸ್ ಮಾಡೋ ಮೂಲಕ ಟ್ರ್ಯಾಕ್ ಮಾಡ್ತಾರೆ ಫೋಟೋಗ್ರಾಫರ್ಗಳು. ಹಾಗೆ ಕಮರ್ಷಿಯಲ್ ಅಥವಾ ಬಿಸ್ನೆಸ್ ಫೋಟೋಗ್ರಫಿ ಸಹ ಇದೆ. ಅದರಲ್ಲಿ ಪ್ರಾಡಕ್ಟ್ ಆಗಬಹುದು, ಫುಡ್, ಹಾಗೆ ಆರ್ಕಿಟೆಕ್ಚರ್, ಈ ಮೂರು ಸಬ್ ಡಿವಿಷನ್ಗಳು ಬರುತ್ತೆ. ಯಾವುದಾದ್ರೂ ಒಂದು ಪ್ರಾಡಕ್ಟ್ನ ನಾವು ಅಡ್ವರ್ಟೈಸ್ ಮಾಡಬೇಕು ಅಂತ ಅಂದರೆ ಅದರ ಒಂದು ಕ್ಲಿಯರ್ ಶಾಟ್ನ ತೆಗೆದು ಆನ್ಲೈನ್ನಲ್ಲಿ ಅಪ್ಲೋಡ್ ಮಾಡೋದಕ್ಕೆ ಬೇಕಾಗುತ್ತೆ. ಹಾಗೆ ಪ್ರಿಂಟ್ಗೂ ಸಹ, ಪ್ರಿಂಟ್ ಫಾರ್ಮೆಟಲ್ಲೂ ಸಹ ಯೂಸ್ ಮಾಡಬಹುದು. ಹಾಗೆ ಫುಡ್, ಆಹಾರವನ್ನು ಸಹ ಟೇಸ್ಟಿಯಾಗಿ ಕಾಣಿಸೋ ಹಾಗೆ ಮೆನುಗಳಲ್ಲಿ ನಾವು ನೋಡ್ತೀವಿ ಹೋಟೆಲ್ಗಳಲ್ಲಿ, ಹಾಗೆ ಆ್ಯಡ್ಗಳಲ್ಲಿ ಫೋಟೋಗಳನ್ನ ನಾವು ನೋಡ್ತೀವಿ. ಆಹಾರವನ್ನು ಸೆರೆ ಹಿಡಿಯುವಂಥ ಫುಡ್ ಫೋಟೋಗ್ರಫಿ ಸಹ ಇದೆ. ಹಾಗೆ ಆರ್ಕಿಟೆಕ್ಚರಲ್ ಫೋಟೋಗ್ರಫಿ ಅಂದರೆ ಬಿಲ್ಡಿಂಗ್ಗಳ ಫೋಟೋಗಳಾಗಿರ್ಬೋದು, ಆ ಬಿಲ್ಡಿಂಗ್ನ ವಿನ್ಯಾಸ, ಡಿಸೈನ್ ಆಗಿರ್ಬೋದು, ಆ ಬಿಲ್ಡಿಂಗ್ನ ಒಂದು ಸ್ಪೇಸ್ ಆಗಿರ್ಬೋದು, ಇದೆಲ್ಲವನ್ನು ಡಿಸ್ಪ್ಲೇ ಮಾಡುತ್ತೆ ಆರ್ಕಿಟೆಕ್ಚರಲ್ ಫೋಟೋಗ್ರಫಿ. ಹಾಗೆ ಮತ್ತಷ್ಟು ಬಗೆಯ ಫೋಟೋಗ್ರಫಿಗಳಿದ್ದಾವೆ. ಆ ಎಲ್ಲ ಫೋಟೋಗ್ರಫಿಗಳ ಬಗ್ಗೆ ಹಾಗೆ ಫೋಟೋಗ್ರಾಫರ್ಗಳ ಬಗ್ಗೆ ಮಾತಾಡ್ತಾ ಸಾಗೋಣ ಇವತ್ತಿನ ಗಾನ ಬಜಾನ ಕಾರ್ಯಕ್ರಮದಲ್ಲಿ. ಹಾಗೆ ಸ್ನೇಹಿತರ ಸಂದೇಶಗಳು ಸಹ ಬರ್ತಾ ಇವೆ. ನೀವು ಕೂಡ ತಿಳಿಸಬಹುದು ನಿಮಗೆ ಫೋಟೋಗ್ರಫಿಯಲ್ಲಿ ಆಸಕ್ತಿ ಇದೆಯಾ, ಹಾಬಿಯಾಗಿ ನೀವು ಫೋಟೋಗ್ರಫಿಯಲ್ಲಿ ನೀವು ನಿಮ್ಮನ್ನು ತೊಡಗಿಸ್ಕೊಂಡಿದ್ದೀರಾ, ಅಥವಾ ನಿಮಗೆ ಅಭ್ಯಾಸ ಇದೆಯಾ, ಒಳ್ಳೊಳ್ಳೆ ಪಿಕ್ಚರ್ಗಳನ್ನ ಕ್ಲಿಕ್ ಮಾಡಿದ್ದೀರಾ, ಅಥವಾ ನಿಮ್ಮ ಮನೆಯ ಯಾವುದಾದ್ರೂ ಒಂದು ಇವೆಂಟ್ಗೆ ಫೋಟೋಗ್ರಫಿ ಮಾಡಿಸಿ ಆ ಒಂದು ಫೋಟೋಗ್ರಫಿ ನಿಮಗೆ ಖುಷಿ ಕೊಟ್ಟಿದ್ರೆ ಅದನ್ನು ಸಹ ನಮ್ಮ ಜೊತೆಗೆ ಹಂಚ್ಕೋಬಹುದು. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9483091029. ಈಗ ಸಮಯ ಇನ್ನೇನು 6:40 ಆಗಲಿದೆ ಸ್ನೇಹಿತರೆ. 6:40ಕ್ಕೆ ಸರಿಯಾಗಿ ಪ್ರದೇಶ ಸಮಾಚಾರ, ಅದಾದ ನಂತರ ನಮ್ಮ ಭೇಟಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆ ನಾರಾಯಣಕುಮಾರ್ ರಾಯಬಾಗಿ. ಮುಖ್ಯಾಂಶಗಳು. ಸಚಿವ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ವಿಧಾನಸಭೆಯಲ್ಲಿ ಪ್ರತಿಪಕ್ಷಗಳಿಂದ ಸದನದ ಬಾವಿಗಿಳಿದು ಧರಣಿ, ಕಲಾಪ ನಾಳೆಗೆ ಮುಂದೂಡಿಕೆ. ರಾಜ್ಯದಲ್ಲಿ 3,25,00,000 ಅಧಿಕ ಎಕರೆ ಸರ್ಕಾರಿ ಭೂಮಿ, ಮೇಲ್ಮನೆಯಲ್ಲಿ ಉಪಮುಖ್ಯಮಂತ್ರಿ ಸ್ಪಷ್ಟನೆ. ಕೋಲಾರದಲ್ಲಿ ನೂತನ ಬಾಟ್ಲಿಂಗ್ ಯಂತ್ರಗಳ ಉತ್ಪಾದನಾ ಸ್ಥಾವರಕ್ಕೆ ಸಚಿವ ಎಂಬಿ ಪಾಟೀಲ್ ಚಾಲನೆ. ವಾಲ್ಮೀಕಿ ನಿಗಮದಲ್ಲಿ ನಡೆದ ಹಗರಣದಲ್ಲಿ ತಮ್ಮ ಪಾತ್ರವಿಲ್ಲ, ಸಚಿವ ಬಿ ನಾಗೇಂದ್ರ ಸ್ಪಷ್ಟನೆ. ಅಭಿಮನ್ಯು ಆನೆಗೆ ರಾಜೋಚಿತ ಬೀಳ್ಕೊಡುಗೆ ನೀಡುವಂತೆ ಅರಣ್ಯ ಸಚಿವರಿಗೆ ಸಚಿವ ಈಶ್ವರ್ ಬಿ ಖಂಡ್ರೆ ಪತ್ರ. ವಿಧಾನಸಭೆಯಲ್ಲಿ ಇಂದು ಸಚಿವ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಪಕ್ಷಗಳ ಸದಸ್ಯರು ಪ್ರತಿಭಟನೆ ನಡೆಸಿದರು. ಭೋಜನ ವಿರಾಮದ ಬಳಿಕ ಸದನ ಸೇರಿದಾಗ ಕಲಾಪ ಸುಗಮವಾಗಿ ನಡೆಸಲು ಅವಕಾಶ ಮಾಡಿಕೊಡಬೇಕು ಎಂದು ಸಭಾಧ್ಯಕ್ಷರು ಮನವಿ ಮಾಡಿದರು. ಸದಸ್ಯರ ಗದ್ದಲದ ನಡುವೆಯೇ ಪ್ರಶ್ನೋತ್ತರ ಕಲಾಪವನ್ನು ಕೈಗೆತ್ತಿಕೊಂಡರು. ಬಳಿಕ ಸಭಾಧ್ಯಕ್ಷರು ಕೆಲವು ವಿಧೇಯಕಗಳನ್ನು ಮಂಡಿಸಲು ಸಂಬಂಧಪಟ್ಟ ಸಚಿವರಿಗೆ ಸೂಚಿಸಿದರು. ಸಚಿವ ಕೃಷ್ಣ ಬೈರೇಗೌಡ, ಕರ್ನಾಟಕ ಅಪಾರ್ಟ್ಮೆಂಟ್ ಮಾಲೀಕತ್ವ ಮತ್ತು ನಿರ್ವಹಣೆ ವಿಧೇಯಕ 2026, ಕರ್ನಾಟಕ ನಗರ ಪಾಲಿಕೆಗಳ ತಿದ್ದುಪಡಿ ವಿಧೇಯಕ, ಕರ್ನಾಟಕ ಮುನಿಸಿಪಾಲಿಟಿ ತಿದ್ದುಪಡಿ ವಿಧೇಯಕ ಮಂಡಿಸಿದರು. ಈ ನಡುವೆ ಸದಸ್ಯರು ಸದನದಲ್ಲಿ ಭಿತ್ತಿಪತ್ರಗಳನ್ನು ಹಿಡಿದು ಸಚಿವ ನಾಗೇಂದ್ರ ವಿರುದ್ದ ಘೋಷಣೆಗಳನ್ನು ಕೂಗಿ ರಾಜೀನಾಮೆಗೆ ಆಗ್ರಹಿಸಿದರು. ಪ್ರತಿಪಕ್ಷಗಳ ಸದಸ್ಯರು ಸದನದ ಬಾವಿಗಿಳಿದು ಪ್ರತಿಭಟನೆ ನಡೆಸಿದರು. ಸದನ ಸಹಜ ಸ್ಥಿತಿಗೆ ಬಾರದ ಹಿನ್ನೆಲೆಯಲ್ಲಿ ಸಭಾಧ್ಯಕ್ಷರು ಕಲಾಪವನ್ನು ನಾಳೆಗೆ ಮುಂದೂಡಿದರು. ರಾಜ್ಯದಲ್ಲಿ ಅರಣ್ಯ ಮತ್ತು ಕೃಷಿ ಭೂಮಿ ಹೊರತುಪಡಿಸಿ ಒಟ್ಟು 3,25,01,707 ಎಕರೆ ಸರ್ಕಾರಿ ಭೂಮಿ ವಿಸ್ತೀರ್ಣವಿದೆ ಎಂದು ಉಪಮುಖ್ಯಮಂತ್ರಿ ಹಾಗೂ ಕಂದಾಯ ಸಚಿವ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಮೇಲ್ಮನೆಯಲ್ಲಿ ಇಂದು ಸದಸ್ಯ ಶಿವಕುಮಾರ್ ಪ್ರಶ್ನೆಗೆ ಉತ್ತರಿಸಿದ ಅವರು, ಷರತ್ತು ಉಲ್ಲಂಘಿಸಿರುವ ಪ್ರಕರಣಗಳಲ್ಲಿ ಕಾನೂನು ಕ್ರಮ ಜರುಗಿಸುವಂತೆ ಜಿಲ್ಲಾಧಿಕಾರಿಗೆ ಸೂಚನೆ ನೀಡಲಾಗಿದೆ ಎಂದು ಹೇಳಿದ್ದಾರೆ. ಗ್ರಾಮೀಣ ಜನವಸತಿ ಪ್ರದೇಶದ ಎಲ್ಲ ಆಸ್ತಿಗಳಿಗೆ ಹಕ್ಕು ದಾಖಲೆಗಳನ್ನು ಸಿದ್ದಪಡಿಸಿ ವಿತರಿಸಲಾಗುತ್ತಿದೆ ಎಂದು ಮಾಹಿತಿ ನೀಡಿದ್ದಾರೆ. ಗ್ರಾಮ ನಕಾಶೆಗಳನ್ನು ನಿರ್ದಿಷ್ಟ ಸಂಖ್ಯೆಯ ವರ್ಷಗಳಿಗೊಮ್ಮೆ ಕಡ್ಡಾಯವಾಗಿ ಇಂಡೀಕರಿಸಬೇಕೆಂಬ ಬಗ್ಗೆ ಯಾವುದೇ ಕಾಲಮಿತಿ ನಿಗದಿಪಡಿಸಿಲ್ಲ ಎಂದು ತಿಳಿಸಿದ್ದಾರೆ. ಕೋಲಾರದ ವೇಮಗಲ್ ಕೈಗಾರಿಕಾ ಪ್ರದೇಶದಲ್ಲಿ ಕ್ರೋನ್ಸ್ ಕಂಪನಿಯು 16,000 ಚದರ ಮೀಟರ್ನಷ್ಟು ವಿಸ್ತಾರದ ಉತ್ಪಾದನಾ ಘಟಕ ನಿರ್ಮಿಸಿದೆ. ಇದಕ್ಕಾಗಿ ಕಂಪನಿಯು 315 ಕೋಟಿ ರೂಪಾಯಿ ವಿನಿಯೋಗಿಸಿದ್ದು 400 ಉದ್ಯೋಗಗಳು ಸೃಷ್ಟಿಯಾಗಲಿವೆ ಎಂದು ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಪಾನೀಯ, ದ್ರವ ಆಹಾರ ಸಂಸ್ಕರಣೆ ಮತ್ತು ಪ್ಯಾಕೇಜಿಂಗ್ ಕ್ಷೇತ್ರಗಳಲ್ಲಿ ಮುಂಚೂಣಿಯಲ್ಲಿ ಇರುವ ಜರ್ಮನಿ ಮೂಲದ ಕ್ರೋನ್ಸ್ ಕಂಪನಿಯು ದಾಖಲೆ ಅವಧಿಯಲ್ಲಿ ನಿರ್ಮಿಸಿರುವ ನೂತನ ಬಾಟ್ಲಿಂಗ್ ಯಂತ್ರಗಳ ಉತ್ಪಾದನಾ ಸ್ಥಾವರವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಕಂಪನಿಗಳು ಸ್ಥಳೀಯ ಯುವಜನರಿಗೆ ವಿದ್ಯಾರ್ಹತೆಗೆ ತಕ್ಕ ಉದ್ಯೋಗ ನೀಡುವಂತೆ ತಿಳಿಸಿದ್ದಾರೆ. ಕೇವಲ 18 ತಿಂಗಳಲ್ಲಿ ಈ ಭವ್ಯ ಸ್ಥಾವರ ತಲೆ ಎತ್ತಿದೆ. ಇದೊಂದು ವಿಶಿಷ್ಟ ದಾಖಲೆಯಾಗಿದ್ದು ಹೂಡಿಕೆದಾರರಿಗೆ ಒಳ್ಳೆಯ ಸಂದೇಶ ರವಾನಿಸುತ್ತಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಈ ಘಟಕ ಭಾರತದ ಮಾರುಕಟ್ಟಿಗೆ ಉನ್ನತ ಗುಣಮಟ್ಟದ ಎರ್ಗೋಬ್ಲಾಕ್ ಪ್ಯಾಕೇಜಿಂಗ್ ಯಂತ್ರಗಳನ್ನು ಉತ್ಪಾದಿಸಲಿದೆ ಎಂದು ತಿಳಿಸಿದ್ದಾರೆ. ವಾಲ್ಮೀಕಿ ನಿಗಮದಲ್ಲಿ ನಡೆದ ಹಗರಣದಲ್ಲಿ ತಾವು ಅಪರಾಧಿ ಅಲ್ಲ ಎಂದು ಸಚಿವ ಬಿ ನಾಗೇಂದ್ರ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಿಜೆಪಿ ನಾಯಕರು ಮಾಡುತ್ತಿರುವ ಆರೋಪಗಳು ರಾಜಕೀಯ ಪ್ರೇರಿತ ಎಂದು ದೂರಿದ್ದಾರೆ. ಸದನದಲ್ಲಿ ಈ ಕುರಿತಂತೆ ಚರ್ಚೆಗೆ ಬನ್ನಿ ಎಂದು ಪ್ರತಿಪಕ್ಷಗಳಿಗೆ ಆಹ್ವಾನ ನೀಡಿದ್ದಾರೆ. ಪ್ರಕರಣ ನ್ಯಾಯಾಲಯದಲ್ಲಿ ಇದ್ದು ಬಿಜೆಪಿ ನಾಯಕರು ತಮ್ಮನ್ನು ತಪ್ಪಿತಸ್ಥರೆಂದು ಬಿಂಬಿಸುತ್ತಿದ್ದಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮೈಸೂರು ದಸರಾದಲ್ಲಿ 6 ಬಾರಿ ಚಿನ್ನದ ಅಂಬಾರಿ ಹೊತ್ತ 60 ವರ್ಷದ ಕ್ಯಾಪ್ಟನ್ ಅಭಿಮನ್ಯು ಆನೆಗೆ ಈ ಬಾರಿ ದಸರಾ ಜಂಬೂ ಸವಾರಿಯಲ್ಲಿ ಪಾಲ್ಗೊಳ್ಳಲು ಅವಕಾಶ ನೀಡಿ ರಾಜೋಚಿತ ಬೀಳ್ಕೊಡುಗೆ ನೀಡುವಂತೆ ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ಮನವಿ ಮಾಡಿದ್ದಾರೆ. ಈ ಕುರಿತಂತೆ ಅರಣ್ಯ ಸಚಿವ ರಾಮಲಿಂಗಾರೆಡ್ಡಿ ಅವರಿಗೆ ಪತ್ರ ಬರೆದಿರುವ ಅವರು, ಅಭಿಮನ್ಯುಗೆ ನಾಡಿನಾದ್ಯಂತ ದೊಡ್ಡ ಅಭಿಮಾನಿ ಬಳಗವೇ ಇದೆ. ಏಕಾಏಕಿ ಅಭಿಮನ್ಯುವನ್ನು ದಸರಾ ಮಹೋತ್ಸವದಿಂದ ಹೊರಗಿಡುವ ಬದಲು ನಿಶಾನೆ ಆನೆಯಾಗಿ ಬಳಸಿ ರಾಜೋಚಿತ ಬೀಳ್ಕೊಡುಗೆ ನೀಡಬೇಕು ಎಂದು ಮನವಿ ಮಾಡಿದ್ದಾರೆ. ಈ ಬಾರಿ ದಸರಾ ಮಹೋತ್ಸವದಿಂದ ಅಭಿಮನ್ಯುವನ್ನು ಕೈಬಿಟ್ಟಿರುವುದು ಲಕ್ಷಾಂತರ ಅಭಿಮಾನಿಗಳಿಗೆ ಆಘಾತ ತಂದಿದೆ ಎಂದು ಪತ್ರದಲ್ಲಿ ತಿಳಿಸಿದ್ದಾರೆ. 59 ವರ್ಷ ವಯಸ್ಸಿನ ಅಭಿಮನ್ಯು 300ಕ್ಕೂ ಹೆಚ್ಚು ಆನೆ ಸೆರೆ ಕಾರ್ಯಾಚರಣೆ ಹಾಗೂ 80ಕ್ಕೂ ಹೆಚ್ಚು ಹುಲಿ ಸೆರೆ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದಾನೆ ಎಂದು ಈಶ್ವರ್ ಖಂಡ್ರೆ ಹೇಳಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ

0: ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ಜಿಬಿಎ ವ್ಯಾಪ್ತಿಯಲ್ಲಿ ಈವರೆಗೆ 964 ಕಿಲೋಮೀಟರ್ ಪಾದಚಾರಿ ಮಾರ್ಗಗಳ ಒತ್ತುವರಿಯನ್ನು ತೆರವುಗೊಳಿಸಲಾಗಿದೆ ಎಂದು ಗ್ರೇಟರ್ ಬೆಂಗಳೂರು ಅಭಿವೃದ್ದಿ ಸಚಿವ ಕೃಷ್ಣಬೈರೇಗೌಡ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ನಡೆದ ವರ್ಚುವಲ್ ಸಭೆ ಉದ್ದೇಶಿಸಿ ಮಾತನಾಡಿದ ಅವರು, ಬಾಕಿ ಇರುವ ಒತ್ತುವರಿಗಳನ್ನು ಆಗಸ್ಟ್ ತಿಂಗಳೊಳಗಾಗಿ ತೆರವುಗೊಳಿಸುವಂತೆ ಸೂಚಿಸಿದ್ದಾರೆ. ಬೀದಿ ವ್ಯಾಪಾರಿಗಳು ಮತ್ತೆ ಒತ್ತುವರಿ ಮಾಡಿದರೆ ದುಪ್ಪಟ್ಟು ದಂಡ ವಿಧಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ತ್ಯಾಜ್ಯದಿಂದ ಸ್ವಾತಂತ್ರ್ಯ ಅಭಿಯಾನ ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುವಂತೆ ನಿರ್ದೇಶನ ನೀಡಿದ್ದಾರೆ. ಭಾರತದ ಅತಿದೊಡ್ಡ ಕಾಫಿ ಉತ್ಸವ ಫೆಬ್ರವರಿಯಲ್ಲಿ ನಡೆಯಲಿದೆ. ಫೆಬ್ರವರಿ 26-28 ಬೆಂಗಳೂರಿನ ಜಯಮಹಲ್ ಮುಖ್ಯರಸ್ತೆಯಲ್ಲಿ ಇರುವ ಚಾಮರ ವಜ್ರದಲ್ಲಿ ನಡೆಯಲಿದ್ದು, ಈ ಉತ್ಸವವು ಭಾರತೀಯ ಕಾಫಿ ಬೆಳವಣಿಗೆಯ ಪಯಣದಲ್ಲಿ ಮಹತ್ವದ ಮೈಲಿಗಲ್ಲಾಗಲಿದೆ ಎಂದು ಕಾಫಿ ಬೋರ್ಡ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೂರ್ಮಾರಾವ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಉತ್ಪಾದಕತೆಯಿಂದ ಕಪ್ನವರೆಗೆ ಎಂಬ ಪರಿಕಲ್ಪನೆಯ ಅಡಿ ಆಯೋಜಿಸಲಾಗಿರುವ ಈ ಉತ್ಸವ ಭಾರತದ ವೈವಿಧ್ಯಮಯ ಕಾಫಿ ಬೆಳೆಯುವ ಪ್ರದೇಶಗಳ ವೈಶಿಷ್ಟ್ಯತೆ ಮತ್ತು ಶ್ರೀಮಂತಿಕೆಯನ್ನು ಅನಾವರಣಗೊಳಿಸಲಿದೆ ಎಂದು ಹೇಳಿದ್ದಾರೆ.
4: ಸ್ಪೆಷಾಲಿಟಿ ಕಾಫಿ ಅಸೋಸಿಯೇಷನ್ ಆಫ್ ಇಂಡಿಯಾ ಅವರು ಇದನ್ನು ಆರ್ಗನೈಸ್ ಮಾಡ್ತಾ ಇದ್ದಾರೆ. ಇದು ಎಂಟೈರ್ ಕಾಫಿ ವ್ಯಾಲ್ಯೂ ಚೈನ್ ಅವರ ಬೆಳೆಗಾರರಿಂದ ಹಿಡಿದು ಎಕ್ಸ್ಪೋರ್ಟರ್ಸ್ ತನಕ, ಟ್ರೇಡರ್ಸ್ ತನಕ, ಕನ್ಸ್ಯೂಮರ್ಸ್ ತನಕ, ಎಲ್ಲರಿಗೂ ಇದರಲ್ಲಿ ಇನ್ವಾಲ್ವ್ ಆಗ್ತಾ ಇದೆ. ಇಂಡಿಯಾದಲ್ಲಿರುವ ಬೇರೆ ಬೇರೆ ಸ್ಟೇಟ್ಗಳಿಂದ ಡಿಫ್ರೆಂಟ್ ರೀಜನ್ಸ್ ಇಂದ ಇದೆ. ಅದರ್ ದೆನ್ ಇಂಡಿಯಾ ಆಲ್ಸೋ ವೇರಿಯಸ್ ಪಾರ್ಟಿಸಿಪೇಷನ್ ಇದೆ, ಎಕ್ಸಿಬಿಷನ್ಸ್ ಇರುತ್ತದೆ. ಇದರಲ್ಲಿ ಕಾಫಿ ಸೆಕ್ಟರ್ ಅಲ್ಲಿ ಇರುವ ಇಂಪಾರ್ಟೆಂಟ್ ಇಶ್ಯೂ ಬಗ್ಗೆ ಡಿಸ್ಕಸ್ ಮಾಡುವುದ್ರ ಬಗ್ಗೆ, ದ ವೇರಿಯಸ್ ವ್ಯಾಲ್ಯೂ ಅಡಿಷನ್ ಸೆಗ್ಮೆಂಟ್ ಬಗ್ಗೆ ಡಿಸ್ಕಸ್ ಮಾಡುವುದಕ್ಕೆ ಅವಕಾಶ ನೀಡುತ್ತದೆ. ಕಾಂಪಿಟೇಷನ್ಸ್ ಅಂಡ್ ಚಾಂಪಿಯನ್ಶಿಪ್ಸ್ ಇರುತ್ತೆ. ದೇರ್ ಇಸ್ ಸೋ ಮಚ್ ಟು ಲರ್ನ್ ಅಂಡ್ ಗುಡ್ ಆಪರ್ಚುನಿಟಿ ಫಾರ್ ದ ಬಿಸ್ನೆಸ್ ಆಸ್ ವೆಲ್.
3: ಬೆಂಗಳೂರಿನ ಇಟಲಿಯ ಕಾನ್ಸುಲೇಟ್ ಜನರಲ್ ಮತ್ತು ಬೆಂಗಳೂರಿನ ರಾಷ್ಟೀಯ ಆಧುನಿಕ ಕಲಾ ಸಂಗ್ರಹಾಲಯ ಕೇಂದ್ರ ಸಂಸ್ಕೃತಿ ಸಚಿವಾಲಯದ ಸಹಯೋಗದಲ್ಲಿ ತಾಯಿಯೊಬ್ಬಳು ಮಾತೃಭಾಷೆ ಹಲವು ಪ್ರದರ್ಶನ ಪ್ರಸ್ತುತಪಡಿಸುತ್ತಿದೆ. ನಾಳೆಯಿಂದ ಸೆಪ್ಟೆಂಬರ್ 20 ಬೆಂಗಳೂರಿನ ರಾಷ್ಟೀಯ ಆಧುನಿಕ ಕಲಾ ಸಂಗ್ರಹಾಲಯದಲ್ಲಿ ಕಲಾಕೃತಿಗಳ ಪ್ರದರ್ಶನ ನಡೆಯಲಿದೆ. ಈ ಪ್ರದರ್ಶನದ ಪ್ರಮುಖ ಆಕರ್ಷಣೆ ಸ್ಯಾಂಡ್ರೋ ಬಾಟಿಚೆಲ್ಲಿಯವರ ಮಡೋನಾ ಮತ್ತು ಮಗು ಕಲಾಕೃತಿಯು ಇದೇ ಮೊದಲ ಬಾರಿಗೆ ಭಾರತಕ್ಕೆ ಆಗಮಿಸಿದೆ. ದೆಹಲಿ ಪ್ರದರ್ಶನದ ಬಳಿಕ ಬೆಂಗಳೂರಿನಲ್ಲಿ ಪ್ರದರ್ಶನಕ್ಕಿಡಲಾಗುತ್ತಿದೆ. ಈ ಕಲಾಕೃತಿಯು ಪುನರುಜ್ಜೀವನ ಕಾಲದ ಕಲಾವಿದರೊಬ್ಬರ ಕಲಾಕೃತಿಗಳ ಜೊತೆಗೆ ಪುರಾತನ ಎಟ್ರೋಸ್ಕನ್ ಶಿಲ್ಪಗಳು ಮತ್ತು ಭಾರತದ ಧಾರ್ಮಿಕ ಕಲಾಕೃತಿಗಳು ಒಂದೇ ನೆಲೆಯಲ್ಲಿ ಪ್ರದರ್ಶನಗೊಳ್ಳಲಿವೆ. ಹನೂರು ಶೂಟೌಟ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅರಣ್ಯಾಧಿಕಾರಿಗಳು ತಮ್ಮ ಸಿಬ್ಬಂದಿಯನ್ನು ವಿಚಾರಣೆಗೆ ಒಳಪಡಿಸಿದ್ದಾರೆ. ಶೂಟೌಟ್ ನಡೆದ ಸಂದರ್ಭದಲ್ಲಿ ಕಳ್ಳ ಬೇಟೆಗಾರರು ಕಾಡಿಗೆ ಪ್ರವೇಶಿಸಿದ ಮೇರೆಗೆ ಒಟ್ಟು 12 ಎರಡು ತಂಡಗಳಾಗಿ ಕಾರ್ಯಾಚರಣೆಗೆ ಇಳಿದಿದ್ದರು. ಈ ಎಲ್ಲಾ ಸಿಬ್ಬಂದಿಯನ್ನು ಅರಣ್ಯಾಧಿಕಾರಿಗಳು ಪ್ರತ್ಯೇಕವಾಗಿ ವಿಚಾರಣೆಗೆ ಒಳಪಡಿಸಿದ್ದಾರೆ. ಕಾವೇರಿ ವನ್ಯಜೀವಿಧಾಮದ ಎಸಿಎಫ್ ಮರಿಸ್ವಾಮಿ ಪ್ರತಿಕ್ರಿಯಿಸಿದ್ದು, 12 ಸಿಬ್ಬಂದಿಯ ವಿಚಾರಣೆ ನಡೆಸಲಾಗಿದೆ, ಆತ್ಮರಕ್ಷಣೆಗಾಗಿ ತಾವು ಗುಂಡು ಹಾರಿಸಿದ್ದು, ಎಲ್ಲ ವಿವರಣೆ ಪಡೆಯಲಾಗಿದೆ ಎಂದು ತಿಳಿಸಿದ್ದಾರೆ. ಈ ನಡುವೆ ಘಟನೆಯ ಸತ್ಯಾಸತ್ಯತೆ ತಿಳಿಯಲು ಬಿಜೆಪಿಯು ಸತ್ಯಶೋಧನಾ ಸಮಿತಿ ರಚಿಸಿದೆ. ಮೃತ ಕುಟುಂಬಸ್ಥರ ಮನೆಗಳಿಗೆ ಭೇಟಿ ನೀಡಿ ಘಟನೆ ನಡೆದ ದಿನ ಹಾಗೂ ಹಿಂದಿನ ದಿನದ ಮಾಹಿತಿಯನ್ನು ಸಂಗ್ರಹಿಸಿದೆ. ಕರಾವಳಿ ಕರ್ನಾಟಕದ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳು ಹಾಗೂ ನವೋದ್ಯಮಗಳಿಗೆ ಉತ್ತೇಜನ ನೀಡುವ ಉದ್ದೇಶದಿಂದ ಇದೇ 21 ಮಂಗಳೂರಿನಲ್ಲಿ ಕೋಸ್ಟಲ್ ಎಂಎಸ್ಎಂಇ ಸ್ಟಾರ್ಟ್ಅಪ್ ಕಾಂಕ್ಲೇವ್ 2026 ಸಮಾವೇಶ ಆಯೋಜಿಸಲಾಗಿದೆ. ಮಂಗಳೂರಿನಲ್ಲಿ ಇಂದು ಮಾತನಾಡಿದ ಸಮಾವೇಶದ ನಿರ್ದೇಶಕ ಎಸ್ಎಸ್ ನಾಯಕ್, ಈ ಬಾರಿಯ ಸಮಾವೇಶದಲ್ಲಿ ಪ್ರಮುಖ ಉದ್ಯಮಿಗಳು, ನವೋದ್ಯಮಿಗಳು ಸೇರಿದಂತೆ 400 ಹೆಚ್ಚು ಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ. ತಂತ್ರಜ್ಞಾನ ವಲಯ, ವ್ಯಾಪಾರ, ವಾಣಿಜ್ಯ, ಪ್ರವಾಸೋದ್ಯಮ, ಉತ್ಪಾದನೆ, ಸೇವಾ ವಲಯ ಮತ್ತು ಆರೋಗ್ಯ ಕ್ಷೇತ್ರದ ಪ್ರಮುಖರು, ಹೂಡಿಕೆದಾರರು, ಕೈಗಾರಿಕಾ ಮುಖಂಡರು, ನೀತಿ ನಿರೂಪಕರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಚಿವ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ವಿಧಾನಸಭೆಯಲ್ಲಿ ಪ್ರತಿಪಕ್ಷಗಳಿಂದ ಸದನದ ಬಾವಿಗಿಳಿದು ಧರಣಿ, ಕಲಾಪ ನಾಳೆಗೆ ಮುಂದೂಡಿಕೆ. ರಾಜ್ಯದಲ್ಲಿ 3,25,00,000 ಅಧಿಕ ಎಕರೆ ಸರ್ಕಾರಿ ಭೂಮಿ, ಮೇಲ್ಮನೆಯಲ್ಲಿ ಉಪಮುಖ್ಯಮಂತ್ರಿ ಸ್ಪಷ್ಟನೆ. ಕೋಲಾರದಲ್ಲಿ ನೂತನ ಬಾಟ್ಲಿಂಗ್ ಯಂತ್ರಗಳ ಉತ್ಪಾದನಾ ಸ್ಥಾವರಕ್ಕೆ ಸಚಿವ ಎಂಬಿ ಪಾಟೀಲ್ ಚಾಲನೆ. ವಾಲ್ಮೀಕಿ ನಿಗಮದಲ್ಲಿ ನಡೆದ ಹಗರಣದಲ್ಲಿ ತಮ್ಮ ಪಾತ್ರವಿಲ್ಲ, ಸಚಿವ ಬಿ ನಾಗೇಂದ್ರ ಸ್ಪಷ್ಟನೆ. ಮತ್ತು ಅಭಿಮನ್ಯು ಆನೆಗೆ ರಾಜೋಚಿತ ಬೀಳ್ಕೊಡುಗೆ ನೀಡುವಂತೆ ಅರಣ್ಯ ಸಚಿವರಿಗೆ ಸಚಿವ ಈಶ್ವರ್ ಬಿ ಖಂಡ್ರೆ ಪತ್ರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35 ಕ್ಕೆ.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ ಆಗಿದೆ 6:55. ಈಗ ಕೇಳಿ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರು ಪ್ರಸಾರ.

0: ಕನ್ನಡ ರತ್ನ ಭಂಡಾರ. ಆತ್ಮೀಯ ಶ್ರೋತೃ ಬಾಂಧವರೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ತರಾಸು ಅಂದರೆ ಕನ್ನಡ ಹೋರಾಟ, ಐತಿಹಾಸಿಕ ಕಾದಂಬರಿ, ಚಿತ್ರದುರ್ಗ, ಸಂಗೀತ, ಸಾಹಿತ್ಯ ಎಲ್ಲವೂ. ಕನ್ನಡ ಸಂಸ್ಕೃತಿಯಲ್ಲಿ ತ ರಾ ಸು ಈ ಮೂರು ಅಕ್ಷರಗಳಿಗೆ ಬಹಳ ವಿಶಿಷ್ಟ ಸ್ಥಾನವಿದೆ, ಭಾವನಾತ್ಮಕ ನಂಟಿದೆ. ತಳುಕಿನ ರಾಮಸ್ವಾಮಯ್ಯ ಸುಬ್ಬರಾವ್ ತ ರಾ ಸು ಅವರ ಮನದ ಮಾತು.
1: ಈ 63 ದಾಟಿ 64 ಅಂಚಿನಲ್ಲಿ ನಿಂತುಕೊಂಡು ನನ್ನ ಜೀವನ ನೋಡಿದಾಗ, ಆಗುಂಬೆ ಬೆಟ್ಟದ ಕೋಡಿನಲ್ಲಿ ನಿಂತುಕೊಂಡು ಸಾಲು ಸಾಲು ಸಾಲಾಗಿ ಕಡಲ ಕರೆಯವರೆಗೂ ಹಬ್ಬಿದಂಥ ಈ ಮಲೆಗಳ ಮಾಲೆ, ವನ ವೈಚಿತ್ರ್ಯವನ್ನು ನೋಡಿದಾಗ ಏನು ಸಮ್ಮಿಶ್ರ ಭಾವಗಳು ಮನಸ್ಸಿನಲ್ಲಿ ಮೂಡ್ತದೆ. ಆ ಕಂದರಗಳು, ಕೊಳ್ಳಗಳು, ಆ ಏಳುಗಳು, ಆ ಬೀಳುಗಳು, ಜಲಪಾತಗಳು, ಆ ವರ್ಣವೈವಿಧ್ಯ, ಆ ರೌದ್ರತೆ, ಆ ಭೀಭತ್ಸ, ಆ ಭಯ, ಇದೆಲ್ಲವೂ ಕೂಡ ಈ ಜೀವನದಲ್ಲಿ ನನ್ನ ಕಣ್ಣೆದಿಗೆ ಕಟ್ಟಿದಾಗ ಆಗ್ತದೆ. ಮೊಟ್ಟ ಮೊದಲು ಪ್ರೇರೇಪಣೆ ಎಲ್ಲಿಂದ ಬಂತು? ನಾನು ಬಹಳ ಹಿಂದೆ ಒಂದು ಕಾದಂಬರಿ ಬರೆದಾಗ ಈ ನಾನು ಅನ್ನೋದನ್ನು ಮೊದಲು ನೋಟದಲ್ಲಿ ಫಿಲಸಾಫಿಕಲ್ ಆಗಿ ಯೋಚನೆ ಮಾಡಿಕೊಂಡು, ಈ ಐ ಅನ್ನೋದು ಇದೆಯಲ್ಲ, ಇದು ಈಗೋ, ಇದು ಎಲ್ಲಿಂದ ಆರಂಭವಾಯಿತು ಅಂತ ಹೇಳಿಕೊಂಡು ಹೋಗಿದ್ದೀನಿ. ಕೊನೆಯವರೆಗೂ ಹೊರಟು ಹೋಗಿದ್ದೀನಿ. ಆದರೆ ಅಷ್ಟು ದೂರಕ್ಕೆ ಹೋದ ಇಲ್ಲೇ ಸೀಮಿತವಾಗಿ ನೋಡಿಕೊಂಡಾಗ ಮೊಟ್ಟ ಮೊದಲು ನನ್ನ ನೆನಪು ಬರೋದು ನನ್ನ ಮನೆ. ಇವತ್ತು ತಳುಕಿನ ಸುಬ್ಬಣ್ಣನವರು ಮಾಡಿದ ಪದವಿದ್ದ ತಳುಕಿನ ಊರಿನಲ್ಲಿ ಅಂತ ಹೇಳಿ ಇವತ್ತು ಕೂಲು ಹೈಕೊಂಡು ಹಳ್ಳಿ ಜನ ಹಾಡೋದನ್ನು ಮೊನ್ನೆ ನನಗೊಂದು 20-30 ಜನ ಹಾಡಿ ತೋರಿಸಿದ್ರು ನನಗೆ. ಮತ್ತು ಒಬ್ಬ ಬಡಗಿ, ನಿಮ್ಮ ಅಜ್ಜವ್ರು ಬರೋ ನಾಟಕ ಇಟ್ಟಿದ್ದಾರೆ, ಅವ್ರ ಹೆಸರು ನೀವು ಇಟ್ಕೊಂಡಿದ್ದೀರಾ, ಆ ನಾಟಕ ಓದಬೇಕು ನೀವು ಹಾಗೆ ಅಂತ ಹೇಳಿದರು. ಹೀಗೆ ಮನೆ ಒಳಗೆ ವೆಂಕಣ್ಣಿನವರು ಯಾವಾಗ ಸಾಹಿತ್ಯ ಜಾಡ್ ಹಿಡಿದ್ರು, ಮನೆಗೆ ಅವರೊಂದಿಗೆ ಮಾಸ್ತಿ ವೆಂಕಟೇಶ್ ಹೆಂಗಾರ ಬರೋರು, ಬಿ ಎಂ ಸಿ ಕಂಠೇನವ್ರು ಬರೋರು, ಡಿ ವಿ ಗುಂಡಪ್ಪನವ್ರು ಬರೋರು, ವಿ ಸೀತಾರಾಮಯ್ಯನವ್ರು ಬರೋರು, ಜಿ ಬಿ ರಾಜರತ್ನಂ ಬರೋರು, ದೊಡ್ಡ ದೊಡ್ಡ ಸಾಹಿತಿಗಳೆಲ್ಲ ನಮ್ಮ ಮನೆಗೆ ಬಂದು ಹೋಗೋರು. ಈ ನಮ್ಮ ದೊಡ್ಡಪ್ಪನವರ ಕಾರಣದಿಂದಾಗಿ ಈ ಸಾಹಿತಿಗಳ ಪ್ರಭಾವ ನನ್ನ ಜೀವನದ ಮೇಲೆ ಬಹಳ ದಟ್ಟವಾದ ಪರಿಣಾಮ ಮೂಡಿಸ್ತು. ಯಾಕೆಂದ್ರೆ ಬಂದರೆ ಗಂಟೆಗಟ್ಟಲೆ ಈ ಸಾಹಿತಿಗಳಿಗೆ ಅವ್ರಿಗೆ ಊಟ ಬೇಡ, ತಿಂಡಿ ಬೇಡ, ಏನು ಬೇಡ, ಅಷ್ಟು ಕಾಫಿ ಇದ್ದರೆ ಸಾಕು, ಗಂಟೆಗಟ್ಟಲೆ ದಿವಸಗಟ್ಟಲೆ ಮಾತಾಡ್ಕೊಂಡು ಕಾಲ ಕಳೀತಾರೆ ಅವರು. ಹುಡುಗನಾಗಿ ನನಗೆ ಇನ್ನೇನು ಇಲ್ಲ ಆಸಕ್ತಿ, ಅವ್ರು ಏನು ಮಾತಾಡ್ತಾರೆ, ಸಾಹಿತ್ಯದ ಬಗ್ಗೆ ಏನು ಹೇಳ್ತಾರೆ, ಎಷ್ಟು ರಸರತ್ತಾದ ಅನುಭವಗಳನ್ನ ಅವ್ರು ಹೇಳ್ತಾ ಇದ್ರು. ಅದರ ಗಾಢವಾದ ಒಂದು ಪರಿಣಾಮವನ್ನು ಬೀರ್ತು ನನ್ನ ಜೀವನದ ಮೇಲೆ. ಬಹಳ ವಿಚಿತ್ರ, ನಮ್ಮ ಮನೆಯೊಳಗೆ ಈ ಸಂಗೀತಗಾರರ ಮನೆಯಲ್ಲಿ ಸಾಹಿತಿಗಳಿರೋದಿಲ್ಲ, ಸಾಹಿತಿಗಳ ಮನೆಯಲ್ಲಿ ಸಂಗೀತಗಾರರಿರೋದಿಲ್ಲ. ಆದರೆ ನಮ್ಮ ಮನೆಯೊಳಗೆ ನಮ್ಮ ತಂದೆಗೆ ಸಾಹಿತ್ಯದಲ್ಲಿ ಎಷ್ಟು ಆಸಕ್ತಿ ಇತ್ತು, ಸಂಗೀತದಲ್ಲಿ ಅಷ್ಟೇ ಆಸಕ್ತಿ ಇತ್ತು, ನಾಟಕದಲ್ಲಿ ಅಷ್ಟೇ ಆಸಕ್ತಿ ಇತ್ತು. ನಾನು ಹುಟ್ಟಿದ ಚಿತ್ರದುರ್ಗದಲ್ಲಿ, ಆ ಊರಿಗೆ ಯಾವ ದೊಡ್ಡ ಸಂಗೀತ ವಿದ್ವಾಂಸರೇ ಬರಲಿ, ಆ ಕಾಲಕ್ಕೆ ಬಹಳ ಹೆಸರುವಾಸಿ ಅಂಥ ವಾದ್ಯವಾಚಾರ್ಯರು, ರಾಜಯ್ಯಂಗಾರರು, ಬಿ ದೇವೇಂದ್ರಪ್ಪನವರು, ಇಂಥ ದೊಡ್ಡ ದೊಡ್ಡ ಸಂಗೀತ ವಿದ್ವಾಂಸರೆಲ್ಲ ನಮ್ಮ ಮನೆಗೆ ಬರೋರು, ಅವ್ರ ಸಂಗೀತವನ್ನು ಕೂತ್ಕೊಂಡು ಕೇಳ್ತಕ್ಕಂಥ ಒಂದು ಸೌಭಾಗ್ಯ ಚಿಕ್ಕಂದಲ್ಲಿ ನನಗಿತ್ತು. ಈ ಅಭಿರುಚಿ ಸಂಗೀತದ ಕಡೆ ಒಂದು ಕಡೆ ಎಳೆಯೋದು ನನ್ನ, ಒಂದು ಕಡೆ ಸಾಹಿತ್ಯದ ಕಡೆ ಎಳಿತಾ ಇತ್ತು, ಇನ್ನೊಂದು ಕಡೆ ಸಂಗೀತದ ಕಡೆ ಎಳಿತಾ ಇತ್ತು. ನನ್ನ ಅಕ್ಕ ತಂಗಿಯರೆಲ್ಲ ತುಂಬ ಚೆನ್ನಾಗಿ ಹಾಡ್ತಾರೆ, ಅವರ ಸಂಗೀತವನ್ನು ಕೇಳ್ತಾ ಇದ್ದೆ. ಇದು ಎರಡರ ಮಧ್ಯೆ ಇವೆರಡಕ್ಕೂ ವಿಚಿತ್ರವಾಗಿ ಈ ರಂಗಭೂಮಿಯ ನಟರಿದ್ದಾರಲ್ಲ ಬಹಳಷ್ಟು ಜನ, ಅದು ಏನು ಕಾರಣವೋ, ಅದು ಯಾಕೆ ಆಗ್ತಿತ್ತು, ಏನಾಗ್ತಿತ್ತು ಅಂತೂ ಊರಿಗೆ ನಾಟಕದ ಕಂಪನಿಯಿಂದ ನಮ್ಮನೆಗೆ ಒಂದು ಫ್ರೀ ಪಾಸ್ ಬರ್ತಿತ್ತು. ನಮ್ಮ ತಂದೆ ವಕೀಲರಿದ್ದರು, ಸ್ವಲ್ಪ ಹೆಸರಿತ್ತು, ಹಾಗಾಗಿ ಒಂದು ಫ್ರೀ ಪಾಸ್ ಬರ್ತಿತ್ತು. ಫುಕಟ್ ನಾಟಕ ನೋಡೋದು ಅಂತಂದ್ರೆ ನಾವು ಹೋಗೋದೇ ಇದ್ದಾನೆ, ನಾವು ಬಿಟ್ಟಲ್ಲೇ ಇರಲಿಲ್ಲ. ಹಾಗೆ ನಿನ್ನೆ ಈ ರಂಗಭೂಮಿಯ ನಟ ಸ್ನೇಹನೂ ಮಾಡ್ಕೋತಾ ಇದ್ವಿ ನಾವು. ಹಾಗಾಗಿ ದಿವಂಗತ ಗಂಗಾಧರ ರಾಯರು, ಗುರುಮೂತಪ್ಪನವರು, ಸಿ ಬಿ ಮಲ್ಲಪ್ಪನವರು, ಗುಬ್ಬಿ ವೀರಣ್ಣವರು, ನಾಗೇಶ್ ಸಾರು, ಇಂಥ ದೊಡ್ಡ ದೊಡ್ಡ ರಂಗಭೂಮಿಯ ನಟರಪತಿಯು ಕೂಡ ಬಹಳ ಚಿಕ್ಕ ವಯಸ್ಸಿನಲ್ಲಾಯಿತು. ಅದರ ಗಾಢವಾದ ಒಂದು ಪರಿಣಾಮವನ್ನು ಬೀರ್ತು ನನ್ನ ಜೀವನದ ಮೇಲೆ.
0: ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಸಾಹಿತಿ ತಾರ ಸುಬ್ಬರಾಯರ ಮಾತುಗಳನ್ನು ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ.
2: ಸರ್ವೋದಯವಾಗಲಿ ಸರ್ವರ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ ಆಗಿದೆ 7 ಗಂಟೆ. ಈಗ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. 4 ರೈಲ್ವೆ ಯೋಜನೆಗಳು ಮತ್ತು 1 ಹೆದ್ದಾರಿ ಯೋಜನೆ ಸೇರಿದಂತೆ 5 ಯೋಜನೆಗಳಿಗೆ ಕೇಂದ್ರ ಸಚಿವ ಸಂಪುಟ ಇಂದು ಅನುಮೋದನೆ ನೀಡಿದೆ. ರೈಲ್ವೆಯ 4 ಮಲ್ಟಿಟ್ರ್ಯಾಕ್ ಯೋಜನೆಗಳು ಪಶ್ಚಿಮ ಬಂಗಾಳ, ಒಡಿಶಾ, ತಮಿಳುನಾಡು ಮತ್ತು ಆಂಧ್ರಪ್ರದೇಶದಾದ್ಯಂತ 8 ಜಿಲ್ಲೆಗಳನ್ನು ಒಳಗೊಳ್ಳಲಿವೆ. ಭವಿಷ್ಯದಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ತಡೆಯಲು ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎಯನ್ನು ಸುರಕ್ಷಿತ ಮೂಲಸೌಕರ್ಯ, ಪರೀಕ್ಷಾ ಕೇಂದ್ರಗಳು, ಸೈಬರ್ ಭದ್ರತಾ ವ್ಯವಸ್ಥೆ ಹಾಗೂ ಶಾಶ್ವತ ಪರೀಕ್ಷಾ ನಿರ್ವಹಣಾ ವ್ಯವಸ್ಥೆಯೊಂದಿಗೆ ಬಲಪಡಿಸುವ ಅಗತ್ಯವಿದೆ ಎಂದು ಸುಪ್ರೀಂಕೋರ್ಟ್ ಇಂದು ಪುನರುಚ್ಚರಿಸಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವ ಯುವಕರಿಗೆ ಉಚಿತ ಆನ್ಲೈನ್ ತರಬೇತಿ ನೀಡುವ ಪ್ರಧಾನಮಂತ್ರಿಯವರ ಉಪಕ್ರಮದ ಅನುಷ್ಠಾನವನ್ನು ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಇಂದು ಪರಿಶೀಲಿಸಿದರು. ಹನೂರು ಶೂಟೌಟ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅರಣ್ಯಾಧಿಕಾರಿಗಳು ತಮ್ಮ ಸಿಬ್ಬಂದಿಯನ್ನು ವಿಚಾರಣೆಗೆ ಒಳಪಡಿಸಿದ್ದಾರೆ. ಶೂಟೌಟ್ ನಡೆದ ಸಂದರ್ಭದಲ್ಲಿ ಕಳ್ಳಬೇಟೆಗಾರರು ಕಾಡಿಗೆ ಪ್ರವೇಶಿಸಿದ ಮೇರೆಗೆ ಒಟ್ಟು 12 ಮಂದಿ 2 ತಂಡಗಳಾಗಿ ಕಾರ್ಯಾಚರಣೆಗೆ ಇಳಿದಿದ್ದರು. ಈ ಎಲ್ಲಾ ಸಿಬ್ಬಂದಿಯನ್ನು ಅರಣ್ಯಾಧಿಕಾರಿಗಳು ಪ್ರತ್ಯೇಕವಾಗಿ ವಿಚಾರಣೆಗೆ ಒಳಪಡಿಸಿದ್ದಾರೆ. ಕೋಲಾರದ ವೇಮಗಲ್ ಕೈಗಾರಿಕಾ ಪ್ರದೇಶದಲ್ಲಿ ಕ್ರೋನ್ಸ್ ಕಂಪನಿಯು 16,000 ಚದರ ಮೀಟರ್ನಷ್ಟು ವಿಸ್ತಾರದ ಉತ್ಪಾದನಾ ಘಟಕ ನಿರ್ಮಿಸಿದೆ. ಇದಕ್ಕಾಗಿ ಕಂಪನಿಯು 315 ಕೋಟಿ ರೂಪಾಯಿ ವಿನಿಯೋಗಿಸಿದ್ದು 400 ಉದ್ಯೋಗಗಳು ಸೃಷ್ಟಿಯಾಗಲಿವೆ ಎಂದು ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ತಮಿಳುನಾಡಿನ ಮಹಾಬಲಿಪುರಂನಲ್ಲಿ ನಾಳೆ ನಡೆಯಲಿರುವ ದಕ್ಷಿಣ ವಲಯ ಮಂಡಳಿ ಸಭೆಯ ಅಧ್ಯಕ್ಷತೆಯನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಹಿಸಲಿದ್ದಾರೆ. ಸಭೆಯಲ್ಲಿ ಕರ್ನಾಟಕ, ಆಂಧ್ರಪ್ರದೇಶ, ಕೇರಳ, ತಮಿಳುನಾಡು ಮತ್ತು ತೆಲಂಗಾಣ ಹಾಗೂ ಪುದುಚೇರಿ, ಅಂಡಮಾನ್ ಮತ್ತು ನಿಕೋಬಾರ್, ಲಕ್ಷದ್ವೀಪ, ಕೇಂದ್ರಾಡಳಿತ ಪ್ರದೇಶಗಳ ಲೆಫ್ಟಿನೆಂಟ್ ಗವರ್ನರ್ಗಳು, ಮುಖ್ಯಮಂತ್ರಿಗಳು ಮತ್ತು ಆಡಳಿತಾಧಿಕಾರಿಗಳು ಭಾಗವಹಿಸಲಿದ್ದಾರೆ. ಕೋಲ್ಕತ್ತಾದ ನ್ಯೂ ಮಾರ್ಕೆಟ್ ಪ್ರದೇಶದ ಮಿರ್ಜಾ ಗಾಲಿಬ್ ಸ್ಟ್ರೀಟ್ನ ಹೋಟೆಲ್ನಲ್ಲಿ ಸಂಭವಿಸಿದ ಅಗ್ನಿ ಅವಘಡದಲ್ಲಿ 9 ಮಂದಿ ಮೃತಪಟ್ಟಿರುವ ಪ್ರಕರಣದ ತನಿಖೆಗೆ ಕೋಲ್ಕತ್ತಾ ಪೊಲೀಸರು 7 ಸದಸ್ಯರ ವಿಶೇಷ ತನಿಖಾ ತಂಡ ಎಸ್ಐಟಿ ರಚಿಸಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 8 ಗಂಟೆಗೆ.
2: ಹೆಣ್ಣು ಮಕ್ಕಳ ಆರೋಗ್ಯವೇ ಮನೆಯ ಸಂಭ್ರಮ. ಮುಟ್ಟಿನ ಸಮಯದಲ್ಲಿ ನೈರ್ಮಲ್ಯ ಕಾಪಾಡುವುದು ನಾಚಿಕೆಯ ವಿಷಯವಲ್ಲ, ಅದು ಪ್ರತಿ ಹೆಣ್ಣಿನ ಹಕ್ಕು. ಈ ಹಕ್ಕನ್ನು ಗೌರವಿಸಲು ನಮ್ಮ ಸರ್ಕಾರ ಶುಚಿ ಮತ್ತು ಮೈತ್ರಿ ಯೋಜನೆಯನ್ನು ಜಾರಿಗೆ ತಂದಿದೆ. ಋತುಚಕ್ರದ ಅವಧಿಯಲ್ಲಿ ಸರಿಯಾದ ನೈರ್ಮಲ್ಯದ ಸೌಲಭ್ಯವಿಲ್ಲದೆ ಯಾವೊಬ್ಬ ವಿದ್ಯಾರ್ಥಿನಿಯೂ ತನ್ನ ಓದಿನಿಂದ ಅಥವಾ ಕನಸುಗಳಿಂದ ವಂಚಿತರಾಗಬಾರದು. ಇದಕ್ಕಾಗಿ ಶುಚಿ ಯೋಜನೆಯಡಿ ಸ್ಯಾನಿಟರಿ ಪ್ಯಾಡ್ಗಳನ್ನು ಹಾಗೂ ಮೈತ್ರಿ ಮುಟ್ಟಿನ ಕಪ್ಗಳನ್ನು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಉಚಿತವಾಗಿ ವಿತರಿಸಲಾಗುತ್ತಿದೆ. ಈ ಯೋಜನೆ ಅಡಿ 19,00,000 ಅಧಿಕ ವಿದ್ಯಾರ್ಥಿನಿಯರಿಗೆ ಸ್ಯಾನಿಟರಿ ಪ್ಯಾಡ್ಗಳನ್ನು, 10,00,000 ಮುಟ್ಟಿನ ಕಪ್ಗಳನ್ನು ಕೂಡ ಮೈತ್ರಿ ಯೋಜನೆ ಅಡಿ ವಿತರಿಸಲಾಗುತ್ತಿದೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
3: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
0: ನೀವು ಟ್ಯೂನ್ ಮಾಡಿದ್ದೀರಾ 102.9 ಎಫ್ಎಂ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ ಆಗಿದೆ 7:04. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಗಾನ ಬಜಾನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇವತ್ತು ನಾವು ಮಾತಾಡ್ತಾ ಇರುವಂತಹ ವಿಷಯ ಫೋಟೋಗ್ರಫಿ. ಕ್ಷಣಗಳನ್ನ ಸೆರೆ

ಹಿಡಿಯುವಂತಹ ಕಲೆಯ ಬಗ್ಗೆ ಮಾತಾಡ್ತಾ ಇದ್ವಿ, ಫೋಟೋಗ್ರಫಿಯಲ್ಲಿ ಇರುವಂತಹ ವಿವಿಧ ಬಗೆಗಳ ಬಗ್ಗೆ ಸಹ ಮಾತಾಡ್ತಾ ಇದ್ವಿ. ಪೀಪಲ್ ಅಂಡ್ ಇವೆಂಟ್ ಆಗಬಹುದು, ಹಾಗೆ ಪೋರ್ಟ್ರೇಟ್, ವೆಡ್ಡಿಂಗ್ ಫೋಟೋಗ್ರಫಿ, ಕಮರ್ಷಿಯಲ್, ವೈಲ್ಡ್ ಲೈಫ್, ಹೀಗೆ ಸಾಕಷ್ಟು ಫೋಟೋಗ್ರಫಿಗಳಿದ್ದಾವೆ. ಹಾಗೆ ಪ್ರಕೃತಿಯಲ್ಲಿ ಇರುವಂತಹ ವಿಸ್ಮಯಗಳನ್ನ ಸೆರೆ ಹಿಡಿಯುವಂತಹ ಒಂದು ಫೋಟೋಗ್ರಫಿ ಅಂದರೆ ನೇಚರ್ ಅಥವಾ ಔಟ್ಡೋರ್ ಫೋಟೋಗ್ರಫಿ. ಇದರಲ್ಲಿ ಅಗೇನ್ ಸಬ್ ಡಿವಿಷನ್ಗಳು ಬರುತ್ತೆ, ಲ್ಯಾಂಡ್ಸ್ಕೇಪ್, ವೈಲ್ಡ್ ಲೈಫ್, ಹಾಗೆ ಮ್ಯಾಕ್ರೋ. ಲ್ಯಾಂಡ್ಸ್ಕೇಪ್ ಅಂದರೆ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಒಂದು ವೈಡ್ ವ್ಯೂನ ವಿಶಾಲವಾದ ನೋಟವನ್ನು ತೋರಿಸುತ್ತೆ. ಅದು ಬೆಟ್ಟಗಳದ್ದಾಗಬಹುದು ಅಥವಾ ಆಕಾಶ ಆಗಬಹುದು, ಭೂಮಿಯ ಮೇಲಿನ ಯಾವುದೇ ಒಂದು ಸ್ಥಳವಾಗಬಹುದು. ವೈಡ್ ವ್ಯೂನ ತೋರಿಸುವಂಥದ್ದು ಲ್ಯಾಂಡ್ಸ್ಕೇಪ್. ಹಾಗೆ ವೈಲ್ಡ್ ಲೈಫ್ ಬಗ್ಗೆ ನಾವೀಗಾಗಲೇ ಮಾತಾಡಿದ್ವಿ, ಮ್ಯಾಕ್ರೋ ಫೋಟೋಗ್ರಫಿಯ ಬಗ್ಗೆ ಕೂಡ ಮಾತಾಡಿದ್ವಿ. ಝೂಮ್ ಮಾಡಿ ಬಹಳ ಹತ್ತಿರದಿಂದ ಚಿಕ್ಕ ಚಿಕ್ಕ ವಸ್ತುಗಳನ್ನ ಕ್ಯಾಪ್ಚರ್ ಮಾಡಿದಾಗ ಅದು ದೊಡ್ಡದಾಗಿ ನಮಗೆ ಕಾಣಿಸೋದೇ ಮ್ಯಾಕ್ರೋ ಫೋಟೋಗ್ರಫಿ. ಹಾಗೆ ಮತ್ತೊಂದು ಬಗೆಯ ಫೋಟೋಗ್ರಫಿ ಅಂದರೆ ನ್ಯೂಸ್ ಆ್ಯಂಡ್ ಸ್ಟೋರಿ. ನಾವು ಸುದ್ದಿಗಳನ್ನ ನೋಡ್ತೀವಿ, ಪೇಪರ್ಗಳಲ್ಲಾಗ್ಬೋದು, ಟಿವಿಗಳಲ್ಲಾಗ್ಬೋದು, ಪ್ರಿಂಟ್ ಮೀಡಿಯಾ ಆಗ್ಬೋದು, ಹಾಗೆ ವಿಷುವಲ್ ಮೀಡಿಯಾ ಆಗ್ಬೋದು. ಇಲ್ಲಿ ಫೋಟೋಗಳನ್ನ ನಾವು ನೋಡಿದಾಗ ಆ ಫೋಟೋಗಳು ನಮಗೆ ಸ್ಟೋರಿಗಳನ್ನ ಹೇಳುತ್ತೆ. ಅಂದರೆ ನಾವು ಏನು ನಡೀತು ಅನ್ನೋದನ್ನು ಓದಿ ತಿಳ್ಕೊಳ್ಳೋದಕ್ಕೆ ಮುಂಚೆಯೇ ಆ ಫೋಟೋ ನಮಗೆ ಎಕ್ಸ್ಪ್ಲೇನ್ ಮಾಡುತ್ತೆ ಏನು ಆಗಿರಬಹುದು ಅಂತ. ಸೊ ಇದು ಫೋಟೋ ಜರ್ನಲಿಸ್ಟ್ಗಳ ಕೆಲಸ. ಸೊ ಇಲ್ಲಿ ಫೋಟೋಗ್ರಫಿ ವರ್ಕ್ ಮಾಡ್ತಾ ಫೋಟೋ ಜರ್ನಲಿಸ್ಟ್ಗಳು ಫೋಟೋಗಳನ್ನ ಸೆರೆ ಹಿಡಿತಾರೆ, ರಿಯಲ್ ನ್ಯೂಸ್ ಅಂದರೆ ರಿಯಲ್ ಇವೆಂಟ್ಗಳನ್ನ ರೆಕಾರ್ಡ್ ಮಾಡ್ತಾರೆ. ಅದು ನ್ಯೂಸ್ ಪೇಪರ್ನಲ್ಲಿ ಫೋಟೋಗಳು ಬರೋದಾಗ್ಬೋದು ಅಥವಾ ನಮಗೆ ಗೊತ್ತಿರುವಂಥ ಒಂದು ಕೆಲವೊಂದು ಮ್ಯಾಗ್ಝಿನ್ಗಳಲ್ಲಿ ಕೂಡ ಆಗಬಹುದು, ಹಾಗೆ ವಾರಪತ್ರಿಕೆಗಳು, ಈ ರೀತಿಯ ಪ್ರಿಂಟ್ ಮೀಡಿಯಾ ಆಗ್ಬೋದು. ಇಲ್ಲಿ ನಾವು ಫೋಟೋಗಳನ್ನ ನೋಡಿದಾಗ ನಮಗೆ ಅಲ್ಲಿ ಯಾವುದೋ ಒಂದು ಫಂಕ್ಷನ್ ನಡೀತಿದ್ರೆ ಅದರ ಒಂದು ಸ್ಟೋರಿ ಗೊತ್ತಾಗುತ್ತೆ, ಅಥವಾ ಏನೇ ಒಂದು ಘಟನೆ ನಡೆದಿದ್ರೆ ಆ ಒಂದು ಸ್ಟೋರಿ ನಮಗೆ ಫೋಟೋ ನೋಡಿದಾಗ ಗೊತ್ತಾಗುತ್ತೆ. ಬುಕ್ನಲ್ಲೂ ಹಾಗೆ ಅಲ್ವಾ, ಬುಕ್ನಲ್ಲಿ ನಾವು ಫೋಟೋಗಳನ್ನ ನೋಡ್ತಾ ಇದ್ದಾಗ ನಮಗೆ ನಾವು ನೋಡದೇ ಇರೋವಂಥ ಒಂದು ಎರಾನ ಪರಿಚಯ ಮಾಡಿಸ್ತಾ ಇತ್ತು ಬುಕ್ಗಳು. ಯಾವ ಬುಕ್ ಅದು, ಅದ್ರ ಬಗ್ಗೆ ಮಾತಾಡೋಣ. ಈಗ ಆಕಾಶ ಸಿನಿಮಾದ ಹಾಡು ಮೂಡಿ ಬರ್ತಾ ಇದೆ, ಕೇಳ್ತಾ ಇರಿ. ಇದು ನಿಮ್ಮ ನೆಚ್ಚಿನ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

ಈಗಷ್ಟೇ ನಾವು ಕೇಳಿದ್ದು ಆಕಾಶ್ ಸಿನಿಮಾದ ಹಾಡು. ಈ ಸಿನಿಮಾದಲ್ಲಿ ನಮ್ಮ ಪುನೀತ್ ರಾಜ್ಕುಮಾರ್ ಅವರು ಫೋಟೋಗ್ರಾಫರ್ ಆಗಿರ್ತಾರೆ, ಬೇರೆ ಬೇರೆ ಕೆಲಸಗಳನ್ನ ಸಹ ಮಾಡ್ತಿರ್ತಾರೆ. ಆದರೆ ಈ ಒಂದು ಹಾಡಿನಲ್ಲಿ ಮದುವೆ ಮನೆಗೆ ಹೋಗಿರ್ತಾರೆ ಫೋಟೋಗ್ರಾಫರ್ ಆಗಿ. ಹಾಗಾಗಿ ಈ ಗೀತೆಯನ್ನು ಕೇಳಿದ್ವಿ. ಇನ್ನು ಆಗಲೇ ನಾನು ಹೇಳ್ತಾ ಇದ್ದೆ, ಬುಕ್ಗಳಲ್ಲಿ ಸಹ ನಾವು ನೋಡದೇ ಇರುವಂಥ ಎರಾನ ನಮಗೆ ಪರಿಚಯ ಮಾಡಿಸಿದ್ದು ಫೋಟೋಗಳೇ ಅಲ್ವಾ ಅಂತ. ಯಾವ ಬುಕ್, ಅದ್ರ ಬಗ್ಗೆ ಮಾತಾಡೋಣ ಅಂತ ಹೇಳಿದ್ದೆ. ನಾವು ಬಾಲ್ಯದಲ್ಲಿ ಟೆಕ್ಸ್ಟ್ ಬುಕ್ಗಳನ್ನ ನೋಡ್ತಿದ್ದಾಗ ನಮಗೆ ಹೆಚ್ಚು ಅಟ್ರಾಕ್ಟ್ ಮಾಡ್ತಾ ಇದ್ದಿದ್ದು ಫೋಟೋಗಳು. ಹಾಗಾಗಿಯೇ ನಾವು ಟೆಕ್ಸ್ಟ್ಗಿಂತ, ಅದರಲ್ಲಿರುವಂಥ ಪದಗಳಿಗಿಂತ, ಪ್ಯಾರಾಗ್ರಾಫ್ಗಿಂತ ಚಿತ್ರಗಳನ್ನೇ ನಾವು ನೋಡ್ತಿರ್ತಿದ್ವಿ. ಯಾವುದೋ ಒಂದು ಪದ್ಯದ ಜೊತೆ ಇದ್ದಂಥ ಒಂದು ಫೋಟೋ ಆಗ್ಬೋದು, ಅಥವಾ ಪಾಠದ ಜೊತೆ ಇದ್ದಂಥ ಒಂದು ಫೋಟೋ ಆಗ್ಬೋದು. ನಮಗೆ ಈಗಲೂ ನೆನಪಿರುತ್ತೆ, ಆ ಒಂದು ಪದ್ಯದ ಹೆಸರು ಹೇಳಿದ್ರೆ ನಮಗೆ ಆ ಫೋಟೋ ತಕ್ಷಣ ಕಣ್ಮುಂದೆ ಬರುತ್ತೆ. ಹಾಗೆಯೇ ಐತಿಹಾಸಿಕ ಘಟನೆಗಳನ್ನ ಕೂಡ ನಾವು ಫೋಟೋಗಳ ಮೂಲಕನೇ ಹೆಚ್ಚು ನೆನಪಿಟ್ಕೊಳ್ಳೋದು. ಅದು ಸ್ವಾತಂತ್ರ್ಯ ಹೋರಾಟದ ಚಿತ್ರಗಳಾಗ್ಬೋದು, ಯಾವುದೋ ಒಂದು ಪ್ರಕೃತಿ ವಿಕೋಪದ ದೃಶ್ಯ ಆಗಬಹುದು, ಅಥವಾ ಚಂದ್ರನ ಮೇಲೆ ಮೊದಲ ಹೆಜ್ಜೆ ಇಟ್ಟಂಥ ಒಂದು ಫೋಟೋ ಆಗಿರಬಹುದು, ಅಥವಾ ಸಾಕಷ್ಟು ವರ್ಷಗಳ ಹಿಂದೆ ನಾವು ವರ್ಲ್ಡ್ ಕಪ್ನ ಗೆದ್ದಾಗ ತೆಗೆದಿರುವಂಥ ಫೋಟೋಗಳನ್ನ ನಾವು ಈಗ ನೋಡಿದ್ರೆ ನಮಗೆ ಆ ಚಿತ್ರಗಳು ಹಿಸ್ಟ್ರಿಯನ್ನು ತಿಳಿಸುತ್ತೆ. ಹಾಗೆ ಆ ಫೋಟೋಗಳು ನೆನಪುಗಳಾಗಿ ನಮ್ಮ ಮೈಂಡ್ನಲ್ಲಿ ಉಳಿಯುತ್ತೆ. ಫೋಟೋಗ್ರಫಿ, ಫೋಟೋಗ್ರಫರ್ಗಳ ಬಗ್ಗೆ ಮಾತಾಡುವಾಗ ನಮಗೆ ಇನ್ನೊಂದು ವಿಷಯ ನೆನಪಾಗುತ್ತೆ. ನಾವು ಟ್ರಿಪ್ಗೆ ಹೋದಾಗ ನಾವು ಕೂಡ ಫೋಟೋಗ್ರಫರೇ ಆಗಿಬಿಡ್ತೀವಿ ಅಲ್ವಾ? ಟ್ರಾವೆಲ್ ಮಾಡುವಾಗ ನಾವು ನೋಡುವಂತಹ ಸಣ್ಣ ಸಣ್ಣ ಘಟನೆಗಳಾಗಬಹುದು, ಅಥವಾ ನಮಗೆ ಸೋಜಿಗ ಅಂತ ಅನಿಸುವಂತಹ ಘಟನೆಗಳೇ ಆಗಬಹುದು, ಅದೆಲ್ಲವನ್ನು ಸೆರೆ ಹಿಡಿತೀವಿ. ಜರ್ನಿಯಲ್ಲಿ ಸಿಗುವಂತಹ ಜಾಗ ಆಗಬಹುದು, ಜನರಾಗಬಹುದು, ನಮಗೆ ವಿಶೇಷವಾಗಿ ಕಾಣಿಸಿದಾಗ ಆ ಕ್ಷಣಗಳನ್ನ ನಾವು ಕ್ಯಾಪ್ಚರ್ ಮಾಡ್ತೀವಿ. ಹಾಗೆಯೇ ಪ್ರವಾಸಿ ತಾಣದ ಫೋಟೋಗಳು, ನಮ್ಮ ಫೋಟೋಗಳು, ಹಾಗೆ ನಮ್ಮ ಕುಟುಂಬದವರ ಜೊತೆಗಿನ ನಮ್ಮ ಫೋಟೋಗಳಾಗ್ಬೋದು, ನಮ್ಮ ಸ್ನೇಹಿತರ ಜೊತೆಗೆ ನಮ್ಮ ಫೋಟೋಗಳು, ಎಲ್ಲ ಒಂದು ಖುಷಿಯ ಕ್ಷಣಗಳ ಫೋಟೋಗಳನ್ನ ನಾವು ತಗೊಳ್ತೀವಿ, ಕ್ಯಾಪ್ಚರ್ ಮಾಡ್ತೀವಿ. ಫೋಟೋಸ್ ತಗೊಳ್ಳೋದೇ ನೆನಪಿಗೆ ಅಂತ ಅಲ್ವಾ? ಹಾಗಾಗಿ ಫೋಟೋಗಳನ್ನ ತಗೊಳ್ತೀವಿ, ಯಾಕಂದರೆ ಕ್ಷಣಗಳು ಮರೆಯಾಗ್ಬಿಡತ್ತೆ, ಸಮಯ ಓಡ್ತಾ ಇರುತ್ತಲ್ವಾ? ಹಾಗಾಗಿ ಸಮಯ ಓಡೋದ್ರಿಂದ ಕ್ಷಣಗಳು ಮರೆಯಾಗ್ಬಿಡ್ಬೋದು. ಬಟ್ ಆ ಕ್ಷಣಗಳನ್ನ ನಾವು ನೆನಪುಗಳ ಮೂಲಕ ಜೀವಂತವಾಗಿಸೋದು ಫೋಟೋಗಳ ಮೂಲಕ, ಫೋಟೋಗಳನ್ನು ತೆಗೆಯೋದ್ರ ಮೂಲಕ. ಯಾಕಂದರೆ ಚಿತ್ರಗಳನ್ನ ನೋಡ್ತಾ ಇದ್ರೆ ನಮಗೆ ಏನನ್ಸುತ್ತೆ ಅಂದರೆ ಈಗಷ್ಟೇ ನಡೀತಿದ್ಯೇನೋ, ಮೊನ್ನೆಯಷ್ಟೇ ನಡೆದಿದ್ದೇನೋ ಅನ್ನೋ ಒಂದು ಫೀಲ್ ಕೊಡುತ್ತೆ ಫೋಟೋಗಳು. ಹಾಗಾಗಿ ಫೋಟೋಗಳನ್ನ ನಾವು ತಗೊಳ್ತೀವಿ, ಕ್ಯಾಪ್ಚರ್ ಮಾಡ್ತೀವಿ ನೆನಪಿಗಾಗಿ ಅಂತ, ನಾವು ಅದನ್ನು ನಮ್ಮ ಜೊತೆಗೆ ಕಾಪಾಡ್ಕೊಳ್ತೀವಿ. ಇನ್ನು ಟ್ರಿಪ್ಗೆ ಹೋದಾಗ ಜಾಸ್ತಿ ಫೋಟೋಗಳನ್ನ ತಗೊಳ್ಳೋದಕ್ಕೆ ಹೆಚ್ಚು ಜನರು ಇಷ್ಟಪಡೋದು ಅಂದರೆ ಅದು ಸನ್ರೈಸ್ ಹಾಗೆ ಸನ್ಸೆಟ್ ಫೋಟೋಗಳನ್ನ ಕ್ಯಾಪ್ಚರ್ ಮಾಡೋದಕ್ಕೆ ಇಷ್ಟಪಡ್ತಾರೆ. ಕೆಲವೊಂದು ಸ್ಥಳಗಳು ಸನ್ರೈಸ್ ಹಾಗೆ ಸನ್ಸೆಟ್ಗೆ ಬಹಳ ಪ್ರಸಿದ್ಧಿಯನ್ನು ಪಡೆದಿರುತ್ತೆ. ಸೊ ಅಂತಹ ಸ್ಥಳಕ್ಕೆ ಹೋದಾಗ ಮಿಸ್ ಮಾಡದೆ ಸನ್ರೈಸ್ ಸನ್ಸೆಟ್ ಫೋಟೋಗಳನ್ನ ಕ್ಯಾಪ್ಚರ್ ಮಾಡ್ತೀವಿ. ಆದರೆ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದರೆ, ಸೂರ್ಯೋದಯ ಸನ್ರೈಸ್ ಆದ ನಂತರ ಒಂದು ಗಂಟೆ, ಅಂದರೆ ಸೂರ್ಯ ಸನ್ರೈಸ್ ಬೆಳಿಗ್ಗೆ 6 ಗಂಟೆಗೆ ಆಯಿತು ಅಂದರೆ ಅದರ ನಂತರದ 1 ಗಂಟೆ ಅಂದರೆ 7 ಗಂಟೆ

ರಿಸೆಪ್ಷನ್ ಸಂಜೆ ಹೀಗಿದ್ರು 7 ಗಂಟೆಗೆ ರಿಸೆಪ್ಷನ್ ಅಂದರೆ ಸ್ಟೇಜ್ ಮೇಲೆ ಬರೋದು, ಕಪಲ್ ಬರೋದು 7 ಗಂಟೆ ಆಗುತ್ತೆ. ಸೊ ಅದಕ್ಕೂ ಮುನ್ನ ಫೋಟೋಶೂಟ್ ನಡೀತಾ ಇರುತ್ತಲ್ಲ, ಈ ಒಂದು ಗೋಲ್ಡನ್ ಅವರ್ನ ಆಗ ಯೂಸ್ ಮಾಡ್ಕೊಳ್ತಾರೆ ಫೋಟೋಗ್ರಾಫರ್ಗಳು. ಹಾಗಾಗಿನೇ ಕಪಲ್ ಶೂಟ್ನ ಸಂಜೆ 5 ರಿಂದ ಅಥವಾ 5:30 ರಿಂದ 6:30 ಒಳಗಡೆ ಪ್ಲ್ಯಾನ್ ಮಾಡ್ಕೊಳ್ತಾರೆ. ಗೋಲ್ಡನ್ ಅವರ್ ಲೈಟಿಂಗ್ ಕಪಲ್ ಅವ್ರಿಗೆ ಅವರ ಒಂದು ಸುಂದರ ಚಿತ್ರಗಳಿಗೆ ಅಂತ ಅವರು ಫೋಟೋಶೂಟ್ನ ಮಾಡಿಸ್ತಾ ಇರ್ತಾರೆ. ಅಂತಹ ಸಮಯದಲ್ಲಿ ಈ ಗೋಲ್ಡನ್ ಅವರ್ ಲೈಟಿಂಗ್ನಿಂದ ವಧುವರರ ಮುಖದಲ್ಲಿ ಮತ್ತಷ್ಟು ಕಾಂತಿ ಮಿನಿಗ್ಲಿ, ಹಾಗೆ ಆ ಒಂದು ಕೆಂಪು ಬಣ್ಣ, ಮೊದಲೇ ವಧುವರರು ಮದುವೆ ಅಂದರೆ ಕೆಂಪಾಗಿರ್ತಾರೆ, ಅವರ ಮುಖ ಕೆಂಪಾಗಿರುತ್ತೆ. ಸೊ ಈ ಒಂದು ಕೆಂಪು ಬಣ್ಣ ಮತ್ತಷ್ಟು ಅವರ ಮುಖವನ್ನು ಕೆಂಪಾಗಿಸ್ಲಿ ಅನ್ನೋ ಕಾರಣಕ್ಕೆ ವೆಡ್ಡಿಂಗ್ ಫೋಟೋಗ್ರಾಫರ್ಗಳು ಈ ಗೋಲ್ಡನ್ ಅವರ್ ಲೈಟಿಂಗ್ನ ಆಯ್ಕೆ ಮಾಡಿಕೊಳ್ತಾರೆ ಅಂತ ಹೇಳ್ತಾರೆ. ಮತ್ತಷ್ಟು ಮಾತಾಡೋಣ ಫೋಟೋಗ್ರಫಿಯ ಬಗ್ಗೆ. ಈಗ ಶೈಲು ಚಿತ್ರದ ಟೈಟಲ್ ಟ್ರ್ಯಾಕ್ ಮೂಡಿ ಬರ್ತಾ ಇದೆ, ಕೇಳ್ತಾ ಇರಿ. ಇದು ಸೇಫ್ ಡ್ರೈವ್ನ ಗಾನ ಬಜಾನಾ.

0: ಮಾಡಲಿಲ್ಲ ಅಂದರೆ ನಮ್ಮ ಮಾತು ಕಂಪ್ಲೀಟ್ ಆಗೋದೇ ಇಲ್ಲ ಅಲ್ವಾ. ಯಾಕಂದರೆ ಕ್ಯಾಮ್ರಾ ಮೂಲಕನೇ ಚಿತ್ರಗಳನ್ನ ಸೆರೆ ಹಿಡಿಯೋದು. ಹಾಗಾಗಿ ಕ್ಯಾಮ್ರಾ ಇಲ್ಲಿ ಮುಖ್ಯವಾದ ವಿಷಯ ಆಗಿರುತ್ತೆ. ನಮಗೆಲ್ರಿಗೂ ಗೊತ್ತಿರೋ ಹಾಗೆ ಸಾಕಷ್ಟು ಹೈ ಕ್ವಾಲಿಟಿ ಕ್ಯಾಮ್ರಾಗಳು ಈಗ ಸಿಗುತ್ತೆ. ಆದರೆ ಮುಂಚೆ ಕ್ಯಾಮ್ರಾಗಳು ಯಾರೋ ಒಬ್ಬರ ಹತ್ರ ಇರ್ತಿತ್ತು, ಎಲ್ಲೋ ಒಬ್ಬರ ಮನೆಯಲ್ಲಿ ಇರ್ತಿತ್ತು. ಆದರೆ ಈಗ ಎಲ್ಲರ ಕೈನಲ್ಲೂ ಕ್ಯಾಮ್ರಾಗಳು ಇದ್ದೇ ಇದೆ. ಹೇಗೆ ಅಂದರೆ ಸ್ಮಾರ್ಟ್ಫೋನ್ಗಳ ಮೂಲಕ. ಇನ್ನು ಒಳ್ಳೆ ಫೋಟೋ ಬೇಕು ಅಂತ ಅಂದರೆ ನಮ್ಮ ಹತ್ರ ಒಂದು ಒಳ್ಳೆ ಕ್ಯಾಮ್ರಾ ಇದೆ ಅಂದರೆ ಸಾಕಾಗೋದಿಲ್ಲ. ಆ ಕ್ಯಾಮ್ರಾದಲ್ಲಿ ಒಂದಷ್ಟು ಒಳ್ಳೆ ಫೋಟೋಗಳನ್ನ ತೆಗೆಯುವಂಥ ಟ್ರಿಕ್ಸ್ ಅಥವಾ ಟೆಕ್ನಿಕ್ ಏನಿರುತ್ತೆ ಅದು ನಮಗೆ ಗೊತ್ತಿರಬೇಕು. ಯಾಕಂದರೆ ನೆರಳು ಬೆಳಕಿನ ಆಟ ಫೋಟೋಗಳನ್ನ ತೆಗೆಯೋದು. ಹಾಗಾಗಿ ಫೋಟೋಗ್ರಫಿಯಲ್ಲಿ ಕೋರ್ ಟೂಲ್ಸ್ ಅಂತ ಅಂದರೆ ಅದು ಬೆಳಕು ಹಾಗೆ ನೆರಳು. ಈ ಟೂಲ್ಸ್ಗಳಾಗಿರ್ಬಹುದು, ಅದರ ಜೊತೆಗೆ ಮತ್ತಷ್ಟು ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಇರುತ್ತೆ ಫೋಟೋಗ್ರಫಿಯಲ್ಲಿ. ಅದೆಲ್ಲವನ್ನು ನಾವು ಸರಿಯಾಗಿ ಗಮನಿಸಿದಾಗ ನಮಗೆ ಒಂದು ಒಳ್ಳೆ ಫೋಟೋ ತೆಗೆಯೋದಕ್ಕೆ ಸಾಧ್ಯ ಆಗುತ್ತೆ. ಮತ್ತಷ್ಟು ಮಾತಾಡೋಣ ಫೋಟೋಗ್ರಫಿಯ ಕುರಿತು. ಹಾಗೆ ನಿಮ್ಮ ಸಂದೇಶಗಳು ಸಹ ಬರ್ತಾಯಿದೆ, ಬರ್ತಾ ಇರಲಿ. ನಿಮ್ಮೆಲ್ಲರ ಸಂದೇಶಗಳನ್ನ ಕಾರ್ಯಕ್ರಮದ ಕೊನೆಯಲ್ಲಿ ನೋಡ್ತೀನಿ. ಈಗ ಸಮಯ ಆಗಿದೆ 7:22. ಈಗ ಕೇಳಿ ಕಾರ್ಯಕ್ರಮ ಕಗ್ಗದ ಸಿರಿ.
1: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಸಂಚಾರ ಸಂಚಾರ ಮುಖದ ಮುಂದಕಪಾರ ಗೋಚರಿಪುದೇನದಕ್ಕೆ ತಲೆಯ ಹಿಂದಣದು ಲೋಚನದ ಸಂಚಾರ ಮುಖದ ಮುಂದಕಪಾರ ಗೋಚರಿಪುದೇನದಕ್ಕೆ ತಲೆಯ ಹಿಂದಣದು ಪ್ರಾಚೀನ ಹೊರತು ಸ್ವತಂತ್ರ ನೀಂ ಸಾಂತವದು ಚಾಚು ಮುಂದಕ್ಕೆ ಮನವ ಮಂಕುತಿಮ್ಮ ಪ್ರಾಚೀನ ಹೊರತು ಸ್ವತಂತ್ರ ನೀಂ ಸಾಂತವದು ಚಾಚು ಮುಂದಕ್ಕೆ ಮನವ ಮಂಕುತಿಮ್ಮ

ನಾವು ಮತ್ತಷ್ಟು ಉನ್ನತಿಯೆಡೆಗೆ ಹೋಗಬೇಕು ಅಂತ ಬಯಸೋದು ಸರಿಯೇ, ತಪ್ಪೇನಲ್ಲ. ಆದರೆ ಹಿಂದೆ ಮಾಡಿದ ಪಾಪಕರ್ಮದ ನೆನಪು ಪರಿಣಾಮ ನಮ್ಮನ್ನು ಸದಾ ಕಾಡ್ತಿರತ್ವೆ ಸಹಜ. ಆದರೆ ಗುಂಡಪ್ಪನವರು ಒಂದು ಕಡೆ ಹೇಳ್ತಾರೆ, ವಿಸ್ತಾರದಲ್ಲಿ ಬಾಳು, ವೈಶಾಲ್ಯದಿಂಬಾಳು, ಕತ್ತಲೆಯ ಮೊಡಕು ಮೂಲೆಗಳ ಸೇರದಿರು ಅಂತಂತಾರೆ. ಅಂದರೆ ಅದೆಲ್ಲದರ ಅರ್ಥ ಏನು ಅಂದರೆ, ಮುಖದ ಮೇಲೆ ಕಣ್ಣಿದೆ, ಎಷ್ಟು ದೂರಕ್ಕೆ ದೃಷ್ಟಿ ಹರಿಸೋದಕ್ಕೆ ಸಾಮರ್ಥ್ಯ ಇದೆಯೋ ಅದಕ್ಕೆ ಅಷ್ಟೂ ಅಪಾರವಾದ ವ್ಯವಸ್ಥೆ ಇದೆ. ಬೆನ್ನು ಹಿಂದಿಂದು ಅದು ಕಾಣಿಸೋಲ್ಲ ಕಣ್ಣಿಗೆ, ನಮ್ಮ ಬೆನ್ನು ಹಿಂದೆ ಏನಾಗ್ತಿದೆ ಅಂತ ಗೊತ್ತಾಗಲ್ಲ. ಹಾಗೇನೆ ನೆನಪುಗಳು ಕೂಡ, ಹಿಂದೆ ನಾವು ಮಾಡಿದ ಕರ್ಮಫಲವನ್ನು ನಾವು ಇವಾಗ ಅನುಭವಿಸ್ತಾ ಇದ್ದೇವೆ, ಇರಲಿ, ಈಗಲಾದರೂ ಒಳ್ಳೆ ಕೆಲಸ ಮಾಡೋಣ, ಉತ್ತಮವಾದ ಕೆಲಸ ಮಾಡೋಣ, ನಮ್ಮ ಉತ್ತಮ ಕಾರ್ಯಗಳು ಮುಂದಾದರೂ ಒಳ್ಳೆಯದಕ್ಕೆ ಕಾರಣ ಆಗುತ್ತವೆ. ನಮಗಾಗಲಿಲ್ಲಪ್ಪ, ಬೇರೆಯವ್ರಿಗಾದರೂ ಒಳ್ಳೆಯದಾಗುತ್ತಲ್ಲ, ಆಗಲಿ. ಹೀಗಾಗಿ ಪ್ರಾಚೀನ ಕರ್ಮಗಳನ್ನು ಬಿಟ್ಟು ನಾವು ದೂರ ನಿಂತ್ಕೊಂಡ್ಬಿಟ್ರೆ ನಾವು ಸ್ವತಂತ್ರರು. ಪ್ರಾಚೀನ ಹೊರತು ಸ್ವತಂತ್ರ ನೀಂ ಅಂತಾರೆ ತಿಮ್ಮಗುರು. ಉತ್ತಮವಾದ ಕಾರ್ಯವನ್ನು ಮಾಡೋದಕ್ಕೆ ನಾವೆಲ್ಲರೂ ಸಮರ್ಥರೇ, ನಮ್ಮಲ್ಲಿ ದೈವಶಕ್ತಿ ಇದೆ. ಉತ್ಸಾಹಂ ಸಾಹಸಂ ಧೈರ್ಯಂ ಬುದ್ಧಿಶಕ್ತಿ ಪರಾಕ್ರಮಂ ಷಡೇಯತೆ ಯತ್ರ ವರ್ತಂತೆ ತತ್ರ ದೈವಂ ಪ್ರಸೀದತಿ ಅನ್ನೋ ಒಂದು ಮಾತಿದೆ. ಉತ್ಸಾಹ ಸಾಹಸ ಧೈರ್ಯ ಬುದ್ಧಿ ಶಕ್ತಿ ಪರಾಕ್ರಮ, ಈ ಆರು ಗುಣ ಯಾರ ಹತ್ರ ಇರುತ್ತೆ ಅವರೆಲ್ಲರೂ ದೇವರೇ. ಅಂದರೆ ನಾವೆಲ್ಲರೂ ನಮಗೆ ದೇವರೇನೆ. ಹಾಗಾಗಿ ದೇವ್ರ ಕೆಲಸ ಏನೋ ಒಳ್ಳೇದು ಮಾಡೋದು. ಹೀಗಾಗಿ ನಮ್ಮ ಮನಸ್ಸು ಒಳ್ಳೆಯದನ್ನು ಮಾಡೋದಕ್ಕೆ ವಿಸ್ತಾರವಾಗಲಿ ಮುಂದಾಗಲಿ ಕತ್ತಲೆಯ ಮೊಡಕು ಮೂಲೆಗಳನ್ನು ಸೇರದೆ ವಿಸ್ತಾರವಾದಂಥ ಬೆಳಕಿನ ಕಡೆಗೆ ನಾವು ಹೋಗೋಣ, ನಮ್ಮ ಜೊತೆಯಲ್ಲಿ ಇರೋರನ್ನೂ ಕರ್ಕೊಂಡು ಹೋಗೋಣ ಅಂತ ಹೇಳ್ತಾ ಇದ್ದಾರೆ ಡಿ ವಿಜಿಯವರು.

ಕರುಣೆಯ ನಡಿಗೆಯಲಿ ಮೇರುವಿನ ಗುರಿಯಿರಲಿ. ಮೇರುವನು ಮರೆತಂದೆ ನಾರಕಕ್ಕೆ ದಾರಿ. ಧಾರುಣಿಯ ನಡಿಗೆಯಲಿ ಮೇರುವಿನ ಗುರಿಯಿರಲಿ. ಮೇರುವನು ಮರೆತಂದೆ ನಾರಕಕ್ಕೆ ದಾರಿ. ದೂರವಾದೊಡದೇನು ಕಾಲು ಕುಂಟಿರಲೇನು ಊರ ನೆನಪೇ ಬಲವೋ ಮಂಕುತಿಮ್ಮ. ದೂರವಾದೊಡದೇನು ಕಾಲು ಕುಂಟಿರಲೇನು ಊರ ನೆನಪೇ ಬಲವೋ ಮಂಕುತಿಮ್ಮ.

0: ದಾರುಣಿಯ ನಡಿಗೆಯಲ್ಲಿ ಮೇರುವಿನ ಗುರಿ ಇರಲಿ. ಎಂಥ ಒಳ್ಳೆಯ ವಾಕ್ಯ ಇದು. ಅಲ್ಲಿರುವುದು ನಮ್ಮನೆ, ನಾವಿಲ್ಲಿರುವುದು ಸುಮ್ಮನೆ ಅಂತನ್ನೋ ಮಾತಿದೆ. ನಮ್ಮನೆ ನಮ್ಮೂರು ಎಷ್ಟೇ ದೂರವಿರಲಿ, ಏನೇ ಅಡೆತಡೆ ಇರಲಿ, ಹೋಗಲೇಬೇಕು, ಹೋಗ್ತೇವೆ. ಹೆತ್ತ ತಾಯಿ ಜನ್ಮ ಕೊಟ್ಟ ನಾಡು ಮರೆತು ಜೀವಿಸಬಹುದೇ? ನಾವೆಲ್ಲ ಸಹಪಥಿಕರು, ಪ್ರವಾಸಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೇವೆ. ಪ್ರವಾಸದ ಜಾಗ ಎಷ್ಟೇ ಆಗಲಿ ನಮ್ಮದಲ್ಲ, ಸಂತೆ ದಾರಿ ಹಿಂದೆ ಮುಂದೆ ಅಂತನ್ನೋ ಮಾತನ್ನು ಕೇಳಿದ್ದೇವೆ. ನಮ್ಮ ನಮ್ಮ ವ್ಯಾಪಾರ ಮುಗಿಸಿದ ತಕ್ಷಣ ನಮಗಿಲ್ಲೇನು ಕೆಲಸ? ಹಾಗಂತಲೇ ಈ ದಾರುಣಿ ಭೂಮಿಯಲ್ಲಿ ನಾವೆಷ್ಟೇ ನಡೆದಾಡಿದ್ರು, ಮೆರೆದಾಡಿದ್ರು, ನಾನೇ ನಮ್ಮೂರಿಗೆ ಪಾಳೆಗಾರ ಅಂತಂದುಕೊಂಡ್ರು, ಮನುಷ್ಯತ್ವದಿಂದ ದೈವತ್ವಕ್ಕೇರೋ ಅಂಥ ಮನಸ್ಸಿರಬೇಕು, ಆಸೆ ಇರಬೇಕು. ಆ ಮೇರುವನು ಮರೆತಂದೆ ನಾರಕಕ್ಕೆ ದಾರಿ. ಎಂಥ ಒಳ್ಳೆ ಮಾತು. ಹಾಗಾಗಿ ಎಷ್ಟೇ ನಾವು ಮೆರೆದಾಡಿದ್ರೂ ಆ ದೈವತ್ವಕ್ಕೇರೋ ಆಸೆ ಇಲ್ಲದೆ ಹೋದರೆ ಅದು ವ್ಯರ್ಥವಾದ ಬದುಕು. ಉನ್ನತವಾದ ಉದ್ದೇಶದ ಕಡೆಗೆ ನಡೆಯದಿದ್ದರೆ ಏನೂ ಫಲವಿಲ್ಲ. ಆ ಉನ್ನತ ಗುರಿಯನ್ನು ಮರೆತು ಬಿಟ್ಟರೆ ಅಂಥವನ ಜೀವನ ವ್ಯರ್ಥ, ಅದು ನರಕದ ದಾರಿ ಕೂಡ ಹೌದಂತೆ. ಅಂದರೆ ಕಷ್ಟ ಪರಂಪರೆಗಳನ್ನು, ಕೆಳಮಟ್ಟದ ಬದುಕನ್ನು ಅನುಭವಿಸಲೇಬೇಕು. ಹಾಗಾಗಿ ನಡಿಗೆ ಭೂಮಿಯ ಮೇಲೆ ಆಗಿದ್ದರೂ ದೃಷ್ಟಿ ಯಾಕೆ ತಲೆ ಮೇಲೆ ಮುಖದ ಮೇಲೆ ಇಟ್ಟಿದ್ದಾನೆ ಅಂದರೆ ಅದು ಉನ್ನತವಾಗಿರಲಿ, ನಮ್ಮ ವ್ಯಕ್ತಿತ್ವ ಉನ್ನತವಾಗಿರಲಿ, ಅರಳಲಿ, ಅದು 10 ಜನಕ್ಕೆ ದಾರಿಯನ್ನು ತೋರಿಸಲಿ. ಆಗ ನಮ್ಮ ಊರನ್ನು ನಾವು ಹಿಡಿದು ನಾವು ಎಲ್ಲಿಗೆ ಬೇಕಾದರೂ ಹೋಗ್ಬೋದು, ನಮ್ಮ ಊರಿನ ಕಡೆ ನಮ್ಮ ಪ್ರಯಾಣ ಸಾಗಲಿ ಅಂತ ಇದ್ದಾರೆ ತಿಮ್ಮಗುರು.
1: ಕಗ್ಗದ ಸಿರಿ, ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ.

0: ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಎಂಆರ್ ಶ್ರೀನಿಧಿ, ವ್ಯಾಖ್ಯಾನ ಎಚ್ಎಸ್ ಶ್ರೀರಾಮಕೃಷ್ಣ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್, ಕಗ್ಗದ ಸಿರಿ.
1: ಇದುವರೆಗೆ ಕಗ್ಗದ ಸಿರಿ ಕಾರ್ಯಕ್ರಮವನ್ನ ಕೇಳಿದ್ರಿ.
2: ವಿವಿಧ ಭಾರತಿ 102.9 ಎಫ್ಎಂ.
3: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.

ನೀವು ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಸ್ಟುಡಿಯೋ ಸಮಯ ಸರಿಯಾಗಿ 7:32:32 ಗಾನ ಭಜನಾ ಕಾರ್ಯಕ್ರಮದಲ್ಲಿ ನಾವಿವತ್ತು ವಿಶ್ವ ಫೋಟೋಗ್ರಫಿ ದಿನ ಆಗಿರೋದ್ರಿಂದ ಫೋಟೋಗ್ರಫಿಯ ಕುರಿತು ಮಾತಾಡ್ತಾ ಇದ್ವಿ. ಹಾಗೆ ಫೋಟೋಗ್ರಫಿಯಲ್ಲಿ ಮುಖ್ಯವಾದ ಟೂಲ್ಸ್, ಕೋರ್ ಟೂಲ್ಸ್ ಅಂತ ಅಂದರೆ ಅದು ಬೆಳಕು ಮತ್ತು ನೆರಳು ಅಂತ ಆಗಲೇ ಹೇಳ್ತಾ ಇದ್ದೆ. ಬೆಳಕು ಲೈಟ್ ಒಂದು ಸಬ್ಜೆಕ್ಟ್ನ ಅಥವಾ ಒಂದು ವಿಷಯವನ್ನು ರಿವೀಲ್ ಮಾಡಿದ್ರೆ, ನೆರಳು ಆ ಒಂದು ಸಬ್ಜೆಕ್ಟ್ಗೆ ಒಂದು ಆಕಾರವನ್ನು, ಆಳವನ್ನು, ಹಾಗೆ ಭಾವನೆಯನ್ನು ಕೊಡುತ್ತೆ. ಸೊ ನೆರಳು ಬೆಳಕು ಎರಡೂ ಸೇರಿದಾಗ ಯಾವುದೇ ಒಂದು ಫ್ಲ್ಯಾಟ್ ಆಗಿರುವಂಥ ಒಂದು ಚಿತ್ರ ಆಗ್ಬೋದು, ಒಂದು ಆರ್ಡಿನರಿ ಸೀನ್ ಆಗ್ಬೋದು, ಅದು ಒಂದು 3-dimensional ಸ್ಟೋರಿಯಾಗಿ ಕನ್ವರ್ಟ್ ಆಗುತ್ತೆ. ಸೊ ಇದರ ಜೊತೆ ಇನ್ನೆಲ್ಲ ಏನೇನು ಬೇಕಾಗುತ್ತೆ ಒಂದು ಫೋಟೋ ಚೆನ್ನಾಗಿ ಬರಬೇಕು ಅಂತ ನೋಡ್ತಾ ಹೋದರೆ, ಮೊದಲು ನಮಗೆ ನೆನಪಾಗೋದೆ ಫ್ರೇಮಿಂಗ್, ಒಂದು ಚಿತ್ರದ ಚೌಕಟ್ಟು ಅಥವಾ ಬಾರ್ಡರ್ ಅಂತ ಹೇಳ್ತೀವಲ್ಲ ಅದು. ಹಾಗೆ ಬ್ಯಾಲೆನ್ಸ್, ಫೋಟೋದಲ್ಲಿ ಕಲರ್ ಬ್ಯಾಲೆನ್ಸ್ ಆಗಿರ್ಬೋದು, ಲೈಟ್ ಬ್ಯಾಲೆನ್ಸ್ ಆಗಿರ್ಬೋದು, ಹಾಗೇ ಆ್ಯಂಗಲ್ ಕೂಡ ಸೇರಿಕೊಳ್ಳುತ್ತೆ. ಇದು ಕೂಡ ಇವೆಲ್ಲವೂ ಟೆಕ್ನಿಕಲ್ ಆಸ್ಪೆಕ್ಟ್ಸ್. ಚಿತ್ರ ಚೆನ್ನಾಗಿ ಬರಬೇಕು ಅಂದರೆ ಇವೆಲ್ಲವೂ ಸಹ ಕಾರಣ ಆಗುತ್ತೆ. ಸೊ ಇದೆಲ್ಲ ಸೇರ್ತು ಅಂದರೆ ಒಂದು ಸುಂದರವಾದ ಚಿತ್ರ ನಮಗೆ ಸಿಗುತ್ತೆ. ಅದಕ್ಕೇ ಒಬ್ಬೊಬ್ಬರು ತೆಗೆಯುವಂಥ ಫೋಟೋ ಒಂದೊಂದು ಥರ ಕಾಣಿಸುತ್ತೆ. ಅಂದರೆ ಫೋಟೋ ಕಂಪೋಸಿಷನ್, ಈಗ ಮಾತಾಡಿದಂಥ ಒಂದಷ್ಟು ಆಸ್ಪೆಕ್ಟ್ಗಳಾಗಿರ್ಬೋದು, ಅವರ ಒಂದು ಪರ್ಸ್ಪೆಕ್ಟಿವ್ ಆಗಿರ್ಬೋದು, ಇದೆರಡು ಬೇರೆ ಬೇರೆ ಆಗಿದ್ದಾಗ ಬೇರೆ ಬೇರೆ ರೀತಿಯ ಫೋಟೋಗಳು ನಮಗೆ ಸಿಗುತ್ತೆ. ಅಥವಾ ಕಂಪೋಸಿಷನ್ ಒಂದೇ ಆಗಿದ್ದು ಪರ್ಸ್ಪೆಕ್ಟಿವ್, ನಾವು ನೋಡುವಂಥ ದೃಷ್ಟಿಕೋನನೇ ಚೇಂಜ್ ಆಗಿದ್ದಾಗ ಆಗಲೂ ಸಹ ಫೋಟೋಗಳು ಬೇರೆ ಬೇರೆ ರೀತಿ ಬರುವಂಥ ಸಾಧ್ಯತೆಗಳು ಇರುತ್ತೆ. ಮತ್ತಷ್ಟು ಮಾತಾಡೋಣ. ಹಾಗೆ ನಿಮ್ಮೆಲ್ಲರ ಸಂದೇಶಗಳನ್ನ ಸಹ ನೋಡುವುದು ಇನ್ನೂ ಬಾಕಿ ಇದೆ, ಯಾಕಂದರೆ ಬಹಳಷ್ಟು ಸಂದೇಶಗಳು ಬಂದಿವೆ ಫೋಟೋಗ್ರಫಿ ಬಗ್ಗೆ. ನೀವು ಕೂಡ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನ ಹಂಚ್ಕೊಳ್ತಾ ಇದ್ದೀರಾ. ಎಲ್ಲರ ಸಂದೇಶಗಳು ಬರಲಿ, ಎಲ್ಲರ ಸಂದೇಶಗಳನ್ನ ಒಟ್ಟಾಗಿ ಸೇಫ್ ಡ್ರೈವ್ ಕಾರ್ಯಕ್ರಮದ ಕೊನೆಯಲ್ಲಿ ನೋಡ್ತೀನಿ ಸ್ನೇಹಿತರೆ. ಸಮಯ ಇನ್ನೇನು 7:34:30 ಇದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಕನ್ನಡದಲ್ಲಿ ವಾರ್ತಾ ಪ್ರಸಾರ ಇರುತ್ತೆ. ಅದಾದ ನಂತರ ಗಾನ ಭಜನ ಕಾರ್ಯಕ್ರಮದಲ್ಲಿ ಮತ್ತೆ ನಮ್ಮ ಭೇಟಿ. ಫೋಟೋಗ್ರಫಿಯ ಕುರಿತು ನಿಮ್ಮ ಸಂದೇಶಗಳನ್ನ ನೋಡುವಂತಹ ಸಮಯ ಅದಾಗಿರುತ್ತೆ. ಸೊ ಸ್ಟೇ ಟ್ಯೂನ್ ಟು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು: 13,041 ಕೋಟಿ ರೂಪಾಯಿ ಮೌಲ್ಯದ ರೈಲ್ವೆ ಮತ್ತು ರಸ್ತೆ ಯೋಜನೆಗಳಿಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಭವಿಷ್ಯದಲ್ಲಿ ಪ್ರಶ್ನೆಪತ್ರಿಕೆ ಸೋರಿಕೆ ತಡೆಯಲು ಶಾಶ್ವತ ಪರೀಕ್ಷಾ ನಿರ್ವಹಣಾ ವ್ಯವಸ್ಥೆ ಬಲಪಡಿಸುವ ಅಗತ್ಯವಿದೆ, ಸುಪ್ರೀಂಕೋರ್ಟ್ ಅಭಿಮತ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಚಿತ ಆನ್ಲೈನ್ ತರಬೇತಿ ಉಪಕ್ರಮ ಅನುಷ್ಠಾನ ಪರಿಶೀಲಿಸಿದ ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ. ಟೆಸ್ಟ್ ಕ್ರಿಕೆಟ್: ಶ್ರೀಲಂಕಾ ವಿರುದ್ಧ ಭಾರತ ತಂಡಕ್ಕೆ ಗೆಲುವು, ಹಾಗೂ ಎಫ್

0: ಸ್ಪೈಹ್ಯಾಚ್ ವಿಶ್ವಕಪ್ ಹಾಕಿ ಭಾರತ ಪಾಕಿಸ್ತಾನ ನಡುವಿನ ಪಂದ್ಯ ಪ್ರಗತಿಯಲ್ಲಿ. ವಾರ್ತೆಗಳ ವಿವರ. ನಾಲ್ಕು ರೈಲ್ವೆ ಯೋಜನೆಗಳು ಮತ್ತು ಒಂದು ಹೆದ್ದಾರಿ ಯೋಜನೆ ಸೇರಿದಂತೆ ಐದು ಯೋಜನೆಗಳಿಗೆ ಕೇಂದ್ರ ಸಚಿವ ಸಂಪುಟ ಇಂದು ಅನುಮೋದನೆ ನೀಡಿದೆ. ನವದೆಹಲಿಯಲ್ಲಿ ಇಂದು ನಡೆದ ಸಚಿವ ಸಂಪುಟ ಸಭೆಯ ನಂತರ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್, ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಕೇಂದ್ರ ಸಚಿವ ಸಂಪುಟ ಇಂದು 13,041 ಕೋಟಿ ರೂಪಾಯಿ ಮೌಲ್ಯದ ಯೋಜನೆಗಳಿಗೆ ಅನುಮೋದನೆ ನೀಡಿದೆ ಎಂದು ತಿಳಿಸಿದರು. ರೈಲ್ವೆಯ ನಾಲ್ಕು ಮಲ್ಟಿಟ್ರ್ಯಾಕ್ ಯೋಜನೆಗಳು ಪಶ್ಚಿಮ ಬಂಗಾಳ, ಒಡಿಶಾ, ತಮಿಳುನಾಡು ಮತ್ತು ಆಂಧ್ರಪ್ರದೇಶದಾದ್ಯಂತ 8 ಜಿಲ್ಲೆಗಳನ್ನು ಒಳಗೊಳ್ಳಲಿವೆ. ಈ ಯೋಜನೆಗಳು ಖರಗ್ಪುರ ಭದ್ರಕ್ ನಾಲ್ಕನೇ ಮಾರ್ಗ, ಭದ್ರಕ್ ಹರಿದಾಸ್ಪುರ ನಾಲ್ಕನೇ ಮಾರ್ಗ, ಗುಮ್ಮಿಡಿಪುಂಡಿ ಗುಡೂರು ಮೂರನೇ ಮತ್ತು ನಾಲ್ಕನೇ ಮಾರ್ಗ ಹಾಗೂ ಕಟಕ್ ಪರ್ದೀಪ್ ಮೂರನೇ ಮತ್ತು ನಾಲ್ಕನೇ ಮಾರ್ಗಗಳು ಸೇರಿವೆ. ಇದರಿಂದ ಭಾರತೀಯ ರೈಲ್ವೆ ಜಾಲಕ್ಕೆ ಸುಮಾರು 410 ಕಿಲೋಮೀಟರ್ಗಳು ಸೇರ್ಪಡೆಯಾಗಲಿವೆ ಎಂದು ವಿವರಿಸಿದರು. ಒಟ್ಟು 9,450 ಕೋಟಿ ರೂಪಾಯಿಗಳ ಅಂದಾಜು ವೆಚ್ಚದೊಂದಿಗೆ ಯೋಜನೆಗಳನ್ನು 2030-31 ವೇಳೆಗೆ ಪೂರ್ಣಗೊಳಿಸಲು ನಿರ್ಧರಿಸಲಾಗಿದೆ ಎಂದು ಅವರು ಮಾಹಿತಿ ನೀಡಿದರು. ಇದೇ ವೇಳೆ ಬಿಹಾರದಲ್ಲಿ NH-22 ಮುಜಫರ್ಪುರ ಸೀತಾಮರ್ಹಿ ಸೋನಾಬಾರ್ಸ್ ವಿಭಾಗವನ್ನು 4 ಪಥಗಳ ಗುಣಮಟ್ಟಕ್ಕೆ ಮೇಲ್ದರ್ಜೆಗೇರಿಸಲು ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. 82.57 ಕಿಲೋಮೀಟರ್ ಯೋಜನೆಯನ್ನು ಹೈಬ್ರಿಡ್ ಮಾದರಿಯಲ್ಲಿ 3,590 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಬಂಡವಾಳ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲಾಗುವುದು ಎಂದು ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದರು. ಭವಿಷ್ಯದಲ್ಲಿ ಪ್ರಶ್ನೆಪತ್ರಿಕೆ ಸೋರಿಕೆ ತಡೆಯಲು ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ NTAಯನ್ನು ಸುರಕ್ಷಿತ ಮೂಲಸೌಕರ್ಯ, ಮೀಸಲು ಪರೀಕ್ಷಾ ಕೇಂದ್ರಗಳು, ಸೈಬರ್ ಭದ್ರತಾ ವ್ಯವಸ್ಥೆ ಹಾಗೂ ಶಾಶ್ವತ ಪರೀಕ್ಷಾ ನಿರ್ವಹಣಾ ವ್ಯವಸ್ಥೆಯೊಂದಿಗೆ ಬಲಪಡಿಸುವ ಅಗತ್ಯವಿದೆ ಎಂದು ಸುಪ್ರೀಂಕೋರ್ಟ್ ಇಂದು ಪುನರುಚ್ಚರಿಸಿದೆ. ನೀಟ್ UG 2026 ಪ್ರಶ್ನೆಪತ್ರಿಕೆ ಸೋರಿಕೆಗೆ ಸಂಬಂಧಿಸಿದ ಅರ್ಜಿಗಳ ವಿಚಾರಣೆ ನಡೆಸಿದ ನ್ಯಾಯಾಲಯ ಕೆ ರಾಧಾಕೃಷ್ಣನ್ ಸಮಿತಿಯ ಶಿಫಾರಸುಗಳನ್ನು ಜಾರಿಗೊಳಿಸಲು ಕೈಗೊಂಡಿರುವ ಕ್ರಮಗಳ ಕುರಿತು ಪ್ರಮಾಣಪತ್ರ ಸಲ್ಲಿಸುವಂತೆ ಕೇಂದ್ರ ಶಿಕ್ಷಣ ಸಚಿವಾಲಯದ ಕಾರ್ಯದರ್ಶಿಗೆ ನಿರ್ದೇಶನ ನೀಡಿದೆ. ತಾಂತ್ರಿಕ ಬದಲಾವಣೆಗಳಿಗೆ ಹೊಂದಿಕೊಳ್ಳುವ ಹಾಗೂ ಅಗತ್ಯ ಪರಿಣತಿಯನ್ನು ಉಳಿಸಿಕೊಳ್ಳುವ ಸಾಮರ್ಥ್ಯವಿರುವ ಸದೃಢ ಪರೀಕ್ಷಾ ಸಂಸ್ಥೆಯನ್ನು ದೇಶದಲ್ಲಿ ರೂಪಿಸುವುದು ನ್ಯಾಯಾಲಯದ ಉದ್ದೇಶವಾಗಿದೆ ಎಂದು ತಿಳಿಸಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವ ಯುವಕರಿಗೆ ಉಚಿತ ಆನ್ಲೈನ್ ತರಬೇತಿ ನೀಡುವ ಪ್ರಧಾನಮಂತ್ರಿಯವರ ಉಪಕ್ರಮದ ಅನುಷ್ಠಾನವನ್ನು ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಇಂದು ಪರಿಶೀಲಿಸಿದರು. ಈ ವೇಳೆ ಉನ್ನತ ಶಿಕ್ಷಣ ಇಲಾಖೆಯ ಹಿರಿಯ ಅಧಿಕಾರಿಗಳಿಂದ ಅವರು ಮಾಹಿತಿ ಪಡೆದರು. ಆನ್ಲೈನ್ ತರಬೇತಿಯು ದೇಶಾದ್ಯಂತ ವಿದ್ಯಾರ್ಥಿಗಳಿಗೆ ಪ್ರವೇಶಿಸಬಹುದಾದ ಉತ್ತಮ ಗುಣಮಟ್ಟದ ಕಲಿಕಾ ವಿಷಯ, ತಜ್ಞರ ಮಾರ್ಗದರ್ಶನ ಮತ್ತು ರಚನಾತ್ಮಕ ತಯಾರಿ ತಂತ್ರಗಳನ್ನು ನೀಡುವ ಮೂಲಕ ದೃಢವಾದ ರಾಷ್ಟೀಯ ವೇದಿಕೆಯನ್ನು ನಿರ್ಮಿಸುವತ್ತ ಗಮನ ಹರಿಸುತ್ತದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ತಂತ್ರಜ್ಞಾನ, ಮಾಧ್ಯಮ, ಅರ್ಥವ್ಯವಸ್ಥೆ ಮತ್ತು ಸಾರ್ವಜನಿಕ ನೀತಿ ಕ್ಷೇತ್ರಗಳು ವೇಗವಾಗಿ ಬದಲಾಗುತ್ತಿವೆ ಎಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಹೇಳಿದ್ದಾರೆ. ನವದೆಹಲಿಯ ರಾಷ್ಟ್ರಪತಿ ಭವನದಲ್ಲಿ ಭಾರತೀಯ ಮಾಹಿತಿ ಸೇವೆ ಮತ್ತು ಭಾರತೀಯ ಸಂಖ್ಯಾಶಾಸ್ತ್ರ ಸೇವೆಯ ತರಬೇತಿ ನಿರತ ಅಧಿಕಾರಿಗಳನ್ನುದ್ದೇಶಿಸಿ ಮಾತನಾಡಿದ ಅವರು, ಅಧಿಕಾರಿಗಳು ನಿರ್ಧಾರಗಳಲ್ಲಿ ವಿವೇಚನೆ, ಕರ್ತವ್ಯದಲ್ಲಿ ಸಹಾನುಭೂತಿ ಹಾಗೂ ಪ್ರಾಮಾಣಿಕತೆಯಲ್ಲಿ ದೃಢತೆ ಕಾಯ್ದುಕೊಳ್ಳಬೇಕು ಎಂದು ಸಲಹೆ ನೀಡಿದರು. ನ್ಯಾಯ, ವಿನಯ ಮತ್ತು ಸಮರ್ಪಣೆಯಿಂದ ಸೇವೆ ಸಲ್ಲಿಸುವುದು ಅಧಿಕಾರಿಗಳ ಮಹತ್ತರ ಹೊಣೆಗಾರಿಕೆಯಾಗಿದೆ ಎಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಹೇಳಿದರು. ಜಮ್ಮು ಮತ್ತು ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶವು ಭಾರತದ ಪ್ರಮುಖ ಭಾಗವಾಗಿದೆ ಎಂದು ಅಮೆರಿಕ ರಾಯಭಾರಿ ಸೆರ್ಗಿಯೋ ಗೋರ್ ಹೇಳಿದ್ದಾರೆ. ಜಮ್ಮು ಮತ್ತು ಕಾಶ್ಮೀರ ಭೇಟಿಯಲ್ಲಿರುವ ಅವರು, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಇಲ್ಲಿನ ಭದ್ರತೆಯನ್ನು ಸುಧಾರಿಸಲು ಮಹತ್ವದ ಕ್ರಮಗಳನ್ನು ತೆಗೆದುಕೊಂಡಿವೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಶ್ರೀನಗರದಲ್ಲಿ ಸೆರ್ಗಿಯೋ ಗೋರ್ ಅವರು ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವೆಚ್ಚ ಪರಿಣಾಮಕಾರಿತ್ವವನ್ನು ಕಾಯ್ದುಕೊಳ್ಳುವುದರ ಜೊತೆಗೆ ಉತ್ತಮ ಗುಣಮಟ್ಟದ ಮೂಲಸೌಕರ್ಯ

ಒದಗಿಸುವುದು ಕೇಂದ್ರ ಸರ್ಕಾರದ ಪ್ರಮುಖ ಆದ್ಯತೆಯಾಗಿದೆ. ಮೂಲಸೌಕರ್ಯ ಅಭಿವೃದ್ಧಿಯ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲ ಎಂದು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಹೇಳಿದ್ದಾರೆ. ನವದೆಹಲಿಯಲ್ಲಿಂದು ನಡೆದ ಸುರಂಗಗಳು ಮತ್ತು ಸೇತುವೆಗಳ ಸಮ್ಮೇಳನ 2026 ನಾಲ್ಕನೇ ಆವೃತ್ತಿ ಉದ್ದೇಶಿಸಿ ಮಾತನಾಡಿದ ಅವರು, ಉತ್ತಮ ಮೂಲಸೌಕರ್ಯ ಖಚಿತಪಡಿಸಿಕೊಳ್ಳಲು ಮತ್ತು ಅಂತಾರಾಷ್ಟ್ರೀಯ ಮಾನದಂಡಗಳನ್ನು ಪೂರೈಸಲು ದೃಢವಾದ ವಿವರವಾದ ಯೋಜನಾ ವರದಿ ಡಿಪಿಆರ್ ಅಗತ್ಯವನ್ನು ಒತ್ತಿ ಹೇಳಿದರು. ಗಾಲೆಯಲ್ಲಿ ನಡೆದ ಎರಡು ಪಂದ್ಯಗಳ ಟೆಸ್ಟ್ ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯದಲ್ಲಿ ಭಾರತ ತಂಡ ಆತಿಥೇಯ ಶ್ರೀಲಂಕಾವನ್ನು 165 ರನ್ಗಳಿಂದ ಪರಾಭವಗೊಳಿಸಿತು. ಈ ಮೂಲಕ ಭಾರತ 1-0 ಅಂತರದ ಮುನ್ನಡೆ ಸಾಧಿಸಿದೆ. 372 ರನ್ಗಳ ಗುರಿ ಬೆನ್ನಟ್ಟಿದ ಶ್ರೀಲಂಕಾ 77.4 ಓವರ್ಗಳಲ್ಲಿ 206 ರನ್ಗಳಿಗೆ ಎಲ್ಲಾ ವಿಕೆಟ್ಗಳನ್ನು ಕಳೆದುಕೊಂಡಿತು. ಇದರಿಂದಾಗಿ ಭಾರತ ಸುಲಭವಾಗಿ ಗೆಲುವು ದಾಖಲಿಸಿತು. ಭಾರತದ ಪರ ಮಾನವ್ ಸುತಾರ್ 6 ವಿಕೆಟ್ಗಳನ್ನು ಕಬಳಿಸಿದರು. ಪ್ರಸಿದ್ಧ ಕೃಷ್ಣ 2 ವಿಕೆಟ್ ಹಾಗೂ ರವೀಂದ್ರ ಜಡೇಜಾ ಮತ್ತು ಮೊಹಮ್ಮದ್ ಸಿರಾಜ್ ತಲಾ 1 ವಿಕೆಟ್ ಪಡೆದರು. ಇದಕ್ಕೂ ಮೊದಲು ಭಾರತ ತಂಡ ತನ್ನ 2ನೇ ಇನಿಂಗ್ಸ್ನಲ್ಲಿ 193 ರನ್ಗಳಿಗೆ ಆಲೌಟ್ ಆಗಿ ಶ್ರೀಲಂಕಾಕ್ಕೆ 372 ರನ್ಗಳ ಗುರಿ ನೀಡಿತು. ರಿಷಭ್ ಪಂತ್ 69 ಎಸೆತಗಳಲ್ಲಿ 8 ಬೌಂಡರಿಗಳು ಮತ್ತು 2 ಸಿಕ್ಸರ್ಗಳೊಂದಿಗೆ 66 ರನ್ ಗಳಿಸುವ ಮೂಲಕ ತಂಡವನ್ನು ಗೆಲುವಿನತ್ತ ಮುನ್ನಡೆಸಿದರು. ಅವರು ಟೆಸ್ಟ್ ಕ್ರಿಕೆಟ್ನಲ್ಲಿ 100 ಸಿಕ್ಸರ್ ಸಿಡಿಸಿದ ಮೊದಲ ಭಾರತೀಯ ಬ್ಯಾಟರ್ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು. ದೇವದತ್ ಪಡಿಕಲ್ 44 ರನ್ ಗಳಿಸಿದರೆ ಕೆಎಲ್ ರಾಹುಲ್ 35 ರನ್ ಗಳಿಸಿದರು. ನೆದರ್ಲ್ಯಾಂಡ್ಸ್ನ ಆಮ್ಸ್ಟೆಲ್ವಿನ್ನಲ್ಲಿ ನಡೆಯುತ್ತಿರುವ ಎಫ್ಐಎಚ್ ವಿಶ್ವಕಪ್ ಹಾಕಿ ಪಂದ್ಯಾವಳಿಯ ಪೋಲ್ಡಿ ವಿಭಾಗದಲ್ಲಿ ಭಾರತ ಇಂದು ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನದೊಂದಿಗೆ ಮುಖಾಮುಖಿಯಾಗಿದ್ದು ಪಂದ್ಯ ಪ್ರಗತಿಯಲ್ಲಿದೆ. ಕೋಲ್ಕತ್ತಾದ ನ್ಯೂ ಮಾರ್ಕೆಟ್ ಪ್ರದೇಶದ ಮಿರ್ಜಾ ಗಾಲಿಬ್ ಸ್ಟ್ರೀಟ್ನ ಹೋಟೆಲ್ನಲ್ಲಿ ಸಂಭವಿಸಿದ ಅಗ್ನಿ ಅವಘಡದಲ್ಲಿ 9 ಮಂದಿ ಮೃತಪಟ್ಟಿರುವ ಪ್ರಕರಣದ ತನಿಖೆಗೆ ಕೋಲ್ಕತ್ತಾ ಪೊಲೀಸರು 7 ಸದಸ್ಯರ ವಿಶೇಷ ತನಿಖಾ ತಂಡ ಎಸ್ಐಟಿ ರಚಿಸಿದ್ದಾರೆ. ಡಿಸಿಡಿಡಿ ಸ್ಪರ್ಶ್ ನೀಲಂಗಿ ನೇತೃತ್ವದ ತಂಡ ತನಿಖೆ ನಡೆಸಲಿದೆ. ಘಟನೆಯಲ್ಲಿ ಇಬ್ಬರು ಮಹಿಳೆಯರು ಮತ್ತು ಒಂದು ಮಗು ಸೇರಿದಂತೆ 9 ಮಂದಿ ಮೃತಪಟ್ಟಿದ್ದಾರೆ. ಗಾಯಗೊಂಡ 16 ಮಂದಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಸುಮಾರು 80 ಮಂದಿಯನ್ನು ರಕ್ಷಿಸಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಅಗ್ನಿ ಅವಘಡದಲ್ಲಿ ಮೃತಪಟ್ಟವರ ಕುಟುಂಬಗಳಿಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಂತಾಪ ಸೂಚಿಸಿದ್ದಾರೆ. ಕೊಲಂಬಿಯಾದಲ್ಲಿ ಪ್ರಬಲ ಭೂಕಂಪದಿಂದ ಮೃತಪಟ್ಟವರ ಸಂಖ್ಯೆ 312 ಏರಿಕೆಯಾಗಿದೆ. ಭೂಕಂಪದ ಪರಿಣಾಮವಾಗಿ 4611 ಜನರು ಗಾಯಗೊಂಡಿದ್ದು 290 ಕಾಣೆಯಾಗಿದ್ದಾರೆ ಎಂದು ವರದಿಯಾಗಿದೆ. ಸುಮಾರು 277 ಕಟ್ಟಡಗಳು ಕುಸಿದಿದ್ದು ಸುಮಾರು 30,000 ಮನೆಗಳು ಹಾನಿಗೊಳಗಾವೆ. ಅವಶೇಷಗಳ ಅಡಿಯಲ್ಲಿ ಇನ್ನೂ ಸಿಕ್ಕಿಬಿದ್ದಿರುವ ಅಥವಾ ಕಾಣೆಯಾಗಿರುವ ಜನರನ್ನು ಪತ್ತೆಹಚ್ಚಲು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ರಕ್ಷಣಾ ತಂಡಗಳು ಕಾರ್ಯಾಚರಣೆಯಲ್ಲಿ ತೊಡಗಿವೆ ಎಂದು ಕೊಲಂಬಿಯಾದ ವಿಪತ್ತು ನಿರ್ವಹಣೆಯ ರಾಷ್ಟ್ರೀಯ ಘಟಕ ತಿಳಿಸಿದೆ. ತಮಿಳುನಾಡಿನ ಮಹಾಬಲಿಪುರಂನಲ್ಲಿ ನಾಳೆ ನಡೆಯಲಿರುವ ದಕ್ಷಿಣ ವಲಯ ಮಂಡಳಿ ಸಭೆಯ ಅಧ್ಯಕ್ಷತೆಯನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಹಿಸಲಿದ್ದಾರೆ. ಸಭೆಯಲ್ಲಿ ಕರ್ನಾಟಕ, ಆಂಧ್ರಪ್ರದೇಶ, ಕೇರಳ, ತಮಿಳುನಾಡು ಮತ್ತು ತೆಲಂಗಾಣ ಹಾಗೂ ಪುದುಚೇರಿ, ಅಂಡಮಾನ್ ಮತ್ತು ನಿಕೋಬಾರ್, ಲಕ್ಷದ್ವೀಪ ಕೇಂದ್ರಾಡಳಿತ ಪ್ರದೇಶಗಳ ಲೆಫ್ಟಿನೆಂಟ್ ಗವರ್ನರ್ಗಳು, ಮುಖ್ಯಮಂತ್ರಿಗಳು ಮತ್ತು ಆಡಳಿತಾಧಿಕಾರಿಗಳು ಭಾಗವಹಿಸಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 13,041 ಕೋಟಿ ರೂಪಾಯಿ ಮೌಲ್ಯದ ರೈಲ್ವೆ ಮತ್ತು ರಸ್ತೆ ಯೋಜನೆಗಳಿಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಭವಿಷ್ಯದಲ್ಲಿ ಪ್ರಶ್ನೆಪತ್ರಿಕೆ ಸೋರಿಕೆ ತಡೆಯಲು ಶಾಶ್ವತ ಪರೀಕ್ಷಾ ನಿರ್ವಹಣಾ ವ್ಯವಸ್ಥೆ ಬಲಪಡಿಸುವ ಅಗತ್ಯವಿದೆ. ಸುಪ್ರೀಂಕೋರ್ಟ್ ಅಭಿಮತ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಚಿತ ಆನ್ಲೈನ್ ತರಬೇತಿ ಉಪಕ್ರಮ ಅನುಷ್ಠಾನ ಪರಿಶೀಲಿಸಿದ ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ. ಟೆಸ್ಟ್ ಕ್ರಿಕೆಟ್, ಶ್ರೀಲಂಕಾ ವಿರುದ್ಧ ಭಾರತ ತಂಡಕ್ಕೆ ಗೆಲುವು ಹಾಗೂ ಎಫ್ಐಎಚ್ ವಿಶ್ವಕಪ್ ಹಾಕಿ ಭಾರತ ಪಾಕಿಸ್ತಾನ ನಡುವಿನ ಪಂದ್ಯ ಪ್ರಗತಿಯಲ್ಲಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05. ಇದೀಗ ವಿಧಾನಮಂಡಲದಲ್ಲಿ ಇಂದು ಮೂಡಿಬರಲಿದೆ.

90.9 FM. ನೀವು ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸ್ಟುಡಿಯೋ ಸಮಯ ಸರಿಯಾಗಿ 7:35:33. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಗಾನ ಭಜನಾ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇವತ್ತು ನಾವು ಗಾನ ಭಜನಾ ಕಾರ್ಯಕ್ರಮದಲ್ಲಿ ಫೋಟೋಗ್ರಫಿಯ ಬಗ್ಗೆ ಮಾತಾಡ್ತಾ ಇದ್ವಿ. ನಿಮ್ಮೆಲ್ಲರ ಸಂದೇಶಗಳು ಬಂದಿದೆ.

ದೇಶಗಳನ್ನ ನೋಡ್ತಾ ಕೆಲವು ಗೀತೆಗಳನ್ನ ಕೇಳುವಂತ ಸಮಯ ಇದು. ಓಲ್ಡ್ ಇಸ್ ಗೋಲ್ಡ್ ಗೀತೆಗಳನ್ನ ಮೆಚ್ಚಿ ಸಂದೇಶಗಳನ್ನ ಕಳಿಸಿದ್ದಾರೆ. ಯಾರಿದು ನಂಬರ್ ನಿಮಗೆ 028 ಇವರ ಸಂದೇಶ ಬಂದಿದೆ. ಹಾಗೆ ಕವಿತಾ ಶ್ರೀನಿವಾಸ್ ವಯಸ್ ಕಾಲೋನಿ ಧಾರವಾಡದಿಂದ, ತುಂಬಾ ದಿನಗಳಿಂದ ಕೇಳಿದಂತಹ ಗೀತೆಗಳನ್ನ ಪ್ರಸಾರ ಮಾಡ್ತಾ ಇದ್ದೀರಾ, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಕಾರ್ಯಕ್ರಮದ ಮೊದಲ ಗೀತೆ ಇಷ್ಟ ಆಯಿತು, ಪ್ರಸಾರ ಮಾಡಿದ ನಿಮಗೆ ಧನ್ಯವಾದ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಕೌಸಲ್ಯ ಬನಶಂಕರಿಯಿಂದ, ಶುಭ ಸಂಜೆ ಮೇಡಮ್, ಮೊದಲ ಹಾಡು ಸೂಪರ್ ಅಂತ ಓಲ್ಡ್ ಇಸ್ ಗೋಲ್ಡ್ನ ಗೀತೆಯನ್ನು ಮೆಚ್ಚಿ ಸಂದೇಶ ಕಳಿಸಿದ್ದಾರೆ. ಹಾಗೆ ಓಲ್ಡ್ ಇಸ್ ಗೋಲ್ಡ್ನ ಹಾಡು ಮುದುಡಿದ ಮನವನ್ನು ಅರಳಿಸಿ ಮುದ ನೀಡ್ತಾ ಇದೆ, ಧನ್ಯವಾದಗಳು ಅಂತ ಶಿವಮಾದಯ್ಯ ಹೊಸ್ಕೂರ್ನಿಂದ. ಹಾಗೆ ಇಂಡಿ ತಾಲೂಕಿನ ಹಿಂಗಣಿಯಿಂದ ಚಿದಾನಂದ ಕಲ್ಯಾಣಿ ಪತ್ತಾರ, ಇವತ್ತಿನ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಗೀತೆಗಳನ್ನ ಕೇಳಿ ತುಂಬ ಇಷ್ಟ ಆಗ್ತಾ ಇದೆ ನಮಗೆ, ಹಾಗೆ ಪ್ರಸಾರ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಅಂತ ಇವರು ತಿಳಿಸಿದ್ದಾರೆ. ಹಾಗೆ ನಮಸ್ತೆ, ಶುಭ ಸಂಜೆ ಮೇಡಮ್, ನಾವು ಚಿತ್ರದುರ್ಗದಿಂದ, ಚಿತ್ರದುರ್ಗದ ಹಿರಿಯೂರು ತಾಲೂಕಿನ ಗುರುಲಡ್ಕು ಗ್ರಾಮದಿಂದ ಸಂದೇಶವನ್ನು ಕಳಿಸ್ತಾ ಇದ್ದೀವಿ. ನಿಮ್ಮ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದ ಹಾಡುಗಳನ್ನ ಕೇಳ್ತಾ ಇದ್ದೀವಿ ಅಂತ ಅನಂತರಾಜು ಅನಿತಾ ಅವರು ಸಂದೇಶ ಕಳಿಸಿದ್ದಾರೆ. ಹಾಗೆ ರೇಖಾ ಯಲಹಂಕದಿಂದ, ನಂಬರ್ ನಿಮಗೆ 5581, ಯಾರಿದು ಪದ್ಮಶ್ರೀ ಕುಟುಂಬದವರು. ಹಾಗೆ ಶೋಭಾರವರು, ಲತಾ ವಿಘ್ನೇಶ್ವರ್ ಶಿವಮೊಗ್ಗದಿಂದ, ಮಂಜು ಭಾಗ್ಯ ಇವರು. ಹಾಗೆಯೇ ನಂಬರ್ ನಿಮಗೆ 252 ಚಿಕ್ಕೋಡಿಯಿಂದ ಸ್ಮಿತಾ ಹಣಮಂತ ಹೊಸ್ಮನೀರ್ ಅವರ ಸಂದೇಶ ಬಂದಿದೆ. ಹಾಗೆ ಚೇತನ್ ಕುಮಾರ್ ರಾಮನಗರದಿಂದ ಗಾನ ಭಜನಾ ಕಾರ್ಯಕ್ರಮದ ವಿಷಯದ ಕುರಿತಾಗಿ ಇವರು ಸಂದೇಶ ಕಳಿಸಿದ್ದಾರೆ. ಹೌದು ಮೇಡಮ್, ನಮ್ಮ ಅಪ್ಪ ಅಮ್ಮ ಈಗ ಇಲ್ಲ, ಆದರೆ ಅವರ ಜೊತೆ ತೆಗೆಸಿಕೊಂಡ ಫೋಟೋ ತುಂಬ ಖುಷಿ ಕೊಡುತ್ತೆ, ಜೊತೆಯಲ್ಲೇ ಇದ್ದಾರೇನು ಅಂತ ಭಾಸವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಇವರು. ಹಾಗೆ ಮಂಡಿಕಲ್ ಕೃಪಾ ಉಮೇಶ್ ಅವರ ಸಂದೇಶ ಬಂದಿದೆ. ನಮಸ್ಕಾರ, ಸೇಫ್ ಡ್ರೈವ್ ಗಾನ ಭಜನಾ ಕಾರ್ಯಕ್ರಮದ ವಿಷಯ ತುಂಬ ಚೆನ್ನಾಗಿದೆ. ನಮಗೆ ನಮ್ಮ ಅಜ್ಜಿಯವರ 101ನೇ ಹುಟ್ಟುಹಬ್ಬದಲ್ಲಿ ತೆಗೆದ ಫೋಟೋ, ಅಂದರೆ ನಾವು ಕುಟುಂಬದವರೆಲ್ಲ ಸೇರಿ ತೆಗೆದುಕೊಂಡಿರುವಂಥ ಫೋಟೋ ನೋಡಿದ್ರೆ ತುಂಬ ತುಂಬ ಖುಷಿಯಾಗುತ್ತೆ, ನಿಮಗೆ ತುಂಬ ಹೃದಯದ ಅಭಿನಂದನೆಗಳು ಅಂತ ತಿಳಿಸ್ತಾ ಇದ್ದಾರೆ. ಹಾಗೆ ವಿಜಯ್ಕುಮಾರ್, ಆರಾಧ್ಯ, ರಕ್ಷಿತಾ, ಪಾರ್ವತಿ, ಹಳೆಯೂರು, ಕಾಕನಕೋಟೆ ಇಲ್ಲಿಂದ ಸಂದೇಶವನ್ನು ಕಳಿಸಿದ್ದಾರೆ. ಗಾನ ಭಜನಾ ಕಾರ್ಯಕ್ರಮ ತುಂಬ ಅದ್ಭುತವಾಗಿ ಮೂಡಿ ಬರ್ತಾ ಇದೆ, ಫೋಟೋಶೂಟ್ ಬಗ್ಗೆ ಒಳ್ಳೆಯ ಮಾಹಿತಿ ನೀಡಿದ್ದಕ್ಕೆ ಧನ್ಯವಾದಗಳು. ಕಲರ್ ಫೋಟೋಗಿಂತ ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋ ಎಷ್ಟು ಅದ್ಭುತವಾಗಿದೆ ಅಂದರೆ, ಈವಾಗಲೂ ನಮ್ಮ ಮನೆಯಲ್ಲಿ ನಮ್ಮ ಅಜ್ಜಿ ತಾತ ಅವರ ಫೋಟೋ ಇದೆ, ಅದನ್ನು ನೋಡಲು ಅದ್ಭುತವಾಗಿದೆ ಮೇಡಮ್ ಅಂತ ಇವರು ಹೇಳ್ತಾ ಇದ್ದಾರೆ. ಹಾಗೆ ನನಗೆ ತಿಳಿದ ಮಟ್ಟಿಗೆ ಹಳೆಯದೇ ಗಟ್ಟಿಯಾಗಿರುತ್ತದೆ, ಆಗಿನ ಕಾಲದಲ್ಲಿ ಫೋಟೋಗಳು ಕಲರ್ನಲ್ಲಿ ತೆಗೆಯುತ್ತಿರಲಿಲ್ಲ, ಮೊದಲು ಬ್ಲ್ಯಾಕ್ ಆ್ಯಂಡ್ ವೈಟ್ ಇರ್ತಾ ಇದ್ವು, ಅದರಲ್ಲಿ ಗ್ಲಾಸ್ ಮತ್ತು ಕಟ್ಟುಗಳು ಬಹಳ ಗಟ್ಟಿಮುಟ್ಟಾಗಿರುತ್ತಿದ್ದವು, ನಮಗೆ ಆವಾಗಿನ ಫೋಟೋಗಳು ಹಿಡಿಸುತ್ತದೆ ಅಂತ ಹೇಳ್ತಾ ಇದ್ದಾರೆ. ಅಕ್ಕಲಕೋಟೆ ತಾಲೂಕಿನ ಮೈಂದರ್ಗಿಯ ಈರಣ್ಣ ಜೇವೂರಾರವರು. ಇವರ ನಂತರ ಬಂದಿರುವ ಸಂದೇಶ ಹರೀಶ್ ಮಲ್ಲೇಶ್ವರದಿಂದ ಸಂದೇಶಗಳನ್ನ ಕಳಿಸಿದ್ದಾರೆ. ಹಾಗೆ ಹಲ್ಸೂರಿನಿಂದ ರಾಜೇಶ್ ಅವರ ಸಂದೇಶ ಬಂದಿದೆ. ನಾನು ಮತ್ತು ನಮ್ಮ ಸ್ನೇಹಿತರು ಮೊದಲು ಎಲ್ಲಿಗೆ ಹೋದರೂ ಫೋಟೋ ತೆಗೆದುಕೊಳ್ಳುತ್ತೇವೆ, ಯಾಕೆಂದರೆ ಅದು ಒಂದು ನೆನಪು ನಮಗೆ ಅಂತ. ಮತ್ತಷ್ಟು ಸಂದೇಶಗಳಿವೆ ಸ್ನೇಹಿತರೆ, ನೀವೆಲ್ಲರ ಸಂದೇಶಗಳನ್ನ ನೋಡ್ತೀನಿ ದಿಯಾ ಸಿನಿಮಾದ ಈ ಹಾಡಿನ ನಂತರ.

ಗಾನ ಬಜಾನಾ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ, ನಿಮ್ಮೆಲ್ಲರ ಸಂದೇಶಗಳನ್ನ ನೋಡ್ತಾ ಸಾಕ್ತಾ ಇದ್ದೀವಿ. ನಮಸ್ತೆ ಮೇಡಮ್, ಫೋಟೋ ಮತ್ತು ಫೋಟೋಗ್ರಫಿ ಕುರಿತು ಅತ್ಯಂತ ಸೊಗಸಾಗಿ ಸರಳವಾಗಿ ವಿವರಣೆಯನ್ನು ನೀಡಿದ್ದೀರಿ. ನಮ್ಮ ಬಾಲ್ಯದಲ್ಲಿ ಶಾಲಾ ಕಾಲೇಜು ದಿನಗಳಲ್ಲಿ ಪ್ರವಾಸದಲ್ಲಿ ನಾವು ತೆಗೆದುಕೊಂಡ ಫೋಟೋಗಳ ನೆನಪು ಬಂತು ಮೇಡಮ್. ಹಾಗೇನೆ 1988 ಸಾಲಿನಲ್ಲಿ ನಾನು 1ನೇ ತರಗತಿಯಲ್ಲಿ ಓದುತ್ತಿದ್ದೆ. ಆ ಸಮಯದಲ್ಲಿ ಓದಿಗಿಂತ ಚಿತ್ರಗಳನ್ನ ಗಮನಿಸ್ತಾ ಇದ್ವಿ ನಾನು ಹಾಗೂ ನನ್ನ ಗೆಳೆಯರು. ಪಠ್ಯಪುಸ್ತಕದ ಎಡ ಮತ್ತು ಬಲಭಾಗದ ಪೇಜ್ಗಳನ್ನ ಆಯ್ಕೆ ಮಾಡಿಕೊಂಡು ಯಾರ ಕಡೆ ಹೆಚ್ಚು ಚಿತ್ರಗಳು ಬರುತ್ತವೆ ಅವರು ಆಟದಲ್ಲಿ ಗೆದ್ದಂತೆ. ಅಂತಹ ಆಟಕ್ಕೆ ಚಿತ್ರಗಳನ್ನ ನಾವು ಬಳಸ್ಕೊಳ್ತಾ ಇದ್ವಿ. ಆ ಸುಂದರ ಕ್ಷಣ ಕೊಟ್ಟಷ್ಟು ಸಂತೋಷ ಮತ್ತೆಲ್ಲೂ ಸಿಗುತ್ತಿಲ್ಲ. ತಮ್ಮ ಎಲ್ಲ ಕಾರ್ಯಕ್ರಮಗಳನ್ನ ನಾವೆಲ್ಲರೂ ಪ್ರತಿ ದಿವಸ ಕೇಳ್ತಿರ್ತೀವಿ ಮೇಡಮ್ ಅಂತ ಮಂಜುನಾಥ್, ನಂದೀಶ್, ಪ್ರವೀಣ್, ಪಾರ್ವತಿ, ಭೀಮಕ್ಕ, ಕೊಟ್ರಮ್ಮ, ಹೂಗಾರ್, ಹಂಪಸಾಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಚನ್ನಪ್ಪ ಜೆ ಪಿ ನಗರ್ನಿಂದ, ಜಿ ಎಸ್ ಚಂದನ ಚಿತ್ರದುರ್ಗದಿಂದ ಫೋಟೋಗ್ರಫಿಯ ಬಗ್ಗೆ ವಿವರವಾದ ಮಾಹಿತಿ, ಹಾಡುಗಳು ಎಲ್ಲ ಚೆನ್ನಾಗಿತ್ತು. ಹಾಗೆ ನಾವು ಕೂಡ ಪ್ರವಾಸಕ್ಕೆ ಹೋದರೆ ಮತ್ತೆ ಪ್ರಕೃತಿಯ ಫೋಟೋವನ್ನು, ದೇವರ ಫೋಟೋವನ್ನು ಸೆಲ್ಫಿ ತೆಗೆದುಕೊಳ್ಳುವಂಥ ಅಭ್ಯಾಸ ನಮಗೆ ಇದೆ ಮೇಡಮ್ ಅಂತ ಹೇಳ್ತಾ ಇದ್ದಾರೆ ಇವರು. ಹಾಗೆ ಚನ್ನರಾಯಪಟ್ಟಣ ತಾಲೂಕಿನ ಹಿರಿಸಾವೆಯಿಂದ ಹರೀಶ್ ಬಾಬುರಾಜ್ ಸುಂದರ್ ಇವರು ಸಂದೇಶವನ್ನು ಕಳಿಸಿದ್ದಾರೆ. ಕಾರ್ಯಕ್ರಮ ಕೇಳ್ತಾ ಇದ್ದೀವಿ, ಸುಮಧುರ ಸುಂದರ ಸುಶ್ರಾವ್ಯ ಹಾಡುಗಳ ಜೊತೆಗೆ ನಿರೂಪಣೆ ಕೂಡ ಮಾಹಿತಿ ಪೂರ್ವಕವಾಗಿತ್ತು, ಮನಃಪೂರ್ವಕ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಬೀದರ್ ಗಣೇಶ್ ನಗರದಿಂದ ಮುದ್ದ ಮಹೇಶ್, ಗಣೇಶ್, ರಶ್ಮಿ, ಶಾಂಭವಿ ಹಾಗೂ ಚಂದ್ರಶೇಖರ್ ಅವರ ಸಂದೇಶ ಬಂದಿದೆ. ಫೋಟೋಗ್ರಫಿಯ ವಿಷಯದ ಕುರಿತು ತುಂಬ ವಿಸ್ತಾರವಾಗಿ ವಿವರಿಸಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ನಾನು ಸಹ ಹೋದ ವಾರ ಮಡಿಕೇರಿಗೆ ಹೋದಾಗ ಅಲ್ಲಿನ ನೈಸರ್ಗಿಕ ಸೌಂದರ್ಯವನ್ನು ಕಂಡು ಅಲ್ಲಿ ಸಾಧ್ಯವಾದಷ್ಟು ಫೋಟೋಗಳನ್ನ ತೆಗೆದುಕೊಂಡು ಆನಂದ ಪಟ್ವಿ ಅಂತ ಹೇಳ್ತಾ ಇದ್ದಾರೆ. ಹಾಗೇನೇ ಇವರ ನಂತರ ಬಂದಿರುವ ಸಂದೇಶ, ಶಾಂತಾಚಾರ ಬಡಿಗೇರ ಕುಕ್ಕನೂರು ಹರಿಹರದಿಂದ, ನಮಸ್ತೆ ಮೇಡಮ್, ವಿಶ್ವ ಛಾಯಾಗ್ರಹಣ ದಿನದ ಹಾರ್ದಿಕ ಶುಭಾಶಯಗಳು. ನಾವು ಚಿಕ್ಕವರಿದ್ದಾಗ ಫೋಟೋ ತೆಗೆಸಿಕೊಳ್ಳುವಾಗ ಸ್ವಲ್ಪ ನಗು, ಸ್ಮೈಲ್ ಪ್ಲೀಸ್ ಎಂದು ಛಾಯಾಗ್ರಾಹಕರು ಹೇಳುತ್ತಿದ್ದ ಕಾಲವಿತ್ತು. ಒಂದು ಫೋಟೋ ತೆಗೆಯಲು ಎಷ್ಟು ತಯಾರಿ, ತಾಳ್ಮೆ ಮತ್ತು ಶ್ರಮ ಬೇಕಾಗುತ್ತಿತ್ತು. ಆಗ ಒಂದು ಫೋಟೋ ಎಂದರೆ ಅದೊಂದು ವಿಶೇಷ ನೆನಪು. ಆದರೆ ಇಂದು ಕಾಲ ಬದಲಾಗಿದೆ, ಕ್ಷಣ ಕ್ಷಣಕ್ಕೂ ಫೋಟೋ, ಸೆಲ್ಫಿ, ವಿಡಿಯೋ ಎಲ್ಲವೂ ಮೊಬೈಲ್ನಲ್ಲೇ ಸುಲಭವಾಗಿ ಸರಿಯಾಗುತ್ತವೆ. ಛಾಯಾಗ್ರಹಣದ ಜಗತ್ತನ್ನೇ ಮೊಬೈಲ್ ತಂತ್ರಜ್ಞಾನ ಬದಲಿಸಿದೆ. ಆದರೂ ಫೋಟೋ ತೆಗೆಯುವಂತಹ ಸಾಧನ ಬದಲಾಗಿರಬಹುದು, ಆದರೆ ಒಂದು ಸುಂದರ ಕ್ಷಣವನ್ನು ನೆನಪಾಗಿ ಉಳಿಸುವಂತಹ ಛಾಯಾಗ್ರಾಹಕರ ಮಹತ್ವ ಎಂದಿಗೂ ಕಡಿಮೆಯಾಗುವುದಿಲ್ಲ ಅಂತ ಇವರು ತಿಳಿಸಿದ್ದಾರೆ. ಹಾಗೆ ಇವರ ನಂತರ ಶ್ರೀ ಓಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ ಓಲ್ಡೀಸ್ಗಳನ್ನ, ಎಲ್ಲ ಗೀತೆಗಳನ್ನ ಮೆಚ್ಚಿದ್ದಾರೆ ಇವರು. ನಮ್ಮ ಅಪ್ಪ ಅಮ್ಮ 1965 ತೆಗೆದಂತಹ ಒಂದು ಬ್ಲ್ಯಾಕ್ ಅಂಡ್ ವೈಟ್ ಫೋಟೋ ಇನ್ನೂ ನಮ್ಮ ಬಳಿ ಇದೆ, ನಮ್ಮ ಮನೆಯಲ್ಲಿ ಅಂತ ಇವರು ತಮ್ಮ ನೆನಪನ್ನು ಹಂಚಿಕೊಂಡಿದ್ದಾರೆ. ಗಾನ ಭಜನದಲ್ಲಿ ಹಾಡುಗಳು ತುಂಬಾ ಇಷ್ಟ ಆಯಿತು, ಫೋಟೋಶೂಟ್ ಬಗ್ಗೆ ಮಾಹಿತಿ ತುಂಬಾ ಚೆನ್ನಾಗಿತ್ತು, ತುಂಬಾ ಇಷ್ಟ ಆಯಿತು ಅಂತ ಮಮತಾ ಮೇಘ ಬಡ್ನಿ ಕೇಶವಪುರ ಹುಬ್ಬಳ್ಳಿಯಿಂದ ಸಂದೇಶ ಕಳಿಸಿದ್ದಾರೆ. ನಮಸ್ತೆ ಮೇಡಮ್, ಕಾರ್ಯಕ್ರಮ ಕೇಳ್ತಾ ಇದ್ದೀವಿ. ನನ್ನ ಮಗ ಚಿಕ್ಕವನಿದ್ದಾಗ ತೆಗೆದ ಫೋಟೋ ಈಗಲೂ ಇದೆ, ತುಂಬ ಮುದ್ದಾಗಿ ಕಾಣುತ್ತಿದೆ ಅಂತ ಅನಂತರಾಜು ಗೊರಲಡಕು ಹಿರಿಯೂರು ತಾಲೂಕು ಚಿತ್ರದುರ್ಗದಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆ ಹರೀಶ್ ಮಲ್ಲೇಶ್ವರದಿಂದ ಹೇಳ್ತಾ ಇದ್ದಾರೆ, ಚಂದಮಾಮ ಪುಸ್ತಕದ ಚಿತ್ರಗಳು ಚೆನ್ನಾಗಿರ್ತಿದ್ವು ಅಂತ. ಹೌದು, ಬಾಲ್ಯದ ಪುಸ್ತಕಗಳ ಚಿತ್ರಗಳು ಈಗಲೂ ಸಹ ನಮಗೆ ನೆನಪಿದೆ ಅಲ್ವಾ. ಹಾಗೆಯೇ

ಮತ್ತಷ್ಟು ಸಂದೇಶಗಳು ಇವೆ. ನಿಮ್ಮೆಲ್ಲರ ಸಂದೇಶಗಳನ್ನ ಆದಷ್ಟು ನಾನು ನೋಡಿದ್ದೀನಿ ಸ್ನೇಹಿತರೆ. ಮತ್ತಷ್ಟು ಸಂದೇಶಗಳು ಬರ್ತಾ ಇವೆ. ನಿಮ್ಮೆಲ್ಲರ ಸಂದೇಶಗಳಿಗೂ ಪ್ರೀತಿಯ ಧನ್ಯವಾದಗಳು. ಈಗ ಸಂಗಮ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ, ಕೇಳ್ತಾ ಇರಿ. ಇದು ನಿಮ್ಮ ನೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

ಗಾನ ಭಜನಾ ಕಾರ್ಯಕ್ರಮದಲ್ಲಿ ನಾವಿವತ್ತು ಫೋಟೋಗ್ರಫಿಯ ಬಗ್ಗೆ ಮಾತಾಡಿದ್ವಿ. ಇನ್ನು ಈಗಂತೂ ಎಐ ಟೆಕ್ನಾಲಜಿ ಕಾಲಿಟ್ಟಿದೆ. ಫೋಟೋಗಳಿಗೂ ಸಹ ಎಐ ಟೆಕ್ನಾಲಜಿಯಲ್ಲಿ ನಾವು ಸಾಕಷ್ಟು ಫೋಟೋಗಳನ್ನ ಕ್ರಿಯೇಟ್ ಮಾಡೋದನ್ನು ನೋಡ್ತಾನೆ ಇರ್ತೀವಿ. ಪ್ರತಿನಿತ್ಯ ನಿಜಾನೇ ಅಂತ ಅನಿಸೋ ರೀತಿಯಲ್ಲಿ ಫೋಟೋನ ಸೃಷ್ಟಿ ಮಾಡ್ತಾ ಇದೆ ಎಐ. ಆದರೆ ಏನೇ ಸೃಷ್ಟಿ ಮಾಡಿದ್ರೂ ಇದೊಂದು ಟೆಕ್ನಾಲಜಿ ಅಷ್ಟೇ ಅಲ್ವಾ ಸ್ನೇಹಿತರೆ? ಫೋಟೋಗ್ರಾಫರ್ಗಳು ಫೋಟೋನ ಸೃಷ್ಟಿ ಮಾಡೋದಿಲ್ಲ, ಅದನ್ನು ಸೆರೆ ಹಿಡಿತಾರೆ. ಹಾಗಾಗಿ ಫೋಟೋಗ್ರಾಫರ್ಗಳಿಗೆ ಯಾವತ್ತಿಗೂ ಅವರಿಗೆ ಇರಬೇಕಾದಂಥ ಒಂದು ಮೌಲ್ಯ, ಅವರಿಗೆ ಇರಬೇಕಾಗಿದ್ದಂಥ ಒಂದು ಸ್ಥಾನಮಾನ ಇದ್ದೇ ಇರುತ್ತೆ. ಹಾಗಾಗಿ ಕಾರ್ಯಕ್ರಮದ ಕೊನೆಯಲ್ಲಿ ಹೇಳೋದಾದರೆ, ಫೋಟೋಗಳನ್ನ ಕ್ಲಿಕ್ ಮಾಡಿ, ಹಾಗೆ ಕ್ಷಣಗಳನ್ನ ಎಂಜಾಯ್ ಮಾಡಿ, ಭಾವನೆಗಳನ್ನ ಫೀಲ್ ಮಾಡಿ, ಕತೆಗಳನ್ನ ಕ್ಯಾಪ್ಚರ್ ಮಾಡಿ, ನೆನಪುಗಳನ್ನ ಸೇವ್ ಮಾಡಿ. ಇದಾಗಿತ್ತು ವರ್ಲ್ಡ್ ಫೋಟೋಗ್ರಫಿ ಡೇ ವಿಶೇಷ ಗಾನ ಭಜನ. ಕಾರ್ಯಕ್ರಮದ ವಿಷಯ ಹಾಗೆ ಹಾಡುಗಳು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಕಾರ್ಯಕ್ರಮ ಕೇಳ್ದಂಥ, ಸಂದೇಶಗಳನ್ನ ಕಳಿಸಿದಂಥ ಎಲ್ಲ ಪ್ರೀತಿಯ ಸ್ನೇಹಿತರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳು. ಇಷ್ಟೊತ್ತು ಗಾನ ಭಜನ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದದ್ದು ನಾನು ನಿಮ್ಮ ಆರ್ಜೆ ಕುಸುಮಾ.

ಒದಗಿಸುವುದು ಕೇಂದ್ರ ಸರ್ಕಾರದ ಪ್ರಮುಖ ಆದ್ಯತೆಯಾಗಿದೆ. ಮೂಲಸೌಕರ್ಯ ಅಭಿವೃದ್ಧಿಯ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲ ಎಂದು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಹೇಳಿದ್ದಾರೆ. ಜಮ್ಮು ಮತ್ತು ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶವು ಭಾರತದ ಪ್ರಮುಖ ಭಾಗವಾಗಿದೆ ಎಂದು ಅಮೆರಿಕ ರಾಯಭಾರಿ ಸೆರ್ಗಿಯೋ ಗೋರ್ ಹೇಳಿದ್ದಾರೆ. ಜಮ್ಮು ಮತ್ತು ಕಾಶ್ಮೀರ ಭೇಟಿಯಲ್ಲಿರುವ ಅವರು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಇಲ್ಲಿನ ಭದ್ರತೆಯನ್ನು ಸುಧಾರಿಸಲು ಮಹತ್ವದ ಕ್ರಮಗಳನ್ನು ತೆಗೆದುಕೊಂಡಿವೆ ಎಂದು ತಿಳಿಸಿದ್ದಾರೆ. ಭಾರತ ಮತ್ತು ಥಾಯ್ಲೆಂಡ್ ನಡುವಿನ 15ನೇ ಆವೃತ್ತಿಯ ಜಂಟಿ ಸೇನಾ ಸಮರಾಭ್ಯಾಸ ಮೈತ್ರಿ ಥಾಯ್ಲೆಂಡ್ನ ಸೂರತ್ ಥಾನಿಯ ವಿಭವಾಡಿ ರಂಗ್ಸಿಟ್ ಶಿಬಿರದಲ್ಲಿ ಆರಂಭವಾಗಿದೆ. ಸಮರಾಭ್ಯಾಸದಲ್ಲಿ ಭಾರತೀಯ ಸೇನೆ ಮತ್ತು ರಾಯಲ್ ಥಾಯ್ ಸೇನೆಯ ತಲಾ 85 ಯೋಧರು ಭಾಗವಹಿಸಿದ್ದಾರೆ. ಜಿಪಿಎ ವ್ಯಾಪ್ತಿಯಲ್ಲಿ ಈವರೆಗೆ 964 ಕಿಲೋಮೀಟರ್ ಪಾದಚಾರಿ ಮಾರ್ಗಗಳ ಒತ್ತುವರಿಯನ್ನು ತೆರವುಗೊಳಿಸಲಾಗಿದೆ ಎಂದು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ನಡೆದ ವರ್ಚುವಲ್ ಸಭೆ ಉದ್ದೇಶಿಸಿ ಮಾತನಾಡಿದ ಅವರು, ಬಾಕಿ ಇರುವ ಒತ್ತುವರಿಗಳನ್ನು ಆಗಸ್ಟ್ ತಿಂಗಳೊಳಗಾಗಿ ತೆರವುಗೊಳಿಸುವಂತೆ ಸೂಚಿಸಿದ್ದಾರೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಭ್ರಷ್ಟಾಚಾರ ಹಣ ದುರುಪಯೋಗ ಪ್ರಕರಣದ ವಿಚಾರಣೆ ಮುಂದುವರೆದಿರುವ ಸಂದರ್ಭದಲ್ಲಿ ಆರೋಪಿತ ವ್ಯಕ್ತಿಗೆ ಮತ್ತೆ ಸಚಿವ ಸ್ಥಾನ ನೀಡಿರುವುದು ರಾಜ್ಯ ಕಾಂಗ್ರೆಸ್ ಸರ್ಕಾರದ ನೈತಿಕತೆಯನ್ನು ಪ್ರಶ್ನಿಸುವಂತಿದೆ ಎಂದು ಚಿಕ್ಕಬಳ್ಳಾಪುರ ಸಂಸದ ಡಾ ಕೆ ಸುಧಾಕರ್ ಕಿಡಿಕಾರಿದ್ದಾರೆ. ಅಮೆರಿಕದ ಸೇನಾಪಡೆಗಳಿಗೆ ನೆರವು ಅಥವಾ ಸೌಲಭ್ಯ ಒದಗಿಸದಂತೆ ಪರ್ಷಿಯನ್ ಕೊಲ್ಲಿಯ ದಕ್ಷಿಣ ಕರಾವಳಿಯಲ್ಲಿ ಇರುವ ರಾಷ್ಟಗಳಿಗೆ ಇರಾನ್ ಸಶಸ್ತ್ರ ಪಡೆಗಳ ಮುಖ್ಯಸ್ಥ ಮೇಜರ್ ಜನರಲ್ ಅಲಿ ಅಬ್ದುಲ್ಲಾಹಿ ಎಚ್ಚರಿಕೆ ನೀಡಿದ್ದಾರೆ. ಕೊಲಂಬಿಯಾದಲ್ಲಿ ಪ್ರಬಲ ಭೂಕಂಪದಿಂದ ಮೃತಪಟ್ಟವರ ಸಂಖ್ಯೆ 312 ಏರಿಕೆಯಾಗಿದೆ. ಭೂಕಂಪದ ಪರಿಣಾಮವಾಗಿ 4611 ಜನರು ಗಾಯಗೊಂಡಿದ್ದು 290 ಜನರು ಕಾಣೆಯಾಗಿದ್ದಾರೆ ಎಂದು ವರದಿಯಾಗಿದೆ. ನವದೆಹಲಿಯಲ್ಲಿ ನಡೆಯುತ್ತಿರುವ ಬಿಡಬ್ಲ್ಯೂಎಫ್ ಬ್ಯಾಡ್ಮಿಂಟನ್ ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಮಿಶ್ರ ಡಬಲ್ಸ್ ಜೋಡಿ ಧ್ರುವ್ ಕಪಿಲಾ ಮತ್ತು ತನಿಷಾ ಕ್ರಾಸ್ಟೊ ಪ್ರೀ ಕ್ವಾರ್ಟರ್ ಫೈನಲ್ಸ್ ಪ್ರವೇಶಿಸಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 10 ಗಂಟೆಗೆ.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಸರಿಯಾಗಿ 8:03:46 ಬುಧವಾರದ ಈ ರಾತ್ರಿ ಸಮಯ ಯಾವ ಕಾರ್ಯಕ್ರಮದ್ದು ಅಂತ ಅಂದರೆ

ಮಧುರವಾದ ಕನ್ನಡ ಮತ್ತು ಹಿಂದಿ ಗೀತೆಗಳನ್ನ ಕೇಳುವಂತಹ ಸಮಯ, ಅದರಲ್ಲೂ ಗಜಲ್ ಶೈಲಿಯ ಕನ್ನಡ ಮತ್ತು ಹಿಂದಿ ಗೀತೆಗಳನ್ನ ಕೇಳುವಂತಹ ಮಧುರ ಆಲಾಪ ಕಾರ್ಯಕ್ರಮದ ಸಮಯ ಇದು. ನಿಮ್ಮೆಲ್ಲರಿಗೂ ಮಧುರ ಆಲಾಪ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕಾರ್ಯಕ್ರಮದ ಮೊದಲನೇ ಹಾಡಾಗಿ ಮೂಡಿ ಬರ್ತಾ ಇದೆ ಶಂಕರ್ ಗುರು ಚಿತ್ರದ ಗೀತೆ. ಡಾಕ್ಟರ್ ರಾಜ್ಕುಮಾರ್ ರವರ ಗಾಯನ, ಚಿ ಉದಯ್ ಶಂಕರ್ ರವರ ರಚನೆ, ಉಪೇಂದ್ರ ಕುಮಾರ್ ಅವರ ಸಂಗೀತ ಸಂಯೋಜನೆ.

ಮಧುರ ಆಲಾಪ ಕಾರ್ಯಕ್ರಮದಲ್ಲಿ ಮೊದಲಿಗೆ ನಾವು ಕನ್ನಡ ಗೀತೆಯನ್ನು ಕೇಳಿದ್ವಿ. ಈಗ ಒಂದು ಹಿಂದಿ ಗೀತೆ ಮೂಡಿ ಬರ್ತಾ ಇದೆ, ದುಶ್ಮನ್ ಚಿತ್ರದಿಂದ ಜಗಜಿತ್ ಸಿಂಗ್ರವರ ಗಾಯನದಲ್ಲಿ.

ಮಧುರ ಆಲಾಪ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಗಜಲ್ ಶೈಲಿಯ ಕನ್ನಡ ಮತ್ತು ಹಿಂದಿ ಗೀತೆಗಳನ್ನ ಕೇಳ್ತಾ ಇದ್ದೀವಿ. ಈಗ ಮತ್ತೊಂದು ಕನ್ನಡ ಗೀತೆ ಮೂಡಿ ಬರ್ತಾ ಇದೆ. ಅನುಪಮ ಚಿತ್ರದಿಂದ, ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿರವರು. ದೊಡ್ಡರಂಗೇಗೌಡರವರ ಸಾಹಿತ್ಯ, ಅಶ್ವಥ್ ವೈದ್ಯರವರ ಸಂಗೀತ ಈ ಗೀತೆಗಿದೆ.

ಮಧುರ ಆಲಾಪ ಕಾರ್ಯಕ್ರಮದ ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. ಆನ್ ಪದ್ ಚಿತ್ರದಿಂದ ಲತಾ ಮಂಗೇಶ್ಕರ್ ರವರ ಗಾಯನ, ರಾಜ್ ಮೆಹದಿ ಅಲಿ ಖಾನ್ ರವರ ರಚನೆ, ಮದನ್ ಮೋಹನ್ ರವರ ಸಂಗೀತ ಸಂಯೋಜನೆ.

ಬುಧವಾರದ ವಿಶೇಷ ಮಧುರ ಆಲಾಪ ಕಾರ್ಯಕ್ರಮದಲ್ಲಿ ನಾವು ಕನ್ನಡ ಮತ್ತು ಹಿಂದಿ ಗಜಲ್ ಶೈಲಿಯ ಗೀತೆಗಳನ್ನ ಕೇಳ್ತಾ ಸಾಕ್ತಾ ಇದ್ದೀವಿ. ಗೀತೆಗಳನ್ನ ಕೇಳ್ತಾ ಸ್ನೇಹಿತರು ಮೆಚ್ಚುಗೆಯ ಸಂದೇಶಗಳನ್ನ ಕಳಿಸ್ತಿದ್ದಾರೆ. ಗೀತೆಗಳ ಆಯ್ಕೆ ನಮಗೆ ಇಷ್ಟ ಆಗ್ತಾ ಇದೆ ಅಂತ ತಿಳಿಸ್ತಾ ಇದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೂ ಪ್ರೀತಿಯ ಧನ್ಯವಾದಗಳು. ಕಾರ್ಯಕ್ರಮದ ಕೊನೆಯಲ್ಲಿ ನಿಮ್ಮೆಲ್ಲರ ಸಂದೇಶಗಳನ್ನ ನೋಡ್ತೀನಿ. ಈಗ ಮತ್ತೊಂದು ಗೀತೆ ಮೂಡಿ ಬರ್ತಾ ಇದೆ. ಲಾಲಿ ಹಾಡು ಚಿತ್ರದಿಂದ ಶ್ರೀನಿವಾಸ್ ಹಾಗೂ ಚಿತ್ರಾರವರ ಗಾಯನ, ಕೆ ಕಲ್ಯಾಣ್ರವರ ರಚನೆ, ಸಾಧು ಕೋಕಿಲಾರವರ ಸಂಗೀತ ಸಂಯೋಜನೆ.

ಬ್ರಿಟಿಷರ ಆಳ್ವಿಕೆಯಲ್ಲಿ ನಲುಗಿದ್ದ ಭಾರತಕ್ಕೆ ಮೈ ಕೊಡವಿ ಸಿಡಿದೇಳಲು ಶಕ್ತಿಯನ್ನು ನೀಡಿದಂತಹ ಮಂತ್ರ ವಂದೇ ಮಾತರಂ. ಕವಿ ಬಂಕಿಮಚಂದ್ರರ ಈ ಗೀತೆಗೆ ಇದೀಗ 150 ವರ್ಷ. 1896 ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ನಮ್ಮ ರಾಷ್ಟ್ರಗೀತೆಯ ಕವಿ ರವೀಂದ್ರನಾಥ ಠಾಗೂರರು ಮೊಟ್ಟ ಮೊದಲ ಬಾರಿಗೆ ಹಾಡಿದ ಗೀತೆ ವಂದೇ ಮಾತರಂ. ಹೇರಳವಾದ ಪ್ರಾಕೃತಿಕ ಸಂಪತ್ತಿನ ಖನಿಯಷ್ಟೇ ಅಲ್ಲದೆ ನಮ್ಮ ಭರತ ಮಾತೆ ದಶಭುಜೆ ದುರ್ಗೆಯೂ ಹೌದು, ಕಮಲವಾಸಿನಿ ಲಕ್ಷ್ಮಿಯೂ ಹೌದು, ವೀಣಾಪಾಣಿ ಸರಸ್ವತಿಯೂ ಹೌದು.

102.9 FM ನಲ್ಲಿ ನೀವು ಟ್ಯೂನ್ ಮಾಡಿರೋದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ ಆಗಿದೆ 8:31:46. ಬುಧವಾರದ ಈ ಹೊತ್ತು ಮಧುರ ಆಲಾಪ ಕಾರ್ಯಕ್ರಮದ ಹೊತ್ತು. ಹಾಗಾಗಿ ಮಧುರ ಆಲಾಪ ಕಾರ್ಯಕ್ರಮದಲ್ಲಿ ಗಜಲ್ ಶೈಲಿಯ ಕನ್ನಡ ಮತ್ತು ಹಿಂದಿ ಗೀತೆಗಳನ್ನ ಕೇಳ್ತಾ ಸಾಕ್ತಾ ಇದ್ದೀವಿ. ಈಗ ಮತ್ತೊಂದು ಹಿಂದಿ ಗೀತೆ ಮೂಡಿ ಬರ್ತಾ ಇದೆ. ಕಭಿ ಕಭಿ ಚಿತ್ರದಿಂದ ಲತಾ ಮಂಗೇಶ್ಕರ್ ಹಾಗೂ ಮುಕೇಶ್ ರವರ ಗಾಯನ, ಸಾಹಿರ್ ರವರ ರಚನೆ, ಖಯಾಮ್ ರವರ ಸಂಗೀತ ಸಂಯೋಜನೆ.

ಮಧುರ ಆಲಾಪ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಎದೆಗಾರಿಕೆ ಚಿತ್ರದ ಗೀತೆ ಈಗ ಮೂಡಿ ಬರ್ತಾ ಇದೆ. ಈ ಗೀತೆಯನ್ನು ಕೇಳುವಾಗಲೆಲ್ಲ ಒಂದು ಗಜಲ್ನ ಕೇಳಿದ ಹಾಗೆ ನನಗೆ ಅನಿಸುತ್ತೆ. ನಿಮಗೇನಿಸುತ್ತೆ ಅಂತ ನೀವು ಸಂದೇಶದ ಮೂಲಕ ತಿಳಿಸಿ ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9483091029483091029. ನೀನೊಂದು ಮುಗಿಯದ ಮೌನ ಈ ಗೀತೆಯನ್ನು ಹಾಡಿದ್ದಾರೆ ಸಾಧು ಕೋಕಿಲಾರವರು. ಜೊತೆಗೆ ಸಂಗೀತ ಸಹ ಇವರದ್ದೇ. ಗೀತೆಗೆ ಸಾಹಿತ್ಯವನ್ನು ಬರೆದಿರೋದು ಸುಮನ ಕಿತ್ತೂರ್ ಅವರು.

ಮೊಗೆದರೂ ಮುಗಿಯದ ಮಧುರಾತಿ ಮಧುರ ದಾಹವಿದೆ ಎಂತಹ ಸಾಲು. ಕೊನೆಯದಾಗಿ ಸಾಲನ ಅಂದರೆ ಹಾಡನ ಬರೆದು ಮುಗಿಸುವಾಗ ಕೊನೆಯ ಸಾಲು ಹೇಗೆ ನಮ್ಮ ಮನಸ್ಸಿಗೆ ಇಷ್ಟ ಆಗುತ್ತೆ ಅಲ್ವಾ? ಚಂದದ ಗೀತೆಯನ್ನು ಬರೆದಿದ್ರು ಸುಮನ ಕಿತ್ತೂರವರು. ಈಗ ಮತ್ತೊಂದು ಗೀತೆಗೆ ನಾವು ಕಿವಿಯಾಗುವಂತಹ ಸಮಯ. 1942 ಆ ಲವ್ ಸ್ಟೋರಿ ಸಿನಿಮಾದ ಗೀತೆ ಇದು. ಕವಿತಾ ಕೃಷ್ಣಮೂರ್ತಿರವರ ಗಾಯನ, ಜಾವೇದ್ ಅಖ್ತರ್ರವರ ರಚನೆ, ರಾಹುಲ್ ದೇವ್ ಬರ್ಮನ್ರವರ ಸಂಗೀತ ಸಂಯೋಜನೆ.

ಮಧುರ ಆಲಾಪ ಕಾರ್ಯಕ್ರಮದ ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. ಸಪ್ತಸಾಗರದ ಚೆಯಲ್ಲೋ ಸೈಡ್ ಬಿ ಚಿತ್ರದಿಂದ ಹಾಡಿದ್ದಾರೆ ಶ್ರೀಲಕ್ಷ್ಮಿ ಬೆಳ್ಮಣ್ಣು, ಸಾಹಿತ್ಯ ಸುವರ್ಣ ಶರ್ಮಾ, ಸಂಗೀತ ಚರಣ್ ರಾಜ್.

ಈ ಗೀತೆ ಸಹ ಗಜಲ್ ಶೈಲಿಯಲ್ಲೇ ಇರುವಂಥದ್ದು. ಕೇಳಿದಾಗ ಆ ಗಜಲ್ನೇ ಕೇಳ್ತಾ ಇದ್ದೀವೇನೋ ಅನ್ನೋಂಥ ಒಂದು ಫೀಲ್ನ ಕೊಡುವಂಥ ಗೀತೆಯನ್ನು ಕೇಳಿದ್ವಿ. ಸಪ್ತಸಾಗರದ ಚೆಯಲ್ಲು ಸೈಡ್ ಬಿ ಚಿತ್ರದಿಂದ. ಈಗ ಸಾತ್ ಸಾತ್

ಯಾಗಿ ಮೂಡಿ ಬರ್ತಾ ಇದೆ ಸ್ಪರ್ಶ ಚಿತ್ರದ ಈ ಗೀತೆ. ಪಂಕಜ್ ಉದಾಸ್ರವರ ಗಾಯನ, ಇಟಗಿ ಈರಣ್ಣನವರ ರಚನೆ, ಹಂಸಲೇಖರವರ ಸಂಗೀತ ಸಂಯೋಜನೆ. ಚಂದಕ್ಕಿಂತ ಚಂದ ನೀನೆ ಸುಂದರ.

ಸ್ನೇಹಿತರೆ, ಇದಾಗಿತ್ತು ಬುಧವಾರದ ವಿಶೇಷ ಮಧುರ ಆಲಾಪ. ಗಜಲ್ ಶೈಲಿಯ ಕನ್ನಡ ಮತ್ತು ಹಿಂದಿ ಗೀತೆಗಳನ್ನ ಕೇಳಿದ್ರಿ. ನಿಮ್ಮೆಲ್ರಿಗೂ ಗೀತೆಗಳು ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನಿಮ್ಮೆಲ್ಲರ ಸಂದೇಶಗಳು ಬಂದಿವೆ, ಸಂದೇಶಗಳನ್ನ ಓದಲಿಲ್ಲ ಅಂತ ಯಾರೂ ಬೇಸರ ಮಾಡ್ಕೋಬೇಡಿ. ಹಿಂದಿ ಮೆಲೋಡೀಸ್ ಕಾರ್ಯಕ್ರಮದ ಕೊನೆಯಲ್ಲಿ ನಿಮ್ಮೆಲ್ಲರ ಸಂದೇಶಗಳನ್ನ ನೋಡ್ತೀನಿ.

ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಕೇಳ್ತಾ ಇದ್ದೀರಾ. 102.9 ಎಫ್ಎಂನಲ್ಲಿ ಸಮಯ ಸರಿಯಾಗಿ 9:15:35 ಮಧುರವಾದ ಹಿಂದಿ ಗೀತೆಗಳನ್ನ ಕೇಳ್ತಾ ಸಾಗುವಂತ ಹಿಂದಿ ಮೆಲೋಡೀಸ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ.

ಇವತ್ತು ಹಿಂದಿ ಮೆಲೋಡೀಸ್ ಕಾರ್ಯಕ್ರಮದಲ್ಲಿ ಮೆಲೋಡಿ ಗೀತೆಗಳನ್ನೇ ಕೇಳ್ತೀವಿ, ಬಟ್ ಸ್ವಲ್ಪ ಫಾಸ್ಟ್ ಮೆಲೋಡಿ ಹಾಡುಗಳನ್ನ ಕೇಳೋಣ. ಯಾಕೆ ಅಂತ ಅಂದರೆ ಮಧುರ ಆಲಾಪ ಕಾರ್ಯಕ್ರಮದಲ್ಲಿ ನಾವೆಲ್ಲ ಸೂದಿಂಗ್ ಮೆಲೋಡೀಸ್ನ ಕೇಳಿದ್ವಿ, ಹಾಗಾಗಿ ಸ್ವಲ್ಪ ಚೇಂಜ್ ಇರಬೇಕಲ್ವಾ. ಚೇಂಜ್ ಇದ್ದಾಗಲೇ ಕಾರ್ಯಕ್ರಮದ ಯುನೀಕ್ನೆಸ್ ನಮ್ಮ ಗಮನಕ್ಕೆ

ಚಿತ್ರದಿಂದ ಸುಖ್ವೀಂದರ್ ಸಿಂಗ್, ಅಲ್ಕಾ ಯಾಜ್ಞಿಕ್, ಉದಿತ್ ನಾರಾಯಣ್ ರವರ ಗಾಯನ, ಜಾವೇದ್ ಅಖ್ತರ್ ರವರ ರಚನೆ, ಎ ಆರ್ ರೆಹಮಾನ್ ರವರ ಸಂಗೀತ ಸಂಯೋಜನೆ.

ಹಿಂದಿ ಮೆಲೋಡೀಸ್ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಈಗ ಸಾಥಿಯ ಚಿತ್ರದ ಟೈಟಲ್ ಟ್ರ್ಯಾಕ್ ಮೂಡಿ ಬರ್ತಾ ಇದೆ. ಹಾಡಿದ್ದಾರೆ ಸೋನು ನಿಗಮ್, ಸಾಹಿತ್ಯ ಗುಲ್ಜಾರ್, ಸಂಗೀತ ಎ ಆರ್ ರೆಹಮಾನ್ ರವರದ್ದು.

ಹಿಂದಿ ಗೀತೆಗಳನ್ನ ಕೇಳ್ತಾ ಸಾಕ್ತಾ ಇದ್ದೀವಿ ಹಿಂದಿ ಮೆಲೋಡೀಸ್ ಕಾರ್ಯಕ್ರಮದಲ್ಲಿ. ಈಗ ಮೂಡಿ ಬರ್ತಾ ಇರುವಂತಹ ಗೀತೆ ಜೀನ್ಸ್ ಚಿತ್ರದ್ದು. ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಗಳಲ್ಲಿ ಬಹಳ ಟ್ರೆಂಡ್ ಆಗಿರುವಂತಹ ಗೀತೆ ಇದು. ಉದಿತ್ ನಾರಾಯಣ್ ಹಾಗೂ ಕವಿತಾ ಕೃಷ್ಣಮೂರ್ತಿರವರು ಈ ಗೀತೆಗೆ ಧ್ವನಿಯಾಗಿದ್ದಾರೆ. ಗೀತೆಯ ಸಾಹಿತ್ಯ ಜಾವೇದ್ ಅಖ್ತರ್, ಸಂಗೀತ ಎ ಆರ್ ರೆಹಮಾನ್ ರವರದ್ದು.

ದಿಲ್ವಾಲೆ ದುಲ್ಹನಿಯಾ ಲೇ ಜಾಯೆಂಗಿ ಸಿನಿಮಾದ ಗೀತೆ ಮೂಡಿ ಬರ್ತಾ ಇದೆ. ಉದಿತ್ ನಾರಾಯಣ್, ಲತಾ ಮಂಗೇಶ್ಕರ್ ಹಾಗೂ ತಂಡದವರ ಗಾಯನ, ಆನಂದ್ ಬಕ್ಷೀರ್ ಅವರ ರಚನೆ, ಜತಿನ್ ಲಲಿತ್ರವರ ಸಂಗೀತ ಸಂಯೋಜನೆ.

ಹಿಂದಿ ಮೆಲೋಡೀಸ್ ಕಾರ್ಯಕ್ರಮದಲ್ಲಿ ಈಗ ನಿಮ್ಮೆಲ್ಲರ ಸಂದೇಶಗಳನ್ನ ನೋಡುವಂತಹ ಸಮಯ. ಸೂಪರ್ ಪ್ರೋಗ್ರಾಂ ಅಂತ ವರಲಕ್ಷ್ಮಿ ಮೋಹನ್ ಹೆಸರಘಟ್ಟದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಡಾಕ್ಟರ್ ಅನಂತಕುಮಾರ್ ಅರಸು ಕಡಬ ಗುಬ್ಬಿ ತಾಲೂಕಿನಿಂದ ಸಂದೇಶ ಕಳಿಸಿದ್ದಾರೆ. ಮಧುರ ಆಲಾಪದ ಹಿಂದಿ ಹಾಗೂ ಕನ್ನಡ ಹಾಡುಗಳು ನಿಜಕ್ಕೂ ಸುಮಧುರ ಆಲಾಪಗಳೇ, ಧನ್ಯವಾದಗಳು ಪ್ರಸಾರಕ್ಕಾಗಿ ಅಂತ. ಒಲವೇ ನನ್ನೊಲವೇ, ಕಭಿ ಕಭಿ ಮೇರೆ ದಿಲ್ ಮೇ, ಎಂಥ ಚಂದದ ಹಾಡುಗಳು ಮೇಡಮ್ ಅಂತ ಮಮತಾ ಮೇಘ ಧ್ರುವ ಭಟ್ನಿ ಇವರ ಸಂದೇಶ ಬಂದಿದೆ. ಸೂಪರ್ ಹಾಡುಗಳು, ತುಂಬ ಇಷ್ಟವಾಯಿತು ಮೇಡಮ್ ಅಂತ ನಾಗರಾಜ್ ಕೆ ಮಮತಾ ಸೂರಜ್ ಭದ್ರಾವತಿ ಮಾಳೇನಹಳ್ಳಿಯಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆ ನಂಬರ್ ನಿಮಗೆ 0741 ಇವರ ಸಂದೇಶ. ಜಿ ಎಸ್ ಚಂದನ ಚಿತ್ರದುರ್ಗದಿಂದ ಮಧುರ ಆಲಾಪ ಕಾರ್ಯಕ್ರಮದ ಎಲ್ಲ ಹಾಡುಗಳು ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಸಂಧ್ಯಾ ಮೋಹನ್ ಬಿ ಆರ್ ಎಂ ನಗರದಿಂದ ಮಧುರ ಆಲಾಪ ಕಾರ್ಯಕ್ರಮದಲ್ಲಿ ಪ್ರಸಾರವಾಗ್ತಾ ಇರುವಂತಹ ಗೀತೆಗಳೆಲ್ಲವೂ ಸುಮಧುರವಾಗಿವೆ. ಹಿಂದಿ ಹಾಡುಗಳಂತೂ ತುಂಬ ಇಂಪಾಗಿವೆ, ಕೇಳ್ತಾ ಇದ್ರೆ ನಿದ್ದೆ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಮೇಡಮ್, ಈ ಹಾಡಂತೂ ನಮ್ಮ ಹೃದಯವನ್ನೇ ಕದ್ದಿದೆ ಅಂತ ಸಂದೇಶವನ್ನು ಕಳಿಸಿದ್ದಾರೆ ಅನಿತಾ ಚಂದ್ರಕಾಂತ್ರವರು. ನಂಬರ್ ನಿಂಗೆ 4982 ಇವರ ಸಂದೇಶ ಬಂದಿದೆ. ಹಾಗೆ ಶಾಂತಾಚಾರ ಬಡಿಗೇರ ಕೊಕ್ಕನೂರು ಹರಿಹರ ತಾಲೂಕಿನಿಂದ ನಮಸ್ತೆ ಮೇಡಮ್, ವಿವಿಧ ಭಾರತಿಯಲ್ಲಿ ಪ್ರಸಾರವಾಗ್ತಾ ಇರುವಂತಹ ಸುಮಧುರ ಹಿಂದಿ ಮೆಲೋಡಿ ಹಾಡುಗಳು ಮನಸ್ಸಿಗೆ ಅಪಾರ ಸಂತೋಷ ಮತ್ತು ನೆಮ್ಮದಿಯನ್ನು ನೀಡ್ತಾ ಇವೆ. ತಂಪಾದ ಸಮಯದಲ್ಲಿ ಇಂತಹ ಮಧುರ ಗೀತೆಗಳನ್ನ ಆಲಿಸುತ್ತಿದ್ದರೆ ಮನಸ್ಸು ಉಲ್ಲಾಸದಿಂದ ತುಂಬಿ ದಿನದ ಆಯಾಸವೆಲ್ಲ ದೂರವಾಗುತ್ತದೆ. ಅತ್ಯುತ್ತಮ ಹಾಡುಗಳನ್ನ ಆಯ್ಕೆ ಮಾಡಿ ಶ್ರೋತೃಗಳಿಗೆ ಸಂಗೀತದ ಸೊಬಗನ್ನು ಉಣಬಡಿಸುತ್ತಿರುವ ನಿರೂಪಕರಿಗೆ ಹೃತ್ಪೂರ್ವಕ ಅಭಿನಂದನೆಗಳು ಅಂತ ಹೇಳ್ತಾ ಇದ್ದಾರೆ. ಇವತ್ತಿನ ಎಲ್ಲ ಹಿಂದಿ ಮೆಲೋಡಿ ಹಾಡುಗಳು ನಮಗೆ ಇಷ್ಟವಾಯಿತು ಅಂತ ಕೊಪ್ಪಳ ಜಿಲ್ಲೆ ಹನುಮಸಾಗರದಿಂದ ಚಂದ್ರಶೇಖರ್ ಸಿಂಹಾಸನಾರವರ ಸಂದೇಶ ಬಂದಿದೆ. ಹಾಗೆ ಅನುಷಾರವರು ಸಿನಿಮಾಗಳಿಗೆ ಗೀತೆಗಳನ್ನ ರಚಿಸಿದ್ರು, ಮಧುರ ಆಲಾಪ ಕಾರ್ಯಕ್ರಮದ ಎಲ್ಲ ಗೀತೆಗಳು ನಮಗೆ ಇಷ್ಟವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಡಿ ಡಿ ಎಲ್ ಜಿ ಚಿತ್ರದ ಗೀತೆ ನನ್ನ ಮೆಚ್ಚಿನ ಗೀತೆ, ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ದಾರೆ. ಪ್ರೇಮಲತಾ ವಜ್ರದ್ಯುತಿ ಬಿದರಹಳ್ಳಿಯಿಂದ ತುಂಬ ಒಳ್ಳೆಯ ನಿರೂಪಣೆಯೊಂದಿಗೆ ನೀವು ಸುಂದರ ಹಾಡುಗಳನ್ನ ಪ್ರಸಾರ ಮಾಡ್ತಾ ಇದ್ದೀರಾ. ನಮ್ಮ ಬೆಳಗಿನಿಂದ ಕೆಲಸದ ಆಯಾಸವೆಲ್ಲ ಮಾಯವಾಯಿತು ಅಂತ ಮಧುರ ಆಲಾಪ ಕಾರ್ಯಕ್ರಮದ ಗೀತೆಗಳು ಹಾಗೆ ಹಿಂದಿ ಮೆಲೋಡೀಸ್ ಗೀತೆಗಳನ್ನ ಮೆಚ್ಚಿದ್ದಾರೆ ಇವರು. ನಂಬರ್ ನಿಮಗೆ 1109 ಇವರ ಸಂದೇಶ ಬಂದಿದೆ. ಹಾಗೆ ಸೂಪರ್ ಸಾಂಗ್ಸ್ ಮಧುರ ಆಲಾಪ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬಂತು, ಹಿಂದಿ ಮೆಲೋಡೀಸ್ ಕೇಳ್ತಾ ಇದ್ದೀವಿ ಅಂತ ಸ್ವರೂಪ್ ಲೋಕೇಶ್ ಕುಣಿಗಲ್ನಿಂದ ಮೆಸೇಜ್ ಮಾಡಿದ್ದಾರೆ. ಹಲೋ ನಮಸ್ತೆ ಮೇಡಮ್, ಭದ್ರಾವತಿ ಜನ್ನಾಪುರದಿಂದ ಶ್ರೀನಿವಾಸ್ ಶ್ರೇಯಸ್ ಚಂದ್ರಕಲಾ ಯಶಸ್ ಸಂದೇಶವನ್ನು ಕಳಿಸಿ ಹಿಂದಿ ಹಾಡುಗಳನ್ನ ಮೆಚ್ಚಿದ್ದಾರೆ ಇವರು. ತುಂಬ ಇಷ್ಟ ಆಯಿತು ಹಾಡುಗಳ ಆಯ್ಕೆ ಅಂತ ಹೇಳ್ತಾ ಇದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೂ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ. ಇವತ್ತಿನ ಹಿಂದಿ ಮೆಲೋಡೀಸ್ ಕಾರ್ಯಕ್ರಮದ ಕೊನೆಯ ಗೀತೆ ಮೂಡಿ ಬರ್ತಾ ಇದೆ. ಮರ್ಡರ್ ಚಿತ್ರದಿಂದ ಅಮೀರ್ ಜಮಾಲ್ ರವರ ಗಾಯನ, ಸಯೀದ್ ಖಾದ್ರಿರವರ ರಚನೆ, ಅನು ಮಲ್ಲಿಕ್ ರವರ ಸಂಗೀತ ಸಂಯೋಜನೆ.

ಹಿಂದಿ ಮೆಲೋಡೀಸ್ ಕಾರ್ಯಕ್ರಮದ ಗೀತೆಗಳ ಮೆಚ್ಚಿ ಶೈಲಿನಿ ಮುರಳೀಧರ್ ಸಂದೇಶವನ್ನು ಕಳಿಸಿದ್ದಾರೆ. ಹಿಂದಿ ಸಾಂಗ್ಗಳನ್ನ ಎಂಜಾಯ್ ಮಾಡಿದ್ವಿ ಅಂತ ಹೇಳ್ತಾ ಇದ್ದಾರೆ. ಇದಾಗಿತ್ತು ಇವತ್ತಿನ ಹಿಂದಿ ಮೆಲೋಡೀಸ್. ಮಧುರವಾದ ಗೀತೆಗಳು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಕಾರ್ಯಕ್ರಮ ಕೇಳ್ದಂತ ಹಾಗೆ ಸಂದೇಶಗಳನ್ನ ಕಳಿಸಿದಂಥ ಎಲ್ಲ ಪ್ರೀತಿಯ ಸ್ನೇಹಿತರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಗುಜರಾತ್ನ ಗಾಂಧಿನಗರದಲ್ಲಿ ಇಂದು ಬ್ರಿಕ್ಸ್ ಯುವ ಶೃಂಗಸಭೆ ಮತ್ತು ಬ್ರಿಕ್ಸ್ ಯುವ ಮಂಡಳಿ ಸಭೆ ನಡೆಯಿತು. ಕೇಂದ್ರ ಯುವ ವ್ಯವಹಾರ ಮತ್ತು ಕ್ರೀಡಾ ಖಾತೆ ರಾಜ್ಯ ಸಚಿವೆ ರಕ್ಷಾ ಖಡ್ಸೆ ಹಾಗೂ ಗುಜರಾತ್ ಉಪಮುಖ್ಯಮಂತ್ರಿ ಹರ್ಷ್ ಸಂಘವಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ನವದೆಹಲಿಯಲ್ಲಿ ಇಂದು ಪೋಲೆಂಡ್ ರಾಯಭಾರಿ ಡಾ ಪಿಯೋಟರ್ ಆಂಟನ್ ಸ್ವಿತಾಲ್ಸ್ಕಿ ಅವರು ಭಾರತದ ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಸಭೆಯಲ್ಲಿ ಪ್ರಜಾಸತ್ತಾತ್ಮಕ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವ ಬದ್ಧತೆಯನ್ನು ಉಭಯ ದೇಶಗಳು ಪುನರುಚ್ಚರಿಸಿದವು. ಭಾರತೀಯ ಕರಾವಳಿ ರಕ್ಷಣಾ ಪಡೆಯ ಸುವರ್ಣ ಮಹೋತ್ಸವದ ಸಂದರ್ಭದಲ್ಲಿ ಮುಂದಿನ ವರ್ಷದ ಫೆಬ್ರವರಿಯಲ್ಲಿ 5ನೇ ಜಾಗತಿಕ ಶೃಂಗಸಭೆಯನ್ನು ನವದೆಹಲಿಯಲ್ಲಿ ಆಯೋಜಿಸಲಾಗುತ್ತದೆ. ಈ ಶೃಂಗಸಭೆಯು ಭಾರತದ ಮಹಾಸಾಗರ ದೃಷ್ಟಿಕೋನ ಹಾಗೂ ಸಹಕಾರ ಆಧಾರಿತ ಸಾಗರ ವ್ಯವಸ್ಥೆಯ ಬದ್ಧತೆಯನ್ನು ಪ್ರತಿಬಿಂಬಿಸಲಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಭಾರತದ ಅತಿದೊಡ್ಡ ಕಾಫಿ ಉತ್ಸವ ಫೆಬ್ರವರಿಯಲ್ಲಿ ನಡೆಯಲಿದೆ. ಫೆಬ್ರವರಿ 26ರಿಂದ 28ರವರೆಗೆ ಬೆಂಗಳೂರಿನ ಜಯಮಹಲ್ ಮುಖ್ಯ ರಸ್ತೆಯಲ್ಲಿ ಇರುವ ಚಾಮರವಜ್ರದಲ್ಲಿ ನಡೆಯಲಿದ್ದು, ಈ ಉತ್ಸವವು ಭಾರತೀಯ ಕಾಫಿ ಬೆಳವಣಿಗೆಯ ಪಯಣದಲ್ಲಿ ಮಹತ್ವದ ಮೈಲಿಗಲ್ಲಾಗಲಿದೆ ಎಂದು ಕಾಫಿ ಬೋರ್ಡ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೋರ್ಮಾ ರಾವ್ ತಿಳಿಸಿದ್ದಾರೆ. ಮೈಸೂರು ದಸರಾದಲ್ಲಿ 6 ಬಾರಿ ಚಿನ್ನದ ಅಂಬಾರಿ ಹೊತ್ತ 60 ವರ್ಷದ ಕ್ಯಾಪ್ಟನ್ ಅಭಿಮನ್ಯು ಆನೆಗೆ ಈ ಬಾರಿ ದಸರಾ ಜಂಬೂ ಸವಾರಿಯಲ್ಲಿ ಪಾಲ್ಗೊಳ್ಳಲು ಅವಕಾಶ ನೀಡಿ ರಾಜ್ಯೋಚಿತ ಬೀಳ್ಕೊಡುಗೆಗೆ ನೀಡುವಂತೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ಮನವಿ ಮಾಡಿದ್ದಾರೆ. ಭಾರತದಿಂದ ಸೌದಿ ಅರೇಬಿಯಾಗೆ ಸುಮಾರು 56 ಕಿಲೋಗ್ರಾಂ ಮೆಥಾಂಫೆಟಮಿನ್ ಅಕ್ರಮವಾಗಿ ರಫ್ತು ಮಾಡುತ್ತಿರುವ

ಇರುವುದನ್ನು ಕಂದಾಯ ಗುಪ್ತಚರ ನಿರ್ದೇಶನಾಲಯ ಅಧಿಕಾರಿಗಳು ಪತ್ತೆ ಹಚ್ಚಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಬ್ಬರು ಆರೋಪಿಗಳನ್ನು ಬಂಧಿಸಿದ್ದಾರೆ. ಎಫ್ಐಎಚ್ ಪುರುಷರ ಹಾಕಿ ವಿಶ್ವಕಪ್ 2026 ಅತ್ಯಂತ ಕುತೂಹಲಕಾರಿ ಪೂಲ್ ಡಿ ಪಂದ್ಯದಲ್ಲಿ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನ ವಿರುದ್ದ ಭಾರತ 5-3 ಗೋಲುಗಳ ಅಂತರದಿಂದ ರೋಚಕ ಗೆಲುವು ಸಾಧಿಸಿ ಮುಂದಿನ ಹಂತಕ್ಕೆ ಲಗ್ಗೆ ಇಟ್ಟಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 11 ಗಂಟೆಗೆ.

ನೀವು ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಸಮಯ ಆಗಿದೆ 10:03:18. ಮಧುರವಾದ ಪ್ರೇಮ ಗೀತೆಗಳನ್ನ ಕೇಳ್ತಾ ಪ್ರೇಮದ ಒಂದು ವಿಷಯದ ಬಗ್ಗೆ ಮಾತಾಡ್ತಾ ಸಾಗೋ ಪ್ರೇಮ ನಿನಾದ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ.

ಪ್ರೇಮ ನಿನಾದದಲ್ಲಿ ನಮ್ಮ ಮಾತು ನಿಮ್ಮ ಸಂದೇಶ ಎರಡು ಸಾಗೋದು ಪ್ರೇಮದ ಸುತ್ತ, ಯಾಕಂದ್ರೆ ಇದು ಪ್ರೀತಿಯ ಸಮಯ. ಈ ಪ್ರೀತಿಯ ಸಮಯ ನಿಮ್ಮ ಜೊತೆ ಆಗ್ತಾ ಇರೋದು ನಾನು ನಿಮ್ಮ ಆರ್ಜಿ ಕುಸುಮಾ.

ಇವತ್ತಿನ ಪ್ರೇಮ ನಿನಾದ ಕಾರ್ಯಕ್ರಮದ ವಿಷಯ ಏನು ಅಂತ ಈಗಾಗಲೇ ಸ್ನೇಹಿತರು ಕೇಳ್ತಾ ಇದ್ದಾರೆ. ಪ್ರೇಮ ನಿನಾದ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಕೂಡ ಸಂದೇಶಗಳನ್ನ ಕಳಿಸ್ತಾ ಇದ್ದಾರೆ. ವಿಷಯವನ್ನು ತಿಳಿಸೋದಕ್ಕೂ ಮುನ್ನ ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆಯನ್ನು ನೋಟ್ ಮಾಡ್ಕೊಳ್ಳಿ ಸ್ನೇಹಿತರೆ, 9483091029 9483091029. ವಿಷಯ ಏನಪ್ಪ ಅಂತಂದರೆ, ಪ್ರೇಮಿ ತನ್ನ ಪ್ರೇಯಸಿಗೆ ಅಥವಾ ಪ್ರೇಯಸಿ ತನ್ನ ಪ್ರೇಮಿಗೆ ಸಾಮಾನ್ಯವಾಗಿ ಈ ಮಾತನ್ನು ಹೇಳ್ತಾ ಇರ್ತಾರೆ. ಏನದು ಅಂದರೆ, ನೀನು ಸಿಕ್ಕಿದ್ದು ನನ್ನ ಅದೃಷ್ಟ, ನೀನು ನನ್ನ ಪ್ರೇಮಿಯಾಗಿದ್ದು ನನ್ನ ಲಕ್ ಅಂತೆಲ್ಲ ಹೇಳ್ತಾ ಇರ್ತಾರೆ. ಬರೀ ಪ್ರೇಮಿಗಳು ಮಾತ್ರ ಈ ಮಾತನ್ನು ಹೇಳೋದಿಲ್ಲ, ದಂಪತಿಗಳು ಕೂಡ ಈ ಮಾತನ್ನು ಆಗಾಗ ತಮ್ಮ ಸಂಗಾತಿಗೆ ಹೇಳ್ತಾ ಇರ್ತಾರೆ. ನೀನು ನನ್ನ ಲೈಫ್ ಪಾರ್ಟ್ನರ್ ಆಗಿದ್ದು ನನ್ನ ಅದೃಷ್ಟ ಅಂತ. ಹಾಗಾದರೆ ಪ್ರೇಮಿಗೆ ಅಥವಾ ಸಂಗಾತಿಗೆ ಪ್ರೇಮದಲ್ಲಿ ತಾವು ಲಕ್ಕಿ ಅನಿಸೋದು ಯಾವಾಗ, ಅಂದರೆ ಯಾವ ಕಾರಣಗಳಿಗೆ? ನನಗೆ ಇಂಥ ಲೈಫ್ ಪಾರ್ಟ್ನರ್ ಸಿಕ್ಕಿದ್ದು ನನ್ನ ಅದೃಷ್ಟ ಅಂತಾರೆ ಅಂದರೆ ಅದು ಸುಮ್ಮನೆ ಹೇಳುವಂಥ ಮಾತಾಗಿರೋದಿಲ್ಲ. ಹಾಗೆ ಅನಿಸೋದಕ್ಕೆ ಏನೆಲ್ಲ ಕಾರಣಗಳಿರಬಹುದು ಅಂತ ನಿಮಗನ್ಸುತ್ತೆ? ನಮ್ಮ ಜೊತೆ ಹಂಚ್ಕೊಳ್ಳಿ ಇವತ್ತಿನ ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ. ಪ್ರೀತಿಯಲ್ಲಿ ನಾನು ಲಕ್ಕಿ ಅಥವಾ ಇಂಥ ಪ್ರೇಮಿ ಅಥವಾ ಸಂಗಾತಿ ನನಗೆ ಸಿಕ್ಕಿರೋದು ನನ್ನ ಅದೃಷ್ಟ ಅಂತ ಪ್ರೇಮಿಗೆ ಅನ್ನಿಸೋದು ಯಾವಾಗ, ಯಾವ ಕಾರಣಕ್ಕೆ ಇರಬಹುದು? ಇದು ಇವತ್ತಿನ ಪ್ರೇಮ ನಿನಾದದ ವಿಷಯ. ನಿಮ್ಮ ಪ್ರೀತಿಯ ಮಾತು ಆದಷ್ಟು ಬೇಗ ನಮ್ಮ ಇನ್ಬಾಕ್ಸ್ನ ತಲುಪಲಿ. ಈಗ ಶ್ರೀನಿವಾಸ ಕಲ್ಯಾಣ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ, ಕೇಳ್ತಾ ಇರಿ. ಇದು ಪ್ರೇಮ ನಿನಾದ.

ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಇವತ್ತಿನ ವಿಷಯ ಏನು ಅಂದರೆ, ಪ್ರೀತಿಯಲ್ಲಿ ನಾನು ಲಕ್ಕಿ, ಅಥವಾ ಇಂಥ ಪ್ರೇಮಿ ಅಥವಾ ಸಂಗಾತಿ ನನಗೆ ಸಿಕ್ಕಿರೋದಕ್ಕೆ ನಾನು ಅದೃಷ್ಟ ಮಾಡಿದ್ದೀನಿ ಅಂತ ಪ್ರೇಮಿಗೆ ಅನಿಸೋದು ಯಾವಾಗ, ಹಾಗೆ ಯಾವ ಕಾರಣಗಳಿಗಿರಬಹುದು ನಿಮ್ಮ ಪ್ರಕಾರ ಅಂತ ಕೇಳಿದ್ದೆ. ಸಂದೇಶಗಳು ಬರ್ತಾ ಇವೆ. ಅರ್ಥ ಮಾಡಿಕೊಂಡು ಕಷ್ಟ ಸುಖದಲ್ಲಿ ಭಾಗಿಯಾದರೆ ಲಕ್ಕಿ ಅಂತ ಸ್ವರೂಪ್ ಲೋಕೇಶ್ ಕುಣಿಗಲ್ನಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆ ನಂಬರಿಂಗ್ ವಿತ್ 484 ಶಿವರಾಜ್ ಯಾದವ್ ರವರು ಲಕ್ಕಿ ಅಂತ ಸಂದೇಶ ಕಳಿಸಿದ್ದಾರೆ. ಯಾರು ಲಕ್ಕಿ, ಯಾಕೆ ಲಕ್ಕಿ ಅಂತ ತಿಳಿಸಿಲ್ಲ ಇವರು. ಹಾಗೆ ಅನುಷಾರ್ ಅವರ ಸಂದೇಶ ಬಂದಿದೆ. ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ದನ್ನಿ ಇವರು ಹೇಳ್ತಾ ಇದ್ದಾರೆ, ನನ್ನ ಸಂಗಾತಿ ಸಿಕ್ಕಿದ್ದು ಅದೃಷ್ಟವೇ ಎನ್ನಬಹುದು, ಏಕೆಂದರೆ ಜೀವನದ ಪ್ರತಿಯೊಂದು ಸುಖ ದುಃಖಗಳಲ್ಲಿ ಸಹಭಾಗಿಯಾಗಿರುತ್ತಾಳೆ. ಕೆಲವೊಮ್ಮೆ ನಾ ಸಿಟ್ಟಿಗೆ ಬಂದಾಗ ತಾಳ್ಮೆಯ ಮಾತುಗಳನ್ನಾಡಿ ಸಮಾಧಾನ ಪಡಿಸುತ್ತಾಳೆ. ಅದಕ್ಕಾಗಿ ನನ್ನ ಸಂಗಾತಿ ನನ್ನ ಕೈ ಹಿಡಿದಿದ್ದು ನಿಜಕ್ಕೂ ಲಕ್ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ನೀವು ಪ್ರೇಮಿಯ ಬಗ್ಗೆನೂ ತಿಳಿಸ್ಬೋದು, ಹಾಗೆ ನಿಮ್ಮ ಸಂಗಾತಿಯ ಬಗ್ಗೆ ಸಹ ತಿಳಿಸ್ಬಹುದು. ಈಗ ನಮ್ಮ ಸ್ನೇಹಿತರು ಹಾಗೆ ಸಂದೇಶದಲ್ಲಿ ಅವರ ಸಂಗಾತಿಯ ಬಗ್ಗೆ ತಿಳಿಸಿದ್ರು. ಅದೃಷ್ಟದ ಸಂಗಾತಿ ನೀನೇ ಅನ್ನುವ ಮಾತು ಯಾವಾಗ ಬರುತ್ತೆ ಅಂದರೆ, ಪ್ರೇಯಸಿ ಅಥವಾ ಪ್ರಿಯಕರ ತಮ್ಮನ್ನು ಅನುಸರಿಸುವ ಮನದ ಮಾತು ಅರಿತು ನಡೆದಾಗ, ಸಂತೋಷ ಈರ್ವರಲ್ಲಿ ಬಂದಾಗ ತಾನೇ ಅಂತ ಅರವಿಂದ್ ಕುಮಾರ್ ರಾಯಚೂರಿನಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆಯೇ ಶಾಂತಾ ಬ್ಯಾಂಕ್ ಕಾಲೋನಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಮತ್ತಷ್ಟು ಸಂದೇಶಗಳು ಬರ್ತಾ ಇವೆ, ನಿಮ್ಮೆಲ್ಲರ ಸಂದೇಶಗಳನ್ನ ನೋಡ್ತೀನಿ. ಮೋಹಿನಿ ಚಿತ್ರದ ಈ ಗೀತೆಯ ನಂತರ, ಈ ಗೀತೆಯಲ್ಲೂ ಸಹ ಪ್ರೀತಿಯಲ್ಲಿ ನಾನು ಲಕ್ಕಿ ಕಣೆ ಅಂತ ನಾಯಕ ಹಾಡ್ತಾ ಇದ್ದಾನೆ. ನೋಡೋಣ ನಿಮ್ಮೆಲ್ಲರ ಸಂದೇಶಗಳು, ಪ್ರೀತಿಯ ಮಾತು, ಪ್ರೀತಿಯಲ್ಲಿ ಲಕ್ಕಿ ಯಾರು, ಏನು, ಯಾಕೆ, ಯಾವ ಕಾರಣಕ್ಕೆ ಅಂತ ನೀವು ತಿಳಿಸ್ತೀರಾ ಅಂತ ಅಂದ್ಕೊಳ್ತೀನಿ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆಯನ್ನು ಮತ್ತೊಮ್ಮೆ ತಿಳಿಸೋದಾದ್ರೆ 9484109402091029. ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ, ಹಾಗೆ ನಿಮ್ಮ ಸಂದೇಶದಲ್ಲಿ ನಿಮ್ಮ ಮುದ್ದಾದ ಹೆಸರು ಸಹ ಇರಲಿ.

ನಿನಾದ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಸಂದೇಶಗಳನ್ನ ನೋಡುವಂತಹ ಸಮಯ. ಅನಿಲ್ ಬಿಷ್ಟನವರ್ ಶಮನೇವಾಡಿ ಚಿಕ್ಕೋಡಿಯಿಂದ ಹೇಳ್ತಾ ಇದ್ದಾರೆ, ಕುಸುಮ ಮೇಡಮ್ ನನ್ನ ಬಂಗಾಳ ಬಾಳ ಸಂಗಾತಿ, ಅದೃಷ್ಟ ದೇವತೆ ಮೇಡಮ್ ನನ್ನ ಇಲ್ಲಿಯವರೆಗೂ ಜೀವನದಲ್ಲಿ ಏಳು ಬೀಳುಗಳಲ್ಲಿ ಕೈ ಹಿಡಿದು ಜೊತೆಗೆ ನಿಂತಿದ್ದಾಳೆ. ಜೀವನ ಸಂಗಾತಿ ನನ್ನ ಪತ್ನಿ ನನ್ನ ಜೀವನದ ಏಳಿಗೆಗಾಗಿ 34 ವರ್ಷದಿಂದ ಕಾರಣ ಆಗಿದ್ದಾಳೆ ಅಂತ. ಹಾಗೆ ಇವರ ನಂತರ ಬಂದಿರುವ ಮತ್ತೊಂದು ಸಂದೇಶ ಅಂದರೆ, ಬಹುತೇಕ ಪ್ರೇಮಿಗಳು ಪ್ರೇಮದ ಆರಂಭದಲ್ಲಿ ಒಬ್ಬರನ್ನೊಬ್ಬರು ತಮ್ಮ ಮನದಲ್ಲಿ ಮಾತನಾಡದೆ ದೂರ ದೂರ ಇದ್ದಾಗ ಅವರ ನೆನಪಿನಲ್ಲಿ ಮಾತ್ರ ಮಾತನಾಡಿ ಮತ್ತೊಮ್ಮೆ ಎದುರಾದಾಗ ಮಾತನಾಡುವುದೇ ನೀವು ನನಗೆ ಸಿಕ್ಕಿದ್ದು ನನ್ನ ಅದೃಷ್ಟ ಮತ್ತು ಪೂರ್ವಜನ್ಮದ ಪುಣ್ಯ, ನಿಮ್ಮಿಂದ ನನ್ನ ಬಾಳು ಹಸನಾಯಿತು ಎಂದೆಲ್ಲ ಹಾಡಿ ಹೊಗಳುತ್ತಾ ತಾತ್ಕಾಲಿಕವಾದರೂ ಕವಿಯಾಗಿ ಪರಿವರ್ತನೆಗೊಳಗಾಗುತ್ತಾರೆ ಪ್ರೇಮದ ಸ್ಫೂರ್ತಿಯ ಅಮಲಿನಲ್ಲಿ ಎಂದು ನನ್ನ ಅನಿಸಿಕೆ ಮೇಡಮ್ ಅಂತ ಉಮೇಶ್ ಸಿರಿಗೆರೆ ದಾವಣಗೆರೆಯಿಂದ ಹೇಳ್ತಾ ಇದ್ದಾರೆ. ನಾಗರಾಜ್ ಕೊಡೆಕಲ್ ಗಂಗಾವತಿಯಿಂದ, ಈ ಕಾರ್ಯಕ್ರಮಕ್ಕೆ ಪೂರಕವಾಗಿ ಮೊದಲನೇ ಹಾಡು ನಾನೇ ಭಾಗ್ಯವತಿ ಕಾರ್ಯಕ್ರಮದ ಅಂದವನ್ನು ಹೆಚ್ಚಿಸಿತು ಅಂತ. ಸವದತ್ತಿಯಿಂದ ಪ್ರಸನ್ನ, ಆಶಾ, ಪ್ರಜಕ್ತ, ಪ್ರತೀಕ್ಷಾ ಕಾರ್ಯಕ್ರಮದ ಗೀತೆಗಳನ್ನ ಮೆಚ್ಚಿ ಸಂದೇಶವನ್ನು ಕಳಿಸಿದ್ದಾರೆ. ನನಗೆ ನನ್ನ ಪತ್ನಿಯೇ ಲಕ್ಕಿ, ಏಕೆಂದರೆ ನನಗಿಂತಲೂ ಹೆಚ್ಚು ದುಡಿಯುತ್ತಾಳೆ ಇಂತಿ ತಮ್ಮ ಕೇಳುಗರು ಅಂತ ಅಕ್ಕಲಕೋಟ ತಾಲೂಕಿನ ಮೈಂದರ್ಗಿಯ ಈರಣ್ಣ ಜೀವೂರಾರವರು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಮತ್ತಷ್ಟು ಸಂದೇಶಗಳು ಬರ್ತಾ ಇವೆ, ನೀವು ಕೂಡ ತಿಳಿಸಬಹುದು. ಪ್ರೀತಿಯಲ್ಲಿ ನಾನು ಲಕ್ಕಿ ಅಥವಾ ಇಂಥ ಪ್ರೇಮಿ ಅಥವಾ ಸಂಗಾತಿ ಸಿಕ್ಕಿರೋದಕ್ಕೆ ನಾನು ಅದೃಷ್ಟ ಮಾಡಿದ್ದೀನಿ ಅಂತ ಪ್ರೇಮಿಗೆ ಅಥವಾ ಸಂಗಾತಿಗೆ ಅನ್ನಿಸೋದು ಯಾವಾಗ ಯಾವ ಕಾರಣಗಳಿಗೆ ಅಂತ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9483091029. ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ. ಈಗ ಮನೆ ದೇವರು ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ, ಕೇಳ್ತಾ ಇರಿ. ಇದು ನಿಮ್ಮ ನೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಪ್ರೀತಿಯಲ್ಲಿ ನಾನು ಲಕ್ಕಿ, ಅಥವಾ ಇಂಥ ಪ್ರೇಮಿ ಅಥವಾ ಸಂಗಾತಿ ನನಗೆ ಸಿಕ್ಕಿರೋದು ನನ್ನ ಅದೃಷ್ಟ ಅಂತ ಪ್ರೇಮಿಗೆ ಅನಿಸೋದು ಯಾವಾಗ, ಯಾವ ಕಾರಣಕ್ಕೆ ಅಂತ ಇವತ್ತು ಮಾತಾಡ್ತಾ ಸಾಕ್ತಾ ಇದ್ದೀವಿ. ಸಂದೇಶಗಳು ಬಂದಿವೆ. ಮೋಹನ್ ಬಾಬ್ರಿ ಕಿನ್ನಿ ಅಬ್ಬಾಸ್ ಇವರ ಸಂದೇಶ ಬಂದಿದೆ. ನನ್ನ ಸಂಗಾತಿ ಸಿಕ್ಕಿದ್ದು ನನ್ನ ಅದೃಷ್ಟ, ಸೂಪರ್ ಪ್ರೋಗ್ರಾಮ್ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ತನು ಬೆರೆತು ಮನ ಅರಿತು ಜೊತೆ ಇರಲು ದಿನ ಸರಿದು ಬಾಳೆಂಬ ಪಥಕ್ಕೆ, ಪ್ರೀತಿ ಎಂಬ ಪದಕ್ಕೆ ಸಾರ್ಥಕವೇ ಸಾಂಗತ್ಯ. ಗಂಡ ಹೆಂಡತಿ ಒಬ್ಬರನ್ನೊಬ್ಬರು ಅರ್ಥೈಸಿಕೊಳ್ಳಬೇಕು. ನನ್ನ ಪತ್ನಿ ನನ್ನನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಸಹಕರಿಸುತ್ತಾಳೆ. ನಾನೇ ಲಕ್ಕಿ ಅಂತ ಭೀಮೋಜಿ ರಾವ್ ಜಗತಾಪ್ ದೇವದುರ್ಗದಿಂದ ಹೇಳ್ತಾ ಇದ್ದಾರೆ. ಮದುವೆ ಅನ್ನೋದು ಸ್ವರ್ಗದಲ್ಲಿ ನಿಶ್ಚಯವಾಗಿರುತ್ತೆ ಅಂತ ಹೇಳ್ತಾರೆ. ನನ್ನ ಬಾಳಸಂಗಾತಿ ನನಗೆ ಸಿಕ್ಕಿರೋದು ನನ್ನ ಭಾಗ್ಯ ಮತ್ತು ಅದೃಷ್ಟ ಅಂತ ಪ್ರೇಮ ಉದಯ್ಕುಮಾರ್ ಉಪ್ಪಾರಹಳ್ಳಿ ತುಮಕೂರಿನಿಂದ ಹೇಳ್ತಾ ಇದ್ದಾರೆ. ಮಹೇಶ್ ಹೊಸೂರು ಶಿಕಾರಿಪುರದಿಂದ

ನನ್ನ ಹೆಂಡತಿ ಸಂಜನಾ ನನಗೆ ಸಹಾಯ ಮಾಡುತ್ತಾಳೆ ಕೆಲಸದಲ್ಲಿ. ಅವಳು ನನ್ನ ಪರಿಸ್ಥಿತಿ ಅರ್ಥ ಮಾಡಿಕೊಳ್ಳುತ್ತಾಳೆ. ನಿಜಕ್ಕೂ ನಾನು ಅದೃಷ್ಟವಂತ, ಏಕೆಂದರೆ ನನ್ನ ಕಷ್ಟ ಸುಖದಲ್ಲಿ ಅವಳು ಭಾಗಿಯಾಗುತ್ತಾಳೆ. ಐ ಆಮ್ ಲಕ್ಕಿ ಅಂತ ಸಂದೇಶ ಕಳಿಸಿದ್ದಾರೆ ಇವರು. ಕಾರ್ಯಕ್ರಮ ಕೇಳ್ತಾ ಇದ್ದೀವಿ, ಹಾಡುಗಳು ವಿಷಯ ತುಂಬ ಚೆನ್ನಾಗಿದೆ ಅಂತ ತೀರ್ಥೇಶ್ ಚನ್ನಪಟ್ಟಣದಿಂದ ಹೇಳ್ತಾ ಇದ್ದಾರೆ. ಪೂರ್ವ ಜನ್ಮದ ಪುಣ್ಯ ಅಂತಾರೆ ಒಳ್ಳೆ ಮಡದಿ ಮಕ್ಕಳು ಪಡೆಯೋದಕ್ಕೆ ಅಂತ ಸ್ವರೂಪ್ ಲೋಕೇಶ್ ಕುಣಿಗಲ್ನಿಂದ ಹೇಳ್ತಾ ಇದ್ದಾರೆ. ಪ್ರೇಮ ನಿನಾದದ ವಿಷಯ ಚೆನ್ನಾಗಿದೆ. ನನ್ನ ಯಜಮಾನರು ಮೊದಲು ತುಂಬ ತುಂಬ ಸಲ ಹೇಳ್ತಾ ಇದ್ರು, ನಾನು ನಿನ್ನನ್ನು ಮದುವೆ ಆಗೋದಕ್ಕೆ ಪುಣ್ಯ ಮಾಡಿದ್ದೆ ಅಂತ ಹೇಳ್ತಾ ಇದ್ರು. ಈಗಲೂ ಸಹ ಹಾಗೆ ಹೇಳ್ತಾರೆ. ಚಂದದ ಗೀತೆಗಳನ್ನ ಪ್ರಸಾರ ಮಾಡ್ತಾ ಇರುವಂತಹ ನಿಮಗೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ ಇವರು. ಹಾಗೆ ಶಾಂತಾಚಾರ ಬಡಿಗೇರ ಕೊಕ್ಕನೂರು ಹರಿಹರ ತಾಲೂಕಿನಿಂದ ಸಂದೇಶವನ್ನ ಕಳಿಸಿದ್ದಾರೆ. ಅವರ ಸಂದೇಶದಲ್ಲಿ ಏನಿದೆ ಅಂತ ನೋಡೋಣ. ಪರಮಾತ್ಮ ಚಿತ್ರದ ಈ ಹಾಡಿನ ನಂತರ

ಪ್ರೇಮ ನಿನಾದ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ? ನಿಮ್ಮ ನೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM ಸಮಯ 10:31:31 ಈಗಾಗಲೇ 31 ನಿಮಿಷಗಳನ್ನ ನಾವು ಕಳೆದಿದ್ದಾಗಿದೆ ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ. ಮತ್ತಷ್ಟು ಸಂದೇಶಗಳು ಬರ್ತಾ ಇವೆ, ನಿಮ್ಮೆಲ್ಲರ ಸಂದೇಶಗಳನ್ನ ನೋಡುವಂತಹ ಸಮಯ ಈಗ. ಶಾಂತಾಚಾರ ಬಡಿಗೀರ ಕೊಕ್ಕನೂರು ಹರಿಹರ ತಾಲೂಕಿನಿಂದ ಹೇಳ್ತಾ ಇದ್ದಾರೆ, ನಮಸ್ತೆ ಮೇಡಮ್, ಪ್ರೇಮಿಗಳಿಗೆ ನಾನು ಲಕ್ಕಿ ಎನ್ನುವುದು ಕೇವಲ ತಮಾಷೆಯ ಮಾತಲ್ಲ, ಅದರ ಹಿಂದೆ ಒಂದು ಸುಂದರವಾದ ಭಾವನೆಯೂ ಇದೆ. ಪ್ರೀತಿ ಜೀವನದಲ್ಲಿ ಬಂದಾಗ ಮನಸ್ಸಿನಲ್ಲಿ ಹೊಸ ಉತ್ಸಾಹ, ಸಂತೋಷ ಮತ್ತು ಭರವಸೆ ಮೂಡುತ್ತದೆ. ತಮ್ಮನ್ನು ಅರ್ಥ ಮಾಡಿಕೊಳ್ಳುವಂತಹ, ಕಾಳಜಿ ವಹಿಸುವಂತಹ ಮತ್ತು ಪ್ರೋತ್ಸಾಹಿಸುವ ಒಬ್ಬ ವ್ಯಕ್ತಿ ಜೊತೆಯಲ್ಲಿದ್ದಾಗ ಜೀವನದ ಸಣ್ಣ ಸಣ್ಣ ಕ್ಷಣಗಳು ವಿಶೇಷವಾಗಿ ಕಾಣಿಸುತ್ತವೆ. ಆಗ ನನ್ನ ಜೀವನಕ್ಕೆ ಈ ವ್ಯಕ್ತಿ ಬಂದಿರುವುದೇ ನನ್ನ ಅದೃಷ್ಟ ಎಂಬ ಭಾವನೆ ಮೂಡುತ್ತದೆ. ಅದೇ ರೀತಿಯಲ್ಲಿ ಯಾರಾದರೂ ಪ್ರೀತಿಯಲ್ಲಿ ಇದ್ದಾಗ ಅವರ ಜೀವನದಲ್ಲಿ ಒಳ್ಳೆಯ ಸಂಗತಿಗಳು ನಡೆಯುತ್ತಿವೆ, ಮನಸ್ಸಿಗೆ ನೆಮ್ಮದಿ ಸಿಗುತ್ತಿದೆ, ಯಶಸ್ಸು ಸಿಗುತ್ತಿದೆ, ಅಥವಾ ಪ್ರೀತಿ ಪಾತ್ರ ವ್ಯಕ್ತಿಯ ಉಪಸ್ಥಿತಿ ತಮ್ಮ ಬದುಕಿಗೆ ಶುಭಕರವಾಗಿದೆ ಎಂದು ಭಾವಿಸಿದಾಗ ಪ್ರೇಮಿಗಳಿಗೆ ನಾನು

ಲಕ್ಕಿ ಎಂದು ಹಾಸ್ಯವಾಗಿ ಅಥವಾ ಪ್ರೀತಿಯಿಂದ ಹೇಳಬಹುದು. ಒಟ್ಟಿನಲ್ಲಿ ಇದರ ಅರ್ಥ, ನನ್ನ ಜೀವನದಲ್ಲಿ ಪ್ರೀತಿ ಬಂದಿರುವುದು ನನ್ನ ಅದೃಷ್ಟ, ನನ್ನ ಪ್ರೀತಿಪಾತ್ರ ವ್ಯಕ್ತಿ ನನ್ನ ಬದುಕಿಗೆ ಸಂತೋಷ ಮತ್ತು ಶುಭವನ್ನು ತಂದಿದ್ದಾರೆ ಎಂಬ ಸುಂದರವಾದ ಭಾವನೆ. ಪ್ರೇಮ, ನಿನ್ನದ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಇವರು ಹೇಳ್ತಾ ಇದ್ದಾರೆ. ಗೋಕಾಕ್ ತಾಲೂಕಿನ ಬೈರನಟ್ಟಿ ಗ್ರಾಮದ ದೇವರಾಜ್ ಕಿಲಾರಿ, ಧನುಷ್ ಕಿಲಾರಿ, ದರ್ಶನ್ ಕಿಲಾರಿ ಇವರ ಸಂದೇಶ ಬಂದಿದೆ. ರಾಜಶ್ರೀ ನನ್ನ ಸಂಗಾತಿ, ಒಳ್ಳೆಯ ಹುಡುಗಿ, ನಾನೊಬ್ಬ ಸೈನಿಕ, ಸೈನಿಕರ ಹೆಂಡತಿ. ಸೈನಿಕರ ಹೆಂಡತಿಗೆ ಗೊತ್ತಿರುತ್ತೆ ಸೈನಿಕರ ಕಷ್ಟ ಏನು ಅಂತ ಇವರು ಹೇಳ್ತಾ ಇದ್ದಾರೆ. ರಮ್ಯಾರವರ ಸಂದೇಶ ಬಂದಿದೆ ತುಮಕೂರಿನಿಂದ, ನಂಬರ್ ನಿಮಗೆ 4982. ಆಳಂದ ತಾಲೂಕು ಕಲಬುರಗಿ ಇಂದ ಸಂದೇಶವನ್ನು ಕಳಿಸಿದ್ದಾರೆ ಅರ್ಚನಾರವರು. ನನ್ನ ಸಂಗಾತಿ ಸಿಕ್ಕಿದ್ದು ನನಗೆ ಅದೃಷ್ಟ, 26 ವರ್ಷ ಕಳೆದಿದ್ದು ಗೊತ್ತೇ ಆಗಲಿಲ್ಲ ಮೇಡಮ್, ಸೂಪರ್ ಪ್ರೋಗ್ರಾಮ್ ಅಂತ ಹೇಳ್ತಾ ಇದ್ದಾರೆ ಇವರು. ಹಾಗೆ ನಂಬರ್ ನಿಮಗೆ 7628 ಇವರ ಸಂದೇಶ ಬಂದಿದೆ. ನನ್ನ ನಗುವಿನ ಹಿಂದೆ ನೀನಿದ್ದೀಯಾ, ನನ್ನ ಕಣ್ಣೀರಿನಲ್ಲೂ ನೀನಿದ್ದೀಯಾ, ನಾನು ಕುಗ್ಗಿದಾಗ ಧೈರ್ಯವಾಗಿ ನಿಂತು ನಾನು ಇದ್ದೀನಿ ಎನ್ನುವ ಜೀವ ನೀನಾಗಿದ್ದೀಯ. ಜೀವನದಲ್ಲಿ ಎಲ್ಲವೂ ಸಿಗಬೇಕೆಂದಿಲ್ಲ, ಆದರೆ ನಿನ್ನಂತಹ ಸಂಗಾತಿ ಸಿಕ್ಕರೆ ಸಾಕು. ಪ್ರತಿದಿನವೂ ಮನಸ್ಸು ಹೇಳುತ್ತದೆ, ನಿನ್ನನ್ನು ಮದುವೆಯಾಗಿದ್ದಕ್ಕೆ ನಾನು ನಿಜಕ್ಕೂ ಲಕ್ಕಿ. ಸಂತೋಷದಲ್ಲಿ ನನ್ನ ಜೊತೆ ನಗುವವನು ನೀನು, ನೋವಿನಲ್ಲಿ ನನ್ನ ಜೊತೆ ನಿಲ್ಲುವವನು ನೀನು, ನನ್ನ ಕನಸುಗಳಿಗೆ ರೆಕ್ಕೆ ಕೊಡುವವನು ನೀನು, ನನ್ನ ಬದುಕಿನ ಸುಂದರ ಅಧ್ಯಾಯವೂ ನೀನು. ಓ ನನ್ನ ಇನಿಯ, ಹಾಗಾಗಿ ನನ್ನವನನ್ನು ಮದುವೆಯಾಗಿದ್ದಕ್ಕೆ ನಾನು ಲಕ್ಕಿ ಅಂತ ಚಂದ್ರಕಲಾ ವೆಂಕಟೇಶ್ ಕಡೂರಿನಿಂದ ಹೇಳ್ತಾ ಇದ್ದಾರೆ. ಇವತ್ತಿನ ಪ್ರೇಮನಿನಾದ ಕಾರ್ಯಕ್ರಮದಲ್ಲಿ ಹಾಡುಗಳು ಒಂದಕ್ಕಿಂತ ಒಂದು ತುಂಬ ಮಧುರವಾಗಿ ಮೂಡಿ ಬರ್ತಾ ಇದೆ ಅಂತ ಸುಮಾ ಸುಂಕದ ಕಟ್ಟೆಯಿಂದ ಮೆಸೇಜ್ ಮಾಡಿದ್ದಾರೆ. ಕೌಸಲ್ಯ ಬನಶಂಕರಿಯಿಂದ ಮನೆ ದೇವರು ಚಿತ್ರದ ಹಾಡನ್ನು, ಹಾಗೆ ಪರಮಾತ್ಮ ಚಿತ್ರದ ಹಾಡನ್ನು ಮೆಚ್ಚಿದ್ದಾರೆ. ಶ್ರೀ ಓವಣಿ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ ಗೀತೆಗಾಗಿ ಇವರು ರಿಕ್ವೆಸ್ಟ್ ಮಾಡಿದ್ದಾರೆ. ಹಾಗೆಯೇ ಮತ್ತಷ್ಟು ಸಂದೇಶಗಳು ಬರ್ತಾ ಇವೆ, ನಿಮ್ಮೆಲ್ಲರ ಸಂದೇಶಗಳನ್ನ ನೋಡ್ತೀನಿ ಅಮೃತ್ ಧಾರೆ ಚಿತ್ರದ ಟೈಟಲ್ ಟ್ರ್ಯಾಕ್ನ ನಂತರ.

ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಮುಧೋಳದಿಂದ ಅರವಿಂದ್ ರವರ ಸಂದೇಶ, ನನ್ನ ಮಡದಿಯ ವಿಚಾರಗಳು, ನನ್ನ ವಿಚಾರಗಳು ಸಾಮಾನ್ಯವಾಗಿ ಒಂದೇ ಆಗಿರುತ್ತವೆ. ಹಾಗಾಗಿ ಅಪರಂಜಿ ಚಿನ್ನವೋ ನನ್ನ ಮನೆ ದೇವತೆ ಶೋಭಾ, ನಾನೇ ಭಾಗ್ಯವಂತ ಅಂತ ನನಗೆ ಅನ್ನಿಸಿತು ಅಂತ ಅರವಿಂದ್ ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ. ಆಳಂದದಿಂದ ಶ್ರೀಶಾ, ಶೀತಲ್, ಬಸವರಾಜ, ದಾಕ್ಷಾಯಿಣಿ, ಚನ್ನವೀರಯ್ಯ, ಹಿರೇಮಠ, ಪ್ರೇಮ ನಿನಾದ ಕಾರ್ಯಕ್ರಮ ಸೊಗಸಾಗಿ ಮೂಡಿ ಬರ್ತಾ ಇದೆ, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಈ ಹರಿಹರನ್ ವಿಜ್ಞಾನ ನಗರದಿಂದ ಕಷ್ಟದಲ್ಲೂ ತಾಳ್ಮೆಯಿಂದ ಜೊತೆಯಾಗಿ ನಿಂತು ನನ್ನ ಬದುಕನ್ನು ಹೆಮ್ಮೆಯಿಂದ ಮುನ್ನಡೆಸುತ್ತಿರುವ ನನ್ನ ಪ್ರೀತಿಯ ಹೆಂಡತಿ ಸಿಕ್ಕಿದ್ದು ನನ್ನ ಅದೃಷ್ಟ ಅಂತ ಹೇಳ್ತಾ ಇದ್ದಾರೆ ಇವರು. ಕಾರ್ಯಕ್ರಮದಲ್ಲಿನ ವಿಷಯ ಚೆನ್ನಾಗಿದೆ, ಹಾಡುಗಳು ಸೂಪರ್, ಧನ್ಯವಾದಗಳು ಅಂತ ಹೇಳ್ತಾ ಇರೋದು ಯಶಸ್ವಿನಿ, ಗಿರಿಜಮ್ಮ, ಅನ್ನಪೂರ್ಣ, ಎನ್ಇಎಸ್ ಬಡಾವಣೆ, ಹೊಸದುರ್ಗದಿಂದ. ನಂಬರ್ ನಿಮಗೆ 0015 ಇವರ ಸಂದೇಶ ಬಂದಿದೆ. ಕೃಷಿಯಲ್ಲಿ ನೆಮ್ಮದಿಯಿಂದ ಬದುಕಲು ನನ್ನ ಪತ್ನಿ 25 ವರ್ಷದಿಂದ ನೆಮ್ಮದಿಗೊಂದು ನೆಲೆ, ಪ್ರಕೃತಿಯ ಮಡಿಲಿನಲ್ಲಿ ನೆಮ್ಮದಿಯಿಂದ ಇರುವೆವು ಅಂತ ಹೇಳ್ತಾ ಇದ್ದಾರೆ. ರಾಜೀವ ವೈಷ್ಣವಿ ಇವರ ಸಂದೇಶ ಯಕ್ಕೇರಿ ಮುನವಳ್ಳಿಯಿಂದ. ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ಹಾಡುಗಳು ತುಂಬ ಇಷ್ಟ ಆಯಿತು, ಒಂದಕ್ಕಿಂತ ಒಂದು ಸುಂದರವಾಗಿ ಇರುವಂತಹ ಗೀತೆಗಳನ್ನ ಪ್ರಸಾರ ಮಾಡ್ತಾ ಇದ್ದೀರಾ ಅಂತ ಮಮತಾ ಮೇಘ ಧ್ರುವ ಭಟ್ನಿ ಹುಬ್ಬಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಅನಿಲ್ ಪವಾರ್ ಅವರ ಸಂದೇಶ ಬಂದಿದೆ. ಕಾರ್ಯಕ್ರಮದ ಎಲ್ಲ ಗೀತೆಗಳು ಸೂಪರ್ ಮೇಡಮ್ ಅಂತ ಹೇಳ್ತಾ ಇರೋದು ಲಕ್ಷ್ಮೀ ವೆಂಕಟೇಶ್ ಕುಟುಂಬದವರು APMC ಸಾಗರದಿಂದ. ಅಮೃತಧಾರಿ ಗೀತೆಯನ್ನು ಆಲಿಸಿ ಖುಷಿಯಾಯಿತು, ನನ್ನ ಗೆಳತಿ ನೆನಪಾದ್ಲು, ಈಗ ಅವಳು ಎಲ್ಲಿದ್ದಾಳೋ ಹೇಗಿದ್ದಾಳೋ ಗೊತ್ತಿಲ್ಲ, ಎಲ್ಲೇ ಇರಲಿ ಕ್ಷೇಮವಾಗಿರಲಿ ಅಂತ ಹೇಳ್ತಾ ಇದ್ದಾರೆ. ನಂಬರ್ ನಿಮಗೆ 10062 ಇವರು. ಮತ್ತಷ್ಟು ಸಂದೇಶಗಳಿವೆ ಸ್ನೇಹಿತರೆ, ನೀವು ಕೂಡ ತಿಳಿಸಬಹುದು. ಪ್ರೀತಿಯಲ್ಲಿ ನಾನು ಲಕ್ಕಿ ಅಂತ ಪ್ರೇಮಿಗೆ ಅನಿಸೋದು ಯಾವಾಗ, ಪ್ರೇಮಿ ಅಥವಾ ಸಂಗಾತಿಗೆ ಅನಿಸೋದು ಯಾವಾಗ, ಹಾಗೇನೆ ಇಂಥ ಪ್ರೇಮಿ ಇಂಥ ಸಂಗಾತಿ ನನಗೆ ಸಿಕ್ಕಿದ್ದು ನನ್ನ ಅದೃಷ್ಟ ಅಂತ ಹೇಳ್ಕೊಳ್ತಾರಲ್ಲ, ಅದು ಸುಮ್ಮನೆ ಮಾತಾಗಿರೋದಿಲ್ಲ, ಮನಸ್ಸಿಂದ ಆಡುವಂಥ ಮಾತಾಗಿರುತ್ತೆ. ಹಾಗಾಗಿ ಆ ಒಂದು ಮಾತು ಬರಬೇಕಂದ್ರೆ ಏನು ಕಾರಣ ಇರಬಹುದು ಅನ್ನೋದು ನೀವು ಇವತ್ತು ನಮಗೆ ತಿಳಿಸ್ಬೇಕಾಗಿರುವಂಥದ್ದು. ಇದು ಇವತ್ತಿನ ಪ್ರೇಮ ನಿನಾದದ ವಿಷಯ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ ಮತ್ತೊಮ್ಮೆ 9489102. ಈಗ ಭಾಗ್ಯವಂತರು ಸಿನಿಮಾದ ಗೀತೆ ಮೂಡಿ ಬರ್ತಾ ಇದೆ, ಕೇಳ್ತಾ ಇರಿ. ಇದು ನಿಮ್ಮ ನೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

ನಿನಾದ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ನಿಮ್ಮೆಲ್ಲರ ಸಂದೇಶಗಳನ್ನ ನೋಡ್ತಾ ಸಾಗೋಣ. ಕಾರ್ಯಕ್ರಮ ಸೂಪರ್. ಇಂದಿನ ದುಬಾರಿ ದುನಿಯಾ ಕಾಲದಲ್ಲಿ ಸರಳವಾದ ಜೀವನದ ಬಂಡಿ ಓಡಿಸಲು ಸಿಕ್ಕಿರುವ ನಮ್ಮ ಶ್ರೀಮತಿಯವರಿಗೆ ಎಷ್ಟು ಧನ್ಯವಾದಗಳನ್ನು ಹೇಳಿದರೂ ಸಾಲದು ಮೇಡಮ್ ಅಂತ ಹೇಳ್ತಾ ಇದ್ದಾರೆ ಚಿದಾನಂದ್ ಟಿ ವಿ ಸರ್ಕಲ್ ಹೊಸದುರ್ಗದಿಂದ. ಶ್ರೀನಿವಾಸ್ ಬೆಂಗಳೂರಿನಿಂದ ಪ್ರೇಮಾ ಪ್ರೀತಿ ನೆವರ್ ಎಂಡಿಂಗ್ ಸಬ್ಜೆಕ್ಟ್ ಅಂತ ಹೇಳ್ತಾ ಇದ್ದಾರೆ. ನಂಬರ್ ಎಂಡಿಂಗ್ ವಿತ್ 4982 ಶುಭರಾತ್ರಿ, ಕಾರ್ಯಕ್ರಮದ ಎಲ್ಲ ಗೀತೆಗಳು ನಮಗೆ ಇಷ್ಟ ಆಗ್ತಾ ಇದೆ ಅಂತ ತಿಳಿಸಿದ್ದಾರೆ. ನೀವು ಕೂಡ ತಿಳಿಸಬಹುದು ಪ್ರೀತಿಯಲ್ಲಿ ನಾನು ಲಕ್ಕಿ ಅಂತ ಪ್ರೇಮಿಗೆ ಯಾವಾಗ ಅನಿಸುತ್ತೆ, ಯಾವ ಕಾರಣಕ್ಕೆ ಅನಿಸುತ್ತೆ, ಇವರು ನನ್ನ ಲೈಫ್ ಪಾರ್ಟ್ನರ್ ಆಗಿ ನನಗೆ ಸಿಕ್ಕಿರೋದು ನನ್ನ ಅದೃಷ್ಟ ಅಂತ ಹೇಳೋದನ್ನು ನೀವು ಕೂಡ ಕೇಳಿರ್ತೀರಾ, ಅಥವಾ ನೀವು ಹೇಳಿರಬಹುದು ನಿಮ್ಮ ಸಂಗಾತಿಗೆ ಯಾವ ಕಾರಣಕ್ಕೆ ಆ ಒಂದು ಮಾತು ಬರುತ್ತೆ ಅನ್ನೋದು ಇವತ್ತಿನ ಪ್ರೇಮ ನಿನಾದದ ವಿಷಯ. ಇವತ್ತಿನ ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ಬಹಳ ದಿನಗಳ ನಂತರ ಭಾಗ್ಯವಂತರು ಚಿತ್ರದ ಡ್ಯುಯೆಟ್ ಹಾಡನ್ನು ಕೇಳಿಸಿದ್ದಕ್ಕೆ ಧನ್ಯವಾದಗಳು ಅಂತ ಸುರಭಿ ಸುಂಕದ ಕಟ್ಟೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಮತ್ತಷ್ಟು ಸಂದೇಶಗಳು ಬರ್ತಾ ಇವೆ, ಎಲ್ಲರ ಸಂದೇಶಗಳನ್ನ ನೋಡೋಣ ಲವ್ ಮಾಕ್ಟೇಲ್ ಚಿತ್ರದ ಈ ಹಾಡಿನ ನಂತರ.

ಪ್ರೇಮ ನಿನಾದ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ನಾವಿದ್ದೀವಿ. ಈಗಲೂ ಸಹ ಸಾಕಷ್ಟು ಸಂದೇಶಗಳು ಬರ್ತಾ ಇವೆ. ಜೀವನದಲ್ಲಿ ಕಷ್ಟ ಸುಖ ಏಳು ಬೀಳುಗಳನ್ನು ಸಹಿಸಿಕೊಂಡು ಸಂಸಾರವನ್ನು ಸರಿದೂಗಿಸಿಕೊಂಡು ಹೋಗುತ್ತಿರುವಂತಹ ಪತ್ನಿ ನನಗೆ ಸಿಕ್ಕಿದ್ದಾಳೆ, ಅದಕ್ಕಾಗಿ ನಾನು ಲಕ್ಕಿ ಅಂತ ಹೇಳ್ತಾ ಇದ್ದಾರೆ ನವೀನ್ ಕುಮಾರ್ ಭದ್ರಾವತಿಯಿಂದ. ಹಾಡುಗಳಲ್ಲೆಲ್ಲ ಗಂಡ ಹೆಂಡತಿಯನ್ನು, ಹೆಂಡತಿ ಗಂಡನನ್ನು, ಪ್ರೇಮಿ ಪ್ರೇಯಸಿಯನ್ನು ಹಾಗೂ ಪ್ರೇಯಸಿ ಪ್ರೇಮಿಯನ್ನು ಹೊಗಳಿ ಹಾಡಿರುವ ಹಾಡುಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಾ, ಅದ್ಭುತವಾಗಿದೆ. ಇಂತಹ ಹಾಡುಗಳನ್ನ ಹುಡುಕಿ ಪ್ರಸಾರ ಮಾಡಿದ ನಿಮಗೆ ಧನ್ಯವಾದಗಳು ಅಂತ ನಂಬರ್ ನಿಮಗೆ 05928 ಇವರ ಸಂದೇಶ ಬಂದಿದೆ. ವಾಣಿಶ್ರೀ ಧಾರವಾಡದಿಂದ ನಮಸ್ತೆ ಅಂತ ಹೇಳ್ತಾ ಇದ್ದಾರೆ. ಮಧುರವಾದ ಹಾಡುಗಳು ಪ್ರಸಾರ ಮಾಡ್ತಾ ಇದ್ದೀರಾ, ನೈಸ್ ಗುಡ್ ನೈಟ್ ಅಂತ ಹೇಳ್ತಾ ಇದ್ದಾರೆ ಇವರು. ಹಾಗೆ ಶ್ರೀ ಓಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ ಹೇಳ್ತಾ ಇದ್ದಾರೆ, ನಮ್ಮ ಮನೆಯವರ ಹೆಸರು ಲಕ್ಷ್ಮೀಬಾಯಿ, ನಾನು ಲಕ್ಕಿ ಅಂತಲೇ ಕರೆಯೋದು, ಯಾಕಂದರೆ ಅವರು ಬಂದ ಮೇಲೆ ನನಗೆ ತುಂಬ ಲಕ್ ಬಂದಿದೆ, ಐ ಆಮ್ ಹ್ಯಾಪಿ ಅಂತ ಹೇಳ್ತಾ ಇದ್ದಾರೆ. ಮತ್ತೊಮ್ಮೆ ನಮಸ್ತೆ. ಮಧುರ ಹಾಡುಗಳು ನಿದ್ರೆಗೆ ಜಾರುವ ಮುನ್ನ ಮನಸ್ಸಿಗೆ ಖುಷಿ ನೀಡಿದವು. ಮತ್ತೆ ಮುಂದಿನ ವಾರ ಆಯಿತು. ಚಿದಾನಂದ್ ಟಿ ವಿ ಸರ್ಕಲ್ ಹೊಸದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಕಾರ್ಯಕ್ರಮದ ಗೀತೆಗಳನ್ನು ಮೆಚ್ಚಿ ಮತ್ತಷ್ಟು ಸಂದೇಶಗಳು ಬಂದಿವೆ. ನಿಮ್ಮೆಲ್ಲರ ಸಂದೇಶಗಳನ್ನು ನೋಡ್ತೀನಿ. ಕೃಷ್ಣಂ ಪ್ರಣಯ ಸಖಿ ಚಿತ್ರದ ಈ ಹಾಡಿನ ನಂತರ

0: ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ನಾವು ಇವತ್ತು ಮಾತಾಡಿದಂಥ ವಿಷಯ, ಪ್ರೀತಿಯಲ್ಲಿ ನಾನು ಲಕ್ಕಿ ಅಂತ ಪ್ರೇಮಿಗೆ ಅನಿಸೋದು ಯಾವಾಗ, ಹಾಗೆ ಇಂಥ ಪ್ರೇಮಿ ಅಥವಾ ಸಂಗಾತಿ ನನಗೆ ಸಿಕ್ಕಿದ್ದು ನನ್ನ ಅದೃಷ್ಟ ಅಂತ ಅನ್ನೋದು ಯಾವಾಗ, ಯಾವ ಕಾರಣಕ್ಕೆ ಅಂತ. ಪ್ರೀತಿಯಲ್ಲಿ ನಾನು ಲಕ್ಕಿ ಅಂತ ಪ್ರೇಮಿಗೆ ಅನಿಸೋದು ಯಾವಾಗ ಅಂದರೆ, ಅವರ ಪ್ರೇಮದಲ್ಲಿ ಡೀಪ್ ಎಮೋಷ್ನಲ್ ಸೆಕ್ಯೂರಿಟಿಯನ್ನು ಅವರು ಅನುಭವಿಸಿದಾಗ, ಜೊತೆಗೆ ಪರಸ್ಪರ ಗೌರವ ಇದ್ದಾಗ, ಯಾವುದೇ ಎಫರ್ಟ್ ಇಲ್ಲದೆ ಸಂಗಾತಿ ಪ್ರೀತಿ ಕಂಫರ್ಟ್ ಫೀಲ್ ಕೊಟ್ಟಾಗ. ಹಾಗೆ ನೀನು ನನ್ನ ಸಂಗಾತಿಯಾಗಿ ಬಂದಿದ್ದು ನನ್ನ ಅದೃಷ್ಟ ಅಂತ ಹೇಳೋದಕ್ಕೆ ಏನೆಲ್ಲ ಕಾರಣಗಳಿರಬಹುದು ಅಂದರೆ, ಕಷ್ಟದ ಸಮಯದಲ್ಲಿ, ಬದುಕಿನ ಏಳು ಬೀಳುಗಳಲ್ಲಿ, ಒತ್ತಡದಲ್ಲಿ ಅಥವಾ ಅನಾರೋಗ್ಯದ ಒಂದು ಸಮಸ್ಯೆ ಇದ್ದಾಗ ಸಂಗಾತಿಯಾಗಿ ಅವರ ಪಕ್ಕದಲ್ಲಿರ್ತಾರೆ. ಜೀವನದಲ್ಲಿ ಎಂಥದ್ದೇ ದಿನಗಳು ಬಂದಾಗಲೂ ಅವರಿಗೆ ಸಮಾಧಾನದ ಮಾತುಗಳನ್ನಾಡ್ತಾರೆ, ಮುಂದಿನ ಹೆಜ್ಜೆ ಇಡೋದಕ್ಕೆ ಧೈರ್ಯ ತುಂಬುತ್ತಾರೆ, ಒಳ್ಳೆ ಆಲೋಚನೆಗಳನ್ನ ಮಾಡೋ ಮೂಲಕ ತಮ್ಮ ಹಾಗೆ ತಮ್ಮ ಸಂಗಾತಿಯ ಮನಸ್ಥಿತಿಯನ್ನು ಶಾಂತವಾಗಿರಿಸ್ಕೊಳ್ತಾರೆ. ಬದುಕಿನ ಪಯಣದುದ್ದಕ್ಕೂ ಏನೇ ಏರಿಳಿತಗಳು ಎದುರಾದ್ರೂ ಅವರ ಪ್ರೀತಿಯಲ್ಲಿ ಮಾತ್ರ ಏನು ಹೆಚ್ಚು ಕಡಿಮೆಯಾಗೋದಿಲ್ಲ. ನಿಷ್ಕಲ್ಮಶ ಪ್ರೇಮವನ್ನು ನಿಷ್ಠೆಯಿಂದ ತನ್ನ ಸಂಗಾತಿಯ ಜೊತೆಗೆ ಸಂತೋಷವಾಗಿ ಹಂಚಿಕೊಂಡು ಸಾಗಿದಾಗ ಅವರಿಗೆ ಇಂಥ ಲೈಫ್ ಪಾರ್ಟ್ನರ್ ಸಿಕ್ಕಿದ್ದು ನನ್ನ ಅದೃಷ್ಟ ಅನ್ನಿಸ್ಬಹುದು ಅಂತ ನನಗನ್ಸುತ್ತೆ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಪ್ರೇಮ ನಿನಾದ ಕಾರ್ಯಕ್ರಮದ ವಿಷಯ, ಹಾಗೂ ಹಾಡುಗಳು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಕಾರ್ಯಕ್ರಮ ಕೇಳಿದಂಥ, ಸಂದೇಶಗಳನ್ನ ಕಳಿಸಿದಂಥ ಎಲ್ಲ ಪ್ರೀತಿಯ ಸ್ನೇಹಿತರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳು. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸಮಯ ಆಗಿದೆ 11 ಗಂಟೆ. ಈಗ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. 4 ರೈಲ್ವೆ ಯೋಜನೆಗಳು ಮತ್ತು 1 ಹೆದ್ದಾರಿ ಯೋಜನೆ ಸೇರಿದಂತೆ 5 ಯೋಜನೆಗಳಿಗೆ ಕೇಂದ್ರ ಸಚಿವ ಸಂಪುಟ ಇಂದು ಅನುಮೋದನೆ ನೀಡಿದೆ. 9,450 ಕೋಟಿ ರೂಪಾಯಿಗಳ ಅಂದಾಜು ವೆಚ್ಚದೊಂದಿಗೆ ಯೋಜನೆಗಳನ್ನು 2030-31 ವೇಳೆಗೆ ಪೂರ್ಣಗೊಳಿಸಲು ನಿರ್ಧರಿಸಲಾಗಿದೆ ಎಂದು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದ್ದಾರೆ. ಭವಿಷ್ಯದಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ತಡೆಯಲು ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎಯನ್ನು ಸುರಕ್ಷಿತ ಮೂಲಸೌಕರ್ಯ, ಮೀಸಲು ಪರೀಕ್ಷಾ ಕೇಂದ್ರಗಳು, ಸೈಬರ್ ಭದ್ರತಾ ವ್ಯವಸ್ಥೆ ಹಾಗೂ ಶಾಶ್ವತ ಪರೀಕ್ಷಾ ನಿರ್ವಹಣಾ ವ್ಯವಸ್ಥೆಯೊಂದಿಗೆ ಬಲಪಡಿಸುವ ಅಗತ್ಯವಿದೆ ಎಂದು ಸುಪ್ರೀಂಕೋರ್ಟ್ ಇಂದು ಪುನರುಚ್ಚರಿಸಿದೆ. ಕೋಲಾರದ ವೇಮಗಲ್ ಕೈಗಾರಿಕಾ ಪ್ರದೇಶದಲ್ಲಿ ಕ್ರೋನ್ಸ್ ಕಂಪನಿಯು 16,000 ಚದರ ಮೀಟರ್ನಷ್ಟು ವಿಸ್ತಾರದ ಉತ್ಪಾದನಾ ಘಟಕ ನಿರ್ಮಿಸಿದೆ. ಇದಕ್ಕಾಗಿ ಕಂಪನಿಯು 315 ಕೋಟಿ ರೂಪಾಯಿ ವಿನಿಯೋಗಿಸಿದ್ದು 400 ಉದ್ಯೋಗಗಳು ಸೃಷ್ಟಿಯಾಗಲಿವೆ ಎಂದು ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಅರಣ್ಯ ಮತ್ತು ಕೃಷಿ ಭೂಮಿ ಹೊರತುಪಡಿಸಿ ಒಟ್ಟು 3,25,01,707 ಎಕರೆ ಸರ್ಕಾರಿ ಭೂಮಿ ವಿಸ್ತೀರ್ಣವಿದೆ ಎಂದು ಉಪಮುಖ್ಯಮಂತ್ರಿ ಹಾಗೂ ಕಂದಾಯ ಸಚಿವ ಡಾ ಜಿ ಪರಮೇಶ್ವರ್ ವಿಧಾನಪರಿಷತ್ನಲ್ಲಿ ಇಂದು ತಿಳಿಸಿದ್ದಾರೆ. ವಾಲ್ಮೀಕಿ ನಿಗಮ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಿಜೆಪಿ ನಾಯಕರು ಮಾಡುತ್ತಿರುವ ಆರೋಪಗಳು ರಾಜಕೀಯ ಪ್ರೇರಿತ ಎಂದು ಸಚಿವ ಬಿ ನಾಗೇಂದ್ರ ದೂರಿದ್ದಾರೆ. ದ್ವೇಷ ಭಾಷಣ ಪ್ರಕರಣದಲ್ಲಿ ತೃಣಮೂಲ ಕಾಂಗ್ರೆಸ್ ಸಂಸದೆ ಮಹುವಾ ಮೊಹಿತ್ರಾ ಅವರು ವಿಚಾರಣೆಗೆ ನ್ಯಾಯಾಲಯದ ಮುಂದೆ ಹಾಜರಾಗದ ಹಿನ್ನೆಲೆಯಲ್ಲಿ ಪಶ್ಚಿಮ ಬಂಗಾಳದ ನಾಟಿಯಾ ಜಿಲ್ಲೆಯ ಕೃಷ್ಣನಗರ ನ್ಯಾಯಾಲಯ ಬಂಧನ ವಾರೆಂಟ್ ಜಾರಿಗೊಳಿಸಲು ಆದೇಶಿಸಿದೆ. ಯುವ ಸಂಗಮ ಹಂತ 7ಕ್ಕೆ ಆನ್ಲೈನ್ ನೋಂದಣಿ ಮಾಡಿಕೊಳ್ಳುವ ಕೊನೆಯ ದಿನಾಂಕವನ್ನು ಇದೇ ತಿಂಗಳ 31ರವರೆಗೆ ವಿಸ್ತರಿಸಲಾಗಿದೆ. ದೇಶದಾದ್ಯಂತ ಅರ್ಹ ಯುವ ಜನರಿಗೆ ಈ ವಿಶಿಷ್ಟ ಯುವ ವಿನಿಮಯ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಹೆಚ್ಚುವರಿ ಅವಕಾಶ ಕಲ್ಪಿಸುವ ಉದ್ದೇಶದಿಂದ ಅವಧಿ ವಿಸ್ತರಿಸಲಾಗಿದೆ ಎಂದು ಕೇಂದ್ರ ಶಿಕ್ಷಣ ಸಚಿವಾಲಯ ತಿಳಿಸಿದೆ.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 ಎಫ್ಎಂ. ಸ್ಟುಡಿಯೋ ಸಮಯ ಸರಿಯಾಗಿ 11:03:20. ಸ್ನೇಹಿತರೆ, ಸಂಜೆಯಿಂದ ಇಲ್ಲಿವರೆಗೂ ಪ್ರಸಾರ ಆದಂಥ ಕಾರ್ಯಕ್ರಮಗಳು, ಪ್ರಸ್ತುತ ಪಡಿಸಿದಂಥ ವಿಷಯಗಳು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸಂಜೆಯಿಂದ ಕಾರ್ಯಕ್ರಮಗಳನ್ನ ಕೇಳ್ತಾ ಜೊತೆ ಇದ್ದಂಥ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ತುಂಬು ಹೃದಯದ ಧನ್ಯವಾದಗಳು. ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದದ್ದು ನಾನು, ನಿಮ್ಮ ಆರ್ಜೆ ಕುಸುಮ. ಆಶಾವಾದ, ಆತ್ಮವಿಶ್ವಾಸ ಮತ್ತು ಆತ್ಮತೃಪ್ತಿ ನಿಮ್ಮೆಲ್ಲರ ಜೀವನವ ಆನಂದಮಯವಾಗಿಸ್ಲಿ ಅಂತ ಆಶಿಸ್ತೀನಿ. ಸ್ನೇಹಿತರೆ, ಮತ್ತೆ ಭೇಟಿಯಾಗೋಣ. ಪ್ರೀತಿಯ ನಮಸ್ಕಾರ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ ಆಗಿದೆ 11:04:10. ನಿಲಯದ ನಮ್ಮ ಇಂದಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಕ್ತಾಯವಾಯಿತು. ಮತ್ತೆ ನಾಳೆ ಬೆಳಿಗ್ಗೆ 5:55 ನಮ್ಮ ಪ್ರಸಾರ ಕಾರ್ಯ ಆರಂಭ. ಎಲ್ಲರಿಗೂ ಶುಭ ರಾತ್ರಿ. ಜೈ ಹಿಂದ್.